ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ 14ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳಭ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾಥ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಒಂಬತ್ತು ಸಂಗೀತ ಮತ್ತು ಹರಿಕತೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುವರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ.

ಒಂದು ಬಹಳ ತಮಾಷೆ ಪ್ರಸಂಗ. ಇದಾದದ್ದು ನಾನು ಸ್ವಲ್ಪ ಹೆಸರು ಬದಲಾಯಿಸಿ ಹೇಳ್ತಾ ಇದ್ದೀನಿ. ಒಬ್ಬ ಮಹಿಳೆಗೆ ಹಲ್ಲಿನ ನೋವು ಶುರು ಆಯಿತು. ವಯಸ್ಸಾದ್ಮೇಲೆ ಆಗ್ತದಲ್ಲ ಹಲ್ಲಿನ ನೋವು ಶುರು ಆಯಿತು. ಆದರೆ ಹೊಡೆತ ತಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನು ಮಾಡೋದು, ಯಾವ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತೆಲ್ಲ ಅವರು ಇವ್ರನ್ನ ಕೇಳಿದ್ಲು. ಅವ್ರಿದ್ರೆ ನಿಮ್ಗೆ ಗೊತ್ತಿಲ್ವಾ, ಇಲ್ಲಿ ಒಂದು ಹೊಸ ಅಂಗಡಿ ಶುರು ಆಗಿದೆ, ಭಾಳ ದೊಡ್ಡ ದವಾಖಾನೆ ಅದು, ಭಾಳ ಸ್ಪೆಷಲಿಸ್ಟ್ ಅಂತೆ ಬಂದಿದ್ದಾರೆ, ಅಲ್ಲಿ ಹೋಗ್ರಿ ಅಂತ ಹೇಳಿದರು. ಈಕೇನು ಹೋಗಬೇಕಾದ್ರೆ ಅಲ್ಲಿನ ದವಾಖಾನೆ ಹೋಗುವಾಗ ಚೆನ್ನಾಗಿ ಅಲಂಕಾರ ಮಾಡಿಕೊಂಡೆ ಹೋದ್ಲು. ಆ ಸರದಿ ಕಾಯ್ತಾ ಇದ್ಲಲ್ಲ ದವಾಖಾನೆಯಲ್ಲಿ, ಒಂದು 10 ಗಂಟೆ ಆಯ್ತಾ ಕೂತಿದ್ದಾರೆ, ತನ್ನ ಪಾಳಿ ಬರೋರು ಕಾಯಬೇಕು. ಕೂತಾಗ ಅಲ್ಲಿ ನೋಡ್ತಾ ಇದ್ಲು ಗೋಡೆ ಮೇಲೆ ಡಾಕ್ಟ್ರ್ ಹೆಸರು ಹಾಕಿದ್ರು, ಡಾಕ್ಟರ್ ಯಶವಂತ್ ದೇಶಪಾಂಡೆ ಅಂತ. ಮುಂದೆ ಎಷ್ಟೆಷ್ಟೋ ಡಿಗ್ರಿಗಳು, ಸಾಲು ಡಿಗ್ರಿ, ಈಗ ಅತ್ಯಂತ ಖ್ಯಾತ ದಂತ ವೈದ್ಯ ಅಂತ ಹೆಸರು, ಜಗತ್ತೆಲ್ಲ ಸುತ್ತಾಡಿದ್ದಾರೆ ಅಂತೆಲ್ಲ ಇತ್ತು. ಅವನ ಹೆಸರು ನೋಡಿದಾಗ ತಲೆಗೇನು ಹೊಳಿತಕ್ಕೆಗೆ, ಯಾರು ಯಶವಂತ್ ದೇಶಪಾಂಡೆ? ನಾ ಶಾಲೆ ಕಲಿಯುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬಿದ್ನಲ್ಲ ಹುಡುಗ, ಅವನೇ ಇರ್ಬೋದಾ? ಅವನು ಯಶವಂತ್ ದೇಶಪಾಂಡೆನೆ, ಅವನೇ ಇರ್ಬೋದೇನೋ. ತಕ್ಷಣ ಅವನ ಮುಖ ಕಣ್ಮುಂದು ಬಂತು. ಎಷ್ಟು ಚಂದದ ಹುಡುಗ ಅವನು, ನೀಳಕಾಯ, ಸುಂದರ ಬಣ್ಣ, ಓಡಾಡುವಾಗ ಗೊಂಗುರು ಗೂದ್ ಹಣೆ ಮೇಲೆಲ್ಲ ಹಾರಾಡ್ತಾ ಇತ್ತು. ಕ್ಲಾಸ್ನಲ್ಲಿ ಅವನೇ ಬುದ್ಧಿವಂತ, ಏನು ಕೇಳಿದ್ರು ಪ್ರಶ್ನೆ ಉತ್ತರ ಕೊಡ್ತಿದ್ದ ಅವನು. ಅದಷ್ಟೆಲ್ಲ ತಲೆಯಲ್ಲಿ ಹೆಂಗೆ ತುಂಬಿಕೊಂಡಿದ್ದು ಏನೋ. ಒಂದಿನ ಶಿಕ್ಷಕರು ಕೇಳಿದಾಗ, ಮುಂದೇನಾಗ್ತೀಯಪ್ಪ ನೀನು ಅಂತ ಕೇಳಿದಾಗ, ವೈದ್ಯ ಆಗ್ತೀನಿ ಅಂದಿದ್ದ. ಅವನು ಒಂದಿನ ಶಾಲೆಗೆ ಬರೆದು ನನಗೆ ಸಂಕಟ ಆಗ್ತಾಯಿತ್ತು. ಕ್ಲಾಸ್ನಲ್ಲಿ ಅವನಿದ್ದಾಗ ನಾನು ಮೇಷ್ಟಕ್ಕಿಂತ ಅವನನ್ನೇ ನೋಡಿದ್ದು ಹೆಚ್ಚು. ಗೆಳತಿಯರೆಲ್ಲ ತಮಾಷೆ ಮಾಡ್ತಿದ್ರು, ಏನು ಪ್ರೀತಿ ಮಾಡ್ತೀಯಾನೆ ಅವನ್ನ ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದೆ ಅವನ. ಅವನೇ ಇದ್ರೆ ಇರ್ಬೋದೇನಪ್ಪ ಇವನು ಡಾಕ್ಟ್ರು, ಇದ್ರೆ ಚೆನ್ನಾಗಿರ್ತದೆ, ಭೇಟಿಯಾಗ್ತಾನೆ ನೋಡ್ಬೇಕು ಅವನ ಅಂದ್ಲು. ಅಷ್ಟೊಳಗೆ ಕಂಪೌಂಡರ್ ಕೂಗಿದ, ವಿಮಲಾ ಯಾರು ಒಳಗೆ ಬನ್ನಿ ಅಂತ. ಈಕೆ ವಿಮಲಾ ಎದ್ದು ಒಳಗಡೆ ಹೋದ್ಲು. ಒಳಗೆ ಹೋಗಿ ತಪಾಸಣೆ ಕೊಠಡಿಯಲ್ಲಿ ಆ ಕುರ್ಚಿ ಮೇಲೆ ಕೂಡಿಸ್ತಾರಲ್ಲ, ಹಲ್ಲಿನ ಕುರ್ಚಿ ಮೇಲೆ ಕೂಡಿಸಿದ್ರು. ವೈದ್ಯರು ಬಂದು ಮುಂದೆ ನಿಂತರು. ಆ ವೈದ್ಯರು ನೋಡಿದ್ಲು, ಓಕೆ, ಅವನು ಬೋಳ ತಲೆ, ದಪ್ಪ ಹೊಟ್ಟೆ, ಒಂಥರ ಇದ್ದ ಮನುಷ್ಯ. ಛೇ, ಇವನೇನು ಯಶವಂತ್ ದೇಶಪಾಂಡೆ, ಅಷ್ಟು ಚಂದ ಹುಡುಗ ಇವನಾಕಿರ್ತಾನೆ. ಇನ್ನು ಮುಖ ನೋಡಿದ್ಲು, ಸ್ವಲ್ಪನೋ ಹೋಲಿಕೆ ಬಂದಂಗೆ ಅನಿಸ್ತು. ಇದ್ರೂ ಇರ್ಬೋದೇನಪ್ಪ ಅಂಥೇಳಿ, ಡಾಕ್ಟ್ರೆ ನೀವು ಹುಬ್ಬಳ್ಳಿಯಲ್ಲಿ ಇಂಥ ಶಾಲೆಯಲ್ಲಿ ಓದಿದ್ರಾ ಅಂತ ಕೇಳಿದ್ಲು. ಹೌದು, ನಿಮಗೇನು ಗೊತ್ತು ಅಂತ ಅವನು ಕೇಳ್ದ. ಆಕೆ ಉತ್ಸಾಹದಲ್ಲಿ ತಮ್ಮ ಜೊತೆಗಿದ್ದ ಅನೇಕ ಗೆಳೆಯರು ಗೆಳತಿಯರ ಹೆಸರು ಹೇಳಿ, ಅವರೆಲ್ಲ ನಿಮ್ಮ ಕ್ಲಾಸಲ್ಲಿ ಇದ್ರಲ್ವಾ? ಹೌದು, ನಾವೆಲ್ಲ ಒಂದೇ ಕ್ಲಾಸ್ನಲ್ಲಿ ಇದ್ದವರು, ನನ್ಗೆ ಗುರ್ತಿಸಿಗ್ಲಿಲ್ವಾ ಅಂತ ಕೇಳಿದ್ಲು. ಆಕೆ ಏನಿತ್ತು ಅಂದರೆ, ತಾ ಪ್ರೀತಿ ಮಾಡ್ತಿದ್ದಂಥ ಹುಡುಗ ಯಶವಂತ್ ದೇಶಪಾಂಡೆ ಡಾಕ್ಟರ್ ಆಗಿದ್ದಾನೆ, ಖಂಡಿತ ತಾನು ಗುರುತು ಹಿಡಿತಾನೆ ಅಂತ ಅಂದ್ಕೊಂಡಿದ್ದೆ. ಅವನೇನಂದ, ಆಕೆ ಎದೆ ಬಡತ ಏರ್ತಿತ್ತಲ್ಲ, ಗುರುತು ಹಿಡಿದು ಬಿಡ್ತಾನೆ ಅವನು ಅಂತ ತಿಳ್ಕೊಂಡು ಆತ ಹೇಳ್ದ, ಇಲ್ಲ ಮೇಡಮ್, ಗುರುತು ಹತ್ತಲಿಲ್ಲ ನನಗೆ. ನೀವು ಯಾವ ವಿಷಯ ಪಾಠ ಮಾಡ್ತಿದ್ರಿ ನನಗೆ ಅಂತ ಕೇಳ್ದ. ಎದೆ ಒಡೆದೋಯ್ತು ಆಕೆಗೆ, ಬಲೂನ್ ಒಡೆದೋಯ್ತು. ಆಕೆಗೆ ಅನಿಸ್ತು, ಅಯ್ಯೋ ಕರ್ಮವೇ, ಇವನೇ ಮುದುಕಾಗಿದ್ದಾನೆ, ನಾನು ಅನ್ಕೊಂಡ್ರೆ ಅವನು ಶಿಕ್ಷಕಿ ಆಗೋಷ್ಟು ವಯಸ್ಸಾಗಿದೆ, ನನಗೆ ಶಿಕ್ಷಕಿ ಥರ ಕಾಣಿಸ್ತಾ ಇದ್ದೀನಿ ನಾನು ಅಂತ ಭಾಳ ಬೇಜಾರು ಮಾಡ್ಕೊಂಡ್ಲಂತೆ. ಸ್ವಾಮಿ, ಜಗತ್ತಲ್ಲಿ ಆಗೋದೆ ಹೀಗೆ, ಅವ್ರಿಗೆ ವಯಸ್ಸಾಯಿತು, ಇವ್ರಿಗೆ ವಯಸ್ಸಾಯಿತು, ಮೊದಲಿನ ರೂಪ ಉಳಿದಿಲ್ಲ ಅಂತ ಹೇಳುವಾಗ ನಮಗೂ ವಯಸ್ಸಾಗಿದೆ ಅನ್ನೋದು ಅರಿವೇ ಬರೋದಿಲ್ಲಲ್ಲ. ಸುತ್ತಮುತ್ತಲ ಅವ್ರ ವಯಸ್ಸಾಯಿತು, ಅವ್ರ ಆಕಾರ ಬದಲಿ ಆಯಿತು ಅಂತ ಹೇಳ್ಕೊಳ್ಳುವಾಗ ನಾವು ಬದಲಾಗದೆ ಮೊದಲಿನಂಗೆ ಇದ್ದೀವಿ ಅಂತ ಭ್ರಮೆ ಇರ್ತದೆ. ಮತ್ತೊಬ್ಬರು ನೀವು ಬದಲಾಯಿಸಿದ್ದೀರಿ ಅಂತ ಹೇಳೋವರೆಗೂ ಭ್ರಮೆ ಇರ್ತದೆ. ನಮಗೆಲ್ಲ ನೆನಪಿರಬೇಕು, ಎಲ್ಲರೂ ನವ ಯುವಕರಂಗೆ ಇರಬೇಕು, ನವ ಯುವತಿಯರಂಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದರೆ ಕಾಲನ ಚಕ್ರ ಹಾಗಲ್ಲ. ಮೊನ್ನೆ ಯಾವುದೋ ಟಿವಿ ನೋಡ್ತಿರ್ಬೇಕಾದ್ರೆ ಹಳೆ ಹಿಂದಿ ಸಿನಿಮಾದ ಹೀರೋಯಿನ್ ಇಂಟರ್ವ್ಯೂ ಮಾಡ್ತಾ ಇದ್ರು. ಆಗಿನ ಕಾಲಕ್ಕೆ ಎಲ್ಲರೂ ಎದೆಬಡತ ತಪ್ಪಿಸಿದಂಥ ಚಂದದ ಹುಡುಗಿ ಇವತ್ತಾಕೆ ನೋಡೋಕೆ ಆಗಲ್ಲ, ಆ ಥರ ಆಗಿದೆ. ಆದ್ದರಿಂದ ಈ ದೇಹನೇ ಸೌಂದರ್ಯ ಅಂತ ನಂಬಿಕೊಂಡಿರೋದು ಬಹಳ ಕಷ್ಟ. ದೇಹ ವಯಸ್ಸಾಗಲಿ, ಅದು ಶರೀರ, ಶರೀರ ಅಂದರೆ ಕರಗಿ ಹೋಗುವಂಥದ್ದೇ ಅದು. ಆದರೆ ಒಳಗಿರೋ ಚೈತನ್ಯ ಇದೆಯಲ್ಲ, ಅದನ್ನು ಯಾವತ್ತಾದರೂ ಶುದ್ಧ ಇಟ್ಕೊಂಡು ಉತ್ಸಾಹದಿಂದ ಇಟ್ಕೊಂಡಾಗ ದೇಹ ವಯಸ್ಸಾದರೂ ಏನೂ ನಷ್ಟ ಆಗಲ್ಲ, ಆತ್ಮ ಚೆನ್ನಾಗಿರ್ತದೆ. ಅದ್ರ ಕಡೆ

0: ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6 ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6 ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ಧೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ಧೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾಕ್ಟರ್ ಎಸ್ಎಂ ದೇವರಾಜು.
3: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದು 3 ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು

0: ಆಗಿ ಕಾಣಿಸುತ್ತಿದೆ. ಇನ್ನುಳಿದ ಎರಡು ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು, ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು, ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆ ಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು, ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ, ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ, ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ರಾಮಣ್ಣ ಮೂಲಕಿ.
4: ಬಸವಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು, ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟ್ರಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6 ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ, 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ.

0: ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 75 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ಆದಿ ದಿವಸವದಾವುದು,
6: ಆದಿ ದಿವಸವದಾವುದು,
5: ಎಂದೆಂದು ಮಿಹ ಜಗಕ್ಕೆ,
6: ಎಂದೆಂದು ಮಿಹ ಜಗಕ್ಕೆ,
5: ಬೋಧನೆಯ ಸುಲಭತೆಗೆ,
6: ಬೋಧನೆಯ ಸುಲಭತೆಗೆ,
5: ಸೃಷ್ಟಿ ಲಯ ಕಥನ,
6: ಸೃಷ್ಟಿ ಲಯ ಕಥನ,
5: ಪಾದ ಶಿರಗಳ ಕೂರ್ಮ,
6: ಪಾದ ಶಿರಗಳ ಕೂರ್ಮ,
5: ಚಾಚಿಕೊಂಡಿರೆ ಸೃಷ್ಟಿ,
6: ಚಾಚಿಕೊಂಡಿರೆ ಸೃಷ್ಟಿ,
5: ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ,
6: ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ.
4: ಸೊ ಭಗವಂತನ ಪ್ರಕಟೀಕೃತ ರೂಪವನ್ನು ನಾವು ಕಳೆದ ಮುಕ್ತಕಗಳಲ್ಲಿ ನೋಡ್ತಾ ಇದ್ದಾಗ ಎರಡು ಕಾನ್ಸೆಪ್ಟ್ಸ್ ನಾವು ನೋಡ್ಕೊಂಡ್ವಿ. ಒಂದು ಕಾಲ, ದೇಶ, ದೇಶ ಕಾಲಗಳ ಒಂದು ಸ್ವರೂಪ ಇದೆ ಜಗತ್ತಿಗೆ ಅಂತ, ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಗಣನೆ ಮಾಡ್ತೀವಿ ಅಂತ. ಸೊ ನಮಗೆಲ್ರಿಗೂ ಒಂದು ಡೇಟ್ ಆಫ್ ಬರ್ತ್ ಇದೆ, ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತು. ನಾವೆಲ್ಲರೂ ಸಾಯ್ತೀವಿ, ಆದರೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಅಲ್ವಾ. ನಮಗೀಗ ಔಷಧಿಗಳಿಗೆ ಮ್ಯಾನುಫ್ಯಾಕ್ಚರಿ ಡೇಟು ಅಂತಲೂ ಹಾಕಿರ್ತಾರೆ, ಒಂದು ಎಕ್ಸ್ಪೈರಿ ಡೇಟ್ ಅಂತಲೂ ಹಾಕಿರ್ತಾರೆ. ಎಕ್ಸ್ಪೈರಿ ಡೇಟ್ ಆಗಿಬಿಟ್ಮೇಲೆ ಇರುವಂಥ ಔಷಧಿಗಳನ್ನು ನಾವು ಕೊಡಲ್ಲ, ತಿನ್ನಬಾರ್ದು ಅಂತ ಅಲ್ವಾ. ಸೊ ಹಾಗೆ ನಮಗೆ ಎಕ್ಸ್ಪೈರಿ ಡೇಟ್ ಇರಲ್ಲ. ನಾವು ಮಾಡೋ ಎಲ್ಲ ವಸ್ತುಗಳಿಗೂ ಕೂಡ ಹಾಗೆ. ಇವಾಗ ಅನ್ನ ಮಾಡ್ತೀವಿ, ಅಕ್ಕಿಯಿಂದ ಅನ್ನ ಮಾಡ್ತೀವಿ. ಅನ್ನ ಒಂದು ದಿವಸ ಇರುತ್ತೆ, ಒಂದು ರಾತ್ರಿ ಇರುತ್ತೆ, ಮಾರನೇ ದಿನ ಹಂಗೂ ಹಿಂಗೂ ಇರುತ್ತೆ, ಅದು ನಂತರ ಅದು ಹಳಸುತ್ತೆ, ಅದು ಹೋಯಿತು ಅಂತ. ಸೊ ನಾವು ನೋಡುವಂಥ ಎಲ್ಲ ವಿಚಾರಗಳಿಗೂ ಕೂಡ, ಎಲ್ಲ ವಸ್ತುಗಳಿಗೂ ಕೂಡ ಒಂದು ಆದಿ ಇದೆ, ಒಂದು ಅಂತ್ಯ ಇದೆ, ಒಂದು ಕಾಲ ಅನ್ನುವಂಥ ಒಂದು ಪರಿಗಣನೆಯಲ್ಲಿ ನಾವೆಲ್ಲವನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸೃಷ್ಟಿಯನ್ನು ನಾವು ಕುರಿತು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಸೃಷ್ಟಿಗೆ ಯಾವಾಗ ಆದಿ ಅನ್ನೋದು ಮೊದಲನೇ ಪ್ರಶ್ನೆ. ದೇಶ, ಕಾಲ, ಸೊ ಇವಾಗ ಕಾಲದ ಗಣನೆಯನ್ನು ನೋಡೋಣ. ಮೊದಲನೇ ದಿವಸ ಯಾವುದಪ್ಪ ಪ್ರಪಂಚದಲ್ಲಿ ನಮಗೆ ಗೊತ್ತಾ? ಸೊ ನಾನು, ನನಗೊಂದು 50 ವರ್ಷ ಆಗಿದೆ ಈಗ ಅಂತಂದರೆ, 50 ವರ್ಷದಿಂದೀಚೆಗಿನ ಪ್ರಪಂಚವನ್ನು ನಾನು ನೋಡಿದ್ದೀನಿ, ಅದಕ್ಕೆ ಹಿಂದೆ ನಾನು ನೋಡಿಲ್ಲ. ಸೊ ನಮ್ಮ ತಂದೆ ನೋಡಿದರು. ಸೊ ಅವ್ರಿಗೆ ಗೊತ್ತು, ಓ ಅದಕ್ಕಿಂತ ಹಿಂದೆನೂ ಒಂದು 50 ವರ್ಷ ಪ್ರಪಂಚ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು. ಸೊ ಹಾಗೆ ಯಾವುದು ಮೊದಲನೇ ದಿವಸ ಅಂತಂದರೆ ಅದು ಗೊತ್ತಿಲ್ಲ. ಯಾಕೆ ಈ ಜಗ ಎಂದೆಂದೂ ಇಹ ಜಗ, ಇದು ಯಾವತ್ತಿಗೂ ಇರೋಂಥ ಜಗತ್ತು. ಸೊ ಸದಾಕಾಲ ಇರೋಂಥ ಜಗತ್ತನ್ನು ನಾವು ಈ ಕಾಲದ ಪರಿಮಿತಿಯಲ್ಲಿ ತಂದುಕೊಳ್ಳೋದು ಹೇಗೆ? ಅದು ತಕ್ಷಣಕ್ಕಂತೂ ಸಾಧ್ಯ ಇಲ್ಲ, ನಮ್ಮ ಪರಿಗಣನೆಯಲ್ಲಿ ಸಾಧ್ಯ ಇಲ್ಲ. ಯಾಕೆ? ನನಗೆ ಗೋಚರ ಆಗುವಂಥ ಕಾಲದ ಮಿತಿ ಒಂದಿದೆ, ಇಷ್ಟು ಕಾಲ ಮಾತ್ರ ನಾನು ಪರಿಕಲ್ಪನೆ ಮಾಡಿಕೊಳ್ಬಲ್ಲೆ. ಅದಾದಮೇಲೆ ನಾನಿರಲ್ಲ, ನನಗೆ ಗೊತ್ತಿಲ್ಲ, ಇದಕ್ಕೆ ಮುಂಚೆ ನಾನು ಇರಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಆದರೂ ಕೂಡ ಜಗತ್ತು ಅನ್ನೋಂಥದ್ದಕ್ಕೆ, ಯೂನಿವರ್ಸ್ ಅನ್ನೋದಕ್ಕೆ ಒಂದು ಆದಿ ಅನ್ನೋದಿದೆ.

0: ಅನ್ನೋದು ನಾವು ಅನ್ಕೋಣ. ಅದನ್ನೇ ನಾವು ಬಿಗ್ ಬ್ಯಾಂಗ್, ಎಡ್ವಿನ್ ಹಬಲ್ ಮತ್ತು ಲುಮೆಟೆರ್ ಅವ್ರು ಮಾಡಿದಂಥ ಒಂದು ಸಿದ್ಧಾಂತ ಅಂತ ನಾವು ನೋಡಿದ್ವಿ. ಅದನ್ನೇ ಉಪನಿಷತ್ತು ಕೂಡ ಹೇಳ್ತು, ಏಕಮೇವ ಇದಮಗ್ರ ಆಸೀತ್ ಅಂತೆಲ್ಲ ನಾವು ನೋಡಿದ್ವಿ. ಸೊ ಮೊದಲು ಒಂದೇ ಇತ್ತು, ಅದು ಸ್ಫೋಟಗೊಂಡು ಇಷ್ಟೆಲ್ಲ ಆಯಿತು ಅಂತ. ಬಟ್ ಅದು ಯಾವಾಗಾಯಿತು ಅಂತಂದರೆ ನಮಗೆ ಗೊತ್ತಾ?
1: ಅದು ಗೊತ್ತಿಲ್ಲ.
0: ಆದರೂ ಕೂಡ ನಮ್ಮ ಒಂದು ಟೆಂಡೆನ್ಸಿ ಏನಪ್ಪ ಅಂದರೆ ಎಲ್ಲದಕ್ಕೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಒಂದು ಎಕ್ಸ್ಪೈರಿ ಡೇಟು ಹಾಕಬೇಕು, ಒಂದು ಸೀಲ್ ಹೊಡಿಬೇಕು ಅಂತ ನಮಗೆ ಆಸೆ. ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ, ಒಂದು ಸಿದ್ಧಾಂತವನ್ನು ಪ್ರಾರಂಭ ಮಾಡ್ತೀವಿ. ಓಕೆ, ಇದಿಷ್ಟು ವರ್ಷ ಇಲ್ಲಿ ಬಂದಿದೆಯಲ್ಲ, ಇಲ್ಲಿಂದ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಬಹುಶಃ ಈಗೊಂದು 10,000 ಕೋಟಿ ವರ್ಷಗಳ ಹಿಂದೆ ಇದು ಆಗಿರಬಹುದೇನೋ ಅಂತ ಒಂದು ಪ್ರತಿಪಾದನೆ, ಒಂದು ಹೈಪೋಥೆಸಿಸ್, ಒಂದು ಥಿಯರಿಯನ್ನು ಕೊಡ್ತೀವಿ. ಅದು ಯಾಕಪ್ಪ ಅಂತಂದರೆ ಬೋಧನೆಗೆ ಸುಲಭ, ನಮ್ಗೆ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಒಂದು ವಿಧಾನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ನಮ್ಮ ವಿಧಾನ ಕಾಲ ಮತ್ತು ದೇಶದ ಮೂಲಕ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಕಾಲದ ಮೂಲಕ ಅರ್ಥ ಮಾಡ್ಕೊಳ್ಳಪ್ಪ ಅನ್ನೋಂಥ ಸುಲಭದ ಬೋಧನೆಗೆ, ಸೃಷ್ಟಿಗೆ ಮತ್ತು ಲಯಕ್ಕೆ, ಮ್ಯಾನುಫ್ಯಾಕ್ಚರಿಂಗಿಗೆ, ಎಕ್ಸ್ಪೈರಿಗೆ ಡೇಟ್ ಹಾಕುವಂಥ ಒಂದು ಕಥೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದು ನಿಖರವಾಗಿ ಇಂಥ ದಿವಸ ಇಂಥ ಹೊತ್ತಿಗೆನಾ ಅಂತಂದರೆ ನಮಗೆ ಗೊತ್ತಿಲ್ಲ. ಇವಾಗ ನಮ್ಮಲ್ಲಿ ಡೆಲಿವರಿ ಆದಾಗ ಮನೆಯವರು ನಮ್ಗೆ ಹೇಳಿರ್ತಾರೆ, ಸರ್ ಎಷ್ಟೊತ್ತು ಕರೆಕ್ಟಾಗಿ ಡೆಲಿವರಿ ಆಗುತ್ತೆ ಹೇಳಬೇಕು ಸರ್, ಇಷ್ಟು ನಿಮಿಷಕ್ಕೆ ಇಷ್ಟು ಇದಕ್ಕೆ ಅಂತ. ಯಾಕೆ ಜಾತಕ ಬರೆಸ್ಬೇಕು. ಸೊ ಹಾಗೆ ನಿಖರವಾಗಿ ಇವಾಗ ಮಗು ಆಚೆ ಬಂತು, ಈಗ ಮಗು ಅಳ್ತು, ಇದನ್ನು ನಾವು ಹೇಳಬಹುದು. ಹಾಗೆ ಪ್ರಪಂಚ ಮೊದಲು ಯಾವಾಗ ಆಚೆ ಬಂತು ಅಂತ ಹೆಂಗೆ ಹೇಳೋದು, ಅದಾಗಲ್ಲ. ಸೊ ಒಂದು ಅಂದಾಜಿನಲ್ಲಿ ಇಷ್ಟು ಅಂತ ಹೇಳಬಹುದು. ಅದು ಬೋಧನೆಗೆ ಸುಲಭವಾಗಿರೋದರಿಂದ ಹಾಗೆ ಅಂತ. ಜೊತೆಗೆ ಈ ಪರಿಕಲ್ಪನೆಗಳು, ಅದು ಬಹಳ ವೈವಿಧ್ಯಮಯವಾದಂಥ ಪರಿಕಲ್ಪನೆ ಮತ್ತು ವೆರಿ ಕಾಂಟೆಕ್ಸ್ಚುಯಲ್, ಸಾಂದರ್ಭಿಕ, ಸಾಪೇಕ್ಷ ಕೂಡ. ಅಂದರೆ ಇವಾಗ ಮನುಷ್ಯನ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವನ ಎಷ್ಟು ವರ್ಷ ಬದುಕ್ತಾನಪ್ಪ ಅಂತಂದರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು 75-80 ವರ್ಷದವರೆಗೂ ಒಬ್ಬ ವ್ಯಕ್ತಿ ಬದುಕಬಹುದು ಅಂತ ನಾವು ಅಂದ್ಕೊಳ್ಳೋಣ. ಬೇರೆ ಜೀವಿಗಳಿಗೂ ಇದೇ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುತ್ತಾ ಅಂತಂದರೆ ಇಲ್ಲ. ಆನೆಗಳು ನಮಗಿಂತ ಜಾಸ್ತಿ ವರ್ಷ ಬದುಕ್ಬೋದು. ಒಂದು ಚಿಟ್ಟೆ ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತೆ ಅಲ್ವಾ. ಸೊ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತಹ ಕಾಲದ ವ್ಯಾಪ್ತಿ ಈ ರೀತಿಯ ನಮ್ಮ ಜೀವನದ ವ್ಯಾಪ್ತಿಗೂ ಕೂಡ ಹೋಲಿಕೆ ಇರುತ್ತೆ. ಒಂದು ಚಿಟ್ಟೆಗೆ ನೀನು 50 ವರ್ಷ ಅಂತೆಲ್ಲ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಚಿಟ್ಟೆಗೆ ಏನು ಗೊತ್ತಾಗುತ್ತೆ, ಅದಿರೋದೇ 50 ದಿನ ಕೂಡ ಇರಲ್ಲ. ಸೊ ಹಾಗೆ ಈ ವಿಶ್ವವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ನನಗೆ ಅರ್ಥ ಆಗುವಂಥ ನನ್ನ ಜೀವನದ 80 ವರ್ಷದ ಆಧಾರದ ಮೇಲೆ ನಾನು ಎಷ್ಟನ್ನೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ವಿಜ್ಞಾನ ಅದಕ್ಕೆ ಅನೇಕ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿದೆ. ಸೊ ಅದನ್ನು ನಾವು ಬಹಳ ಸ್ವಾರಸ್ಯಕರವಾಗಿ ವರ್ಣನೆ ಕೂಡ ಮಾಡಬಹುದು. ನಮ್ಮ ಮೈಸೂರಿನಲ್ಲೇ ಇರುವಂಥ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನಲ್ಲಿ ಇದನ್ನು ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ.
1: ಈಗ ಸಪೋಸಿಂಗ್ ವಿಶ್ವ ಸೃಷ್ಟಿಯಾದ ದಿವಸದಿಂದ ಇಲ್ಲಿವರೆಗೂ
0: ಅದೆಷ್ಟೋ ಕೋಟಿ ವರ್ಷಗಳಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಅದಷ್ಟು ಕೋಟಿ ವರ್ಷಗಳನ್ನು ಒಂದೇ ವರ್ಷಕ್ಕೆ ನಾವು ಶ್ರಿಂಕ್ ಮಾಡಿಬಿಡೋಣ, ಎಲ್ಲವನ್ನೂ ಸಂಕುಚಿತಗೊಳಿಸಿ ಎಲ್ಲ ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಇದು ಶುರುವಾಯಿತು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಇವಾಗ ನಾವು ಇಲ್ಲಿದ್ದೀವಿ. ಸೊ ಇದು ಒಂದು ರೀತಿಯಲ್ಲಿ ಎಕ್ಸ್ಪೈರಿ ಅಥವಾ ನಮ್ಮ ಇವತ್ತಿನ ಗಣನೆ. ಸೊ ಅದೆಷ್ಟೇ ಕೋಟಿ ವರ್ಷಗಳಾದರೂ ಕೂಡ ಒಂದು ವರ್ಷಕ್ಕೆ ನಾವು ಅದನ್ನು 365 ದಿವಸಕ್ಕೆ ನಾವು ಅದನ್ನು ಶ್ರಿಂಕ್ ಮಾಡೋಕ್ಕೆ ಸಾಧ್ಯವಾಗಿ ಎಲ್ಲವನ್ನೂ ನಾವು ಒಂದು ರೀತಿಯಲ್ಲಿ ಚಿತ್ರದಲ್ಲಿ ಬಿಡಿಸೋಕ್ಕೆ ಸಾಧ್ಯವಾದರೆ, ಓ ಮೊದಲನೇ ದಿವಸ ಹಿಂಗಾಯಿತು, ಎರಡನೇ ದಿವಸ ಹಿಂಗಾಯಿತು, 4ನೇ ತಿಂಗಳಲ್ಲಿ ಹಿಂಗಾಯಿತು, ಜೂನ್ ತಿಂಗಳಲ್ಲಿ ಹಿಂಗಾಯಿತು, ನವೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರ್ 31ನೇ ತಾರೀಕು ಹಿಂಗೆ. ಸೊ ಹಿಂಗೆ ಮಾಡೋಕ್ಕೆ ಸಾಧ್ಯವಾದರೆ ಮನುಷ್ಯ ವಿಶ್ವದಲ್ಲಿ ಎಲ್ಲಿ ಬಂದ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅದರಲ್ಲಿ ಆ ಒಂದು ಪರಿಕಲ್ಪನೆಯಲ್ಲಿ ಹೇಳಿದ್ದಾರೆ. ಯಾವಾಗ ಬಂದಿರ್ಬೋದು ಮಾನವ? ಅವನು ಜನವರಿ 1ನೇ ತಾರೀಕು ಬಂದ ಇಲ್ಲ, ಹೋಲಿ ಫೆಬ್ರವರಿ ಇಲ್ಲ, ಮಾರ್ಚ್ ಅಲ್ಲ, ಜೂನ್ ಅಲ್ಲ ಅಂತಂದರೆ ಅಲ್ವಂತೆ, ಅವನು ಕಡೆಯ ದಿನ ಮಾತ್ರನೇ ಮಾನವನ ಎಂಟ್ರಿ ಆಗಿರುವಂಥದ್ದು. ಸೊ ಆಗ ನಮಗೆ ಅರ್ಥ ಆಗುತ್ತೆ ಈ ವಿಶ್ವ ಎಷ್ಟು ಹಳೆಯದು ಅಂತ. ಮಾನವ ಮಂಗನಿಂದ ಮಾನವನಾಗಿ ವಿಕಾಸಗೊಂಡು ಈಗ ಏನೇನೋ ಸರ್ಕಸ್ಗಳು ಮಾಡ್ತಿದ್ದಾನಲ್ಲ, ಅದು ಡಿಸೆಂಬರ್ 31ನೇ ದಿನದ 11 ಗಂಟೆ

0: ಬಟ್ಟೆಯ ನಂತರದ ಕೆಲವು ನಿಮಿಷಗಳು ಮಾತ್ರ ಮಾನವ ಈ ವಿಶ್ವದಲ್ಲಿದ್ದಾನೆ. 365 ದಿನ ಅಂತ ನಾವು ಲೆಕ್ಕ ತಗೊಂಡ್ರೆ, ಸೊ ಮಾನವನ ಆದಿಗಿಂತ ಹಿಂದೆ ವಿಶ್ವ ಅದೆಷ್ಟು ವರ್ಷಗಳನ್ನು ಕಳೆದು ಬಿಟ್ಟಿದೆ ಅಲ್ವಾ. ಸೊ ಅದನ್ನು ನಾವೇನೋ ಭಾಳ ಚೆನ್ನಾಗಿ ವರ್ಣನೆ ಮಾಡಿಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಅದು ಕಟ್ಟು ಕಥೆ ಮಾತ್ರನೇ ಅಲ್ವಾ, ಸೃಷ್ಟಿ ಕಥೆ ಲಯ ಅದು ಕಥನ ಕೇವಲ ಬೋಧನೆಗೆ ಸುಲಭ. ಇದಕ್ಕೆ ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ನಮ್ಮ ಅನೇಕ ಗ್ರಂಥಗಳಲ್ಲಿ ಇದರಲ್ಲಿ ಕೊಡ್ತಾರೆ. ಸೊ ಹಾಗೆ ಈವನ್ ಭಗವದ್ಗೀತೆ ಇತ್ಯಾದಿ ಉಪನಿಷತ್ತುಗಳು ಇಂಥದ್ರಲ್ಲೂ ಕೂಡ ಈ ಒಂದು ಉದಾಹರಣೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನೇ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಕೂರ್ಮ ಅಂದರೆ ಒಂದು ಆಮೆ. ಆ ಆಮೆಯ ವಿಶೇಷತೆ ನಮಗೆಲ್ಲ ಗೊತ್ತು, ಅದು ತಲೆ ಮುನ್ಕಾಲು ಹಿಂಗಾಲು ನಾಲ್ಕು, ಅದಕ್ಕೊಂದು ಚಿಪ್ಪು. ಆ ಚಿಪ್ಪು ಅದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದೆ. ತನಗೆ ಬೇಕಾದಾಗ ತನ್ನ ತಲೆಯನ್ನು ಆ ಚಿಪ್ಪಿನಿಂದ ಆಚೆ ಹಾಕುತ್ತೆ, ಬೇಡ ಅಂದಾಗ ಒಳಗಡೆ ಹೇಳ್ಕೊಳತ್ತೆ. ಅದು ಬರೀ ತಲೆಯನ್ನು ಮಾತ್ರ ಅಲ್ಲ, ನಾಲ್ಕು ಕಾಲುಗಳನ್ನು ಕೂಡ ತನಗೆ ಬೇಕಾದಾಗ ಆಚೆ ಹಾಕುತ್ತೆ, ಬೇಡದಿದ್ದಾಗ ಒಳಗೆ ತಗೊಳುತ್ತೆ. ಅದು ಆಮೆಯ ಅಲ್ವಾ ಅಂತ ನಮ್ಗೆ ಎಷ್ಟೋ ಸತಿ ಗೊತ್ತಾಗಲ್ಲ, ಯಾಕೆ ಆ ಚಿಪ್ಪು ಪಕ್ಕದಲ್ಲಿರೋ ಕಲ್ಲಿನ ತರಾನೇ ಇರುತ್ತೆ. ಆಮೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಅದು ಚಾಚಿಕೊಂಡಿರೆ ಅದು ಆಮೆ, ಒಳಗೆ ಸೇದ್ಕೊಂಡ್ಬಿಟ್ರೆ ಅದು ಕಲ್ಲು ಇರಲ್ಲ ಅಲ್ಲಿ. ಸೊ ಹಾಗೆ ಪಾದ ಶಿರಗಳನ್ನು ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಅಂದರೆ, ಸಪೋಸಿಂಗ್ ಕೂರ್ಮ ಆಮೆ ತನ್ನ ನಾಲ್ಕು ಕಾಲುಗಳನ್ನು ಮತ್ತು ತಲೆಯನ್ನು ಆಚೆ ಹಾಕ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಆಚೆ ಹಾಕೋಕ್ಕೆ ಎಷ್ಟೊಂದು 2 ನಿಮಿಷ ಅಥವಾ ಬೇಡಪ್ಪ 1/2 ನಿಮಿಷ ಬೇಕು, 30 ಸೆಕೆಂಡ್ ಬೇಕು. 30 ಸೆಕೆಂಡಲ್ಲಿ ಅದು ಹಿಂಗೆ ಆಚೆ ಹಾಕುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಸಪೋಸ್ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಆಮೆ ಆಚೆ ಹಾಕ್ತಾ ಇದೆಯಲ್ಲ ಅಂತ ನಾನೊಂದು ಫೋಟೋ ತಗೋತೀನಿ ಅಂತ ಅಂದ್ಕೊಳ್ಳೋಣ. ಆ ಫೋಟೋನಲ್ಲಿ ಏನು ಕಾಣಿಸುತ್ತೆ, ಒಂದು ಆಮೆಯ ಚಿಪ್ಪು, ಆ ಚಿಪ್ಪಿನಲ್ಲಿ ಒಂದು ಪಾದ ಶಿರ ಅದಷ್ಟು ಇದೆ, ಅದು 1/2 ಆಚೆ ಬಂದಿದೆ, ಅದು ಒಂದು ಸ್ಥಿರ ಚಿತ್ರ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ, ರೈಟ್. ಸೊ ಈಗ 1/2 ಆಚೆ ಬಂದಿರುವಂತಹ ಆ ಪಾದ ಶಿರಗಳು ನನಗೆ ಖಾತ್ರಿ ಇಲ್ಲ ಅದು ಆಚೆ ಬರ್ತಿದೆಯೋ ಒಳಗೆ ಹೋಗ್ತಿದೆಯೋ, ಯಾಕೆ ಅದು ನಾನು ಆ ಕ್ಷಣಕ್ಕೆ ಒಂದು ಫೋಟೋ ತೆಗೆದಿರೋದಷ್ಟೇ, ಅದು ಹೊರಗೆ ಹೋಗ್ತಿದೆಯಾ ಒಳಗೆ ಬರ್ತಿದೆಯಾ ನನಗೆ ಗೊತ್ತಿಲ್ಲ. ಸೊ ಅದು ಸೃಷ್ಟಿಯಾಗ್ತಾ ಇದೆಯಾ ಲಯವಾಗ್ತಿದೆಯಾ ನನಗೆ ಗೊತ್ತಿಲ್ಲ, ಯಾಕೆ ನಾನು ನೋಡಿರುವಂಥದ್ದು ಕ್ರಾಸ್ ಸೆಕ್ಷನಲ್ ಮೊಮೆಂಟ್, ಅದು ಆ ಒಂದು ಕ್ಷಣದಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ ಅಷ್ಟೇ, ಅದು ಇನ್ನು ಮುಂದಕ್ಕೆ ಹೋಗುತ್ತಾ ಅಥವಾ ಅಲ್ಲಿಂದ ವಾಪಸ್ ಹೋಗುತ್ತಾ ಅಂತ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಡೀ ಸೃಷ್ಟಿಯ ಮೊದಲನೇ ದಿವಸ ಯಾವುದು, ಎಕ್ಸ್ಪೈರಿ ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೃಷ್ಟಿ ಸಂಭ್ರಮಿಸಬೇಕಾದಂತಹ ಒಂದು ಭಗವಂತನ ಪ್ರಕಟೀಕೃತ ರೂಪ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ನಾವು ವಿಲೀನಗೊಳಿಸ್ಕೊಳ್ಳೋವಂಥದ್ದು ನಮ್ಮ ಪ್ರಯತ್ನ ಇದ್ದರೆ, ಅದರಲ್ಲಿ ನಮ್ಮ ಪ್ರಯತ್ನ ಇದ್ದರೆ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಬಹುದು.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 75 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮರೆಯಾದ ಸ್ವರ ಸಾಮ್ರಾಜ್ಞೆ SJ ರವರು ಇವರ ಕುರಿತು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿರವರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಎಸ್ ಜಾನಕಿರವರು ದಕ್ಷಿಣ ಭಾರತ ಚಿತ್ರರಂಗ ಕಂಡ ಅಪ್ರತಿಮ ಮೇರು ಗಾಯಕಿ. ಬರೋಬ್ಬರಿ 20 ಭಾಷೆಗಳಲ್ಲಿ 48,000 ಹೆಚ್ಚು ಗೀತೆಗಳಿಗೆ ಧ್ವನಿಯಾದ ಸ್ವರ ಸಾಮ್ರಾಜ್ಞೆ. ಹಾಡುಗಳಿಗೆ ಭಾವ ತುಂಬುತ್ತಿದ್ದ ದೈವಿ ಶಕ್ತಿ ಅವರಲ್ಲಿತ್ತು. ಬರೋಬ್ಬರಿ 6 ದಶಕ

ಗಳಿಗೂ ಹೆಚ್ಚು ಕಾಲ ಗಾಯನವನ್ನು ಆರಾಧಿಸಿದ ಜಾನಕಮ್ಮ ತಮ್ಮ ಸಂಗೀತಯಾನ ಮುಗಿಸಿ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಆದರೂ ಅವರ ಸ್ವರ ಮಾಧುರ್ಯ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದೆ. ಜಾನಕಮ್ಮ ಹಲವು ಭಕ್ತಿಗೀತೆಗಳಿಗೆ ದನಿಯಾಗಿದ್ದಾರೆ. ಅದರಲ್ಲಿ ಇವಳೆ, ವೀಣಪಾಣಿ, ಗಜಮುಖನೆ, ಗಣಪತಿಯೇ ನಿನಗೆ ವಂದನೆ, ಹೀಗೆ ಕನ್ನಡದಲ್ಲಿ ಹಲವು ಭಕ್ತಿಗೀತೆಗಳು ಇವರ ಮಧುರ ದನಿಯಲ್ಲಿ ಮೂಡಿ ಬಂದಿವೆ. ಇಂದಿಗೂ ಶುಭ ಸಮಾರಂಭದಲ್ಲಿ ಈ ಗೀತೆಗಳು ಇಲ್ಲದೆ ಕಾರ್ಯಕ್ರಮಗಳು ಆರಂಭವಾಗುವುದೇ ಇಲ್ಲ. ಅಂತೆಯೇ ತೆಲುಗಿನಲ್ಲಿ ರಾವಮ್ಮ ದುರ್ಗಮ್ಮ ಎಂಬ ಭಕ್ತಿಗೀತೆಯನ್ನು ಜಾನಕಮ್ಮ ಹಾಡಿದ್ದರು. ವಿಶೇಷ ಎಂದರೆ ಈ ಗೀತೆಯಲ್ಲಿ ಬರೋಬ್ಬರಿ ನಾಲ್ಕು ವಿಭಿನ್ನ ದನಿಗಳಲ್ಲಿ ಅವರು ಹಾಡು ಹಾಡಿದ್ದಾರೆ. ಈ ಹಾಡು ಕೇಳಿ ಸಂಗೀತ ಪ್ರಿಯರು ಅಚ್ಚರಿಗೊಂಡಿದ್ದರು. ಚಿಕ್ಕ ಮಗು, ಒಬ್ಬ ಪುರುಷ, ಒಬ್ಬ ಸಾಮಾನ್ಯ ಮಹಿಳೆ ಮತ್ತು ಒಬ್ಬ ಹೃದಯ ದನಿಗಳಲ್ಲಿ ರಾವಮ್ಮ ದುರ್ಗಮ್ಮ ಹಾಡು ಮೂಡಿಬಂದಿದೆ. ಈ ಹಾಡು ಬಲು ಮಧುರವಾಗಿ ಮೂಡಿ ಬಂದಿತು. ಹಾಡು ಕೇಳುತ್ತಿದ್ದರೆ ಈ ನಾಲ್ಕು ದನಿಗಳು ಜಾನಕಮ್ಮ ಅವರದ್ದೇ ಎಂದು ಅಚ್ಚರಿಯಾಗುತ್ತದೆ. ಅಷ್ಟು ಸೊಗಸಾಗಿದೆ ಈ ಗಾನ. ಈ ಗೀತೆ ಮಾತ್ರವಲ್ಲ, ಹಲವು ಹಾಡುಗಳಲ್ಲಿ ಜಾನಕಿ ಅವರು ಮಕ್ಕಳಂತೆ ಹಾಡಿದ್ದಾರೆ. ಎಸ್ ಜಾನಕಿ ಅವರದ್ದು ಮಗುವಿನಂತಹ ಮನಸ್ಸು. ಸದಾ ಅಸಮ್ಮುಖಿಯಾಗಿರುತ್ತಿದ್ದ ಜಾನಕಮ್ಮ ಎಲ್ಲರಲ್ಲೂ ನಗುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಕೋಟಿಯ ಒಡತಿಯಾಗಿದ್ದ ಜಾನಕಮ್ಮ ಸರಳತೆಯ ಮೂರ್ತಿಯಂತಿದ್ದರು. ಅವರು ಬಹುತೇಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಬಿಳಿಯ ಸೀರೆಯುಟ್ಟು ಕಂಗೊಳಿಸುತ್ತಿದ್ದರು. ಕಿವಿಗೂ ಹೋಲೆ ಧರಿಸುತ್ತಿರಲಿಲ್ಲ. ಅಷ್ಟು ಸರಳವಾಗಿ ಶ್ರೀಮಂತಿಕೆ ತುಂಬಿದ ದನಿಯಿಂದ ಹಾಡುತ್ತಿದ್ದರು. ಎಸ್ ಜಾನಕಿಯವರು ವಿ ರಾಮ್ಪ್ರಸಾದ್ ಅವರನ್ನು ವಿವಾಹವಾಗಿದ್ದರು. ಸಿನಿಮಾಗಳ ಹಾಡಿನ ರೆಕಾರ್ಡಿಂಗ್ ಇದ್ದಾಗಲೂ ಪತಿ ಸದಾ ಜೊತೆಗಿದ್ದು ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಜಾನಕಿಯವರು ಬಣ್ಣ ಬಣ್ಣದ ಚಿನ್ನದ ಬಣ್ಣದ ಹಂಚಿನ ಸೀರೆಯುಡುತ್ತಿದ್ದರು. ರಾಮ್ಪ್ರಸಾದ್ ಅವರು 1997 ಹಠಾತ್ ಹೃದಯಘಾತದಿಂದ ನಿಧನರಾದರು. ಪತಿಯ ನಿಧನದಿಂದ ಕುಕ್ಕಿ ಹೋದ ಜಾನಕಿಯವರು ನಂತರ ಬಣ್ಣದ ಸೀರೆಗಳನ್ನು ಧರಿಸುವುದನ್ನು ನಿಲ್ಲಿಸಿದರು. ಅಲ್ಲಿಂದ ಬಿಳಿಯ ಬಣ್ಣದ ಸೀರೆಯನ್ನು ಧರಿಸುವುದನ್ನು ರೂಢಿ ಮಾಡಿಕೊಂಡರು. ಬಿಳಿ ಬಣ್ಣವು ಶಾಂತಿ ಮತ್ತು ಸರಳತೆಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಿದ್ದರು. ಹಾಗಾಗಿ ಕೊನೆಯವರೆಗೂ ಬಿಳಿಯ ಸೀರೆಯುಟ್ಟು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದರು. ಎಸ್ ಜಾನಕಿಯವರು ಸಾವಿರಾರು ಗೀತೆಗಳಿಗೆ ದನಿಯಾಗಿದ್ದಾರೆ. ಯಾವುದೇ ಹಾಡುಗಳನ್ನು ನೀಡಿದರೆ ಸತತ ಅಭ್ಯಾಸ ಮಾಡಿಕೊಂಡು ನಿರರ್ಗಳವಾಗಿ ಹಾಡುತ್ತಿದ್ದರು. ಆದರೆ ತಮಿಳಿನ ಆ ಗೀತೆಯನ್ನು ಹಾಡಲು 14 ಬಾರಿ ರೀಟೇಕ್ ತೆಗೆದುಕೊಂಡಿದ್ದರು. ಹೌದು, 1980 ತೆರೆಗೆ ಬಂದ ನಿಜಲಗಳು ಚಿತ್ರಕ್ಕೆ ಇಳಿಯರಾಜ ಸಂಗೀತ ಸಂಯೋಜಿಸುತ್ತಿದ್ದರು. ದೂರಂತಿ ನಾನ್ ಕಂಡ ಒನ್ ಮುಖಂ ಹಾಡು ಸಿನಿಮಾದ ಪ್ರಮುಖ ಗೀತೆಯಾಗಿತ್ತು. ಜಾನಕಮ್ಮ ಈ ಹಾಡನ್ನು ಹಾಡುತ್ತಿದ್ದರು. ಆ ಹಾಡಿನ ಕೊನೆಯ ಸ್ವರ ಐ ಪಿತ್ನಲ್ಲಿ ಕೊನೆಗೊಳ್ಳಬೇಕಿತ್ತು. ಎಸ್ ಜಾನಕಿ ಅವರು ಒಂದು ಟೇಕ್ನಲ್ಲಿ ಒಂದು ಹಂತವನ್ನು ತಲುಪುತ್ತಿದ್ದರು. ಆದರೆ ಅದು ಸ್ವಲ್ಪ ಆತುರದಿಂದ ಕೊನೆಗೊಳ್ಳುತ್ತಿತ್ತು. ಸಂಗೀತ ನಿರ್ದೇಶಕರು ಇರಲಿ ಎಂದರು, ಇದು ಜಾನಕಮ್ಮನಿಗೆ ಸಮಾಧಾನ ತರಲಿಲ್ಲ. ಹಾಗಾಗಿ ಸಂಗೀತ ನಿರ್ದೇಶಕರು ಅಂದುಕೊಂಡಂತೆ ಮೂಡಿ ಬರಬೇಕು ಎಂದು ಆ ಹಾಡನ್ನು ಹಾಡಲು 14 ಟೇಕ್ಗಳನ್ನು ತೆಗೆದುಕೊಂಡಿದ್ದರು. ಈ ವಿಚಾರವನ್ನು ಸಂಗೀತ ನಿರ್ದೇಶಕ ಇಳಿಯರಾಜರವರು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರರಂಗವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ರಾಜ್ಯ ಪ್ರಶಸ್ತಿ ನೀಡುತ್ತಿದೆ. ಹಿಂದೆ ನಾಯಕ ನಟ, ನಾಯಕ ನಟಿ, ನಿರ್ದೇಶಕರಿಗೆ ಹೆಚ್ಚಾಗಿ ಈ ಪ್ರಶಸ್ತಿ ಸಲ್ಲುತ್ತಿತ್ತು. ಆದರೆ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ನೀಡುತ್ತಿರಲಿಲ್ಲ. ಇದನ್ನು ಗಮನಿಸಿದ ಎಸ್ ಜಾನಕಿ ಅವರು ಕನ್ನಡದ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಸಿಗುವವರೆಗೂ ಕನ್ನಡದಲ್ಲಿ ಹಾಡುವುದಿಲ್ಲ ಎಂದು ಶಪಥ ಮಾಡಿದ್ದರು. ಹೀಗಾಗಿ 6 ಕಾಲ ಕನ್ನಡದಲ್ಲಿ ಹಾಡುವುದನ್ನೇ ನಿಲ್ಲಿಸಿದ್ದರು. ಆ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ನೀಡಲು ಆರಂಭಿಸಿತು. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿರವರು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ
ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿ.

0: ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ, ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ, ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ, ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರು ಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ ₹200 ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-4070-9500 ಮತ್ತು 011-692-2770 ಸಂಪರ್ಕಿಸಬಹುದು ಮತ್ತು neet.ug2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000 ಹೆಚ್ಚು ಖರೀದಿದಾರರು, 1.3 lakh ಹೆಚ್ಚು ಸಂದರ್ಶಕರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟ್ರೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು, ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೆಲ್ಟೋಲ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ, ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NTA 2026 ಮರು ನೀಟ್ UG ಪರೀಕ್ಷೆಯ OMR ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ, ಜೀವಸಂಕುಲ ಎಂಬ ಸ್ವಚ್ಛತೆ ಗೀತೆಗಳು ಬಿತ್ತರಗೊಂಡವು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಸಂತ, ರತ್ನಮ್ಮ, ಭುವನರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ.
1: ಹಾ.

0: ಆಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಹೈನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೂದು ಮುಂಗೋಸಿ ಮತ್ತು ಟೊಮ್ಯಾಟೊ ಫ್ಲೂ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ

ನಮ್ಮ ವಿಜ್ಞಾನ ಭಸ್ಮೀಯ ಕಾರ್ಯಕ್ರಮದಲ್ಲಿ ಬೂದು ಮುಂಗುಸಿ ಮತ್ತು ಟೊಮೆಟೊ ಫ್ಲೂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಬೂದು ಮುಂಗುಸಿ. ಭಾರತದಲ್ಲಿ ಜೀವಿಸುವ ಮುಂಗುಸಿಗಳಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವುದು ಬೂದು ಮುಂಗುಸಿ. ಪ್ರಾಣಿಶಾಸ್ತ್ರೀಯವಾಗಿ ಇದನ್ನ ಹೆರ್ಪಟಿಸ್ ಹೆಡ್ವರ್ಡಿ ಎಂದು ಕರೆಯಲಾಗುತ್ತದೆ. ದೇಹದ ಉದ್ದ ಸುಮಾರು 35-45 ಸೆಂಟಿಮೀಟರ್ ಇರುತ್ತದೆ ಮತ್ತು ದೇಹದಷ್ಟೇ ಉದ್ದವಾದ ಬಾಲವನ್ನು ಹೊಂದಿರುತ್ತದೆ. ತೂಕ 800 ಗ್ರಾಂನಿಂದ 1.5 ಕೆಜಿಯಷ್ಟಿರುತ್ತದೆ. ಚಿಕ್ಕ ಕಾಲುಗಳು ಬೂದು ಬಣ್ಣದ, ದೇಹದಲ್ಲಿ ತುಪ್ಪಳವಿದೆ. ತುಪ್ಪಳದ ಪ್ರತಿ ಕೂದಲಿನಲ್ಲೂ ಸರತಿಯಂತೆ 10 ಗಾಢ ಮತ್ತು ತಿಳಿ ಬಣ್ಣದ ಗೆರೆಗಳಿರುತ್ತವೆ. ಕಾಲುಗಳು ಮೈಬಣ್ಣಕ್ಕಿಂತ ಗಾಢವಾಗಿದೆ. ಗಂಡುಗಳು ಹೆಣ್ಣಿಗಿಂತ ದೊಡ್ಡದಾಗಿರುತ್ತವೆ. ಕುತೂಹಲ ಭರಿತ ಚುರುಕಾದ ದಿಟ್ಟ ನಡವಳಿಕೆ ನೆಲವಾಸಿ ಮತ್ತು ಬೀಲಗಳಲ್ಲಿ ಅಡಗಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ಜೊತೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಕುರ್ಚಲು ಕಾಡು, ಕೃಷಿ ಭೂಮಿ, ಕೆರೆಗಳ ಆಸುಪಾಸು, ಕಲ್ಲು ಬಂಡೆಗಳ ನಡುವೆ ಮತ್ತು ಕಾಡಂಚಿನಲ್ಲಿ ಜೀವಿಸುತ್ತವೆ. ಮುಖ್ಯ ಆಹಾರವಾಗಿ ಇಲಿ, ಹಲ್ಲಿ, ಹಾವು ಮತ್ತು ದುಂಬಿಗಳನ್ನು ತಿನ್ನುತ್ತವೆ. ಹಾಗೆ ನೆಲದಲ್ಲಿರುವ ಹಕ್ಕಿಗಳು, ಮೊಟ್ಟೆಗಳು, ಚೇಳು, ಸಂದಿಪದಿಗಳು, ಕಪ್ಪೆ, ಇಡಿ ಮುಂತಾದವುಗಳು ಆಗಬಹುದು. ಕೆಲವೊಮ್ಮೆ ಹಣ್ಣು ಮತ್ತು ಗಿಡದ ಬೇರುಗಳನ್ನು ತಿನ್ನುತ್ತವೆ. ಸಾಮಾನ್ಯವಾಗಿ ಮಾರ್ಚ್ನಿಂದ ಅಕ್ಟೋಬರ್ವರೆಗೆ ಇವುಗಳ ಸಂತಾನ ಅಭಿವೃದ್ಧಿಯ ಕಾಲ. ವರ್ಷದಲ್ಲಿ 2-3 ಬಾರಿ ಗರ್ಭ ಧರಿಸಬಲ್ಲವು. ಸರಿಸುಮಾರು ಇವುಗಳ ಆಯಸ್ಸು 7 ವರ್ಷಗಳು. ನಗರೀಕರಣ ಹೆಚ್ಚಾದ ಕಾರಣ ಕೀಟನಾಶಕಗಳ ಬಳಕೆ, ಕ್ಷೀಣಿಸುತ್ತಿರುವ ಆವಾಸ ಸ್ಥಾನಗಳು, ಪರಿಸರ ಮಾಲಿನ್ಯ ಮುಂತಾದ ಕಾರಣಗಳಿಂದ ನಶಿಸುತ್ತಿರುವ ಇವು ಈ ಮುಂಗುಸಿಗಳ ಸಂತತಿ ಉಳಿಯಲಿ, ಜೀವ ವೈವಿಧ್ಯತೆ ಬೆಳೆಯಲಿ. ಕೇಳುಗರೆ, ಹಾಗೆ ಇವತ್ತಿನ ನಮ್ಮ ಇನ್ನೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರಕ್ಕಿಗಳು. ಸೂರಕ್ಕಿಗಳದ್ದು ವಿಶೇಷ ಗುಂಪು. ಭಾರತದಲ್ಲಿ ಕಾಣಸಿಗುವ ಸಣ್ಣ ಹಕ್ಕಿಗಳಿವು. ಇತರೆ ದೇಶದ ಹಮ್ಮಿಂಗ್ ಬರ್ಡ್ಸ್ಗಳ ಸಂಬಂಧಿಗಳು. ಆಂಗ್ಲ ಭಾಷೆಯಲ್ಲಿ ಪರ್ಪಲ್ ರಂಪರ್ಡ್ ಸನ್ಬರ್ಡ್ ಎಂದು ಕರೆಸಿಕೊಳ್ಳುವ ಇವುಗಳನ್ನು ಪ್ರಾಣಿ ಶಾಸ್ತ್ರೀಯವಾಗಿ ನೆಕ್ಟೇರಿಯನ್ ಝೈಲೋನಿಕಾ ಎನ್ನುವರು. ಗುಬ್ಬಿಗಿಂತ ಸಣ್ಣದಾದ ಹಕ್ಕಿಗಳು. ಗಂಡು ಆಕರ್ಷಕವಾಗಿದ್ದು ದೇಹದ ಮೇಲ್ಭಾಗ ಮತ್ತು ಎದೆಯಲ್ಲಿ ಹೊಳೆಯುವ ನೇರಳೆ, ಹಸಿರು ಮತ್ತು ಕಡುಗೆಂಪು ಬಣ್ಣಗಳ ಮಿಶ್ರಿತ ಬಣ್ಣವಿರುತ್ತದೆ. ಕೆಳಭಾಗ ಪೂರ್ತಿ ತಿಳಿ ಹಳದಿ ಬಣ್ಣದಿದ್ದು ಬೆನ್ನಿನ ಕೆಳಭಾಗದಲ್ಲಿ ನೀಲಿ ಮಿಶ್ರಿತ ನೇರಳೆ ಬಣ್ಣ ಕಾಣುವುದು. ಹೆಣ್ಣಿನಲ್ಲಿ ಮೇಲ್ಭಾಗ ತಿಳಿ ಬೂದು ಬಣ್ಣವಿರುತ್ತದೆ. ಚೂಪಾದ ತುಸು ಬಾಗಿದ ಕೊಕ್ಕು ಇದ್ದು ವಿವಿಧ ಹೂಗಳ ಮಕರಂದವನ್ನೇ ಪ್ರಮುಖ ಆಹಾರವಾಗಿದೆ. ಜೊತೆಗೆ ಜೈಡ ಮತ್ತು ಇತರೆ ಕೀಟಗಳನ್ನು ತಿನ್ನುತ್ತವೆ. ಹೂವಿನಿಂದ ಹೂವಿಗೆ ಹಾರಾಡುವಾಗ ಪರಾಗ ಸ್ಪರ್ಶ ಕ್ರಿಯೆ ನಡೆಸಿ ಸಸ್ಯಗಳು ಫಲಭರಿತವಾಗಲು ಸಹಾಯ ಮಾಡುತ್ತವೆ. ಇವು ಗಂಡು ಹಕ್ಕಿಯ ಅಂದ ಚಂದವನ ಚಿತ್ರಣದಲ್ಲಿ ನಾವು ಸಾಕಷ್ಟು ಕಾಣಬಹುದು. ಹಾಗೆ ಟೊಮೆಟೊ ಫ್ಲೂ. ಖಚಿತವಾಗಿ ಗುರುತಿಸಲ್ಪಡದ ವೈರಸ್ ದಾಳಿಯಿಂದ ಕೇರಳದ ಸುಮಾರು 80 ಮಕ್ಕಳಲ್ಲಿ ಹೊಸ ರೂಪದ ಫ್ಲೂ ತನ್ನ ದುಷ್ಪ್ರಭಾವ ಬೀರುತ್ತಿದೆ. ರೋಗದ ಪ್ರಭಾವದಿಂದ ಕೆಂಪು ಟೊಮೆಟೊ ಫ್ಲೂ ಎಂದು ಕರೆಸಿಕೊಳ್ಳುವ ಟೊಮೆಟೊ ಹೋಲುವ ಚರ್ಮದ ಮೇಲೆ ಗೋಚರಿಸುವ ಗಾದಾರೆಗಳಿಂದ ಈ ಹೆಸರು ಬಂದಿದೆ. ಕೇರಳದ ಕೊಲ್ಲಿಂನಲ್ಲಿ ಗೋಚರಿಸಿದ ಈ ರೋಗ 5 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳಲ್ಲಿ ಗೋಚರಿಸುತ್ತದೆ. ರೋಗ ಪಕ್ಕದ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ವ್ಯಾಪಿಸಬಹುದಾದ ಸಾಧ್ಯತೆ ಇರುವುದರಿಂದ ಇಲ್ಲಿ ಎಚ್ಚರಿಕೆಯಿಂದ ನಿಗಾ ವಹಿಸಲಾಗಿದೆ. ಒಡಿಶಾದಲ್ಲಿ ಅಂದರೆ ಭುವನೇಶ್ವರ, ಕುರ್ತಾ, ಪುರಿ, ಕಟಕ್ನಲ್ಲಿ 26 ಮಕ್ಕಳು ಕೈಕಾಲು ಬಾಯಿ ರೋಗಕ್ಕೆ ಈ ಮೇ 24ರಂದು ಈಡಾಗಿದ್ದಾರೆ. ಈ ರೋಗಕ್ಕೂ ಟೊಮೆಟೊಕ್ಕೂ ಯಾವುದೇ ಸಂಬಂಧವಿಲ್ಲ. ಟೊಮೆಟೊ ಹೋಲುವಂತಹ ಕೆಂಪಡಿರದ ವರ್ಣಗಳಿಂದಾಗಿ ಆ ಹೆಸರು ಪಡೆದಿದೆ. ಟೊಮೆಟೊ ಜ್ವರ ಎಂದು ಕರೆಯಲಾಗುತ್ತದೆ. ಫ್ಲೂಗೂ ಯಾವುದೇ ಸಂಬಂಧ ಹೊಂದಿರದ ವೈರಸ್ ರೋಗವಿದು. ಈ ರೋಗದ ಗುಣಲಕ್ಷಣಗಳು ವೈರಸ್ ಸೋಂಕಿನ ಲಕ್ಷಣಗಳಲ್ಲಿ ತೋರ್ಪಡಿಸುತ್ತವೆ. ರೋಗದ ಫಲವಾಗಿ ಜ್ವರ, ಕೆರೆತ, ಗಾದಾರೆ, ಮೈಕೈ ನೋವು, ನಿರ್ಕಳೀತ ಲಕ್ಷಣಗಳು ತೋರಿ ಬರುತ್ತವೆ. ಅನೇಕ ಬಾರಿ ರೋಗ ಲಕ್ಷಣಗಳು ಚಿಕನ್ ಗುನ್ಯದಂತೆ ತೋರಿಸಬರುತ್ತವೆ.
ರೋಗ

0: ಚಿಕಿತ್ಸಾ ಗುಣಲಕ್ಷಣಗಳ ಕ್ಷಮನಕ್ಕಾಗಿ ಈ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವಿಸುವುದು ಬಹುಮುಖ್ಯವಾಗಿದೆ. ಮುಖ ಕತ್ತಿನ ಮೇಲೆ ಉಂಟಾದ ಚರ್ಮದ ಗಾದಾರಿಗಳನ್ನು ಕೆರೆದುಕೊಳ್ಳಬಾರದು. ರೋಗ ಸಾಂಕ್ರಾಮಿಕ ಜಾಡ್ಯವಾದುದರಿಂದ ಪರಸ್ಪರ ಸಾಮೀಕ್ಯಕ್ಕೆ ಬಾರದೆ ಸಾಕಷ್ಟು ದೂರವಿರಬೇಕು. ದೈಹಿಕ ನೈರ್ಮಲ್ಯವನ್ನು ಕಾಪಾಡಬೇಕು. ರೋಗ ಹಿಮ್ಮೆಟ್ಟುವವರೆಗೂ ವಿಶ್ರಾಂತಿ ಅವಶ್ಯಕವಾಗಿರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೂದು ಮುಂಗುಸಿ ಹಾಗೂ ಟೊಮೆಟೊ ಫ್ಲೂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಬೂದು ಮುಂಗುಸಿ ಮತ್ತು ಟೊಮೆಟೊ ಫ್ಲೂ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಮದ್ಯಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅದೇ ಭೂತ, ಅದೇ ದೈವ, ಅದೇ ಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನು ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನೋದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದರೆ ಇದೇ ಸೃಷ್ಟಿ ಅರಮನೆಯನ್ನು ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರ್ಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನ, ಆ ಮಿಡಿತವನ್ನ ನಾವು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನ ಪಡೆಯುತ್ತೆ. ಅಂತಹ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕಥೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನ ನಮ್ಮವದಾಗಿ ಮಾಡಿಕೊಳ್ಳೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಿಪೋಸಿಷನ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ನಿಮಗೆ ದ ಪದದ ಬಳಕೆ ಹೇಗಿರಬೇಕು, ದ ಪದದ ಬಳಕೆಯ ವಿಶೇಷತೆ ಏನು, ದ ಮತ್ತು ಡಿ ಪದಗಳ ಉಚ್ಚಾರಣೆಯ ನಡುವೆ ಏನು ವ್ಯತ್ಯಾಸ ಇದೆ, ಪಿ ಹೆಚ್ ಇ ಅನ್ನುವ ಒಂದು ಪದ ಏನಿದೆ ಅದನ್ನ ಇಂಗ್ಲಿಷ್ ನಲ್ಲಿ ದ ಮತ್ತು ಡಿ ಅಂತ ಹೇಳಿ ಉಚ್ಚರಿಸ್ತೇವೆ ಅನ್ನೋದು ಒಂದು ಭಾಗ. ಆದ್ರೆ ಮುಖ್ಯವಾಗಿ ದ ಪದವನ್ನ ಬಳಕೆ ಮಾಡಬೇಕಾದ್ರೆ ನಾಮಪದದ ಜೊತೆ ಬಳಕೆ ಮಾಡ್ತೇವೆ, ನೌನಿನ ಜೊತೆ ಬಳಕೆ ಮಾಡ್ತೇವೆ, ಮತ್ತೆ ಅದರ ವಿಶೇಷತೆ ಏನು ಅನ್ನೋದನ್ನ ಕಳೆದ ತರಗತಿಗಳಲ್ಲಿ ಎರಡು ತರಗತಿಗಳಲ್ಲಿ ನಾನು ನಿಮಗೆ ವಿವರಿಸಿದ್ದೆ. ಮುಖ್ಯವಾಗಿ ದ ಅನ್ನುವ ಪದದ ಬಳಕೆ ಕನ್ನಡದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಭಾಷೆಯಲ್ಲಿ ಅಂದ್ರೆ ಕನ್ನಡದ ಭಾಷೆಯ ಹಿನ್ನೆಲೆಯಲ್ಲಿ ನೋಡಿದಾಗ ದ ಪದದ ಬಳಕೆ ನಮಗೆ ಅಷ್ಟಾಗಿ ಇಲ್ಲ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ. ಅದನ್ನ ನೆನ್ಪಿಟ್ಟುಕೊಳ್ಬೇಕು. ನಾವು ಬಹಳಷ್ಟು ಬಾರಿ ಟಿ ಹೆಚ್ ಇ ಪದ ಹಾಗೆ ಎ ಮತ್ತೆ ಆನ್ ಪದಗಳು ಆರ್ಟಿಕಲ್ಸ್ ಅಂತ ನಾವೇನ್ ಹೇಳ್ತೇವೆ, ಇವುಗಳ ಬಳಕೆ ಒಂದು ಹಂತದಿಂದ ನೋಡಿದಾಗ ದಿನನಿತ್ಯ ಇಂಗ್ಲಿಷ್ ನಲ್ಲಿ ಬಳಕೆ ಆಗತ್ತೆ, ಹಾಗೆ ಸರಳವಾದಂತಹ ಬಳಕೆಗಳು ಪದಗಳು ಕೂಡ. ಆದ್ರೆ ನಾವು ಅನೇಕ ವೇಳೆ ಗೊಂದಲ ಮಾಡಿಕೊಳ್ತೇವೆ, ಕನ್ಫ್ಯೂಷನ್ ಮಾಡಿಕೊಳ್ತೇವೆ. ಕನ್ಫ್ಯೂಷನ್ಗೆ ಕಾರಣ ಏನಂತ ಹೇಳಿದ್ರೆ ಸ್ಪಷ್ಟತೆಯನ್ನ ಹೊಂದಿಲ್ಲದೆ ಇರೋದು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಿಸಿದ್ದೆ. ಮತ್ತೆ ಇನ್ನೊಂದು ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾದ್ದೇನಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯನ್ನ ಫ್ಲೂಯೆಂಟ್ ಆಗಿ ಸುಲಲಿತವಾಗಿ ಚೆನ್ನಾಗಿ ನಾವು ಬಳಸಬೇಕು ಅಂತ ಹೇಳಿದ್ರೆ ಆ ಭಾಷೆಯ ಜೊತೆ ನಾವು ಯಾವಾಗ್ಲೂ ಸಂಪರ್ಕದಲ್ಲಿ ಇರಬೇಕು. ಸಂಪರ್ಕದಲ್ಲಿ ಇರೋದು ಅಂದ್ರೆ ಹೇಗೆ, ಇಂಗ್ಲಿಷ್ ಅನ್ನ ಓದೋದು, ಇಂಗ್ಲಿಷ್ ಅನ್ನ ಬರೆಯೋದು, ಹಾಗೆ ಮತ್ತೊಬ್ರು ಇಂಗ್ಲಿಷ್ ಮಾತಾಡೋದನ್ನ ಕೇಳೋದು, ಮತ್ತೆ ನಾವು ನಮ್ಮ ಜೊತೆಯವರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಇರಬೇಕು. ಕಂಟಿನ್ಯೂಸ್ ಆಗಿ ನಾವು ಆ ಕೆಲಸನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗತ್ತೆ. ಮರ್ತು ಹೋದ್ಮೇಲೆ ಏನಾಗತ್ತೆ, ಅರ್ಧಂಬರ್ಧ ನೆನಪಾಗತ್ತೆ, ಒಂಚೂರು ನೆನಪಾದ ಹಾಗಾಗತ್ತೆ, ಮತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ಅನ್ನ ನೀವು ಚೆನ್ನಾಗಿ ಬಳಸಬೇಕು ಅನ್ನುವ ಗುರಿಯನ್ನ ಹೊಂದಿದ್ರೆ ಆ ಗುರಿಯನ್ನ ಈಡೇರಿಸ್ಕೊಳ್ಳಿಕ್ಕೆ ನೀವು ನಿರಂತರವಾಗಿ ಸತತವಾಗಿ ಇಂಗ್ಲಿಷ್ ಬಳಕೆಯನ್ನ ಮುಂದುವರಿಸಬೇಕು. ದಿನಕ್ಕೆ ಒಂದು ಪೇಜ್ ನಿಮ್ಮ ಪಠ್ಯಪುಸ್ತಕದ ಇಂಗ್ಲಿಷ್ ಅನ್ನ ಬರೆಯೋದು, ಜೋರಾಗಿ ಓದೋದು, ಹಾಗೆ ನಿಮ್ಮ ಜೊತೆಯವರು ಏನಿರ್ತಾರೆ ಕ್ಲಾಸ್ಮೇಟ್ಸ್ ಅಂತ ಏನ್ ಹೇಳ್ತೇವೆ ಅವ್ರಿಗೂ ಕೂಡ ನೀನು ಓದು, ನಾನು ಓದ್ತೇನೆ, ನೀನ್ ಬರಿ, ನಾನು ಬರೀತೇನೆ ಅಂತ ಹೇಳಿ ನಾವು ಒಬ್ರಿಗೊಬ್ರು ಸಹಾಯವನ್ನ ಮಾಡಿಕೊಂಡಾಗ ಇಂಗ್ಲಿಷ್ ಕಲಿಕೆ ಚೆನ್ನಾಗಿ ಆಗತ್ತೆ. ಮತ್ತೆ ಅದರಿಂದ ನಮಗೆ ಒಳ್ಳೆ ಅವಕಾಶಗಳನ್ನ ಕೂಡ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಇಷ್ಟೆಲ್ಲ ವಿವರವಾಗಿ ನಿರಂತರವಾದ ಪ್ರಯತ್ನ ಇರಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತಿನ ತರಗತಿಯಲ್ಲಿ ಪ್ರಿಪೋಸಿಷನ್ಸ್ ಅನ್ನೋ ಪದಗಳನ್ನ ಒಂದು ಗುಂಪಿನ ಪದಗಳನ್ನ ನಿಮಗೆ ಪರಿಚಯ ಮಾಡಿಸುವಂತ ಉದ್ದೇಶವನ್ನ ಹೊಂದಿದ್ದೇನೆ. ನಿಮಗೆ ಐದನೇ ತರಗತಿಗೆ ಬಂದಾಗ ಸಾಮಾನ್ಯವಾಗಿ ನಿಮ್ಮ ಇಂಗ್ಲಿಷ್ ಟೀಚರ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕಲಿಸ್ಕೊಡ್ತಾರೆ. ಪಾರ್ಟ್ಸ್

ಅಂತ ಹೇಳಿದ್ರೆ ಇಲ್ಲಿ ಸ್ಪೀಚ್ ಅಂತ ಹೇಳಿದ್ರೆ ಭಾಷಣ ಅಂತಲ್ಲ, ಇಲ್ಲಿ ಸ್ಪೀಚ್ ಅಂತ ಹೇಳಿದಾಗ ಭಾಷೆ ಮಾತು ಅನ್ನೋ ಅರ್ಥವನ್ನ ಕೊಡುತ್ತೆ. ಇಂಗ್ಲಿಷ್ ನಲ್ಲಿ ಇರುವಂತಹ ಪದಗಳೇನಿದಾವಲ್ಲ ಆ ಎಲ್ಲ ಪದಗಳನ್ನ ನಾವು ಎಂಟು ಗುಂಪಾಗಿ ವಿಂಗಡಿಸ್ತೇವೆ. ಒಂದನ್ನ ನೌನ್ ಅಂತ ಹೇಳ್ತೇವೆ, ಇನ್ನೊಂದು ಗುಂಪನ್ನ ಪ್ರನೌನ್ ಅಂತ ಹೇಳ್ತೇವೆ, ವರ್ಬ್ ಅಂತ ಹೇಳ್ತೇವೆ, ಅಡ್ವರ್ಬ್ ಅಂತ ಹೇಳ್ತೇವೆ, ಹಾಗೆ ಅಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತಾರೆ, ಪ್ರಿಪೋಸಿಷನ್ ಅಂತ ಹೇಳ್ತಾರೆ, ಕಂಜಂಕ್ಷನ್ ಅಂತ ಹೇಳ್ತಾರೆ, ಹಾಗೆ ಇನ್ನೊಂದು ಗುಂಪಿದೆ ಇಂಟರ್ಜೆಕ್ಷನ್ ಅಂತ ಹೇಳಿ. ಇದನ್ನ ಸಾಮಾನ್ಯ 5-6 ತರಗತಿನಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ಆದ್ರೆ ಬಹಳ ಸರಿ ನಾವು ಗಮನಿಸಿರೋದಿಲ್ಲ. ಇವತ್ತು ಈ ಗುಂಪಿನಲ್ಲಿ ಬರುವಂತ ಪ್ರಿಪೋಸಿಷನ್ ಅನ್ನುವ ಪದಗಳ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಇನ್ನೊಂದು ವಿಷಯ ನಿಮ್ಮ ಗಮನದಲ್ಲಿ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಸುಮಾರು 100,000+ ಪದಗಳಿರ್ತವೆ, 1.5-2 ಲಕ್ಷ ಪದಗಳಿರ್ತವೆ ಅನ್ನೋದು ತಜ್ಞರು ಒಪ್ಪುವಂತ ಮಾತು. ನಮಗೂ ನಿಮಗೂ ದಿನನಿತ್ಯ ಇಂಗ್ಲಿಷ್ ಅನ್ನ ಬಳಸಲಿಕ್ಕೆ ಸುಮಾರು 10,000 ಇಂಗ್ಲಿಷ್ ಪದಗಳ ಪರಿಚಯ ಆದ್ರೆ ಸಾಕಾಗತ್ತೆ. ಪರಿಚಯ ಮಾಡಿಕೊಳ್ಳೋದು ಅಂದ್ರೆ ಹೇಗೆ, ಆ ಪದವನ್ನ ಹೇಗೆ ಉಚ್ಚರಿಸಬೇಕು, ಹೇಗೆ ಬರೀಬೇಕು, ಮತ್ತೆ ಹೇಗೆ ಅದನ್ನ ಮಾತನಾಡುವ ಸಂದರ್ಭದಲ್ಲಿ ಮತ್ತೆ ಬರೆಯುವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂದಾಜು ನಮ್ಮಲ್ಲಿ ಇರಬೇಕು, ಜ್ಞಾನ ಇರಬೇಕು. ಹಾಗಿದ್ದಾಗ ಮಾತ್ರ ನಾವದನ್ನ ಗೊತ್ತಿರುವ ಪದ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಈಗ ನೀವು ಕನ್ನಡ ಮಾತನ್ನ ಆಡ್ತಾ ಇದ್ದೀರಿ, ಕನ್ನಡ ಭಾಷೆಯನ್ನ ನಿಮ್ಮ ಮನೆಯಲ್ಲಿ ಬಳಸ್ತಾ ಇದ್ದೀರಿ, ನಿಮಗೊಂದು 12 ಆಗಿದೆ ಅಂತಾದ್ರೆ ನಿಮಗೆ ಆ ಭಾಷೆಯಲ್ಲಿ ಸುಮಾರು 30,000-50,000 ಪದಗಳ ಪರಿಚಯ ಇದೆ ಅಂತ ಹೇಳಿ ಅರ್ಥ. ಸೊ ಮಾತೃಭಾಷೆಯಲ್ಲಿ ನಮಗೆ ಬೇಕಾಗಿರುವ ಪದಗಳು, ನಮಗೆ ಪರಿಚಯವಾಗುವಂತ ಪದಗಳು ಜಾಸ್ತಿ ಇರುತ್ತವೆ. ಆದ್ರೆ ಇಂಗ್ಲಿಷ್ ನಮ್ಮ 2ನೇ ಭಾಷೆ, ಮನೆಯ ಭಾಷೆ ಅಲ್ಲ. ಹಾಗಾಗಿ ನಮಗೆ 10,000-20,000 ಪದಗಳ ಪರಿಚಯ ಆದ್ರೆ ಸಾಕಾಗತ್ತೆ. ಇದನ್ನ ನೆನ್ಪಿಟ್ಟುಕೊಳ್ಬೇಕು. ಇವತ್ತು ಈ ಪ್ರಿಪೋಸಿಷನ್ ಅಂತ ಏನ್ ಹೇಳ್ತಾ ಇದ್ದೇನೆ, ಈ ಪ್ರಿಪೋಸಿಷನ್ ಅನ್ನೋದು ಇಂಗ್ಲಿಷ್ ನ ಬಳಕೆಯಲ್ಲಿ ಬಹಳ ಮುಖ್ಯವಾದಂತಹ ಪದಗಳ ಗುಂಪು. ಈ ಗುಂಪಿನ ಪದಗಳು ಏನ್ ಕೆಲಸ ಮಾಡತ್ವಪ್ಪ ಅಂತ ಹೇಳಿದ್ರೆ, ಅವು ಎಲ್ಲಿ ಮತ್ತೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಪದಗಳು ಸಿಗುತ್ತವೆ ಅಂತ ನಾವು ಸರಳವಾಗಿ ಹೇಳ್ಬೋದು. ಈಗ ವೇರ್ ಆರ್ ಯು ಅಂತ ನಾನು ಕೇಳಿದ್ರೆ, ನೀವೀಗ ಎಲ್ಲಿದ್ದೀರಿ ಅಂತ ನಾನು ನಿಮ್ಮನ್ನ ಕೇಳಿದಾಗ, ಮನೇಲಿದ್ದೇನೆ ಅಥವಾ ಸ್ಕೂಲಲ್ಲಿದ್ದೇನೆ, ಕ್ಲಾಸಲ್ಲಿದ್ದೇನೆ, ಬಸ್ಸಲ್ಲಿದ್ದೇನೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ವೇರ್ ಆರ್ ಯು ಅಂತ ಕೇಳಿದಾಗ, ಐ ಆಮ್ ಇನ್ ದ ಕ್ಲಾಸ್ ರೂಮ್, ಐ ಆಮ್ ಅಟ್ ಹೋಮ್, ಐ ಆಮ್ ಇನ್ ದ ಸ್ಕೂಲ್, ಐ ಆಮ್ ಇನ್ ಎ ಬಸ್ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಅಟ್ ಅನ್ನೋ ಪದ ಬಳಕೆ ಬಂತು, ಇನ್ ಅನ್ನೋ ಪದ ಬಳಕೆ ಬಂತು. ಈ ಪದಗಳನ್ನ ಪ್ರಿಪೋಸಿಷನ್ ಅಂತ ಹೇಳಿ ಹೇಳ್ತಾರೆ. ಸೊ ಆ ಪೊಸಿಷನ್ ಅನ್ನೋ ಪದ ಬರುತ್ತೆ ನೋಡಿ, ಪ್ರಿಪೋಸಿಷನ್. ಹಂಗಾಗಿ ಅದನ್ನೊಂದು ಸ್ವಲ್ಪ ಲಿಂಕ್ ಮಾಡ್ಕೊಳ್ಳಿ. ಪೊಸಿಷನ್ ಅಂದ್ರೆ ಸ್ಥಳ ಅಥವಾ ಸ್ಥಾನ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಪ್ರಿಪೋಸಿಷನ್, ಸ್ಥಳವನ್ನ ಸೂಚಿಸುವಂತಹ ಪದಗಳ ಗುಂಪನ್ನ ನಾವು ಪ್ರಿಪೋಸಿಷನ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ ನೀವು ಇಲ್ಲಿ ನೆನಪ್ ಮಾಡ್ಕೊಳ್ಬೇಕು. ಮತ್ತೆ ಕೈನಲ್ಲಿ ನೋಟ್ಬುಕ್ ಇದೆಯಲ್ಲ, ಪೆನ್ ಇದೆಯಲ್ಲ, ಈಗ ಏನಂತ ಬರ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರಿಪೋಸಿಷನ್ ಎನ್ನುವ ಪದಗಳು ಎಲ್ಲಿ, ಬ್ರಾಕೆಟ್ ಅಲ್ಲಿ ವೇರ್, ಮತ್ತು ಯಾವಾಗ, ಬ್ರಾಕೆಟ್ಸ್ ಅಲ್ಲಿ ವೆನ್ ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪದಗಳಾಗಿರುತ್ತವೆ ಅಂತ ಹೇಳಿ ಕನ್ನಡದಲ್ಲೇ ಬರ್ಕೊಳ್ಳಿ. ಬರ್ಕೊಂಡಿದಿರಲ್ವಾ ನೋಡಿ, ಯಾಕೆ ಕನ್ನಡದಲ್ಲಿ ಬರ್ಕೊಳ್ಬೇಕು, ಇಂಗ್ಲಿಷ್ ಕಲಿಯೋದನ್ನ ಕನ್ನಡದ ಮೂಲಕ ಹೇಗೆ ಸಾರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಒಂದು ನಿಮಗೆ ಕನ್ನಡ ಸರಳವಾಗಿ ವೇಗವಾಗಿ ಬೇಗ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಪದ ಅಂದ್ರೆ ಏನು ಅನ್ನೋದನ್ನ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಮೊದಲು ಅರ್ಥ ಮಾಡಿಕೊಂಡು ನಂತರ ನಿಧಾನವಾಗಿ ಈ ಹೊಸ ಭಾಷೆಯ ಪದಗಳನ್ನ ಬಳಸೋದಿಕ್ಕೆ ಶುರು ಮಾಡಬೇಕು. ನೀವು ಬಳಸದೆ ಬರೀ ಕನ್ನಡದಲ್ಲೇ ಬರೆದಿಟ್ಕೊಂಡು ಕನ್ನಡದಲ್ಲೇ ಯೋಚನೆ ಮಾಡ್ತಾ ಹೋದ್ರೆ ಈ ಹೊಸ ಪದದ ಬಳಕೆ ನಮ್ಮ ಕೈನಲ್ಲಿ ಗಳಿಸ್ಕೊಳ್ಳೋದಿಕ್ಕೆ

ಆಗೋದಿಲ್ಲ, ನಿಮಗೆ ಸುಲಭ ಆಗ್ಲಿ ಅಂತ ಹೇಳಿ, ಅರ್ಥ ಆಗ್ಲಿ ಅಂತ ಹೇಳಿ ನಾನು ಕನ್ನಡದಲ್ಲಿ ಇದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಆದ್ರೆ ಉದ್ದೇಶ ಇಂಗ್ಲಿಷ್ ಪದಗಳನ್ನ ಪರಿಚಯ ಮಾಡಿಕೊಂಡು ಆ ಇಂಗ್ಲಿಷ್ ಪದಗಳನ್ನ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ನಿರರ್ಗಳವಾಗಿ ಫ್ಲೂಯೆಂಟ್ ಆಗಿ ಬಳಸುವ ಸ್ಥಿತಿಯನ್ನ ನಾವು ತಲುಪಬೇಕು. ಇದು ನಿಮ್ಮ ಗುರಿ ಆಗಬೇಕು. ಇದು ನನ್ನ ಗುರಿ ಆಗಿದೆ, ಮತ್ತೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರ ಗುರಿ ಕೂಡ ಇದೇ ಆಗಿದೆ. ನಿಮಗೆ ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಸುವ ಅವಕಾಶವನ್ನ ಅವರು ಸೃಷ್ಟಿಸ್ತಾ ಇದ್ದಾರೆ. ನೀವು ಅದನ್ನ ಬಳಸ್ಕೊಂಡು ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಯೋದ್ರ ಕಡೆಗೆ ನೀವು ಕೆಲಸ ಮಾಡಬೇಕು. ಈ ಕೆಲಸ ಮಾಡೋದು ಅಂದ್ರೆ ಹೇಗೆ? ಈಗ ನಾನು ನಿಮ್ಗೆ ಹೇಳಿದೆ, ಪ್ರಿಪೋಸಿಷನ್ ಅನ್ನುವ ಗುಂಪಿನ ಪದಗಳು ಎಲ್ಲಿ ಅಲ್ಲ ವೆನ್. ಈ ಪ್ರಿಪೋಸಿಷನ್ ಅನ್ನೋ ಪದ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಅಥವಾ ಮಾಹಿತಿಯನ್ನ ಕೊಡುವಂತ ಕೆಲಸನ ಮಾಡುತ್ತವೆ. ಒಂದು ವೇರ್ WHERE, ಇನ್ನೊಂದು ವೆನ್ WHEN. ಹಾಗಾಗಿ ಪ್ರಪೋಸಿಷನ್ ಅನ್ನುವ ಪದಗಳ ಗುಂಪು ಎಲ್ಲಿ ಮತ್ತು ಯಾವಾಗ ಎನ್ನುವ ಮಾಹಿತಿಯನ್ನ ಕೊಡುವ ಕೆಲಸವನ್ನು ಮಾಡುತ್ತವೆ ಅನ್ನೋದು ನಮ್ಮ ನೆನಪಿನಲ್ಲಿ ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗತ್ತಲ್ವಾ? ಇದನ್ನ ನೀವು ನೆನ್ಪಿಟ್ಟುಕೊಂಡ್ರೆ ನಂತರ ನಾನ್ ನಿಮಗೆ ಈ ಪ್ರಪೋಸಿಷನ್ ನಲ್ಲಿ ಬರುವಂತಹ ಕೆಲವು ಪದಗಳನ್ನು ನಿಮಗೆ ಈಗ ಬಿಡಿಸಿ ಹೇಳ್ತೇನೆ, ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನೀವು ಅದನ್ನ ಒಂದು ಕಡೆ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡು ನಂತರ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಬೇಕು. ಹಾಗೆ ನೀವು ಬಿಡುವು ಮಾಡಿಕೊಂಡು, ಬಿಡುವು ಆದಾಗಲ್ಲ, ಬಿಡುವು ಮಾಡಿಕೊಂಡು ಈ ಪದಗಳ ಬಳಕೆಯನ್ನ ಅಭ್ಯಾಸ ಮಾಡಬೇಕು. ಮಾಡ್ತೀರಿ ಅಲ್ವಾ? ಪುಸ್ತಕ ಪೆನ್ನು ಸಿದ್ಧವಾಗಿದೆ. ನನಗೆ ಹೇಳುವ ಪದಗಳನ್ನ ಬರ್ಕೊಳ್ಬೇಕು, ಮತ್ತೆ ಅದರ ವಿವರಣೆಯನ್ನು ಕೂಡ ಗುರುತು ಮಾಡ್ಕೊಳ್ಬೇಕು. ಮಾಡ್ಕೋತೀರಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನಾವು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್, ಸ್ಥಳವನ್ನ ಸೂಚಿಸುವಂತಹ ಪ್ರಿಪೋಸಿಷನ್ ಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಇನ್ ಅನ್ನುವ ಪದ, IN, ಇನ್ ಅಂತ ಹೇಳಿದ್ರೆ ಒಳಗೆ. ದ ಬರ್ಡ್ ಈಸ್ ಇನ್ ಕೇಜ್ ಅಂತ ಹೇಳುವಂಥದ್ದು, ಅಂದ್ರೆ ಒಂದು ಪಂಜರದಲ್ಲಿ ಹಕ್ಕಿಯು ಇದೆ. ಬರ್ಡ್ ಈಸ್ ಇನ್ ಎ ಕೇಜ್. ಮೈ ಬುಕ್ ಈಸ್ ಇನ್ ಮೈ ಬ್ಯಾಗ್. ನನ್ನ ಪುಸ್ತಕ ನನ್ನ ಬ್ಯಾಗಿನಲ್ಲಿ ಇದೆ. ಇನ್ ಮೈ ಬ್ಯಾಗ್. ಹೆಡ್ ಮಾಸ್ಟರ್ ಈಸ್ ಇನ್ ಹಿಸ್ ಆಫೀಸ್. ಹೆಡ್ ಮಿಸ್ಟ್ರೆಸ್ ಈಸ್ ಇನ್ ಹರ್ ಆಫೀಸ್. ಅವರು ಆಫೀಸ್ನ ಒಳಗೆ ಇದ್ದಾರೆ. ಇನ್ ಹರ್ ಆಫೀಸ್, ಇನ್ ಹಿಸ್ ಆಫೀಸ್. ಮೈ ಪೆನ್ ಈಸ್ ಇನ್ ಮೈ ಪೆನ್ ಬಾಕ್ಸ್. ನನ್ನ ಪೆನ್ನು ನನ್ನ ಪೆನ್ ಬಾಕ್ಸಿನ ಒಳಗಡೆ, ಜಾಮಿಟ್ರಿ ಬಾಕ್ಸಿನ ಒಳಗಡೆ ಇದೆ. ಸೊ ಇಂಥ ಈ ಒಳಗೆ ಇದೆ, ಒಳಗಡೆ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಇನ್ ಅನ್ನುವಂತ ಪದವನ್ನ ನಾವು ಬಳಕೆ ಮಾಡ್ತೇವೆ. IN, ಇನ್. ನಂತರ ಆನ್ ಅನ್ನುವ ಪದ, ON, ಆನ್. ಆನ್ ಅಂತ ಹೇಳಿದ್ರೆ ಮೇಲೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಮೈ ಬುಕ್ ಈಸ್ ಆನ್ ದ ಡೆಸ್ಕ್. ನನ್ನ ಪುಸ್ತಕ ಡೆಸ್ಕಿನ ಮೇಲೆ ಇದೆ. ಯು ಪುಟ್ ಯುವರ್ ಬುಕ್ ಆನ್ ದ ಟೇಬಲ್. ನಿನ್ನ ಪುಸ್ತಕವನ್ನ ಟೇಬಲ್ಲಿನ ಮೇಲೆ ಇಡು. ದ ಬರ್ಡ್ ಈಸ್ ಸಿಟಿಂಗ್ ಆನ್ ಎ ಚೇರ್. ಒಂದು ಚೇರಿನ ಮೇಲೆ ಹಕ್ಕಿ ಇದೆ. ಸೊ ಆನ್ ಅಂತ ಹೇಳಿದಾಗ ಮೇಲೆ ಅಂತ ಹೇಳಿ ಅರ್ಥ ಕೊಡುತ್ತೆ. ON, ಆನ್ ಅಂತ ಹೇಳಿ. ಈ ಪ್ರಿಪೋಸಿಷನ್ಗಳ ಬಗ್ಗೆ ಒಂದು ಎಚ್ಚರ ನಮ್ಮಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ, ಇವು ಬಹಳ ಸಣ್ಣ ಪದಗಳು, ಎರಡು ಅಕ್ಷರ, ಮೂರು ಅಕ್ಷರ, ಕೆಲವು ಸರಿ ಅಪರೂಪಕ್ಕೆ ಏಳೆಂಟು ಅಕ್ಷರಗಳನ್ನು ಹೊಂದಿರುವಂತ ಪದಗಳ ಗುಂಪು. ಆದ್ರೆ ಇಂಗ್ಲಿಷ್ ನಲ್ಲಿ ಬಳಕೆ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪದಗಳ ಗುಂಪು ಪ್ರಿಪೋಸಿಷನ್ಸ್ಗಳು. ಸೊ ನಾವು ಹೇಳ್ತೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ ಗಾದೆ ಮಾತಿದೆಯಲ್ಲ, ಹಾಗೆ ಪ್ರಿಪೋಸಿಷನ್ಗಳು ಬಹಳ ಸಣ್ಣ ಪದಗಳು, ಆದ್ರೆ ಇಂಗ್ಲಿಷ್ ನ ಬಳಕೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪದಗಳು, ಮತ್ತೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಬಹಳಷ್ಟು ಸಾರಿ ಗೊಂದಲ ಆಗುವಂತಹ, ಗೊಂದಲವನ್ನ ಉಂಟು ಮಾಡುವಂತಹ ಪದಗಳಾಗಿರುತ್ತವೆ.

ಇನ್ನೊಂದು ವಸ್ತುವಿನ ಮೇಲೋ ಒಂದು ವಸ್ತುವನ್ನ ಇಡ್ತೀರಿ ಅಥವಾ ನೀವು ಅಲ್ಲಿ ಇರ್ತೀರಿ ಅಂತ ಹೇಳಿದಾಗ ಆನ್ ಅಂತ ಹೇಳಿ ಹೇಳ್ತದೆ. ಈ ಓವರ್ ಅಂತ ಹೇಳಿದ್ರೆ ಎಬವ್ ಅಂತ ಹೇಳಿದ್ರೆ ಮೇಲೆ, ಆದ್ರೆ ಯಾವುದೇ ವಸ್ತುವಿನ ಸಂಪರ್ಕದಲ್ಲಿ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ದ ಬರ್ಡ್ ಫ್ಲೂ ಓವರ್ ಮೈ ಹೆಡ್, ನನ್ನ ತಲೆಯ ಮೇಲೆ ಹಕ್ಕಿ ಆರ್ ಹೋಯ್ತು ಅಂತ ಹೇಳ್ತೀವಿ. ಇಲ್ಲಿ ಆನ್ ಅಂತನೂ ಆಗತ್ತೆ, ಓವರ್ ಅಂತನೂ ಆಗತ್ತಲ್ಲ ಸರ್, ಏನಿದು ಅಂತ ನಿಮಗೆ ಪ್ರಶ್ನೆ ಬರಬೇಕು. ಆನ್ ಅಂದ್ರೆ ಈಗ ಒಂದು ಹಕ್ಕಿ ನನ್ನ ತಲೆಯ ಮೇಲೆ ಕೂತಿದೆ, ಆನ್ ಮೈ ಹೆಡ್ ಅಂತ ಹೇಳಿದ್ರೆ ಅದರ ಕಾಲುಗಳು ನನ್ನ ತಲೆಯ ಮೇಲೆ ಇದೆ, ನನ್ನ ತಲೆಯ ಮೇಲೆ ಅದರ ಕಾಲುಗಳನ್ನು ಇಟ್ಟು ಅದು ಕುಳಿತಿದೆ ಅಥವಾ ನಿಂತಿದೆ ಅಂತ ಅರ್ಥ ಆಯ್ತು. ಅಂದ್ರೆ ಓವರ್ ಅಂತ ಹೇಳಿದ್ರೆ ಅದು ನನ್ನ ತಲೆಯ ಮೇಲೆ ಹೋಗುತ್ತೆ, ನನ್ನ ತಲೆಯ ಸಂಪರ್ಕಕ್ಕೆ ಬರಲ್ಲ. ನನ್ನ ತಲೆ ಮೇಲೆ ಅದು ಕೂರೋದಾಗ್ಲಿ, ಅದರ ಕಾಲುಗಳನ್ನು ಇಡೋದಾಗ್ಲಿ, ಅದು ಯಾವುದನ್ನೂ ಅದು ಮಾಡೋದಿಲ್ಲ. ಆದ್ರೆ ನನ್ನ ತಲೆಯ ಮೇಲೆ ಹಾರಿ ಹೋಯಿತು, ಹಾರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಹಾಗಾಗಿ ಈ ಕೆಲವು ಪದಗಳನ್ನ ನಾವು ಅದರ ಸಂದರ್ಭವನ್ನ ಇಟ್ಕೊಂಡು, ಇಂಗ್ಲಿಷ್ ನಲ್ಲಿ ಕಾಂಟೆಕ್ಸ್ಟ್ ಅಂತ ಹೇಳ್ತೇವೆ, ಆ ಕಾಂಟೆಕ್ಸ್ಟ್ ಅನ್ನ ಇಟ್ಕೊಂಡು ಅರ್ಥ ಇಟ್ಕೊಳ್ಬೇಕು. ಹಾಗೆ ಎಬವ್ ಅಂದ್ರೂ ಕೂಡ ಅದೇ ಅರ್ಥವನ್ನ ಕೊಡುತ್ತೆ, ಮೇಲೆ ಅಂತ ಹೇಳಿ ಎಬವ್ ಅಂತ ಹೇಳಿದಾಗ ಸ್ವಲ್ಪ ಎತ್ತರದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಓವರ್ ಅಂತ ಹೇಳಿದಾಗ್ಲೂ ಕೂಡ ಎತ್ತರದಲ್ಲಿ ಇದೆ ಅನ್ನೋ ಕೊಡುತ್ತೆ. ಈ ಹಂತದಲ್ಲಿ ಓವರ್ ಮತ್ತೆ ಎಬವ್ ಅನ್ನೋದು ಮೇಲೆ ಹೋಯಿತು, ನಮ್ಮ ತಲೆಯ ಮೇಲೆ ಹೋಯಿತು ಅನ್ನುವ ಸಂದರ್ಭ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನೀವು ಇಂಗ್ಲಿಷ್ನ ಬಳಕೆಯನ್ನ ಹೆಚ್ಚು ಮಾಡ್ಕೊಂಡಷ್ಟು ನಿಮ್ಗೆ ಇದರಲ್ಲಿ ಇನ್ನೂ ಕೆಲವು ಸೂಕ್ಷ್ಮಗಳನ್ನ ನೀವು ಕಲಿಯೋದಿರತ್ತೆ, ನಿಮ್ಗದು ಅರ್ಥ ಆಗತ್ತೆ. ಹಾಗೆ ನಿಮ್ಮ ಊರಿನಲ್ಲಿ ನೀರಿನ ಸಂಪರ್ಕ ನಲ್ಲಿಗಳಿಗೆ ಕೊಡ್ಲಿಕ್ಕೆ ಮೊದಲೇನ್ ಮಾಡ್ತಾರೆ, ಒಂದು ಎತ್ತರದ ಟ್ಯಾಂಕ್ ಅಲ್ಲಿ ನೀರನ್ನ ಸಂಗ್ರಹಿಸ್ತಾರೆ, ಅಲ್ಲಿಂದ ನೀರನ್ನ ನಿಮ್ಮ ಮನೆಯ ನಲ್ಲಿಗೆ ಹರಿಯೋದಿಕ್ಕೆ ಅವಕಾಶ ಮಾಡ್ತಾರೆ. ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್ ಇಂದ ಅದು ನಿಮ್ಮ ಮನೆಯವರೆಗೆ ಬರುತ್ತೆ. ಹೀಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ನೀರನ್ನ ಸಂಗ್ರಹಿಸುವಂತಹ ಟ್ಯಾಂಕ್ ಇದೆಯಲ್ಲ, ಅದನ್ನ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಓವರ್ ಅಂದ್ರೆ ಮೇಲೆ, ನಮ್ಮ ತಲೆ ಮೇಲಿರುವಂತ ಟ್ಯಾಂಕು ಅಂತ ಹೇಳಿ ಅದ ಅರ್ಥವನ್ನ ಕೊಡುತ್ತೆ. ನಿಮ್ಗೆ ಓವರ್ ಅನ್ನೋ ಪದನ ಅರ್ಥ ಮಾಡ್ಕೋಬೇಕಾದ್ರೆ ಈ ಓವರ್ ಹೆಡ್ ಟ್ಯಾಂಕ್ ಏನಾಗಿರುತ್ತೆ, ನಮ್ಮ ಮೇಲೆ ಇರುತ್ತೆ. ಸೊ ಅಂತ ಒಂದು ಅಂದಾಜನ್ನ ನೀವು ಓವರ್ ಅನ್ನೋದ್ರಲ್ಲಿ ಇಟ್ಕೊಳ್ಳಿ. ನಂತರ ಬಿಲೋ ಅನ್ನೋ ಪದ ಇದೆ, ಕೆಳಗೆ, ಪುಟ್ ಸಮಥಿಂಗ್ ಬಿಲೋ ದ ಟೇಬಲ್, ಟೇಬಲಿನ ಕೆಳಗೆ ಇಡಿ, ಬಿಲೋ ದ ಬಾಕ್ಸ್, ಬಾಕ್ಸಿನ ಕೆಳಗಡೆಗೆ ಇಡಿ, ಬಿಲೋ ಅಂತ ಹೇಳಿದಾಗ ಕೆಳಗೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಸೊ ಈ ಪದಗಳೇನಿದಾವಲ್ಲ, ಆನ್, ಇನ್, ಎಬೌ, ಓವರ್, ಬಿಲೋ, ಈ ಪದಗಳೇನಿದಾವೆ, ಇವೇನನ್ನ ಹೇಳ್ತವೆ, ಎಲ್ಲಿ ಅನ್ನೋದನ್ನ ಹೇಳ್ತವೆ. ಹಾಗೆ ಒಂದು ವಿಶೇಷವಾದಂತ ಪದ ಇದೆ, ಅಟ್ ಅಂತ ಹೇಳಿ. ಅಟ್ ಅಂದ್ರೆ ಒಂದು ಸ್ಥಳದಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಐ ಆಮ್ ಅಟ್ ಮೈ ಕಾಲೇಜ್, ನನ್ನ ಕಾಲೇಜಿನ ಬಳಿ ಇದ್ದೇನೆ ಅಂತ ಹೇಳಿ. ಈಗ ಇನ್ ಮೈ ಕಾಲೇಜ್, ಇನ್ ಮೈ ಕ್ಲಾಸ್ ಅಂತ ಹೇಳೋದಕ್ಕೂ ಅಟ್ ಮೈ ಕ್ಲಾಸ್, ಅಟ್ ಮೈ ಕಾಲೇಜ್ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಅಟ್ ಅಂತ ಹೇಳಿದಾಗ ಅದರ ಸುತ್ತಮುತ್ತ ಇದ್ದೇನೆ. ಐ ಆಮ್ ಅಟ್ ದ ಬಸ್ ಸ್ಟಾಪ್ ಅಂತ ಹೇಳಿದ್ರೆ, ಐ ಆಮ್ ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಈಗ ಬಸ್ ಸ್ಟ್ಯಾಂಡ್ ಅಂದ್ರೆ ಸಾಮಾನ್ಯ ಏನಾಗಿರುತ್ತೆ, ಒಂದು ವಿಶಾಲವಾದ ಜಾಗ ಆಗಿರುತ್ತೆ, ಅದಕ್ಕೊಂದು ಕಾಂಪೌಂಡ್ ಇರುತ್ತೆ, ಬಸ್ಸು ಒಳಗಡೆಗೆ ಹೋಗುತ್ತೆ, ಹೊರಗಡೆಗೆ ಬರುತ್ತೆ, ಕರೆಕ್ಟ್? ಬಸ್ ಗೋ ಇನ್ಸೈಡ್ ಅಂಡ್ ಔಟ್ಸೈಡ್, ಕಮ್ ಔಟ್ಸೈಡ್ ಅಂತ ಹೇಳ್ತೇವೆ. ಸೊ ನೀವೀಗ ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಆ ಬಸ್ ಸ್ಟ್ಯಾಂಡಿನ ಗೇಟಿನ ಹೊರಗಡೆ ಇರಬಹುದು, ಅಥವಾ ಆ ಬಸ್ ಸ್ಟ್ಯಾಂಡಿನ ಒಳಗಡೆ ಬಸ್ಗಳು ನಿಲ್ಲುವಂತ ಪ್ಲಾಟ್ಫಾರ್ಮಿನ ಬಳಿಯೂ ಕೂಡ ನೀವು ಇರಬಹುದು, ಪ್ಲಾಟ್ಫಾರ್ಮ್ ಮೇಲೇನೆ ಇರಬಹುದು, ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ನೀವೆಲ್ಲಾದ್ರೂ ಒಂದ್ ಕಡೆ ಚೇರ್ ಮೇಲೆ ಕೂತಿರಬಹುದು. ಅಟ್ ಅಂತ ಹೇಳಿದಾಗ ಆ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತ ಇಲ್ಲ ಪ್ರದೇಶದಲ್ಲಿ ಇದ್ದೀರಿ ಅಂತ ಹೇಳಿ ಅರ್ಥ. ಅದೇ ಇಂದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಆ ಬಸ್ ಸ್ಟ್ಯಾಂಡಿನ ಆವರಣದ ಒಳಗೆ, ಕಾಂಪೌಂಡ್ ನ ಒಳಗಡೆನೆ ನೀವು ಇದ್ದೀರಿ ಅಂತ ಹೇಳಿ ಅರ್ಥ ಕೊಡುತ್ತೆ. ಸೊ ಇಂದ ಬಸ್ ಸ್ಟ್ಯಾಂಡ್, ಅಟ್ ದ ಬಸ್ ಸ್ಟ್ಯಾಂಡ್, ಗೊಂದಲ ಆಗಬಾರ್ದು. ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸುತ್ತಮುತ್ತ ಇದ್ದೀನಿ ಅಂತ ಹೇಳಿ, ಇಂದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅದರ ಒಳಗಡೆನೆ ಇದ್ದೇನೆ ಅನ್ನೋ ಅರ್ಥವನ್ನು ಕೊಡುತ್ತೆ.
ಇದನ್ನ ನೀವು ಬಳಕೆ ಮಾಡ್ತಾ

ಮಟ್ಟ ನಿಮಗೆ ಸ್ವಲ್ಪ ಅಂದಾಜು ಬರಲಿಕ್ಕೆ ಓ ಐಡಿಯಾ ಬರುತ್ತೆ, ಓ ಹೀಗೆ ಇದನ್ನು ಬಳಸೋದು. ಅದಕ್ಕೆ ನೀವು ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಗಳನ್ನು ಹೆಚ್ಚು ಬರೆದಷ್ಟು, ಹೆಚ್ಚು ಓದಿದಷ್ಟು ನಿಮಗೆ ಈ ವಿಚಾರಗಳಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಓ ನಿಮ್ಗೆ ಅರ್ಥ ಆಗತ್ತೆ, ಓ ಈ ಸಂದರ್ಭದಲ್ಲಿ ಅಟ್ಟನ್ನು ಬಳಸಬೇಕು, ಈ ಸಂದರ್ಭದಲ್ಲಿ ಇನ್ನನ್ನು ಬಳಸಬೇಕು. ಈಗ ನಮ್ಮ ಮನೆಯ ಭಾಷೆಯನ್ನು ನಾವು ಬಳಸೋದು ಕಲಿತದ್ದು ಹೀಗೆ, ಮನೆಯವರು ಮಾತಾಡ್ತಿರ್ತಾರೆ, ಅಕ್ಕಪಕ್ಕದ ಮನೆಯವರು ಮಾತಾಡ್ತಿರ್ತಾರೆ, ಅವರು ಯಾಕೆ ಯಾವ ಪದವನ್ನ ಹೇಗೆ ಯಾಕೆ ಹಾಗೆ ಬಳಸಿದ್ರು ಅನ್ನೋದನ್ನ ನಾವು ಗಮನಿಸಿ ಆಮೇಲೆ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ಅನ್ನ ಹೇಳ್ಕೊಡ್ಲಿಕ್ಕೆ ನಮಗೆ ಅಕ್ಕಪಕ್ಕ ಜನ ಇರಲ್ಲ, ಆದ್ರೆ ನಾವು ಮಾತಾಡುವ ಮನೆಯಲ್ಲಿ ಮಾತಾಡುವಂತಹ ಮಾತೃಭಾಷೆ ಉದಾಹರಣೆಗೆ ಕನ್ನಡ, ಆ ಕನ್ನಡವನ್ನ ಹೇಳ್ಕೊಡೋರು ಮನೆಯ ಒಳಗೂ ಇರ್ತಾರೆ, ಮನೆಯ ಹೊರಗೂ ಇರ್ತಾರೆ. ಹಾಗಾಗಿ ನಾವು ಅದನ್ನ ಬೇಗ ಕಲ್ತ್ಕೊಳ್ತೀವಿ ಅಥವಾ ಚೆನ್ನಾಗಿ ಕಲ್ತ್ಕೊಳ್ತೀವಿ. ಇಂಗ್ಲಿಷ್ ನಲ್ಲಿ ಆ ಸೌಲಭ್ಯ ಇರಲ್ಲ, ಆದ್ರೆ ನೀವು ಓದುವ ಶಾಲೆಯಲ್ಲಿ ನಿಮಗೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಇರುತ್ತೆ, ಇಂಗ್ಲಿಷ್ ಗೊತ್ತಿರೋ ಟೀಚರ್ ಇರ್ತಾರೆ. ಹಾಗೆ ಸ್ವಲ್ಪ ಗಮನಿಸಿದಾಗ ಇಂಗ್ಲಿಷ್ ಪಾಠಗಳನ್ನ ನಡೆಸ್ಕೊಡುವಂತ ಈ ಜನಧ್ವನಿ ರೇಡಿಯೋ ಕೇಂದ್ರ ಇರುತ್ತೆ, ಹಾಗೆ ಈ ರೀತಿಯ ಬೇರೆ ಬೇರೆ ಮೂಲಗಳು ನಿಮಗೆ ಸಿಗುತ್ತವೆ. ನೀವು ಅದನ್ನು ಸ್ವಲ್ಪ ಹುಡುಕ್ಬೇಕಷ್ಟೇ. ಈಗ ಪ್ರಪೋಸಿಷನ್ ನಲ್ಲಿ ಪ್ಲೇಸ್ ಅನ್ನ ಹೇಳುವಂತ ಮೂರ್ ನಾಲ್ಕು ಪದಗಳನ್ನ ನಾನು ನಿಮಗೆ ಹೇಳಿದೆ, ಇನ್, ಆನ್, ಎಬೌ, ಓವರ್ ಮತ್ತೆ ಅಟ್ ಅಂತ ಹೇಳಿ. ಈಗ ಟೈಮ್ ಅನ್ನ ಹೇಳುವಂತಹ, ವೆನ್ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವಂತಹ ಒಂದೆರಡು ಪದಗಳನ್ನ, ಪ್ರಪೋಸಿಷನ್ ಗಳನ್ನ ನಾವೀಗ ಪರಿಚಯ ಮಾಡ್ಕೊಳ್ಳೋದಕ್ಕೆ ನೋಡೋಣ. ಈಗ ಇನ್ ಅನ್ನುವ ಪದ ಕೂಡ ವೆನ್ ಅನ್ನೋದಕ್ಕೆ ಉತ್ತರವಾಗಿ ಬರುತ್ತೆ. ಸೊ ವಿ ರೈಟ್ ಅವರ್ ಮಿಡ್ ಟರ್ಮ್ ಎಕ್ಸಾಮ್ ಇನ್ ಅಕ್ಟೋಬರ್. ಅಕ್ಟೋಬರ್ ತಿಂಗಳಲ್ಲಿ ನಾವು ನಮ್ಮ ಮಧ್ಯವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತೇವೆ. ಯಾವಾಗ ಬರೀತೇವೆ? ಇನ್ ಅಕ್ಟೋಬರ್ ಅಂತ ಹೇಳಿ ನಾವು ಹೇಳ್ತೇವೆ. ಈ ವರ್ಷದ ಶೈಕ್ಷಣಿಕ ತರಗತಿಗಳು ಅಥವಾ ಈ ವರ್ಷದ ತರಗತಿಗಳು ಯಾವಾಗಿಂದ ಪ್ರಾರಂಭ ಆದವು ಅಂತ ಹೇಳಿದ್ರೆ, ಇನ್ ದ ಫಸ್ಟ್ ವೀಕ್ ಆಫ್ ಜೂನ್, ಜೂನಿನ ಮೊದಲ ವಾರದಲ್ಲಿ, ಇನ್ ದ ಫಸ್ಟ್ ವೀಕ್ ಆಫ್ ಜೂನ್ ಇದು ಶುರುವಾಯಿತು ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇನ್ ಅನ್ನೋ ಪದ ವೇರ್ ಅನ್ನೋದಕ್ಕೆ ಎಷ್ಟು ಮುಖ್ಯನೋ ಹಾಗೆ ವೆನ್ ಅನ್ನೋದಕ್ಕೂ ಕೂಡ ಹಾಗೆ ಮುಖ್ಯವಾದಂತಹ ಪದ. ಇನ್ನೊಂದು ಆನ್ ಅಂತ ಹೇಳಿ, ಓ ಎನ್ ಆನ್. ಈಗ ಅಲ್ಲಿ ತಳದ ದೃಷ್ಟಿಯಿಂದ ಮೇಲೆ ಅನ್ನೋ ಅರ್ಥ ಕೊಟ್ಟಲ್ವಾ. ಆನ್ ಅನ್ನೋದನ್ನ ನಾವು ದಿನನಿತ್ಯ ಇಂಗ್ಲಿಷ್ ನಲ್ಲಿ ಬಳಸ್ಕೊಳ್ತೇವೆ. ಬನ್ನಿ ಇಂಗ್ಲಿಷ್ ಕಾರ್ಯಕ್ರಮ ಬ್ರಾಡ್ಕಾಸ್ಟ್ ಆನ್ ಎವ್ರಿ ಟ್ಯೂಸ್ಡೇ. ಬನ್ನಿ ಇಂಗ್ಲಿಷ್ ಕಾರ್ಯಕ್ರಮವು ಪ್ರತಿ ಮಂಗಳವಾರ ಪ್ರಸಾರವಾಗುತ್ತದೆ. ಯಾವತ್ತು ಪ್ರಸಾರವಾಗುತ್ತದೆ? ಆನ್ ಎವ್ರಿ ಟ್ಯೂಸ್ಡೇ, ಆನ್ ಟ್ಯೂಸ್ಡೇ, ಮಂಗಳವಾರದಂದು ಇದು ಪ್ರಾರಂಭ ಆಗುತ್ತೆ, ಆನ್ ಟ್ಯೂಸ್ಡೇ. ಹಾಗೆ ವಿ ಸೆಲೆಬ್ರೇಟ್ ಅವರ್ ಇಂಡಿಪೆಂಡೆನ್ಸ್ ಡೇ ಆನ್ 15th August ಎವ್ರಿ ಇಯರ್. 15th August ನಾವು ಇಂಡಿಪೆಂಡೆನ್ಸ್ ಡೇ ಅನ್ನ ಆಚರಿಸ್ತೇವೆ. ವಿ ಸೆಲೆಬ್ರೇಟ್ ಅವರ್ ರಿಪಬ್ಲಿಕ್ ಡೇ ಆನ್ 26th January. 26 ಜನವರಿನಲ್ಲಿ ನಾವು ರಿಪಬ್ಲಿಕ್ ಡೇ ಅನ್ನ ಆಚರಿಸಿಕೊಳ್ತೇವೆ. ಸೊ ಆನ್ 26, ಆನ್ 15, ಆನ್ 1st June, ಆನ್ 2nd June, ಹೀಗೆ ಒಂದು ನಿರ್ದಿಷ್ಟ ದಿನವನ್ನ, ದಿನದ ಹೆಸರನ್ನ ನಾವು ಹೇಳಬೇಕಾದ್ರೆ, ದಿನಾಂಕವನ್ನ ಹೇಳಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಆನ್ ಅನ್ನುವ ಪದ ಬಳಕೆಯಾಗುತ್ತೆ. ಗೊಂದಲ ಆಗ್ಲಿಕ್ಕೆ ಅವಕಾಶ ಇಲ್ಲ ಅಲ್ವಾ. ವೇರ್ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಇನ್ ಮತ್ತೆ ಆನ್ ಬಳಕೆ ಮಾಡುವ ರೀತಿ ಅರ್ಥ ಬೇರೆ. ವೆನ್ ಅನ್ನುವ ದೃಷ್ಟಿಯಲ್ಲಿ ಇನ್ ಮತ್ತೆ ಆನ್ ಅನ್ನ ನಾವು ಬಳಕೆ ಮಾಡುವ ರೀತಿ ಮತ್ತೆ ಅದರ ಅರ್ಥದ ರೀತಿ ನೀತಿ ಕೂಡ ಭಿನ್ನ. ಹಾಗಾಗೇನೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ನೋಡಿ, ಅಟ್ ಅನ್ನುವ ಪದ ಇದೆ. ಅಟ್ಟ ಬಸ್ ಸ್ಟ್ಯಾಂಡ್ ಅಂತ ಹೇಳಿದಾಗ ಅದರ ಸುತ್ತಮುತ್ತ ನಾವಿದ್ದೇವೆ ಅನ್ನೋ ಅರ್ಥವನ್ನ ಕೊಡುತ್ತೆ ಅಂತ ಹೇಳಿದೆ. ಈ ಅಟ್ ಅನ್ನೋದು ವೆನ್ ಸಮಯ ಸೂಚಕ ಪದವಾಗಿ ಕೂಡ ಬಳಕೆ ಆಗತ್ತೆ. ಅವಾಗ ಏನಪ್ಪ ಹೇಳತ್ತೆ ಅಂದ್ರೆ, ನಿಗದಿತ ಸಮಯಕ್ಕೆ ಅಂದ್ರೆ ಇಷ್ಟೊತ್ತಿಗೆ, ಐ ಕಮ್ ಅಟ್ 9:30, ಮೈ ಸ್ಕೂಲ್ ಓಪನ್ಸ್ ಅಟ್ 9:30, 9:00 ಕರೆಕ್ಟ್ ಆಗಿ ಬೆಲ್ ಹೊಡೆಯುತ್ತೆ. ಐ ಗೋ ಹೋಮ್ ಅಟ್ 5:00, ನಾನು ಮನೆಗೆ 5 ಗಂಟೆಗೆ ಹೋಗ್ತೇನೆ.
ಸೊ

ಅನ್ನೋದ್ರ ಜೊತೆಗೆ ಸಮಯ ಸೂಚಿಸುವಂತ ಪದಗಳನ್ನ ನಾವು ತಗೊಂಡಾಗ ಅದೇನ್ ಹೇಳುತ್ತೆ, 9 ಗಂಟೆಗೆ @9:00, @5:00, @1:30, 1:00 ಸರಿಯಾಗಿ ಆ ಪರ್ಟಿಕ್ಯುಲರ್ ಸಮಯಕ್ಕೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ನಾನು ಇದುವರೆಗೆ ಹೇಳಿದ ಈ ಪದಗಳನ್ನೆಲ್ಲ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ, ಗುರ್ತಾಕೊಂಡಿದ್ದೀರಿ. ವೇರ್ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಆನ್, ಇನ್, ಓವರ್, ಅಬೌವ್ ಪದಗಳು ಹೇಗೆ ಬಳಕೆ ಆಗ್ತವೆ ಗಮನಿಸಿದ್ರಿ ಅಲ್ವಾ? ಮತ್ ಅದೇ ಪದಗಳು ಸಮಯ ಸೂಚಕ ಪದಗಳಾಗಿ ವೆನ್ ಅನ್ನುವ ಪ್ರಶ್ನೆಗೆ ಉತ್ತರವನ್ನ, ಮಾಹಿತಿಯನ್ನ ಕೊಡ್ಬೇಕಾದ್ರೆ ಹೇಗೆ ಬಳಕೆ ಆಗತ್ತೆ ಅಂತ ಹೇಳಿ ಗಮನಿಸಿದ್ರಿ ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಿಪೋಸಿಷನ್ಗಳನ್ನ, ಅವುಗಳ ಬಳಕೆಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
2: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ

0: ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಸತ್ಯನಾರಾಯಣ ಕುರಿತ ಸಂಗೀತ ಮತ್ತು ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮಹಾಲಕ್ಷ್ಮಿಯ ಸಮಯದಷ್ಟೇ ಸತ್ಯ

ವಸಿಷ್ಠರೇ ಮುಂತಾದ ಋಷಿಗಳೆಲ್ಲರೂ ಅರಣ್ಯದಲ್ಲಿ ಶ್ರೇಷ್ಠವಾದಂತಹ ನೈಮಿಷಾರಣ್ಯವೆಂಬ ಜ್ಞಾನಾರಣ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 1000 ವರ್ಷಗಳ ಕಾಲ ಅಮೋಘವಾದಂತಹ ಸತ್ರ ಎಂಬ ಯಾಗವನ್ನು ಆಚರಣೆ ಮಾಡುತ್ತಿದ್ದಾರೆ. ಪ್ರತಿದಿನವೂ ಯಾಗವು ಮುಗಿದು ವಿಶ್ರಾಂತಿಯನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ 18 ಪುರಾಣಗಳನ್ನು ಬಲ್ಲಂತಹ ಮಹಾತಪಸ್ವಿಗಳಾದಂತಹ ಸೂತ ಮಹಾಮುನಿಗಳನ್ನು ಕುರಿತು ಒಬ್ಬೊಬ್ಬ ಋಷಿಯು ಒಂದೊಂದು ದಿನ ಲೋಕಕ್ಕೆ ಬೇಕಾಗದಕ್ಕೆ ವಿಚಾರವನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಭೂಲೋಕದ ಮಾನವರ ವಿಚಾರವು ಬಂದಾಗ ಮಾನವರ ಒಳಿತಿಗೋಸ್ಕರವಾಗಿ ಜಗದ್ರಕ್ಷಕನಾದ ಶ್ರೀಹರಿಯು ಜ್ಞಾನಿಗಳಾದ ನಾರದರಿಗೋಸ್ಕರ ಹೇಳಿದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನ ಜ್ಞಾನಿಗಳು ವಿಚಾರ ಮಾಡುತ್ತ ಕಾಲವನ್ನು ಕಳೆಯುತ್ತಿರುವಾಗ ಒಮ್ಮೆ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಎಲ್ಲ ಲೋಕಗಳನ್ನು ಸಂಚಾರ ಮಾಡುತ್ತಿರುವಾಗ ಭೂಲೋಕಕ್ಕೆ ಬಂದಿದ್ದಾರೆ. ಅಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಎಂಬಂತೆ ನರಜನ್ಮದಲ್ಲಿ ಹುಟ್ಟಿದ ಮಾನವರು ಯಾವ ರೀತಿಯಲ್ಲಿ ಇರುತ್ತಾರೆಯೋ ಎಂದು ಪ್ರತಿಯೊಬ್ಬರನ್ನು ಆಲಿಸುತ್ತಾ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮನಃಶಾಂತಿ ಇಲ್ಲದಂತಾಗಿದೆ. ಕೆಲವರು ಆರೋಗ್ಯವಾದಿಯಿಂದಾಗಿ, ಕೆಲವರು ಮಕ್ಕಳಿಲ್ಲದೆ, ಕೆಲವರು ಹುಟ್ಟಿದಂತಹ ಮಕ್ಕಳು ಒಳ್ಳೆಯವರಾಗಿಲ್ಲವಲ್ಲ ಎಂಬುದಾಗಿ, ಮತ್ತೆ ಕೆಲವರು ದೈವಶಾಪಕ್ಕೆ ಗುರಿಯಾಗಿ, ಮತ್ತೆ ಕೆಲವರು ಪ್ರಾಣಿ ಹತ್ಯೆಗಳನ್ನು ಮಾಡಿ, ಮತ್ತೆ ಕೆಲವರು ಮಾತಾಪಿತೃ ಗುರು ಶಾಪಕ್ಕೆ ಗುರಿಯಾಗಿ, ಮತ್ತೆ ಕೆಲವರು ಸ್ವಾರ್ಥ ಚಿತ್ತದಿಂದಾಗಿ ನಾನಾ ತೊಂದರೆಗಳನ್ನು ಅನುಭವಿಸುತ್ತಿರುವುದನ್ನು ಕಂಡಂತಹ ನಾರದ ಮಹರ್ಷಿಗಳು ಸದಾ ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಬಯಸುವ ತ್ರಿಕಾಲಜ್ಞಾನಿಗಳಾದ ನಾರದ ಮಹರ್ಷಿಗಳು ಕೆಲಕಾಲ ಆಲೋಚಿಸಿ ವೈಕುಂಠವಾಸನಾದ ಶ್ರೀಹರಿಯ ಸನ್ನಿಧಾನಕ್ಕೆ ಹೋಗಿ, ಎಲೆಯ ದೇವದೇವನೇ, ಜಗವೆಲ್ಲವೂ ಸಹ ನಿನ್ನ ಮಾಯೆಯಿಂದ ಕೂಡಿದೆ, ಅಂತಹ ಜಗದೊಡೆಯನಾದ ನಿನ್ನ ನನ್ನ ಮನಸ್ಸು ಆವರಿಸಿದೆ, ಜಗವೆಲ್ಲವನ್ನ ಪಾಲಿಸುವ ಪರಮಾತ್ಮನು ನೀನು, ಅಂತಹ ನಿನ್ನನ್ನು ಆರಾಧಿಸುವವನು ನಾನಾಗಿರುವೆನು, ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿಯೂ ನೀನೇ ನೆಲೆಸಿರುವಾಗ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಲೀಲೆಯನ್ನು ತಿಳಿಯಲು ಅಶಕ್ಯರಾಗಿರುವರು. ಎಲೆಯ ಪರಮಾತ್ಮನೇ, ಭೂಲೋಕದಲ್ಲಿ ಹುಟ್ಟಿದ ಮಾನವರು ಉತ್ತಮವಾದ ಜನ್ಮದಲ್ಲಿ ಜನಿಸಿ ಅತ್ಯುನ್ನತವಾದ ಜ್ಞಾನವನ್ನು ಪಡೆದಿದ್ದರೂ ಅಜ್ಞಾನ ಭರಿತರಾಗಿ ದೈವವನ್ನೇ ಮರೆದು ಪ್ರಾಣಮೇವ ಪರಿತ್ಯಜ್ಯ ಮಾನಮೇವ ಅಭಿರಕ್ಷತೆ ಎಂಬಂತೆ ಪ್ರಾಣ ಹೋದರೂ ಸರಿಯೇ ಮಾನವನ್ನು ರಕ್ಷಿಸಿಕೊಳ್ಳಬೇಕು, ಅಂತಹ ಮಾನವನ್ನು ರಕ್ಷಿಸಿಕೊಂಡು ಒಂದು ದಿನದ ಜೀವನೋಪಾಯವನ್ನು ಸಾಗಿಸಿಕೊಳ್ಳಲಾಗದೆ ಗುರಿ ಹಿರಿಯರೆಂಬ ಭೇದವನ್ನು ಮರೆದು ತಂದೆ ತಾಯಿಗಳೆಂಬ ವಾತ್ಸಲ್ಯವನ್ನು ಮರೆದು ಸತ್ಯ ಧರ್ಮ ನ್ಯಾಯಗಳನ್ನು ಮರೆದು ಕಾಮಕ್ರೋಧಗಳಿಗೆ ವಶರಾಗಿ ಕಲಿ ಕಷ್ಟಕ್ಕೆ ಸಿಲುಕಿ ನರಳುತ್ತಿದ್ದಾರೆ. ಈ ಪ್ರಕಾರವಾಗಿ ಭೂಲೋಕದಲ್ಲಿರುವ ಮಾನವರು ಸರ್ವ ದುಃಖಗಳಿಂದಲೂ ವಿಮುಕ್ತರಾಗಿ ಸುಖ ಶಾಂತಿಯಿಂದ ಜೀವನೋಪಾಯವನ್ನು ನಡೆಸಬೇಕಾಗಿದ್ದರೆ ಏನನ್ನು ಮಾಡಬೇಕೆಂಬುದಾಗಿ ಶ್ರೀಮನ್ನಾರಾಯಣನನ್ನು ಕೇಳಲಾಗಿ ಆನಂದಭರಿತನಾದ ಭಗವಂತನು, ಎಲೆಯ ನಾರದ ಮಹರ್ಷಿಯೇ, ನೀನು ಕೇಳಿದಂತೆ ಮಾನವರ ಸರ್ವ ದುಃಖಗಳು ಪರಿಹಾರವಾಗಿ ಸುಖಿಸಬೇಕಾಗಿದ್ದರೆ ಸರ್ವ ವೇದಗಳ ಸಾರವೂ ಹೇಳುವಂತೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದರೆ ಅನ್ಯರಿಗೆ ಉಪಕಾರವನ್ನು ಮಾಡುತ್ತಾ ಬೇರೆಯವರ ಮನಸ್ಸಿಗೆ ನೋವನ್ನುಂಟು ಮಾಡದಿರುವುದೇ ಪುಣ್ಯವಾಗಿರುತ್ತದೆ. ಇದನ್ನು ಬಿಟ್ಟು ಸದಾ ಮತ್ತೊಬ್ಬರಿಗೆ ಕೆಡಕನ್ನೇ ಬಯಸುತ್ತಾ ಅಸತ್ಯ ಅನ್ಯಾಯದಿಂದ ನಡೆಯುವುದೇ ಪಾಪವಾಗಿರುತ್ತದೆ. ಮಾನವನಾದವನು ಆಯುಕ್ಷೀಣಂ ನಜಾಯಂತೆ ತಸ್ಮಾತ್ ಜಾಗ್ರತ ಎಂಬಂತೆ ಅವನಿಗೆ ಶಕ್ತಿ ಇರುವಾಗಲೇ ಉತ್ತಮ ಜ್ಞಾನಿಗಳನ್ನು ತೊಡಗೂಡಿ ಪ್ರತಿದಿನವೂ ಭಗವಂತನನ್ನು ಸ್ಮರಿಸುತ್ತಾ ಅವನಿಗೆ ಅವಕಾಶವಾದಾಗ ನಾರಾಯಣನಾದ ನನ್ನನ್ನ ಸತ್ಯನಾರಾಯಣ ಎಂಬುದಾಗಿ ಹೇಳಿ ಉತ್ತಮ ಬ್ರಾಹ್ಮಣರಿಂದ ಒಳಗೂಡಿ ಸಜ್ಜನಯುಕ್ತನಾಗಿ ಇಷ್ಟಮಿತ್ರ ಬಂಧುಗಳನ್ನೊಡಗೂಡಿ ಮರೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಶುದ್ಧವಾದ ಪ್ರದೇಶದಲ್ಲಿ ರಂಗವಲ್ಯಾದಿಗಳಿಂದ ಅಲಂಕರಿಸಿದ ಸ್ಥಳದಲ್ಲಿ ಶ್ರೀ ಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ

ಕಲಶವನ್ನು ಪ್ರತಿಷ್ಠಾಪಿಸಿ ಆ ಕಲಶದಲ್ಲಿ ಪಂಚಫಲಗಳನ್ನು, ಪಂಚಬಲ್ವಗಳಾದ ಅತ್ತಿ, ಅರಳೆ, ಅಲಸೆ, ನೇರಳೆ, ಮಾವು ಇವುಗಳ ಚಿಗುರನ್ನು ಹಾಗೂ ತೊಗಟೆಗಳನ್ನು ಹಾಕಿ ಯಥಾಶಕ್ತಿ ದಕ್ಷಿಣೆಯನ್ನು ಕಲಶದಲ್ಲಿ ಇಟ್ಟು ಶುದ್ಧವಾದ ಜಲವನ್ನು ತುಂಬಿ ವೇದಮಂತ್ರಗಳಿಂದ ಸತ್ಯನಾರಾಯಣ ಸ್ವರೂಪನಾದಂತಹ ಸತ್ಯನಾರಾಯಣನನ್ನ ಪ್ರತಿಷ್ಠಾಪಿಸಿ ಕಾಯ ವಾಚ ಮನಸ ಭಕ್ತಿಶ್ರದ್ಧೆಗಳಿಂದ ಪರಮಾತ್ಮನನ್ನು ಪೂಜಿಸಿ ಎಲೆಯ ದೇವದೇವನೇ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿ ನಮ್ಮ ವಂಶವೃದ್ಧಿಯನ್ನು ಮಾಡು, ಸುಖಶಾಂತಿಯನ್ನು ಕೊಟ್ಟು ಕಾಪಾಡು ಎಂಬುದಾಗಿ ಹೇಳಿ ಭಕ್ತಿಯಿಂದ ವೇದ ಮಂತ್ರಗಳಿಂದಲೂ ಸಂಗೀತದಿಂದಲೂ ನೃತ್ಯ ಗೀತಾದಿಗಳಿಂದಲೂ ಧ್ಯಾನಿಸಿ ಈ ಪ್ರಕಾರವಾಗಿ ಕನಿಷ್ಠ 4 ವರ್ಷಗಳ ಕಾಲ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ವಿಶೇಷವಾದ ದಾನ ಧರ್ಮಾದಿಗಳನ್ನು ಮಾಡಿ ಉದ್ಯಾಪನೆಯನ್ನು ಮಾಡಿದಲ್ಲಿ ಸರ್ವ ಕಷ್ಟಗಳನ್ನು ನಿವಾರಿಸಿ ಅವರ ಜನ್ಮ ಸಾಫಲ್ಯವನ್ನು ಮಾಡುತ್ತೇನೆಂಬುದಾಗಿ ಹೇಳಿ ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದ ಈ ಪ್ರಥಮೋಧ್ಯಾಯವನ್ನು ಕೇಳಿದ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡದೆಂಬುದಾಗಿ ಹೇಳಿ ಪ್ರಥಮೋಧ್ಯಾಯ

ಜಗದೊಡೆಯನಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾಬಲವನ್ನು ವಿವರಿಸುತ್ತಾ ಕಾಶಿ ಕ್ಷೇತ್ರದಲ್ಲಿ ಸಕಲ ಶಾಸ್ತ್ರ ಪಾರಂಗದನು ವೇದ ಜ್ಞಾನ ಸಂಪನ್ನನೂ ಆದ ಒಬ್ಬ ಬ್ರಾಹ್ಮಣೋತ್ತಮನಿದ್ದನು. ಸದಾಚಾರಯುಕ್ತನಾಗಿ ಅನ್ಯನಿಗೆ ಒಳಿತನ್ನೇ ಬಯಸುತ್ತಾ ಭಗವದ್ಭಕ್ತನಾಗಿ ಕಾಲವನ್ನು ಕಳೆಯುತ್ತಿರುವಾಗ ಪೂರ್ವಜನ್ಮದ ಪಾವಬಲದಿಂದ ಹಾಗೂ ಗ್ರಹಚಾರ ವಶಕ್ಕೆ ಸಿಲುಕಿ ಇದ್ದಕ್ಕಿದ್ದಂತೆ ಸಹಿಸಲಾಗದ ದರಿದ್ರವು ಆತನಿಗೆ ಪ್ರಾಪ್ತಿಯಾಗುತ್ತದೆ. ದಿನ ಕಳೆದಂತೆ ಆ ದರಿದ್ರವು ಹೆಚ್ಚಾಗುತ್ತಾ ಮನೆಯಲ್ಲಿ ತಿನ್ನುವುದಕ್ಕೆ ಅನ್ನವಿಲ್ಲದಂತಾಗುತ್ತದೆ. ಒಂದು ಹೊತ್ತಿನ ಊಟವನ್ನು ಕಳೆಯುವುದು ಸಹ ಆತನಿಗೆ ಕಷ್ಟವಾಗಿ ಹೋಗುತ್ತದೆ. ಕೊನೆಗೆ ಸಂಸಾರವನ್ನು ಭರಿಸಲಾಗದೆ ಹಿಂದೂ ಮುಂದೆ ತೋಚದ ಆ ಬ್ರಾಹ್ಮಣೋತ್ತಮನು ವಿಧಿಯಿಲ್ಲದೆ ಭಿಕ್ಷೆಯನ್ನೆತ್ತುವಂತಹ ಪರಿಸ್ಥಿತಿ ಪ್ರಾಪ್ತಿಯಾಗುತ್ತದೆ. ಭಗವದ್ ಧ್ಯಾನವನ್ನು ಮಾಡುತ್ತಾ ದುಃಖ ಚಿತ್ತನಾದ ಆ ಬ್ರಾಹ್ಮಣೋತ್ತಮನು ಭಿಕ್ಷಾಟನೆಯನ್ನು ಮಾಡುತ್ತಾ ಬೀದಿ ಬೀದಿಯನ್ನು ಅಲೆಯುತ್ತಿರುವಾಗ ಆದಂತಹ ಗ್ರಹಚಾರವೋ ಆ ದಿನ ಯಾರೂ ಭಿಕ್ಷೆಯನ್ನು ಸಹ ಕೊಡುವುದಿಲ್ಲ. ಕೊನೆಗೆ ಏನೂ ತೋಚದ ಆ ಬ್ರಾಹ್ಮಣೋತ್ತಮನು ಹಸಿವಿನ ಬಾಧೆಯನ್ನು ತಾಳಲಾರದೆ ಒಂದು ಮರದ ಕೆಳಗೆ ಕುಳಿತು ಎಲೆಯ ವಿಧಿಯೇ, ಯಾರೂ ಮಾಡದ ಕರ್ಮವನ್ನು ನಾನೇ ಮಾಡಿರುವೆನೆ, ಇರುವೆಯಿಂದಿಡಿದು 84 ಲಕ್ಷ ಜೀವರಾಶಿಗಳನ್ನು ಪಾಲಿಸುವ ಪರಮಾತ್ಮನೇ, ನಿನಗೆ ನಾನೊಬ್ಬರೂ ಭಾರವಾಗಿರುವೆನೆ ಎಂಬುದಾಗಿ ರೋಧಿಸುತ್ತಿರುವಾಗ ಎಲೆಯ ಜಗದೊಡೆಯನೆ, ನನ್ನನ್ನು ಕಾಪಾಡು, ಅನಾಥ ರಕ್ಷಕನು ನೀನು, ನನ್ನ ಸಂಕಟವನ್ನು ಹೋಗಲಾಡಿಸು ಎಂಬುದಾಗಿ ಹೇಳಿ ಭಗವಂತನನ್ನು ಪ್ರಾರ್ಥಿಸುತ್ತಿರುವಾಗ ಆಪದ್ ಬಾಂಧವನಾದ ಆ ಮಹಾವಿಷ್ಣುವು ದೈವಂ ಮಾನಸ ರೂಪೇಣ ಎಂಬಂತೆ ಒಬ್ಬ ಸನ್ಯಾಸಿ ವೇಷವನ್ನು ಧರಿಸಿ ದುಃಖಿತನಾದ ಆ ಬ್ರಾಹ್ಮಣನ ಬಳಿಗೆ ಬಂದು, ಎಲೈ ವಿಪ್ರೋತ್ತಮನೇ, ಏತಕ್ಕೋಸ್ಕರವಾಗಿ ವ್ಯಸನ ಪಡುತ್ತಿರುವೆ, ದಯಮಾಡಿ ಹೇಳು ಎಂದಾಗ ದುಃಖತಪ್ತನಾದ ಆ ಬ್ರಾಹ್ಮಣೋತ್ತಮನು, ಎಲೈ ಸ್ವಾಮಿಯೇ, ಸರ್ವಶೂನ್ಯ ದರಿದ್ರದ ಎಂಬಂತೆ ನನ್ನ ವಿದ್ಯೆಯಾಗಲಿ ನನ್ನ ಬುದ್ಧಿಯಾಗಲಿ ನನ್ನ ಜ್ಞಾನವಾಗಲಿ ಯಾವುದೂ ಉಪಯೋಗಕ್ಕೆ ಬಾರದಂತಾಗಿದೆ. ಈ ದರಿದ್ರವು ನಿವಾರಣೆಯಾಗುವಂತಹ ಉಪಾಯವೇ ತಿಳಿಯದಂತಾಗಿದೆ. ಇದರಿಂದ ನನ್ನ ಸರ್ವಶಕ್ತಿಯೂ ನಶಿಸಿ ಹೋಗಿದೆ. ನನ್ನನ್ನು ಯಾರೂ ಆಧರಿಸುವವರಿಲ್ಲ. ಹಿಂದು ಮುಂದರಿಯದೆ ಕಂಗೆಟ್ಟಿರುವೆನು. ಹಸಿವಿನ ಬಾಧೆಯನ್ನು ತಾಳಲಾರದೆ ಶರಣಾಗತ ರಕ್ಷಕನಾದ ಶ್ರೀಹರಿಯನ್ನು ಸ್ಮರಿಸುತ್ತಾ ಕಾಲವನ್ನು ಕಳೆಯುತ್ತಿರುವೆನು. ಎಲೇ ಸ್ವಾಮಿಯೇ, ಯಥೀನಾಂ ದರ್ಶನಂ ಪುಣ್ಯಂ ಎಂಬಂತೆ ನಿಮ್ಮನ್ನು ಕಂಡೊಡನೆಯೇ ಆ ಜಗದ್ರಕ್ಷಕನಾದ ಶ್ರೀಹರಿಯನ್ನೇ ಕಂಡಂತಾಗಿದೆ. ದಯಮಾಡಿ ಯತಿಗಳಾದ ತಮಗೇನಾದರೂ ಈ ದರಿದ್ರವು ನಿವಾರಣೆಯಾಗುವಂತಹ ಉಪಾಯವು ತಿಳಿದಿದ್ದರೆ ಕೃಪೆಯಿಂದ ಉಪದೇಶಿಸಿ ಎಂದಾಗ ಸನ್ಯಾಸ ರೂಪದಲ್ಲಿದ್ದ ಆ ಮಹಾವಿಷ್ಣುವು ಆ ಬ್ರಾಹ್ಮಣೋತ್ತಮನನ್ನು ಕುರಿತು, ಎಲೆ ಬ್ರಾಹ್ಮಣೋತ್ತಮನೇ, ಕರ್ಮದಿಂದ ವಿಮುಕ್ತರಾಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಲಲಾಟಲಿಖಿತ ರೇಖಾ ಪ್ರಮಾಣಂ ನ ಶಕ್ಯತೆ,

ವಿಧಿಯ ಬರಹವನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂದಿನ ಜನ್ಮದ ಕರ್ಮಕ್ಕನುಗುಣವಾಗಿ ಕಷ್ಟ ಸುಖಗಳು ಪ್ರಾಪ್ತಿಯಾಗುತ್ತದೆ. ಹಾಗೆಂದು ಕಂಗಳದೆ ಮಾಡುವ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಬ್ರಹ್ಮ ಏನ ಕುಲಾಲವನ್ಯಮತೋ ಬ್ರಹ್ಮಾಂಡ ಭಾಂಡೋದರೆ ಎಂಬುದಾಗಿ ಜ್ಞಾನಿಗಳು ಹೇಳಿರುವ ಪ್ರಕಾರವಾಗಿ ಜಗತ್ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಅನೇಕ ಮಹಾಯುಗಗಳು ಕಳೆದರೂ ಸಹ ಸದಾ ಜೀವರಾಶಿಗಳನ್ನು ಸೃಷ್ಟಿಯನ್ನೇ ಮಾಡುತ್ತಾ ಆದನೂ ಕರ್ಮನಿರತನಾಗಿದ್ದಾನೆ. ಇನ್ನು ಮಹಾವಿಷ್ಣುವಾದರೂ ವಿಷ್ಣುರ್ಹೇನ ದಶಾವತಾರ ಗಹನೆ ಕ್ಷಿಪ್ತೋನ್ ಮಹಾಸಂಕಟೆ ಎಂಬಂತೆ ಜಗದ್ರಕ್ಷಣೆಗೋಸ್ಕರ ಆಗಿ ಒಂದಾದ ಮೇಲೊಂದರಂತೆ ದಶಾವತಾರಗಳನ್ನು ಹೆತ್ತುತ್ತಾ ನಾವುಗಳು ಅನುಭವಿಸಲಿಕ್ಕೆ ಸಾಧ್ಯವಾಗದಂತಹ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಇನ್ನು ರುದ್ರನಾದರೂ ರುದ್ರೋಯೇನ ಕಪಾಲಪಾಣಿಪುಟಗೆ ಭಿಕ್ಷಾಟನಂ ಕಾರಿತಃ ಎಂಬಂತೆ ಸ್ವಯಂ ಮಹೇಶ್ವರನಾಗಿಯೂ ಭಿಕ್ಷಾಟನೆಯನ್ನು ಮಾಡಿ ಸದಾ ಜಗತ್ತನ್ನು ರಕ್ಷಿಸುತ್ತಿದ್ದಾನೆ. ಇದೇ ಪ್ರಕಾರ ಸೂರ್ಯನಾದರೂ ಸಹ ಸದಾ ಜಗತ್ತಿಗೆ ಬೆಳಕನ್ನು ನೀಡುತ್ತಾ ಕರ್ಮಾಚರಣೆಯಲ್ಲಿ ನಿರತನಾಗಿದ್ದಾನೆ. ಆದ್ದರಿಂದ ಅವರವರ ಪೂರ್ವಜನ್ಮದ ಕರ್ಮಕ್ಕನುಗುಣವಾಗಿ ಕಷ್ಟ ಸುಖಗಳು ಪ್ರಾಪ್ತಿಯಾಗುತ್ತದೆ. ಇನ್ನು ಮಾನವರಾದ ನಾವುಗಳು ದುಃಖ ಬಂದಾಗ ಆ ಜಗದೊಡೆಯನಾದ ಶ್ರೀಹರಿಯನ್ನು ಧ್ಯಾನಿಸುವುದನ್ನು ಬಿಟ್ಟರೆ ಮತ್ತೆ ಯಾವ ಉಪಾಯವೂ ನಮಗಿರುವುದಿಲ್ಲ. ನೀನು ಸತ್ಯ ಸ್ವರೂಪನಾದಂತಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನಾಚರಿಸು. ಧನಿಕಂ ನಿರ್ಧನಂಚೈವ ನಿರ್ಧನಂ ಧನಿಕಂ ತಥಾ ಎಂಬಂತೆ ಎಲ್ಲರನ್ನು ಕಾಪಾಡುವವನು ಅವನೇ ಆಗಿರುವನು. ನೀನು ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸು, ನಿನ್ನ ಸರ್ವ ಕಷ್ಟಗಳು ನಿವಾರಣೆಯಾಗಿ ಸಿಕ್ಕಿಸುವೆ ಎಂಬುದಾಗಿ ಹೇಳಿ ನಂತರ ಸ್ವಲ್ಪ ದೂರ ಹೋಗಿ ಮಾಯವಾಗುತ್ತಾನೆ. ಈ ಪ್ರಕಾರವಾಗಿ ಸನ್ಯಾಸಿ ಎಂದು ಹೇಳಲ್ಪಟ್ಟ ಮಹಿಮೆಯುಳ್ಳಂತಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂಬುದಾಗಿ ಚಿಂತಿಸುತ್ತಾ ಭಿಕ್ಷೆಗೆ ಹೋಗಲು ಆ ದಿನ ಸತ್ಯನಾರಾಯಣನ ದಯೆಯಿಂದ ಎಂದಿಗಿಂತಲೂ ಹೆಚ್ಚಾದ ಧನಧಾನ್ಯಗಳು ಪ್ರಾಪ್ತಿಯಾಗುತ್ತದೆ. ಆನಂದಭರಿತನಾದ ಆ ಬ್ರಾಹ್ಮಣೋತ್ತಮನು ಮನೆಗೆ ಹೋಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬೇಕಾಗತಕ್ಕ ಫಲ ಪುಷ್ಪಾದಿಗಳನ್ನು ಸಿದ್ಧ ಮಾಡಿಕೊಂಡು ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡಲು ಸತ್ಯನಾರಾಯಣ ಸ್ವಾಮಿಯ ವ್ರತ ಪ್ರಭಾವದಿಂದ ದರಿದ್ರ ನಿವಾರಣೆಯಾಗಿ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತದೆ. ಹೀಗೆ ಪೌರ್ಣಮಿ ಸಂಕ್ರಾಂತಿ ಹಬ್ಬಹರಿದಿನಗಳಲ್ಲಿ ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುತ್ತಿರುವಾಗ ಒಮ್ಮೆ ಕಡುಬಡವನಾದ ಒಬ್ಬ ಸೌದೆ ವ್ಯಾಪಾರಿಯು ಬ್ರಾಹ್ಮಣನ ಮನೆಯೊಳಗೆ ಬಂದು ಬ್ರಾಹ್ಮಣನು ಮಾಡುತ್ತಿರುವಂತಹ ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕಂಡು ಆ ಸತ್ಯನಾರಾಯಣ ಸ್ವಾಮಿಯ ಪೂಜಾ ವಿಧಾನವನ್ನು ಆ ಬ್ರಾಹ್ಮಣೋತ್ತಮನೆಂದು ತಿಳಿದು ತಾನೂ ಸಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲು ಅವನಿಗೂ ಸಹ ದರಿದ್ರ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುತ್ತದೆ. ಈ ಪ್ರಕಾರವಾಗಿ ಸತ್ಯನಾರಾಯಣ ವ್ರತವನ್ನು ಯಾವ ಮನುಷ್ಯನು ಭೂಲೋಕದಲ್ಲಿ ಆಚರಿಸುತ್ತಾನೋ ಅವನ ಅನುಗ್ರಹದಿಂದ ಸರ್ವ ದುಃಖಗಳೂ ಸಹ ನಿವಾರಣೆಯಾಗಿ ಸುಖಿಸುತ್ತಾನೆ ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ಎರಡನೇ ಅಧ್ಯಾಯವನ್ನು ಕೇಳಿದ ಸರ್ವರಿಗೂ ಶ್ರೀ ಸತ್ಯದೇವರು ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಹೇಳಿ ಎರಡನೇ ಅಧ್ಯಾಯಕ್ಕೆ ಮಂಗಳವನ್ನು ಮಾಡೋಣ.

ಆಗ್ರೋಧವನ್ನು ಕೇಳುತ್ತಾ ಹೋದಂತೆ ರಾಜರಲ್ಲಿ ಶ್ರೇಷ್ಠನಾದ ಉಲ್ಕಮುಗನೆಂಬ ರಾಜನು ನಿಷ್ಠಾಗರಿಷ್ಠನಾಗಿ ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಧರ್ಮದಿಂದ ಮೇಲು ಕೀಳೆಂಬ ಭೇದವಿಲ್ಲದೆ ಯಾರೊಬ್ಬ ಮನಸ್ಸಿಗೂ ನೋವನ್ನುಂಟು ಮಾಡದೆ ಕರುಣಾಮೂರ್ತಿಯಾದ ಆ ರಾಜನು ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿರುವಾಗ ಒಂದು ದಿನ

ಪತಿಗಳಿಬ್ಬರೂ ಕುಳಿತು ಪರಸ್ಪರ ವಿಚಾರವನ್ನು ಮಾಡುತ್ತಾ ಆನಂದವಾಗಿ ಕಾಲವನ್ನು ಕಳೆಯುತ್ತಿರುವಾಗ ಅವರಿಗೊಂದು ವ್ಯಥೆಪ್ರಾಪ್ತಿಯಾಗಿದೆಯಂತೆ. ಭಗವಂತ ನಮಗೆ ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದಾನೆ, ಆದರೆ ಅಪುತ್ರಸ್ಥಗಿತನಾಸ್ತಿ ಎಂಬುದಾಗಿ ಎಷ್ಟು ದಾನ ಧರ್ಮಗಳನ್ನು ಮಾಡಿದರೂ, ಎಷ್ಟು ಭಗವಂತನನ್ನು ಧ್ಯಾನಿಸಿದರೂ ಆ ಭಗವಂತನು ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ಕರುಣಿಸಲಿಲ್ಲವಲ್ಲ. ಎಲೆ ವಿಧಿಯೇ, ಯಾವ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ದೇವೋ ಎಂದು ಹಿಂದು ಮುಂದರಿಯದ ಆ ರಾಜದಂಪತಿಗಳಿಬ್ಬರು ದುಃಖದಿಂದ ಆಲೋಚನೆ ಮಾಡುತ್ತಾ ತಮ್ಮ ಕುಲಪುರೋಹಿತರನ್ನ ಬರಮಾಡಿಕೊಂಡು, ಗುರುಗಳೇ, ಯಾವ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ದೇವೋ ಏನೋ, ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯವೇ ಇಲ್ಲದಂತಾಗಿದೆ. ಏನಿದ್ದರೇನು, ನಮ್ಮ ಮನೆಯ ಅಂಗಳದಲ್ಲಿ ಚಿನ್ನದ ಹೊರಳಿದ್ದಳೇನು ಪ್ರಯೋಜನ? ನಮ್ಮ ಮನೆ ತುಂಬ ಮುತ್ತು ರತ್ನ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯಾದಿಗಳು ಚೆಲ್ಲಾಡಿದರೇನು ಪ್ರಯೋಜನ? ಅಲ್ಲದೆ ಆನೆ ಕುದುರೆ ಒಂಟೆ ಅಧಿಕ ಫಲ ಸೈನ್ಯವಿದ್ದಳೇನು ಪ್ರಯೋಜನ? ಒಂದು ಮಗುವಿಲ್ಲದ ಮೇಲೆ ಏನಿದ್ದರೇನು ಗುರುಗಳೇ ಎಂಬುದಾಗಿ ಹೇಳಿ ಕಣ್ಣೀರಿಡುತ್ತಾ ಆ ಗುರುಗಳಲ್ಲಿ ಭಿನ್ನ ಮಾಡಿಕೊಂಡಾಗ ಗುರುಗಳು ಹೇಳುತ್ತಿದ್ದಾರೆ, ಗಗನೇ ರವಿರತ್ನಾಣಿ ಗೃಹರತ್ನಾಣಿ ಬಾಲಕ ಎಂಬುದಾಗಿ ಹೇಳ್ತಾರೆ ರಾಜ. ಒಂದು ಮಗುವಿಲ್ಲದ ಮೇಲೆ ಏನಿದ್ದರೂ ದೃಢ ಸಮಾನವೇ ಅಲ್ಲವೇ? ಅಲ್ಲದೆ ರಾಜನಾದ ನಿನಗೆ ವಂಶೋದ್ಧಾರವಾಗಲೇಬೇಕು ಎಂಬುದಾಗಿ ಎಲ್ಲರ ಕಷ್ಟವನ್ನು ಹೋಗಲಾಡಿಸುವ ಅಣುರೇಣು ತೃಣ ಕಾಷ್ಟದಲ್ಲಿಯೂ ಸಹ ತುಂಬಿ ನಿಬಿಡೀಕೃತನಾಗಿರುವ ಆ ಜಗತ್ರಕ್ಷಣಾದ ಶ್ರೀಹರಿಯಾದ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿದರೆ ಎಲ್ಲ ಕೋರಿಕೆಗಳೂ ನೆರವೇರುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಶ್ರೇಷ್ಠವಾದ ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಭಕ್ತಿ ಶ್ರದ್ಧೆಯಿಂದ ಆ ಸತ್ಯದೇವರನ್ನು ನಾವು ಪೂಜಿಸೋಣ ಎಂಬುದಾಗಿ ಹೇಳಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಲು ಶುಭ ದಿನವನ್ನು ನಿರ್ಣಯಿಸಿಕೊಂಡು ಆ ಶುಭ ದಿನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ ಮಂಗಳವಾದ್ಯಾದಿ ವೇದ ವಿಪ್ರರೆಂದೊಡಗೂಡಿ ಕಲ್ಪೋಕ್ತ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ನದಿಯ ದಿನದಲ್ಲಿ ಆಚರಿಸಿ ಆ ರಾಜದಂಪತಿಗಳಿಬ್ಬರು ಪುರೋಹಿತರು ಹೇಳಿದಂತೆ ಕೈಯಲ್ಲಿ ಹೂವನ್ನು ಹಿಡಿದು, ಎಲೆಯ ದೇವದೇವನೇ, ನಮ್ಮನ್ನು ಉದ್ಧರಿಸು, ನಮಗೆ ಒಂದು ಮಗುವನ್ನು ಕರುಣಿಸು, ನಮ್ಮ ವಂಶೋದ್ಧಾರವನ್ನು ಮಾಡು ಪ್ರಭು ಎಂಬುದಾಗಿ ಪ್ರಾರ್ಥಿಸಲಾಗಿ ಕರ ಮುಗಿದು ಶಿರಭಾಗಿ ಶರಣಾಗಿ ನಜ ವಿನಯ ಭಯ ಭಕ್ತಿಗಳಿಂದ ಬೇಡಿ ತೊಡದೆಯೇ ಇಂದು ಮುಂದೆನ್ನದೆ ವರವನ್ನು ಕೊಡುವ ಆ ಶ್ರೀಹರಿ ಅನುಗ್ರಹವು ಪ್ರಾಪ್ತಿಯಾಗಿದೆ. ಆ ರಾಜಪತ್ನಿಯು ಗರ್ಭವನ್ನು ಧರಿಸಿ ಶುಭ ದಿನದಲ್ಲಿ ಮಗುವಿಗೆ ಜನ್ಮವನ್ನಿತ್ತಿದ್ದಾಳಂತೆ. ಈ ಪ್ರಕಾರವಾಗಿ ಆನಂದದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಾ ಸತ್ಯನಾರಾಯಣ ಸ್ವಾಮಿ ಅಂತರಂಗ ಭಕ್ತರಾಗಿ ಪ್ರತಿ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲಗಳಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸತ್ಯದೇವರ ಕಥೆಯನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದು ರಾಜನಿಂದ ತಾನು ಆ ವ್ರತ ವಿಧಾನವನ್ನು ತಿಳಿದುಕೊಂಡು ತನಗೂ ಮಕ್ಕಳಿಲ್ಲವಾದ ಕಾರಣ ಸರ್ವ ಸಂಕಷ್ಟಗಳನ್ನು ಕಳೆದು ಕೋರದ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ತಾನೂ ಮಾಡಬೇಕೆಂಬುದಾಗಿ ಮನಸ್ಸಿನಲ್ಲಿ ಆ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ತನ್ನ ಮನೆಗೆ ಬಂದು ಸತ್ಯನಾರಾಯಣ ಸ್ವಾಮಿಯ ವ್ರತ ವಿಧಾನವನ್ನು ತನ್ನ ಹೆಂಡತಿಗೆ ಹೇಳಿ ನಮಗೆ ಆ ಪರಮಾತ್ಮನ ದಯೆಯಿಂದ ಮಕ್ಕಳ ಭಾಗ್ಯವು ಪ್ರಾಪ್ತವಾದರೆ ನಾವು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡೋಣ ಎಂಬುದಾಗಿ ಹೇಳಿ ಆ ವೈಶ್ಯ ದಂಪತಿಗಳಿಬ್ಬರು ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರಲು ಸ್ಮರಣೆ ಮಾತ್ರದಿಂದಲೇ ಅವರಿಗೆ ಒಂದು ಹೆಣ್ಣು ಮಗು ಪ್ರಾಪ್ತಿಯಾಗಿದೆಯಂತೆ. ಆನಂದಭರಿತರಾದ ಆ ದಂಪತಿಗಳು 11ನೇ ದಿನ ಅವರ ಕುಲಧರ್ಮ ಪದ್ಧತಿಯ ಮೇರೆಗೆ ನಾಮಕರಣವನ್ನು ಆಚರಣೆ ಮಾಡುತ್ತಿದ್ದಾರೆ. ಆಗ ಹೆಂಡತಿಯಾದವಳು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋಣ ಎಂಬುದಾಗಿ ಹೇಳಿ ಹೇಳಿದರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡದೆ ಹೆಂಡತಿಗೆ ಸತ್ಯನಾರಾಯಣ ಪೂಜೆಯನ್ನು ತನ್ನ ಮಗಳ ವಿವಾಹ ಕಾಲದಲ್ಲಿ ಮಾಡುತ್ತೇನೆ ಎಂಬುದಾಗಿ ಹೇಳಿ ಸಮಾಧಾನ ಮಾಡಿ ಮಗಳಿಗೆ ಕಲಾವತಿ ಎಂಬುದಾಗಿ ಹೇಳಿ ನಾಮಕರಣವನ್ನು ಮಾಡಿ ಕಾಲವನ್ನು ಕಳೆಯುತ್ತಿದ್ದಾನೆ. ಈ ಪ್ರಕಾರ ಅರುಷದಿಂದ ವರ್ಷಗಳು ಕಳೆದು ಹೋಗುತ್ತಿರಲು ನಂತರ ವೈಶ್ಯನು ಸುಂದರಳಾಗಿಯೂ ವಿದ್ಯಾವಂತಳಾಗಿಯೂ ವಿವಾಹ ವಯಸ್ಕಳಾಗಿಯೂ ಇರುವ ಮಗಳನ್ನು ನೋಡಿ ಆನಂದಭರಿತನಾಗಿ ವಿವಾಹವನ್ನು ಮಾಡೋಣ ಎಂಬುದಾಗಿ ಹೇಳಿ ನಿಶ್ಚಯ ಮಾಡಿಕೊಂಡು ಕಾಂಚನ ಎಂಬ ಪಟ್ಟಣದಿಂದ ಉತ್ತಮ ಗುಣವಂತನಾಗಿರುವ ಬಾಲಕನಾಗಿರುವ ಸುಂದರನಾಗಿರುವ ಒಬ್ಬ ವರನನ್ನು ಕರೆದಂದು ವೈಭವೋಪೇತವಾಗಿ ತನ್ನ ಮಗಳಿಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ಆಗಲೂ ಸಹ ಕರುಣಾಸಾಗರರಾದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಲಿಲ್ಲ. ಮದುವೆಯೆಲ್ಲವೂ ಮುಗಿದ ಮೇಲೆ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರ ರಾಜ್ಯಕ್ಕೆ ಹೋಗಿ ವ್ಯಾಪಾರವನ್ನು ಮಾಡುತ್ತಿರುವಾಗ ಸತ್ಯನಾರಾಯಣ ಸ್ವಾಮಿಗೆ ತನ್ನನ್ನು ಮರೆತು ಮತಾಂತನಾಗಿರುವ ವರ್ತಕನ ವಿಚಾರದಲ್ಲಿ ಬಹಳ ಕೋಪವು ಪ್ರಾಪ್ತಿಯಾಗಿದೆಯಂತೆ. ಎಲೆಯ ನಿನಗೆ ಸೈಸಲ ಸಖ್ಯವಾದ ದುಃಖ ಪ್ರಾಪ್ತಿಯಾಗಲಿ ಎಂಬುದಾಗಿ ಹೇಳಿ ಸತ್ಯದೇವರು ಶಾಪವನ್ನಿತ್ತು.

ಭಗವಂತನ ಶಾಪ ಫಲದಿಂದಾಗಿ ಪರರಾಜ್ಯದ ರಾಜನ ಅರಮನೆ ಕಳ್ಳರು ಹೊಕ್ಕಿ ರಾಜದ್ರವ್ಯವೆಲ್ಲವನ್ನು ಕದ್ದು ತರುತ್ತಿರಲು ರಾಜಾಜ್ಞೆಯಿಂದ ಆ ಕಳ್ಳರು ಎಲ್ಲೇ ಇರಲಿ ಎಳೆತನ್ನಿ ಎಂಬುದಾಗಿ ಹೇಳಿ ರಾಜಾಜ್ಞೆಯಾಗಿರಲು ಆ ಸೈನಿಕರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರಲು ಸೈನಿಕರನ್ನು ಕಂಡಂತಹ ಆ ಕಳ್ಳರು ತಾವು ಕದ್ದಿದ್ದ ದ್ರವ್ಯವೆಲ್ಲವನ್ನು ಅಲ್ಲಿಯೇ ಎಸೆದು ಕಣ್ಣಿಗೆ ಕಾಣದೆ ಬಾಯಿಬಾಗಿದ್ದಾರೆ. ರಾಜನ ಸೈನಿಕರು ಅಲ್ಲಿಗೆ ಬಂದು ರಾಜನನ್ನು ಕಂಡು ಆ ಚೋರರಲ್ಲಿ ಎಂಬುದಾಗಿ ಹೇಳಿ ಹುಡುಕುತ್ತಿರುವಾಗ ಆ ಸತ್ಯದೇವರ ಶಾಪಕ್ಕೆ ಗುರಿಯಾಗಿರುವ ಆ ವೈಶ್ಯನು ಮತ್ತು ಅವನ ಅಳಿಯನು ಇಬ್ಬರು ಕಣಿಗೆ ಬಿದ್ದಿದ್ದಾರೆ. ಇವರೇ ಕಳ್ಳರೆಂಬುದಾಗಿ ತಿಳಿದು ಆ ಸೈನಿಕರು ಕುದುರೆಗೆ ಕಟ್ಟಿ ಇವರನ್ನು ಕಲ್ಲು ಮುಳ್ಳುಗಳಲ್ಲಿ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು ನಿಲ್ಲಿಸಿದಾಗ ವಿಚಾರಣೆಯನ್ನೇ ಮಾಡದೆ ಇವರನ್ನು ಸಹಿಸಲು ಅಸಖ್ಯವಾದಂತಹ ಬಂಧನದಲ್ಲಿಟ್ಟಿದ್ದಾನೆ. ಅಲ್ಲದೆ ಇವರು ಏನು ಹೇಳಲಿಕ್ಕೆ ಬಂದರೂ ಆ ಸತ್ಯದೇವರ ಕ್ರೂರ ದೃಷ್ಟಿ ಇವರ ಮೇಲಿರುವುದರಿಂದ ಇವರಾಡುವ ಮಾತುಗಳು ಆ ರಾಜನಿಗೆ ಕೇಳಿಸುತ್ತಲೇ ಇರಲಿಲ್ಲ. ಹೀಗೆ ಅನೇಕ ದಿನಗಳು ಕಳೆಯಲು ಇತ್ತ ಮನೆಯಲ್ಲಿದ್ದ ಹೆಂಡತಿ ಮತ್ತು ಮಗಳಿಗೂ ಸಹ ಬಹಳ ಕಷ್ಟವು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರ ಪಾಲಾಗಿ ತಿನ್ನಲು ಅನ್ನವಿಲ್ಲದೆ ಕಡು ಬಡದಲು ಪ್ರಾಪ್ತಿಯಾಗಿರುತ್ತದೆ. ಹೀಗೆ ಅನೇಕ ದಿನಗಳು ಕಳೆಯಲು ಕಷ್ಟಕ್ಕೆ ಕೊನೆಯಿಲ್ಲದಿರಲು ಗಂಡ ಮತ್ತು ಅಳಿಯನು ವ್ಯಾಪಾರಕ್ಕೆ ಹೋದವರು ಬಾರದೇ ಇರಲು ದುಃಖದಿಂದ ವಿಚಾರ ಮಾಡುತ್ತಾ ಇರುವಾಗ ಇದು ಯಾವುದೋ ದೈವ ಶಾಪವೇ ಇರಬಹುದು ಎಂದು ಹೇಳಿ ಆಲೋಚಿಸುತ್ತಿರುವಾಗ ಹಿಂದೆ ತಾವು ಸಂಕಲ್ಪಿಸಿಕೊಂಡ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ಯರ್ಥವು ಜ್ಞಾಪಕಕ್ಕೆ ಬರುತ್ತದೆ. ಶಕ್ತಿ ಇಲ್ಲದಿದ್ದರೂ ಸಹ ಯಥಾಶಕ್ತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಅದನ್ನು ಧ್ಯಾನಿಸಿ ಪರಮಾತ್ಮ ನನ್ನ ಗಂಡ ಮತ್ತು ಅಳಿಯನನ್ನ ಬೇಗನೆ ಬರುವಂತೆ ಅನುಗ್ರಹಿಸು ಮತ್ತು ನಮ್ಮ ಕಷ್ಟವನ್ನು ಹೋಗಲಾಡಿಸು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಪ್ರಾರ್ಥಿಸಲು ಇವರ ಭಕ್ತಿಗೆ ಮೆಚ್ಚಿದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಆ ರಾಜನಿಗೆ ಆ ರಾತ್ರಿಯಲ್ಲಿಯೇ ಸ್ವಪ್ನದಲ್ಲಿ ಗೋಚರನಾಗಿ ಬಂಧನದಲ್ಲಿರುವ ಆ ವರ್ತಕರನ್ನ ಬಂಧ ವಿಮುಕ್ತರನ್ನಾಗಿ ಮಾಡಿ ಅವರ ರಾಜ್ಯಕ್ಕೆ ಕಳುಹಿಸು. ಅವರು ಕಳ್ಳರಲ್ಲ, ದೈವಶಾಪದಿಂದ ಇಂತಹ ಮಹಾಕಷ್ಟವು ಪ್ರಾಪ್ತಿಯಾಗಿದೆ ಎಂದು ಹೇಳಿ ಸತ್ಯದೇವರು ಸ್ವಪ್ನದಲ್ಲಿ ಗೋಚರನಾಗಲು ಎಚ್ಚೆತ್ತು ದಿಗ್ಭ್ರಾಂತನಾದ ಆ ರಾಜನು ಬೆಳಗಾಗುತ್ತಲೇ ಆ ವರ್ತಕರನ್ನು ಕರೆಸಿ ವಿಚಾರಣೆ ಮಾಡಲು ಸತ್ಯಾಂಶವಿಲ್ಲವನ್ನು ತಿಳಿದ ಆ ರಾಜನಾದರೂ ನೀವು ಯಾವುದೋ ದೈವವನ್ನು ಮರೆತಿದ್ದೀರಿ, ಆದ್ದರಿಂದಲೇ ನಿಮಗೆ ಈ ಮಹಾಕಷ್ಟವು ಪ್ರಾಪ್ತಿಯಾಗಿದೆ, ಇದಕ್ಕಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಎಂಬುದಾಗಿ ಹೇಳಿ ಸಮಾಧಾನ ಪಡಿಸಿ ನೂತನ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಅವರಲ್ಲಿ ಮೊದಲಿದ್ದ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ನಿಮ್ಮ ಗ್ರಾಮಕ್ಕೆ ಹೋಗಿ ಬನ್ನಿ ಎಂಬುದಾಗಿ ಹೇಳಲು ಅವರು ರಾಜನಿಗೆ ನಮಸ್ಕರಿಸಿ ತಮ್ಮ ಗ್ರಾಮಕ್ಕೆ ತೆರಳಿದರು ಎಂಬುದಾಗಿ ಯಾರೇ ಆಗಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತೇನೆಂಬುದಾಗಿ ಹೇಳಿ ಮಾಡದೆ ಹೋದರೆ ಅಥವಾ ಸತ್ಯನಾರಾಯಣ ಸ್ವಾಮಿಯನ್ನ ಕೇವಲವಾಗಿ ಕಂಡರೆ ಅಂತಹ ಮನುಷ್ಯರಿಗೆ ವಿಶೇಷ ಕಷ್ಟಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ಈ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿಯ ಮೂರನೇ ಅಧ್ಯಾಯವನ್ನು ಕೇಳಿದ ಸಮಸ್ತ ಭಕ್ತಾದಿಗಳಿಗೂ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ಮೂರನೇ ಅಧ್ಯಾಯಕ್ಕೆ ಮಂಗಳವನ್ನು ಪಾಡೋಣ.

ಈ ಪ್ರಕಾರವಾಗಿ ಭಗವಂತನನ್ನು ಸ್ಮರಿಸಿ ಬಂಧಮುಕ್ತನಾದಂತಹ ಆ ವೈಶ್ಯನಾದರೂ ಸಹ ಆನಂದಭರಿತನಾಗಿ ಮುತ್ತುರತ್ನವಜ್ರ ವೈಢೂರ್ಯ ಮರಕದ ಮಾಣಿಕ್ಯ ಗೋಮೇರಿಗೆ ಪುಷ್ಪರಾಗ ಮುಂತಾದ ಸಂಪತ್ತಿನೊಡನೆ ಅಳಿಯನಿಂದೊಡಗೂಡಿ ಆನಂದಮಯನಾಗಿ ಹಡಗಿನಲ್ಲಿ ತನ್ನ ಗ್ರಾಮಕ್ಕೆ ಬರುತ್ತಿರುವಾಗ ಜಗತ್ರಕ್ಷಕನಾದ ಸತ್ಯದೇವನು ಇವನಲ್ಲಿ ಅಹಂಕಾರವು ಅಡಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ದೈವಂ ಮಾನುಷ ರೂಪೇಣ ಎಂಬಂತೆ ಸನ್ಯಾಸ ವೇಷದಲ್ಲಿ ಬಂದು ಆ ವೈಶ್ಯನನ್ನು ಕುರಿತು, ಅಯ್ಯ ವರ್ತಕನೇ, ನಿನ್ನ ಹಡಗಿನಲ್ಲಿರುವುದೇನು?

ಎಂಬುದಾಗಿ ಕೇಳಲು ಧನಮದಾಂಧನಾದ ಆ ವೈಶ್ಯನು ಹಾಸ್ಯ ಮಾಡುವ ರೀತಿಯಲ್ಲಿ ಇವನಾರೋ ಕೆಲಸಕ್ಕೆ ಬಾರದವನೆಂಬುದಾಗಿ ತಿಳಿದು ಅಜ್ಞಾನ ಮತ್ತು ಅಹಂಕಾರದಿಂದ, ಅಯ್ಯ ಈ ಹಡಗಿನಲ್ಲಿ ಬರೀ ಎಲೆಬಳ್ಳಿಗಳಿರುವುದು ಮತ್ತೇನೋ ಇಲ್ಲವೋ ಎನ್ನಲು ಸನ್ಯಾಸ ವೇಷದಲ್ಲಿದ್ದ ಆ ಕರುಣಾಮೂರ್ತಿಯು ಯದ್ಭಾವಂ ತದ್ಭವತಿ, ನಿನ್ನ ಮನಸ್ಸಿನಲ್ಲಿ ಏನಿರುವುದೋ ಹಾಗೇ ಆಗಲಿ ಎಂಬುದಾಗಿ ಹೇಳಿ ಶಾಪವನ್ನಿತ್ತು ಹೊರಟು ಹೋಗಲು, ಸ್ವಲ್ಪ ದೂರ ಪ್ರಯಾಣ ಮಾಡಿದೊಡನೆ ಸಮುದ್ರ ದಡವನ್ನು ಸೇರಿದ ಆ ವೈಶ್ಯನು ಹಡಗಿನಲ್ಲಿರುವ ದ್ರವ್ಯಗಳೆಲ್ಲವೂ ಎಲೆಬಳ್ಳಿಗಳಾಗಿರುವುದನ್ನು ಕಂಡು ಮೂರ್ಛಾಕ್ರಾಂತನಾಗಿ ಪುನಃ ಎಚ್ಚೆತ್ತು ದ್ರವ್ಯ ಹೋದ ದುಃಖದಿಂದ ಅಳುತ್ತಿರಲು, ಇದನ್ನು ಕಂಡು ಅಳೆಯನ ಎಲೆ ಮಾವನೇ ಏತಕ್ಕೆ ಅಳುತ್ತೀಯೇ, ಕರುಣಾಮಯಿಯಾದ ಆ ಸತ್ಯದೇವನು ಬಂದು ಕೇಳಿದಾಗ ನಾವು ಆತನಿಗೇ ಸುಳ್ಳು ಹೇಳಿದ್ದರಿಂದ ಭಗವಂತನ ಶಾಪದಿಂದ ಈ ರೀತಿಯಾಗಿದೆ, ವ್ಯಸನಪಟ್ಟರೆ ಪ್ರಯೋಜನವಿಲ್ಲ, ಭಕ್ತಿಯಿಂದ ಆ ಪರಮಾತ್ಮನನ್ನು ಧ್ಯಾನಿಸೋಣ ಎನ್ನಲು ಆ ವೈಶ್ಯನು ಕರಮುಗಿದು ಶಿರವಾಗಿ ಶರಣಾಗಿ, ನಮ್ಮ ಅಪರಾಧವನ್ನು ಕ್ಷಮಿಸು ಎಲೈ ದೇವದೇವನೇ, ಮತದಿಂದ ಕೂಡಿದ ಗಜೇಂದ್ರನನ್ನು ರಕ್ಷಿಸಿ ಮೋಕ್ಷವನ್ನು ಕೊಟ್ಟವನು ನೀನು, ಬಾಲಕನಾದ ಪ್ರಹ್ಲಾದನನ್ನು ಪಾಲಿಸಿದವನೂ ನೀನೇ, ಈ ಭೂಲೋಕದಲ್ಲಿರುವ ಜನರನ್ನು ಉದ್ಧರಿಸಲು ದಶಾವತಾರಗಳನ್ನೆತ್ತಿ ಭೂಭಾರವನ್ನು ಕಡಿಮೆ ಮಾಡಿ ವೇರೋದ್ಧಾರವನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿದವನೂ ನೀನೆ, ಕರುಣಾಮಯ್ಯಾದ ಸತ್ಯದೇವನೇ ನನ್ನಿಂದ ದುಡಿಯಲ್ಪಟ್ಟ ಅಸತ್ಯವನ್ನು ಮನ್ನಿಸು, ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಿ ಪ್ರಾರ್ಥಿಸಿದೊಡನೆಯೇ, ಶರಣು ಎಂದರೆ ಮರಣವಿಲ್ಲದೆ ರಕ್ಷಣೆ ಎಂದು ಕೊಡುವ ಶರಣಾಗತ ರಕ್ಷಕನಾದ ಆ ಸತ್ಯದೇವನು ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ಇಲೈ ವೈಶ್ಯನೇ ಅನಿತ್ಯಾನು ಶರೀರಾಣಿ ವಿಭವೋ ದೈವ ಶಾಶ್ವತ, ಇಲೈ ವರ್ತಕನೇ ನಿನ್ನ ಹಿಂದೆ ಹಣವಾಗಲಿ ಧನಕನಕ ವಸ್ತು ವಾಹನಾದಿಗಳಾಗಲಿ ಯಾವುದೂ ಬರುವುದಿಲ್ಲ, ಈ ಶರೀರವೂ ಅನಿತ್ಯವಾದುದು, ಯಾವ ಸಮಯದಲ್ಲಿ ಪ್ರಾಣಪಕ್ಷಿಯು ಮಾನವ ಶರೀರವನ್ನು ಬಿಟ್ಟು ಹೋಗುವುದೋ ಹೇಳಲು ಸಾಧ್ಯವಿಲ್ಲ, ಮಾನವರ ಜೀವನವು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಸತ್ಯ ಧರ್ಮಗಳು ಬಿಟ್ಟರೆ ಮತ್ಯಾವುದೂ ನಿಮ್ಮಿಂದೆ ಬರುವುದಿಲ್ಲ, ಸತ್ಯವಂತರಾಗಿ ಬಾಳಿ ಎಂದಿಗೂ ಅಸತ್ಯವನ್ನು ನುಡಿಯಬೇಡಿರಿ, ನೀನು ಸತ್ಯನಾರಾಯಣನನ್ನು ಪೂಜಿಸು ಎನ್ನಲು ಆ ಸತ್ಯದೇವರ ದರ್ಶನ ಮಾತ್ರದಿಂದಲೇ ಆತನಲ್ಲಿ ಅಜ್ಞಾನವು ನಿವಾರಣೆಯಾಗಿದೆ, ಭಗವಂತನ ಪಾದಗಳನ್ನು ಹಿಡಿದು ಎಲೈ ದೇವದೇವನೇ, ಬ್ರಹ್ಮಾದಿ ದೇವತೆಗಳೂ ಕೂಡ ನಿನ್ನ ನೀಲೆಯನ್ನು ತಿಳಿಯಲು ಅಸಾಧ್ಯರಾಗಿರುವಾಗ ನರಮಾನವರಾದ ನಮ್ಮಿಂದ ಎಲ್ಲಿ ಸಾಧ್ಯ, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬಂತೆ ಇರುವೆಯಿಂದ ಹಿಡಿದು ಅಣು ಅಣುವಿನಲ್ಲೂ ತುಂಬಿ ನಿಬಿಡೀಕೃತನಾಗಿರುವೆ, ನಾನು ಮಹಾಪುರುಷನೆಂದರೆ ಅವನಿಗಿಂತಲೂ ಮಹಾಪುರುಷನಾಗಿರುವೆ, ನಿನ್ನ ಲೀಲೆಯನ್ನು ನಾನೆಲ್ಲಿ ತಿಳಿಯಲು ಸಾಧ್ಯ, ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸು, ನನ್ನಿಂದ ಹೇಳಲ್ಪಟ್ಟ ಸುಳ್ಳನ್ನು ಮನ್ನಿಸಿ ಕಾಪಾಡು, ಅಜ್ಞಾನಾಂಧಕಾರದಿಂದ ಮಾಡಿದ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಲು ಶರಣಾಗತ ರಕ್ಷಕನಾದ ಶ್ರೀಹರಿಗೆ ಸಂತುಷ್ಟನಾಗಿ ಆ ವೈಶ್ಯನಿಗೆ ಅನೇಕ ವರಗಳನ್ನು ಕರುಣಿಸಿ ತಕ್ಷಣವೂ ಅಲ್ಲಿಯೇ ಮಾಯವಾಗಿದ್ದಾನೆ. ಅನಂತರ ಆನಂದಭರಿತನಾದ ಆ ವೈಶ್ಯನು ದಯಾಸಾಗರನಾದ ಶ್ರೀಹರಿ ಆಶೀರ್ವಾದವನ್ನು ಪಡೆದು ಪರಮಾತ್ಮನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತೆಂಬುದಾಗಿ ತಿಳಿದು ಹಡಗನ್ನು ಹತ್ತಿ ದ್ರವ್ಯವು ತುಂಬಿರುವುದನ್ನು ಕಂಡು ಸಂತೋಷಪಟ್ಟು ಅಳಿಯನೊಡನೆ ತನ್ನ ಊರಿನ ಸಮೀಪಕ್ಕೆ ಬಂದು ತಾವು ಬಂದಿರುವ ವರ್ತಮಾನವನ್ನು ತನ್ನ ಹೆಂಡತಿ ಮತ್ತು ಮಗಳಿಗೆ ತಿಳಿಸಲು ಆ ಸಮಯಕ್ಕೆ ಸರಿಯಾಗಿ ಸತ್ಯನಾರಾಯಣ ಪೂಜೆಯನ್ನು ಆ ವರ್ತಕನ ಹೆಂಡತಿ ಮತ್ತು ಮಗಳು ಇಬ್ಬರೂ ಸಹ ಮಾಡುತ್ತಿರಲು ಪೂಜೆಯನ್ನು ಮುಗಿಸಿದ ವರ್ತಕನ ಮಗಳಾದ ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸದೆ ಗಂಡನನ್ನು ನೋಡುವ ಆತರದಲ್ಲಿ ಸಮುದ್ರದ ದಡಕ್ಕೆ ಓಡಿದ್ದಾಳೆ, ಪ್ರಸಾದವನ್ನು ಸ್ವೀಕರಿಸದೆ ಬಂದಿದ್ದರಿಂದ ಕೋಪಗೊಂಡ ಆ ಸತ್ಯದೇವನಾದರೂ ಹಡಗಿನಲ್ಲಿದ್ದ ಅವಳ ಗಂಡನನ್ನು ಅದೃಶ್ಯನಾಗುವಂತೆ ಮಾಡಿದ್ದಾನೆ, ಸಮುದ್ರ ದಡಕ್ಕೆ ಬಂದು ತನ್ನ ಪತಿಯು ಅದೃಶ್ಯವಾಗಿರುವುದನ್ನು ಕಂಡಂತಹ ಆ ಕಲಾವತಿಯು ಗಂಡನಿಲ್ಲದ ಮೇಲೆ ಈ ಜನ್ಮವು ಶೂನ್ಯವಾದುದು, ಪತಿ ಇಲ್ಲದ ಮೇಲೆ ಸತ ಇರಬಾರದೆಂಬುದಾಗಿ ತಿಳಿದು ದುಃಖದಿಂದ ವಿಚಾರ ಮಾಡುತ್ತಾ ತನ್ನ ಗಂಡನ ಪಾದುಕೆಗಳನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡುವೆ ಎಂಬುದಾಗಿ ಹೇಳಿ ದುಃಖದಿಂದ ಅಳುತ್ತಿರುವಾಗ ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಗಿದೆ, ಈ ಹಡಗು ಹೇಗೆ ಮಾಯವಾಯಿತು, ಸಮುದ್ರವೆಲ್ಲವೂ ಪ್ರಶಾಂತವಾಗಿದೆ, ಬಿರುಗಾಳಿ ಇಲ್ಲ, ಪ್ರಕೃತಿ ವಿಕೋಪವೇ ಇಲ್ಲದಿರುವಾಗ ಹೀಗಾಗಲು ಕಾರಣವೇನು, ಇದು ದೈವ ಮಾಯೆಯೇ ಹೊರತು ಬೇರೇನೂ ಅಲ್ಲ, ಆ ಸತ್ಯದೇವರಿಗೆ ತಿಳಿಯಬೇಕು ಆತನ ಲೀಲೆ ಎಂಬುದಾಗಿ ಹೇಳಿ

ಮನುಷ್ಯನು ಎಲೈ ಸತ್ಯದೇವನೇ, ನಮ್ಮ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು. ಕಾಯ ವಾಚ ಮನಸ ತಿಳಿದೂ ತಿಳಿಯದೆ ಏನಾದರೂ ಅಪರಾಧವಾಗಿದ್ದರೆ ಅದನ್ನು ಮನ್ನಿಸಿ ಕಾಪಾಡುವ ಎಂಬುದಾಗಿ ಹೇಳಿ ಭೂಮಿಯ ಮೇಲೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸುತ್ತಿರುವಂತೆ ಪೂಜೆಯನ್ನು ಮಾಡಿಸುತ್ತಿದ್ದಂತಹ ಆ ಪುರೋಹಿತರು ಓಡಿ ಬಂದು, ಅಯ್ಯಾ ವೈಶ್ಯನೇ ಚಿಂತಿಸಬೇಡ, ನಿನ್ನ ಮಗಳು ಪತಿಯನ್ನು ನೋಡುವ ಆತುರದಲ್ಲಿ ಆ ಸತ್ಯನಾರಾಯಣ ಪ್ರಸಾದವನ್ನು ಪರಿತ್ಯಾಗ ಮಾಡಿ ತಂದಿದ್ದಾಳೆ, ಆದ್ದರಿಂದಲೇ ಈಕೆ ಗಂಡನು ಅದೃಶ್ಯನಾಗಿದ್ದಾನೆ, ಈಗ ಮನೆಗೆ ಹೋಗೋಣ ನಡೀರಿ ಎಂಬುದಾಗಿ ಹೇಳಿ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಬಂದು ಸತ್ಯನಾರಾಯಣ ಸ್ವಾಮಿಯ ಸಮ್ಮುಖದಲ್ಲಿ ನಿಂತು, ಅಯ್ಯ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನಾದವನು ನಾನು, ಮಹಾಮಹಿಮನಾದ ಕೈವಲ್ಯಪತಿಯು ನೀನು, ನಿನ್ನ ಸಮಾನರುಂಟೆ, ದೇವಾ ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿ ಪ್ರಾರ್ಥಿಸಿ ಧೂಪದೀಪ ನೈವೇದ್ಯಾದಿಗಳಿಂದ ಪರಮಾತ್ಮನನ್ನ ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಆ ವರ್ತಕನ ಮಗಳಾದ ಕಲಾವತಿಯು, ಎಲೈ ದೇವದೇವನೇ ನನ್ನ ಗಂಡನು ಬರುವಂತೆ ಮಾಡು, ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಪ್ರಾರ್ಥಿಸಿ ಸಮುದ್ರದೊಳಕ್ಕೆ ಬರಲು ದೈವಾಶ್ಚರ್ಯವೋ ಎಂಬಂತೆ ಆಕೆ ಗಂಡನು ದೃಷ್ಟಿಗೆ ಗೋಚರನಾಗಿದ್ದಾನೆ. ಆನಂದ ಭರಿತರಾದ ಆ ದಂಪತಿಗಳು ಮನೆಗೆ ತೆರಳಿ ಮಂಗಳ ವಾದ್ಯಗಳಿಂದಲೂ ವೇದಘೋಷಗಳಿಂದಲೂ ನೃತ್ಯ ಗೀತಾದಿಗಳಿಂದಲೂ ಮೃದಂಗಾದಿ ಶಬ್ದಮೂಲ ಗಂಧಾದಿಗಳಿಂದಲೂ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುತ್ತಾ ಸತ್ಯವಂತರಾಗಿ ಬಾಳಿ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮೋಕ್ಷವನ್ನು ಪಡೆದರು ಎಂಬುದಾಗಿ ಶ್ರೀ ಮಹಾವಿಷ್ಣುವು ನಾರದರಿಗೆ ಹೇಳಿದ ಸತ್ಯನಾರಾಯಣ ಕಥೆಯ 4ನೇ ಅಧ್ಯಾಯಕ್ಕೆ

ಅಂಗಧ್ವಜನೆಂಬ ರಾಜನು ದೈವ ಭಕ್ತನಾಗಿದ್ದರೂ ತಾನು ರಾಜ ಎಂಬ ಅಹಂಕಾರಕ್ಕೆ ಸಿಲುಕಿ ಒಂದು ಬಾರಿ ಅರಣ್ಯಕ್ಕೆ ಹೋಗಿ ಪ್ರಜಾರಕ್ಷಣೆಗೋಸ್ಕರ ಅನೇಕ ಮೃಗಗಳನ್ನು ಸಂಹಾರ ಮಾಡಿ ಅರಣ್ಯದ ಒಂದು ಭಾಗದಲ್ಲಿ ಆಯಾಸ ಪರಿಹಾರಾರ್ಥವಾಗಿ ಕುಳಿತುಕೊಳ್ಳಲು ಆ ಅರಣ್ಯದಲ್ಲಿ ದನ ಕಾಯುವ ಹುಡುಗರು ದನಗಳನ್ನು ಮೇಯುವುದಕ್ಕೆ ಬಿಟ್ಟು ವೃಥಾ ಕಾಲಹರಣವನ್ನು ಮಾಡದೆ ಆ ಅರಣ್ಯದಲ್ಲಿಯೇ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರಲು ತನ್ನ ಮದಾಂತರ ಆ ರಾಜನು ಕಣ್ಣಿದ್ದರೂ ಕುರುಡನಾಗಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ನೋಡದೆ ಮದಾಂತರಾಗಿ ಕುಳಿತಿರಲು ಪೂಜೆ ಎಲ್ಲವೂ ಮುಗಿದ ಮೇಲೆ ಪ್ರಸಾದವನ್ನು ತಂದು ಈತನ ಮುಂದೆ ಇಟ್ಟರು. ಇವರು ದನ ಕಾಯುವ ಬಡ ಹುಡುಗರು ಎಂಬ ತಾರತಮ್ಯದಿಂದ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಾನೆ. ಇದರಿಂದ ಭಗವಂತನ ಶಾಪಕ್ಕೆ ಗುರಿಯಾಗಿ ಕೇವಲ ಕೆಲವೇ ದಿನಗಳಲ್ಲಿ ಅವನಿಗಿದ್ದ ರಾಜ್ಯವೆಲ್ಲವೂ ಪರಾಧೀನವಾಗಿದೆ. ಅಲ್ಲದೆ ಅವನಿಗಿದ್ದ 100 ಜನ ಮಕ್ಕಳು ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದಾರೆ. ಆಗ ಆ ರಾಜನಾದರೂ ತನ್ನ ಸರ್ವಸ್ವವನ್ನು ಸತ್ಯನಾರಾಯಣ ಸ್ವಾಮಿಯ ಪ್ರಸಾರವನ್ನು ಸ್ವೀಕರಿಸದೇ ಇದ್ದ ಕಾರಣ ಕಳೆದುಕೊಂಡು ಅನಾಥನಾಗುತ್ತಾನೆ.

ಕಾಲುಗಳು ಹಿಂದೆ ಮುಂದರಿಯದೆ ಬೀದಿ ಬೀದಿಯಲ್ಲಿಯೂ ಅಲೆಯುತ್ತಾ ಪುನಃ ಅದೇ ಅರಣ್ಯಕ್ಕೆ ಬರಲು ಆ ದನ ಕಾಯುವ ಹುಡುಗರು ಆ ದಿನವೂ ಸಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಆಚರಿಸುತ್ತಿರಲು ಆ ರಾಜನು ಆ ದನ ಕಾಯುವ ಹುಡುಗರ ಸಮೇತನಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿ, ಎಲೈ ಭಕ್ತವತ್ಸಲನೇ, ದಯಮಾಡಿ ನನ್ನಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸಲು, ನಿನ್ನನ್ನು ಬಿಟ್ಟರೆ ಅನ್ಯರಾರೂ ಇಲ್ಲ ನನಗೆ, ಈ ಜನ್ಮದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನನ್ನ ಹಸಿವಿನ ಬಾಧೆಯನ್ನು ನಿನ್ನಲ್ಲಿಯೇ ತೋಡಿಕೊಳ್ಳುವೆ, ನೀನಿಲ್ಲದೆ ಅನ್ಯರೊಬ್ಬರ ಕಾಣೆ ಎಂದು ಪ್ರಾರ್ಥಿಸಲು ಕರುಣಾಮಯ್ಯಾದ ಆ ಸತ್ಯದೇವನು ಆ ರಾಜನಿಗೆ ವಿಶೇಷವಾದ ಧನಕನಕ ವಸ್ತು ವಾಹನಾದಿಗಳನ್ನು, ಮೊದಲಿಗಿಂತಲೂ ಶ್ರೇಷ್ಠವಾದ ರಾಜ್ಯವನ್ನು, ಉತ್ತಮರು ಶೂರರು ಆದ ಮಕ್ಕಳನ್ನು ಆ ಪರಮಾತ್ಮನ ದಯಪಾಲಿಸಿದ್ದಾನೆ. ಅಂದಿನಿಂದ ಆ ರಾಜನು ವಂಶಪಾರಂಪರ್ಯವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾ ತಾನಿರುವ ತನಕ ಪುತ್ರ ಪೌತ್ರಾದಿಗಳನ್ನು ತೊಡಗೂಡಿ ಅನಂತರ ಸತ್ಯಲೋಕವನ್ನು ಪಡೆದಿದ್ದಾನೆ. ಹೀಗೆ ಇಷ್ಟೇ ಅಲ್ಲದೆ ಭಗವಂತನ ಲೀಲೆಯನ್ನು ಕೇಳುತ್ತಾ ಹೋದರೆ ನಮ್ಮ ಈ ಜನ್ಮವೇ ಸಾಲದಾಗುತ್ತದೆ. ಒಟ್ಟಿನಲ್ಲಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಇರಬಾರದೆ ಎಂದು ಜ್ಞಾನಿಗಳು ಹೇಳಿರುವ ಪ್ರಕಾರ, ಕೈಕಾಲುಗಳು ಗಟ್ಟಿಯಾಗಿರುವಾಗಲೇ ಭಗವಂತನನ್ನು ಪೂಜಿಸಿ, ಕಣ್ಣಿನಲ್ಲಿ ದೃಷ್ಟಿ ಇರುವಾಗಲೇ ಆ ಸತ್ಯನಾರಾಯಣನನ್ನು ನೋಡಿ, ಕಿವಿಗಳು ಕೇಳುವಾಗಲೇ ಆ ಸತ್ಯನಾರಾಯಣನ ಕೀರ್ತನೆಯನ್ನು ಕೇಳಿ, ಶರೀರವು ಗಟ್ಟಿಯಾಗಿರುವಾಗಲೇ ಸತ್ಯನಾರಾಯಣ ಸ್ವಾಮಿಯ ಸೇವೆಗಾಗಿ ಅರ್ಪಿಸಿ, ಪರಮಾತ್ಮ ನಿನ್ನ ದಯೆಯಿಂದ ಮಾನವನಾಗಿ ಜನಿಸಿದ್ದೇನೆ, ನನಗೆ ತಿಳಿದಿರುವ ಮಟ್ಟಿಗೂ ನಿನ್ನ ಸೇವೆಯನ್ನು ಕಾಯ ವಾಚ ಮನಸ ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತೇನೆ, ಮುಂದೆಯೂ ನಿನ್ನ ಪೂಜೆಯು ಸದಾ ನಮ್ಮ ಮನೆಯಲ್ಲಿ ನಡೆಯುವಂತೆ ಅನುಗ್ರಹಿಸು, ಸಾಧ್ಯವಾದರೆ ಪ್ರತಿ ಮಾಸದಲ್ಲಿಯೂ ಪ್ರತಿ ಪಕ್ಷದಲ್ಲಿಯೂ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲಗಳಲ್ಲಿಯೂ, ಇಲ್ಲದಿದ್ದರೆ ವರ್ಷಕ್ಕೊಮ್ಮೆಯಾದರೂ ನಿನ್ನ ಪೂಜೆಯನ್ನು ಮಾಡುವ ಭಾಗ್ಯವನ್ನು ಕರುಣಿಸು. ಎಲೈ ದೇವದೇವನೇ, ತಿಳಿದು ತಿಳಿಯದೆ ಮಾಡಿರುವ ನನ್ನ ಅಪರಾಧವನ್ನು ಮನ್ನಿಸು, ದೇಶದಲ್ಲಿರುವ ಕ್ಷಾಮ ಟಾಮರಿಗಳನ್ನು ಹೋಗಲಾಡಿಸು, ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ಕರುಣಿಸು, ರಾಜ್ಯ ರಾಷ್ಟ್ರಗಳಲ್ಲಿರುವ ಸಮಸ್ತ ಪ್ರಜೆಗಳು ಸುಖವಾಗಿರುವಂತೆ ಅನುಗ್ರಹಿಸು ಎಂಬುದಾಗಿ ಹೇಳಿ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಪರಮಾತ್ಮನಿಗೆ ಮಾಡಿ ಸತ್ಯನಾರಾಯಣನನ್ನು ಪೂಜಿಸುತ್ತಾ, ಅನುಕೂಲವಾದಾಗ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಉದ್ಯಾಪನೆಯನ್ನು ಮಾಡಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ವಿಗ್ರಹವನ್ನು, ಕಳಶ ವಸ್ತ್ರಗಳನ್ನು ವೇದ ವಿಪ್ರರಿಗೆ ದಾನವನ್ನು ಮಾಡಿ ಅನ್ನದಾನಾದಿಗಳನ್ನು ಮಾಡುತ್ತಾ ಉದ್ಯಾಪನೆಯನ್ನು ಯಾರು ಮಾಡುವರೋ ಆ ಮನುಜನು ಸರ್ವ ಸಂಸಾರ ಬಂಧನದಿಂದ ವಿಮುಕ್ತನಾಗಿ ಬೇಕಾದ ಸರ್ವ ಸೌಖ್ಯವೂ ಪ್ರಾಪ್ತಿಯಾಗಿ ಅವರ ಜನ್ಮವು ಸಾಫಲ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಹೇಳಿದ್ದಾರಲ್ಲದೆ, ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನು ಯಾರು ಪ್ರತಿದಿನವೂ ಯಾರ ಮನೆಯಲ್ಲಿ ಕೇಳುತ್ತಾರೋ ಅವರಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿ ಉದ್ಯಾಪನೆ ಮಾಡಿದ ಫಲವು ಪ್ರಾಪ್ತಿಯಾಗುತ್ತದೆ, ಅಲ್ಲದೆ ಅವರ ಮನೋಭಿಲಾಷೆಯೂ ಸಹ ಫಲಿಸುತ್ತದೆ, ಅವರಿಗೆ ಸರ್ವ ಯಾತ್ರಾ ಸ್ಥಳಗಳ ಫಲವು ಪ್ರಾಪ್ತಿಯಾಗಲಿ, ಸರ್ವ ನದಿಗಳಲ್ಲಿ ಸ್ನಾನ ಮಾಡಿದ ಫಲವು ಪ್ರಾಪ್ತಿಯಾಗಲಿ, ಇವರಿಗೆ ಇಹದಲ್ಲಿ ಸುಖವು ಪರದಲ್ಲಿ ಮೋಕ್ಷವು ಪ್ರಾಪ್ತಿಯಾಗಿ ಸತ್ಯದೇವರ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಹೇಳಿ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುತ್ತಾ ಸತ್ಯನಾರಾಯಣ ವ್ರತಗತೆಗೆ ಮಂಗಳವನ್ನು

ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಇತ್ಯಾದಿ ಬಿರುದಾಂಗಿತರಾದ ಶ್ರೀ ಶ್ರೀ ಶ್ರೀ ಶಂಕರಾಚಾರ್ಯ ವಿರಚಿತ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದ ಕನ್ನಡ ಅನುವಾದ.

ಚಿಂತನೆಯನ್ನು ಮಾಡದೆ ಮರೆತೇ.

ಕಮಲದಿ ಹೊಳೆವ ಜ್ಯೋತಿ ರೂಪನು ಆದ ಸತ್ಯ ಶಾಂತಿಯ ದಿವ್ಯ ರೂಪವುಳ್ಳವನಾದ.

0: ಕೇಳುಗರೆ, ಇದುವರೆಗೂ ಸತ್ಯನಾರಾಯಣ ಕುರಿತ ಸಂಗೀತ ಮತ್ತು ಹರಿಕತೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿ ಬರೋಣ ಸಾಮಾಜಿಕ ಸವಲತ್ತು, ರೇಷ್ಮೆ ಇಲಾಖೆಯ ಸೇವೆ ಸೌಲಭ್ಯಗಳು ಹಾಗೂ ಸಹಾಯಧನ ಪ್ರೋತ್ಸಾಹಕಗಳ ಕುರಿತು ಎಚ್ಡಿಕೋಟೆ ತಾಂತ್ರಿಕ ಸೇವಾ ರೇಷ್ಮೆ ವಿಸ್ತರಣಾಧಿಕಾರಿಗಳಾದ ದಿವ್ಯ ಎಂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು

0: ಕೋರುತ್ತಿದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಎಂರವರು, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ ಎಚ್ಡಿಕೋಟೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಈ ಯೋಜನೆಗಳಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೇಡಮ್,
1: ಧನ್ಯವಾದಗಳು.
0: ಮೇಡಮ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ನನ್ನ ಹೆಸರು ದಿವ್ಯಾ ಅಂತ ಅಂದ್ಬಿಟ್ಟು, ತಾಂತ್ರಿಕ ಸೇವಾ ಕೇಂದ್ರ ಎಚ್ಡಿಕೋಟೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
0: ಮೇಡಮ್, ಮೊದಲಿಗೆ ಈ ರೇಷ್ಮೆ ಇಲಾಖೆಯ ಒಂದು ಪರಿಚಯ ಆಗೋದ್ರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಈಗ ರೇಷ್ಮೆ ಇಲಾಖೆ ಅಂತ ಬಂದರೆ ಕರ್ನಾಟಕದಲ್ಲಿ 241 ವರ್ಷಗಳ ಇತಿಹಾಸ ಇರೋ ರೇಷ್ಮೆ ಇಲಾಖೆ ಇದು. ಸೊ ಮೈಸೂರು ವಿಭಾಗಕ್ಕೆ ಬಂತು ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಿಂದ ಇಲ್ಲಿನವರೆಗೂ 241 ವರ್ಷಗಳ ಇತಿಹಾಸ ಇದೆ. ಅದಾದಮೇಲೆ 1914 ನಮಗೆ ಏನೋ ವಿಶ್ವೇಶ್ವರಯ್ಯ ಅವರೇನಿದ್ರು ಮತ್ತು ನಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರು ಬ್ರಿಟಿಷ್ ಸರ್ಕಾರದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ರೇಷ್ಮೆ ಇಲಾಖೆ ಒಂದು ಇಲಾಖೆಯಾಗಿ ಸ್ಥಾಪನೆಗೊಳ್ಳುತ್ತೆ. ಸೊ ಅಷ್ಟೆಲ್ಲ ಶುರು ಆಗಿ ಸ್ವತಂತ್ರ ಪೂರ್ವದಲ್ಲಿ ಶುರು ಆಗಿದ್ದು ಈಗ ಸ್ವತಂತ್ರ ಭಾರತದಲ್ಲಿ ನಮ್ಮ ಇಲಾಖೆ ಕಾರ್ಯರೂಪಕ್ಕೆ ಎಲ್ಲನೂ ತಗೊಂಡು ಬರ್ತಾ ಇದೆ. ರೇಷ್ಮೆ ಹುಳು ಸಾಕಾಣಿಕೆ ಆಗಲಿ, ಹಿಪ್ಪು ನೇರಳೆ ವ್ಯವಸಾಯ ಆಗಲಿ, ಅಥವಾ ಈಗ ರೇಷ್ಮೆ ನೂಲು ಬಿಚ್ಚಣಿಕೆ ಮತ್ತು CRC ಸ್ಥಾಪನೆಗಳು ಹಾಗೂ ಬಾಯ್ಲರ್ಗಳು, ಗ್ರೈನೇಜ್ ಆಗಲಿ, ಬಿತ್ತನೆ ಕೋಟಿಗಳಾಗಲಿ, ಈ ಥರದ್ದೆಲ್ಲ ಸುಮಾರು ವ್ಯವಸ್ಥೆಗಳು ಇದೆ ನಮ್ಮ ಇಲಾಖೆಗಳಲ್ಲಿ. ಈಗ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಗಳಿಗೆ ಬಂತು ಅಂತಂದರೆ ನಮಗೆ ರೇಷ್ಮೆ ಬೆಳೆಗಾರರಿಗೆ ಬೇಕಾಗಿರೋದು ಹಿಪ್ಪು ನೇರಳೆ ವ್ಯವಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಅವರಿಗೆ ಬೇಕಾದ ಸವಲತ್ತುಗಳು ಏನೇನು ಒದಗಿಸೋದು ಅದು ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ಎಚ್ಡಿಕೋಟೆ ವಿಭಾಗದಲ್ಲಿ ನಾವು ಶುರು ಮಾಡಿಕೊಂಡು ರೈತರಿಂದ ವಿಜ್ಞಾನಿಗಳಿಗೆ ಅಧಿಕಾರಿಗಳಿಗೆ ಒಂದು ಕೊಂಡಿಯಾಗಿ ನಾವಿದ್ದೀವಿ. ಏನೆಂದರೆ ಲ್ಯಾಂಡ್ ಟು ಲ್ಯಾಬ್ ಅಥವಾ ಲ್ಯಾಬ್ ಟು ಲ್ಯಾಂಡ್ ಏನಿದೆ ಅದರಿಂದ ತಾಂತ್ರಿಕತೆ ವರ್ಗಾವಣೆಯನ್ನು ಮಾಡೋಕ್ಕೆ ನಮ್ಮ ರೇಷ್ಮೆ ಇಲಾಖೆ ಸದಾ ಸಿದ್ಧರಿರ್ತಾರೆ. ಯಾವುದೇ ಹೊಸ ತಳಿಗಳಾಗಲಿ ಅಥವಾ ಹೊಸದಾಗಿ ಇಳುವರಿ ಬರುವಂಥ ಶುದ್ಧ ತಳಿಗಳಾಗಲಿ ಅಥವಾ ದ್ವಿತಳಿ ಸಂಕರಣಗಳಿಗೆ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ನಾವು ವಿಜ್ಞಾನಿಗಳಿಂದ ನಮ್ಮ ರೈತರಿಗಾಗಲಿ ಅಥವಾ ರೈತರಿಂದ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನು ವಿಜ್ಞಾನಿಗಳಿಗಾಗಲಿ ತಲುಪಿಸೋ ಜವಾಬ್ದಾರಿ ನಮ್ಮ ಅಧಿಕಾರಿಗಳಿಗಿರುತ್ತೆ. ಸೊ ರೇಷ್ಮೆ ಇಲಾಖೆ ಅಂದರೆ ನನ್ನ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಕ್ಕೆ ಬರೋದ್ರಲ್ಲಿ ರೈತರಿಗೆ ಏನು ಇಳುವರಿ ತರ್ತೀವಿ ಅದು ನಮ್ಮ ವಿಭಾಗಕ್ಕೆ ಬರುತ್ತೆ, ಸೇರುತ್ತೆ.
0: ಮೇಡಮ್, ಹಾಗೆಯೇ ಪ್ರಮುಖವಾಗಿ ಈ ರೇಷ್ಮೆ ಬೆಳೆ ಅನ್ನೋದು ಏನು ವಿಶೇಷತೆಯನ್ನು ಹೊಂದಿದೆ, ಇದಕ್ಕೆ ಪ್ರಸ್ತುತವಾಗಿ ಬೇಡಿಕೆ ಹೇಗಿದೆ?
1: ಈಗ ಸದ್ಯಕ್ಕೆ ರೇಷ್ಮೆ ಈಗ ನೀವು ಈಗ ಒಂದು 2-3 ವಾರಗಳಲ್ಲಿ ನೋಡ್ಬೋದಿತ್ತು 900-1,000 ದ್ವಿತಳಿ ಸಂಕರಣಕ್ಕೆ ರೇಟ್ ಹೋಗಿತ್ತು. ರಾಮನಗರ ಮತ್ತು ಮೈಸೂರು ಮಾರ್ಕೆಟ್ಗಳಲ್ಲಿ ನಮ್ಮ ದ್ವಿತಳಿ ಸಂಕರಣಗಳು ಮಾರಾಟ ಆಗುತ್ತೆ. ಸದ್ಯಕ್ಕೆ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮೈಸೂರು ಭಾಗದ ಕ್ಲಸ್ಟರ್ ವ್ಯಾಪ್ತಿಗಳಲ್ಲಿ KR ನಗರ, TNRSIPURA ಮತ್ತು ನಮ್ಮ HD ಕೋಟೆ ಭಾಗದಲ್ಲಿ ಏನಿದೆ ನಮ್ಮ HD ಕೋಟೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದ್ವಿತಳಿ ಸಂಕರಣ ಮಾಡೋದು HD ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಕೇವಲ ದ್ವಿತಳಿ ಮತ್ತು ದ್ವಿತಳಿ ಸಂಕರಣಗಳು ಮಾತ್ರ ಮಾಡ್ತಾ ಇದ್ದಾರೆ. ಗೂಡುಗಳು ತೆಗಿತಾ ಇರೋದೇ ನಾವು ದ್ವಿತಳಿ ಸಂಕರಣ ಗೂಡುಗಳು. ಮತ್ತು ಇಳುವರಿ ಅಂತ ಬಂದರೆ ಹೆಚ್ಚಿಗೆ ಆಗಿ ಬರೋದು ಮತ್ತು ಒಳ್ಳೆ ರೇಟ್ ಇರೋದು ದ್ವಿತಳಿ ಸಂಕರಣ ಅಂದರೆ ಬೈವೋಲ್ಟೇನ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಹೆಚ್ಚು ರೇಟ್ ಇದೆ. ಮಿನಿಮಮ್ ನಮಗೆ ಆವರೇಜ್ ಆಗಿ ನಮಗೆ 550-600 ರೂಪಾಯಿಗಳು ಸಿಗುತ್ತೆ. ಆದರೆ ಮ್ಯಾಕ್ಸಿಮಮ್ ಆಗಿ ಹೇಳೋದು ಅಂದರೆ ಈಗಿನ ರೇಟ್ ಏನಿದೆ 850-900 ಹೋಗಿದೆ ಸದ್ಯದ ಸ್ಟ್ಯಾಟ್ಸ್ ಹೇಳಬೇಕು ಅಂತಂದರೆ.
0: ಹಾಗಿದ್ರೆ ಮೇಡಮ್, ಈಗ ಮೊದಲನೇದಾಗಿ ಈ ಹಿಪ್ಪು ನೇರಳೆ ನಾಟಿ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಅದನ್ನು ನರ್ಸರಿ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಸಹಾಯಧನವನ್ನು ಈ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ?
1: ಹೌದು, ಹಿಪ್ಪು ನೇರಳೆ ನಾಟಿ ಹಾಗೂ ನರ್ಸರಿ ಅಂತ ಅಂದರೆ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಯೋಜನೆಗಳಲ್ಲಿ ನಾವು ಸಹಾಯಧನನ ವಿತರಣೆ ಮಾಡ್ತೀವಿ. ಈಗ ಫಸ್ಟು ನಮಗೆ ಯಾವುದೇ ಹಿಪ್ಪು ನೇರಳೆ ನಾಟಿ ಅಥವಾ ನರ್ಸರಿ ಮಾಡಲಿಕ್ಕೆ ಅಂತ ಅಂದರೆ ನಮಗೆ 1 ಎಕರೆಯಿಂದ 1.5 ಎಕರೆವರೆಗೂ ನೀರಾವರಿ ಜಮೀನು ಇರಬೇಕಾಗುತ್ತೆ. ಅವರ ಯಾರು ಫಲಾನುಭವಿಗಳು ಯಾರಿರ್ತಾರೋ ಅವರ ಹೆಸರಲ್ಲೇ ಪಹಣಿಗಳಿರಬೇಕಾಗುತ್ತೆ. ಮತ್ತು ಅವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಮಗೆ ಅರ್ಜಿ ಮುಖಾಂತರ ಸಲ್ಲಿಸಿದ್ರೆ ನಾವು ಸಹಾಯಧನಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಂಥವ್ರು ಅಂತ ಅಂದ್ಬಿಟ್ಟು ಇದು ಮಾಡಿ ಸಹಾಯಧನನ ಕೊಡಲಿಕ್ಕೆ ಇದು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಸಹಾಯಧನಗಳು ಕೊಡಬೇಕು ಅಂತಂದರೆ ಸಾಮಾನ್ಯ ವರ್ಗದವರಿಗೆ 75%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಅಷ್ಟು ಸಹಾಯಧನನ ನೀಡ್ತೀವಿ ನಾವು. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ನರ್ಸರಿಗೆ

0: ನಾವು ಎಷ್ಟು ಅಂತಂದ್ರೆ 1 ಎಕರೆಗೆ 128,000 ಸಸಿಗಳನ್ನ ನೆಡಬಹುದು. ಸೊ ಅದಕ್ಕೆ ಸಾಮಾನ್ಯ ವರ್ಗದವ್ರಿಗೆ 112,500 ಸಹಾಯಧನ, ಹಾಗೂ SC/ST 135,000 ನರ್ಸರಿಗೆ ಸಿಗುತ್ತೆ. 24 ಎಕರೆಗೆ 5,445 ಸಸಿಗಳಿಗೆ ಸಾಮಾನ್ಯ ವರ್ಗದವ್ರಿಗೆ 45,000, 54,000 SC/ST ನಾವು ಸಹಾಯಧನವಾಗಿ ಕೊಡ್ತಾ ಇದ್ದೀವಿ. ಇನ್ನು ತಾಲೂಕ್ ಪಂಚಾಯತಿಲೂ ಅಷ್ಟೇ, ಸಾಮಾನ್ಯ ಮತ್ತು SC/ST ಅಂತ ಏನಿಲ್ಲ. ನಮ್ದು ಏನಿದೆ ಅಲಾಟ್ಮೆಂಟ್ ಏನು ಸಿಗುತ್ತೆ ನಮಗೆ ಅನುದಾನಕ್ಕನುಸಾರವಾಗಿ, ಮತ್ತು ನಾವು 75% ಏನಿದೆ ಅದು ತಾಲೂಕ್ ಪಂಚಾಯತಿಯಿಂದ ನಾವು ಯಾರೇ ನರ್ಸರಿ ಮಾಡಲಿ ನಾಟಿ ಮಾಡಲಿ ಅವರಿಗೆ ಸಹಾಯಧನಗಳು ವಿತರಣೆ ಆಗ್ತಾ ಇರುತ್ತೆ. ನಾವು ಅಂದರೆ ಅಧಿಕಾರಿಗಳು ಹೋಗಿ ಮಹಜರ್ ಮಾಡಿ ಪ್ರತಿಯೊಂದನ್ನು ಈಗ ಇಷ್ಟು ಸಸಿಗಳು ಆಗಿದೆ ಇಷ್ಟು ಎಕರೆಗೆ ಅಂತ ಅಂದ್ಬಿಟ್ಟು ಮಹಜರ್ ಮಾಡಿ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಕೊಟ್ಟಾಗ ಆ ಕಡೆಯಿಂದ ಸಹಾಯಧನಕ್ಕೆ ಮಂಜೂರಾತಿ ಕೊಡ್ತಾರೆ. ಮತ್ತು ನಮ್ಮ ಮಹಜರು ಮತ್ತು ಏನು ಛಾಯಾಚಿತ್ರಗಳು ತೆಗ್ದಿರ್ತೀವಿ ಅದ್ರ ಮೇಲೆ ನಾವು ಅಪ್ಲಿಕೇಶನ್ ಹಾಕ್ತವ್ರಿಗೆ ಸಹಾಯಧನಗಳನ್ನ ವಿತರಣೆ ಮಾಡ್ತೀವಿ. ಇದು 1-2-3 ನಾನು ಈ ತೋಟನ ನಾನು ಇದು ಮಾಡ್ಕೊಳ್ತೀನಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ನನಗೆ ಚಾಪಕಾಗದಲ್ಲಿ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗತ್ತೆ.
1: ಹಾಗೇನೆ ಮೇಡಮ್, ಈ ರೇಷ್ಮೆ ಹುಳು ಸಾಕು ಮನೆಗೆ ಏನೆಲ್ಲ ಸಹಾಯಧನಗಳು ಇಲಾಖೆ ವತಿಯಿಂದ ಸಿಗ್ತಾ ಇದೆ?
0: ಹೌದು, ಈಗ ರೇಷ್ಮೆ ಅಭಿವೃದ್ಧಿ ಯೋಜನೆ ಹಾಗೂ ಸಿಲ್ಕ್ ಸಮಗ್ರ ಯೋಜನೆಯಡಿ ನಮಗೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಗಳಿಗೆ ಸಹಾಯಧನ ಸಿಗುತ್ತೆ. ರೇಷ್ಮೆ ಅಭಿವೃದ್ಧಿ ಯೋಜನೆಯಲ್ಲಿ ಕಡಿಮೆ ವೆಚ್ಚದ ಶೆಡ್ಗೆ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಚದರಡಿಗೆ 120 ರೂಪಾಯಿ ತರ, ಹಾಗೂ ಸಾಮಾನ್ಯ ವರ್ಗದವರಿಗೆ 100 ರೂ ತರ ನಾವು ಚದರಡಿಗೆ ಕೊಡ್ತೇವೆ. ಅವ್ರಿಗೇನು ಚದರಡಿ ಶೆಡ್ ಕಟ್ಟಿರ್ತಾರೋ ಅವ್ರಿಗೆ ಚದರಡಿಗೆ 100-120 ರೂಪಾಯಿ, ಅಂದ್ರೆ ಸಾಮಾನ್ಯ ವರ್ಗದವರಿಗೆ 100, ಪರಿಶಿಷ್ಟ ಜಾತಿ ಪಂಗಡದವರಿಗೆ 120 ಈ ತರ. ಮತ್ತೆ ಸಿಲ್ಕ್ ಸಮಗ್ರ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯದ ಪಾಲು ತರ ಮಾಡಿ ನಾವು ಏನಂದ್ರೆ ಸಾಮಾನ್ಯ ವರ್ಗದವರಿಗೆ 75% ತರ, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 90% ತರ, 1,000 ಚದರಡಿ ಮತ್ತು 600 ಚದರಡಿ ಮನೆಗಳು ಹಾಗೂ 225 ಚದರಡಿ ಮನೆಗಳಿಗೆ ಸಹಾಯಧನವನ್ನು ನೀಡ್ತೀವಿ. ಈಗ 1,000 ಚದರಡಿಗೆ ಆದರೆ 405,000 SC/ST 337,500 ಸಾಮಾನ್ಯ ವರ್ಗದವರಿಗೆ 1,000 ಚದರಡಿ ಅಂದರೆ 20x50 ಅಳತೆಯ ಮನೆ, ಅಂದರೆ 50 ಅಡಿ ಉದ್ದ 20 ಅಡಿ ಆಗಲ್ಲ. ಮತ್ತು ಈಗ 600 ಚದರಡಿ ಅಂದರೆ 20x30 ಏನೋ ಅಳತೆ ಬರುತ್ತೆ, ಅದಕ್ಕೆ ಸಾಮಾನ್ಯ ವರ್ಗದವರಿಗೆ 243,750 ರೂಪಾಯಿ, ಹಾಗೂ SC/ST 292,500 ತರ ನಾವು ಸಹಾಯಧನ ಕೊಡ್ತೇವೆ. ಇದೇನೋ ಏನೋ ಅಳತೆ ಇರುತ್ತೆ, ಅದರ ಎತ್ತರ ಅಳತೆ ಉದ್ದ ಮತ್ತು ಅಗಲದ ಅಳತೆ ಜೊತೆ ಎತ್ತರ 1-12 ಉದ್ದ ಕಂಪಲ್ಸರಿ ಇರಬೇಕು. ಇವರು ಕೂಡ ಸಂಬಂಧಪಟ್ಟ ತಾಂತ್ರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ರೈತರು ಈ ಥರದೊಂದು ನಾವು ಮಾಡ್ತಾ ಇದ್ದೀವಿ ಮನೆ ಕಟ್ತಾ ಇದ್ದೀವಿ ನಮ್ಮ ಹಿಪ್ನೇರಳೆ 1-1.5 ಎಕರೆ ಇರಬೇಕು, ಏನು 600 ಚದರಡಿ ಮನೆಗೆ ಸಹಾಯಧನ ಪಡೆಯೋಕ್ಕೆ 1 ಎಕರೆ ಹಿಪ್ನೇರಳೆ ಇರಬೇಕು, ಹಿಪ್ನೇರಳೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು, ಜಮೀನಲ್ಲೇ ಮನೆ ಕಟ್ಟೋ ಅವಕಾಶಗಳಿರುತ್ತೆ, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಕಟ್ತೀನಿ ಅಂತಂದರೆ ಸೈಟ್ಗಳಲ್ಲಿ ಕಟ್ತೀನಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಈ ಖಾತೆಗಳನ್ನ ನಮಗೆ ಒದಗಿಸ್ಬೇಕಾಗುತ್ತೆ. ಮತ್ತು ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದೀನಿ ಅಂತಂದರೆ ಬ್ಯಾಂಕಿನಿಂದ ಸಾಲ ತೊಗೊಳೋಕ್ಕೆ ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ, ಇವರು ಇಷ್ಟು ನೆಕ್ಸ್ಟು ನಮ್ಮಿಂದ ಇಷ್ಟು ಇವ್ರಿಗೆ ಇನ್ಕಮ್ ಬರುತ್ತೆ ಇವರಿಗೆ ಬ್ಯಾಂಕಿನಿಂದ ಸಾಲ ಕೊಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ. ಅವರು ಆ ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದನ್ನು ನಮ್ಮ ಕಡೆಗೆ ಏನಾದರೂ ಕೊಟ್ಟರೆ ಸಾಲ ಮಂಜೂರು ಏನಾಗಿರುತ್ತೆ ಅದನ್ನು ನಾವು DBT ಅಥವಾ KTU ಮುಖಾಂತರ ಬ್ಯಾಂಕಿಗೆ ಹೋಗುತ್ತೆ, ಇಲ್ಲಾಂದರೆ ಅವ್ರದ್ದೇ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ರೆ ನಮ್ಮ ಇಲಾಖೆಯಿಂದ KTU ಮುಖಾಂತರ ಮೊದಲನೇ ಕಂತು ಹಾಗೂ 2ನೇ ಕಂತು DBT ಮುಖಾಂತರ ಫಲಾನುಭವಿಗೆ ಸೇರುತ್ತೆ. ಫಲಾನುಭವಿಗೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಿ ನಾವು ವಿಸಿಟ್ ಮಾಡಿದ್ಮೇಲೆ ಮುಚ್ಚಳಿಕೆ ಬರೆದು 3-5 ವರ್ಷದವರೆಗೂ ನಾನು ವರ್ಷಕ್ಕೆ 2 ಬೆಳೆ ಮಾಡೇ ಮಾಡ್ತೀನಿ ಅಂತ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗುತ್ತೆ. ಮತ್ತು ಚಾಕಿ ಬಿಲ್ಗಳನ್ನು ತಂದು ಸಲ್ಲಿಸಬೇಕಾಗುತ್ತೆ, ಚಾಕಿ ಹುಳು ಏನು ಸಾಕಾಣಿಕೆ ಮಾಡಿರ್ತಾರೋ ಆ ಬಿಲ್ಗಳನ್ನ ಇದು ಮಾಡಬೇಕಾಗುತ್ತೆ. ಈ ಥರ ಮನೆಗೆ ಆದರೆ ಈ ಥರ ಸಹಾಯಧನಗಳು ಕಂಪಲ್ಸರಿ ಸಿಗುತ್ತೆ. ಸೊ 600 ಚದರಡಿಗೆ 1 ಎಕರೆ ಹಿಪ್ನೇರಳೆ, 1,000 ಚದರಡಿಗೆ ಮಿನಿಮಮ್ 1.5 ಎಕರೆ ಹಿಪ್ನೇರಳೆ ಇರಬೇಕಾಗುತ್ತೆ, ನೀರಾವರಿ ವ್ಯವಸ್ಥೆ ಇರಬೇಕು.
1: ಮೇಡಮ್, ಹಾಗೇನೆ ಈಗ ರೇಷ್ಮೆ ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಅಥವಾ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡ ನಂತರ ಆ ಶೆಡ್ ಒಳಗಡೆ ರೇಷ್ಮೆ ಸಾಕಾಣಿಕೆ ಮಾಡಲಿಕ್ಕೆ ಒಂದಷ್ಟು ಸಲಕರಣೆಗಳು ಬೇಕಾಗುತ್ತೆ. ಆ ಸಲಕರಣೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರಿಗೆ ಏನೆಲ್ಲ ಸಹಾಯಧನ ಅಥವಾ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದೆ?
0: ಒಬ್ಬ ರೇಷ್ಮೆ ಬೆಳೆಗಾರ ಒಂದು

0: ಸೂಕ್ಷ್ಮವಾಗಿ ನಮ್ಮ ಬೆಳೆನ ನೋಡ್ಕೋಬೇಕು ಅಂತಂದ್ರೆ ಮೊದಲನೇ ಸ್ಟೆಪ್ ತಗೋಬೇಕು ಅಂತಂದ್ರೆ ಅವನಿಗೆ ಮೊದಲು ಸೋಂಕು ನಿವಾರಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಸೋಂಕು ನಿವಾರಣೆಗೆ ಬೇಕಾದ ಸ್ಪ್ರೇಯರ್ಗಳು ಎಲೆಕ್ಟ್ರಿಕ್ ದಾಗ್ಲಿ ಪೆಟ್ರೋಲ್ ದಾಗ್ಲಿ ಅಥವಾ ಡೀಸೆಲ್ ದಾಗಿ ಸ್ಪ್ರೇಯರ್ಗಳು ನಮ್ಮ ಇಲಾಖೆಯಿಂದ ಸಿಗುತ್ತೆ. ಇದರ ಏನು ಪ್ರರೋಟ ಆಧರಿಸಿ ನಾವು ಯೂನಿಟ್ ಕಾಸ್ಟ್ ಏನಿರುತ್ತೆ ಅದು 75,000 ಒಬ್ಬ ಇದು ಫಲಾನುಭವಿಗೆ 75,000 ಯೂನಿಟ್ ಕಾಸ್ಟ್ ಏನಿರುತ್ತೆ ಅದರಲ್ಲಿ 75% ಮತ್ತೆ 90% ಮೊದಲು ಏನ್ ಹೇಳದ್ನು ನಾನು ಜನರಲ್ ಮತ್ತೆ ಎಸ್ಸಿ ಎಸ್ಟೇಟ್ಗೆ ಅದೇ ತರ ನಾವು ಡಿವೈಡ್ ಮಾಡಿ ತಗೊಂತೀವಿ. 65:25:10 ಏನಿದೆ ಅದು ಎಸ್ಸಿ ಎಸ್ ಟಿಗಳಿಗೆ ಅಂದ್ರೆ 10% ಫಲಾನುಭವಿ ಅವನದೇನು ನಮ್ಮ ಯೂನಿಟ್ ಕಾಸ್ಟ್ ಹೇಳಿರ್ತೀವಿ ಅದರಲ್ಲಿ 10% ಎಸ್ಸಿ ಎಸ್ ಟಿಗಳು ಕಟ್ತಾರೆ, 25% ಅಷ್ಟು ಜನರಲ್ ಅವ್ರು ಕಟ್ತಾರೆ. ಅವನು ಏನ್ ತಗೊಂತಾರೆ, ನಮ್ಮ ಕಡೆಯಿಂದ ಚಂದ್ರಿಕೆಗಳ ಲಭ್ಯತೆ ಇದೆ. ಯಾಕೆ ಅಂತಂದ್ರೆ ಸಾಕಾಣಿಕೆ ಮಾಡ್ಬೇಕು, ಹುಳು ಸಾಕಾಣಿಕೆ ಮಾಡೋದು ಫೈನಲ್ ಪ್ರಾಡಕ್ಟ್ ನಮ್ದು ಬರೋದೇ ಗೂಡು, ದುಟಾಳಿ ಸಂಕರಣ ಗೂಡುಗಳು, ಅದು 100 ಮೊಟ್ಟೆಗೆ 250-300 ಚಂದ್ರಿಕೆಗಳು ಬೇಕಾಗುತ್ತೆ. ಸೊ 250-300 ಚಂದ್ರಿಕೆ ನಮ್ಮಲ್ಲಿ ಲಭ್ಯತೆ ಇದ್ರೆ ಮತ್ತೆ ಆ ಟೈಮಲ್ಲಿ ನಮಗೆ ಏನು ಅನುದಾನದ ಲಭ್ಯತೆ ಮತ್ತೆ ನಮಗೆ ಏನು ಸ್ಟಾಕ್ಗಳು ಬರುತ್ತೆ ಅದ್ರ ಮೇಲೆ ನಾವು ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಎಷ್ಟು ಬೆಳೆ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂದ್ರೆ ಅವ್ರ ಮನೆ ಎಷ್ಟಿದೆ, ಹಿಪ್ ನೇರಳೆ ಎಷ್ಟಿದೆ. ಈಗ ಮನೆ 1,000 ಚದರಡಿ ಆದ್ರೆ ಅವ್ರು 200-250 ಎರಡು ಬ್ಯಾಚಲ್ ಮಾಡ್ಕೊಂತಾರೆ. ಸೊ ಅವ್ರಿಗೆ ಇಷ್ಟು ಚಂದ್ರಿಕೆಗಳು ಬೇಕಾಗುತ್ತೆ ಅಂತ ನೋಡಿ ಅವ್ರಿಗೆ ಚಂದ್ರಿಕೆಗಳು ಕೊಡಿಸ್ತೀವಿ, ಸ್ಪ್ರೇಯರ್ಗಳು ಕೊಡಿಸ್ತೀವಿ. ಅದಾದ್ಮೇಲೆ ಆ ವರ್ಷಗಳಲ್ಲಿ ಏನು ಟೆಂಡರ್ ಆಗಿರುತ್ತೆ ಅಕಸ್ಮಾತ್ ಆ ವರ್ಷದಲ್ಲಿ ಬ್ರಷ್ ಕಟರ್ಗಳಾಗಲಿ ಅಥವಾ ವೀಡರ್ಗಳಾಗಲಿ ಬಂದಿದ್ರೆ ಅಥವಾ ಸೋಲಾರ್ ಲೈಟ್ಗಳು ಬಂದಿದ್ರೆ ಆ ವರ್ಷಗಳಲ್ಲಿ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಮತ್ತೆ ಯಾರು ನನಗೆ ಅರ್ಜಿ ಕೊಟ್ಬಿಟ್ಟು ಹೋಗಿರ್ತಾರೆ ನನಗೆ ಮುಂದಿನ ವರ್ಷ ನನಗೆ ಇದು ಬೇಕು, ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಸಲಕರಣೆಗಳು ನನಗೆ ಅವಶ್ಯಕತೆ ಇದೆ ಅಂತ ಕೊಟ್ಟಿರ್ತಾರೋ ಆ ಜ್ಯೇಷ್ಠತಾ ಪಟ್ಟಿ ಮೇಲೆ ನಾವು ಸಲಕರಣೆಗಳನ್ನ ವಿತರಣೆ ಮಾಡ್ತೀವಿ. ಅವ್ರಗಳಿಗನ್ನ ಕರೆಸಿ ಒಂದು ಅಪ್ಲಿಕೇಶನ್ ಕೊಟ್ಟು ಡಿಮ್ಯಾಂಡ್ ಡ್ರಾಫ್ಟ್ನ ಅವ್ರ ಕಡೆಯಿಂದ ಕಟ್ಸ್ಕೊಂಡು ಅವರಿಗೆ ಸಲಕರಣೆಗಳನ್ನ ನಾವು ವಿತರಣೆ ಮಾಡ್ತೀವಿ. ಆ ಸಲಕರಣೆಗಳು DD ಮುಖಾಂತರ ಬಂದಿರುತ್ತೆ, ಅದನ್ನು KT ಮುಖಾಂತರ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೋ ಅವರು ಮಾಡ್ಕೊತಾರೆ. ನಮ್ಮ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ DD ಕಟ್ಸಿ ನಮ್ಮ ಹೈಯರ್ ಆಫೀಸರ್ ಕಳಿಸೋವರೆಗೂ ನಮ್ಮ ಕೆಲಸ ಆಗಿರುತ್ತದೆ. ಈಗ ಅವ್ರಿಗೇನು ಅವಶ್ಯಕತೆ ಅಂದರೆ ಒಂದು ಸಲಕರಣೆ ಏನಾದರೂ ಕೊಟ್ಟರೆ ಈ ವರ್ಷ ಕೊಟ್ಟರೆ ಇನ್ನು 5 ವರ್ಷಗಳ ಕಾಲ ನಮಗೆ ಕೊಡ್ಲಿಕ್ಕೆ ಬರಲ್ಲ. ಫಸ್ಟ್ ಆ 5 ವರ್ಷಗಳ ಮಧ್ಯೆ ಅದು ಏನಾದರೂ ಸಲಕರಣೆ ಸುಟ್ಟೋಗಿದ್ರೆ ಅದೇನಾದರೂ ಇದ್ರೆ ನಮಗೆ ತಿಳಿಸಿದ್ರೆ ಆ 5 ವರ್ಷಗಳು ಪೂರ್ಣವಾದ ನಂತರ ಅವ್ರಿಗೆ ಅದೇ ಇದನ್ನ ನಾವು ಸಲಕರಣೆನ ವಿತರಣೆ ಮಾಡೋ ಅಂತ ಅವಕಾಶ ಇದೆ. ಅದಕ್ಕಿಂತ ಮುಂಚೆ ಏನೇ ಆಗಿದ್ರು ಅವರು ಅವ್ರ ಕಾಸ್ಟ್ ಏನಿದೆ, ಯಾಕಂದ್ರೆ ಈಗಿನ ಇದರಲ್ಲಿ ನಮ್ಮ ರೈತರಿಗೆ ವರ್ಷಕ್ಕೆ 3 ಲಕ್ಷದವರೆಗೂ ಲಾಭ ಇದೆ. ಆ 3 ಲಕ್ಷದಲ್ಲಿ 10,000 ವರ್ಷಕ್ಕೆ ಖರ್ಚು ಮಾಡಿಕೊಂಡ್ರೆ ಅವ್ರಿಗೆ ಲಾಭ ಇರುತ್ತೆ, ಇನ್ನು 5 ವರ್ಷ ಕಾಯೋಂಥ ಪ್ರಮೇಯ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನು ಹೇಳೋದು ಅಂತಂದರೆ ಫಸ್ಟು ನಾವು ಯಾರು ಹೊಸ ಬೆಳೆಗಾರರಿರ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಲು ಮತ್ತು ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ ಮೊದಲು, ಹೇಗೋ ಏನೋ ಮತ್ತು ಏನು ಮಾಡೋದು ಅಂತ ಒಂದು ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟಿರ್ತಾರೆ ಮನೆಗಳಿಗೆಲ್ಲ. ಈಗ ಸಲಕರಣೆಗಳಿಗೂ ಒಂದಷ್ಟು ಬಂಡವಾಳ ಹಾಕೋಕ್ಕೆ ಶಾರ್ಟೇಜ್ ಇರುತ್ತೆ. ಆ ಟೈಮಲ್ಲಿ ಅಂಥದ್ದು ನಮ್ಮ ಇಲಾಖೆ ಅದನ್ನು ಮನಗಂಡು ಈ ಥರ ಮೊದಲು ಹೊಸ ಬೆಳೆಗಾರರಿಗೆ ಅಂತ ಪ್ರಿಫರೆನ್ಸ್ ಕೊಟ್ಟು ಮಾಡಿ ಮತ್ತೆ ಏನು ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇಲೆ ನಾವು ಬೇರೆಯವರಿಗೆ ಸಲಕರಣೆಗಳನ್ನ ವಿತರಣೆ ಮಾಡ್ತೇವೆ.
1: ಮೇಡಮ್, ಈಗ ತಾವು ಹೇಳಿದ್ರಿ ಮುಖ್ಯವಾಗಿ ಸೋಂಕು ನಿವಾರಕಗಳನ್ನು ಪೂರೈಸುವಂಥದ್ದು ಈ ರೇಷ್ಮೆ ಬೆಳೆಗಾರರಿಗೆ ಅವಶ್ಯಕತೆ ಇರುತ್ತೆ ಅಂದ್ರಿ. ಯಾವ್ಯಾವ ರೀತಿಯ ಸೋಂಕು ಈ ರೇಷ್ಮೆ ಬೆಳೆಗೆ ಅಥವಾ ರೇಷ್ಮೆಗೆ ತಗಲುವಂಥ ಸಾಧ್ಯತೆ ಇರುತ್ತೆ ಮೇಡಮ್? ಮತ್ತು ಈ ಸೋಂಕು ನಿವಾರಕ ಔಷಧಿಗಳು ಅಥವಾ ಏನಾದರೂ ಇಲಾಖೆ ವತಿಯಿಂದ ನೀಡಲಾಗ್ತಿದೆಯಾ?
0: ಹೌದು, ಪ್ರತಿಯೊಂದು ಈಗ ರೇಷ್ಮೆ ಅಂತ ಅಂದಾಗ ಸೂಕ್ಷ್ಮತೆ ಮತ್ತು ಏನು ಸೋಂಕು ನಿವಾರಣೆಗಳನ್ನ ನಾವು ಮಾಡ್ಕೊತೀವೋ ಅದು ತುಂಬ ಮುಖ್ಯ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಹಿಪ್ಪುನೇರಳೆ ತೋಟದ್ದು ಏನು ನಾವು ನೋಡ್ಕೊತೀವೋ ಅಂದರೆ ಅದರದ ಸಸ್ಯವರ್ಧಕಗಳನ್ನ ಹಾಕಿ ಅದ್ರ ನ್ಯೂಟ್ರಿಯೆಂಟನ್ನು ಜಾಸ್ತಿ ಮಾಡೋದಾಗಲಿ ಪೋಷಣ ಅಂತ ಕೊಡ್ತೀವಿ ನಾವು. ಏನಂದರೆ CSRTI, KSSRDI ಈ ಥರ ನಮ್ಮದು ಸಂಶೋಧನಾ ಸಂಸ್ಥೆಗಳಿದೆ ಮೈಸೂರಿನಲ್ಲಿ. CSRTI ಮೈಸೂರು ಹಾಗೂ KSSRDI ತಲಗಟ್ಟುಪುರದಿಂದ ನಮ್ಮ ವಿಜ್ಞಾನಿಗಳು ಈಗ ಸಸ್ಯವರ್ಧಕಗಳನ್ನ ಒಂದಷ್ಟು ಇದು ಮಾಡಿರ್ತಾರೆ, ನಮಗೆ ರೆಕಮೆಂಡ್ ಮಾಡ್ತಾರೆ. ಇಂಥದ್ದು ಮಾಡಿದ್ರೆ ನಮ್ಮ ಹಿಪ್ಪುನೇರಳೆ ಚೆನ್ನಾಗಿ ಬರುತ್ತೆ, 20% ಆಫ್ ಈಲ್ಡ್ ಇದರಿಂದ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಫಾರ್ಮುಲೇಷನ್ಸ್ನ ನಮಗೆ ರೆಕಮೆಂಡ್ ಮಾಡ್ತಾರೆ. ನಾವು ರೈತರುಗಳಿಗೆ ಏನು ಮಾಡ್ತೀವಿ ಅಂತ ಅಂದರೆ ಈ ಟೈಮಲ್ಲಿ ಈ ಥರದ್ದು ಹಾಕಿದ್ರೆ 20% ನಿಮ್ಮದು ಇದಾಗುತ್ತೆ ಅಂತ ಇಳುವರಿ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ಇಂಥದ್ದು ಫಸ್ಟು ಹಿಪ್ಪುನೇರಳೆಗೆ ಅಂತ ಬಂದು

ಪೋಷಣ್ ಅಂತ ಬರುತ್ತೆ. ಪೋಷಣ್ ಅಂತ ಅಂದರೆ ಅದೊಂದು ಸಸ್ಯವರ್ಧಕ. ಏನಿದೆ ನಮ್ಮದು ಲೀಫೀಲ್ಡ್ ಏನಿದೆ 20% ಜಾಸ್ತಿ ಆಗುತ್ತೆ. ಮತ್ತು ಡಾಕ್ಟರ್ ಸಾಯಿಲ್ ಅಂತ ಇದು ಏನು ಡ್ರಂಚ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನಾವು ಸಸ್ಯಗಳಿಗೆ ಕೊಡೋದು ಡಾಕ್ಟರ್ ಸಾಯಿಲ್. ಅದು ಬೇರೆ ಬೇರೆ ಅರೇಕ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ. ಆದರೆ ನಮ್ಮ ಮಲ್ಬರಿಗೇನೆ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ ಡಾಕ್ಟರ್ ಸಾಯಿಲ್. ಅದು ಮತ್ತು ಪೋಷಣ್ ಇದು ಮತ್ತು ಜೈವಿಕ ಗೊಬ್ಬರಗಳು NPK ಬರುತ್ತಲ್ಲ ಅದನ್ನು ನಮ್ಮ ರೇಷ್ಮೆ ಇಲಾಖೆಯಿಂದ ಉಚಿತವಾಗಿ ವರ್ಷದಲ್ಲಿ ಒಂದು ಸಲ ಪೂರ್ವ ಮುಂಗಾರು ಟೈಮಲ್ಲಿ ನಾವು ಹಂಚಿಕೆ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೆ ಹಿಪ್ಪನೇರಳೆ ನಾಟಿಕಾಯೆಲ್ಲ ಬಂದು ಮೇ ಜೂನ್ ಕಾಲದಲ್ಲಿ ಆಯಿತಾ, ಮೇ ಜೂನ್ಗೆ ಮೊದಲಾಗಿ ಅಂದರೆ ಪೂರ್ವ ಮುಂಗಾರಿಗೆ ನಮ್ಗೆ ಏನೇನು ಬೇಕೋ ಈಗ ಇದಾಗಲಿ ಜೈವಿಕ ಗೊಬ್ಬರಗಳಾಗಲಿ ಡಾಕ್ಟರ್ ಸಾಯಿಲ್ ಆಗಲಿ ರೈತರಿಗೆ ಮೊದಲನೇ ಹಂಚಿಕೆ ಆಗುತ್ತೆ. ಆ ಟೈಮಲ್ಲಿ ಅವರು ನಾವು ಹೇಳಿದ್ದು ಈ ಥರ ಅಂತ ಅಂದ್ಬಿಟ್ಟು ಮಾಡಿದರೆ ಹಿಪ್ಪನೇರಳೆದು ಇದಾಗುತ್ತೆ. ಅಕಸ್ಮಾತ್ ಆ ಮಧ್ಯದಲ್ಲಿ ಹಿಪ್ಪನೇರಳೆಗೆ ಏನಾದರೂ ಕೀಟಬಾಧೆ ಬಂತು ಅಂತಂದರೆ ನಾವು ಜೈವಿಕ ಕ್ರಮದಲ್ಲಿ ನೀಮ್ ಆಯಿಲ್ ಹೇಳ್ತೇವೆ. ನೀಮ್ ಆಯಿಲ್ ಏನಂತಾರೆ, ಬೇವಿನೆಣ್ಣೆ ಹೇಳ್ತೀವಿ. ಆ ಬೇವಿನೆಣ್ಣೆ ಏನು ಅಂತಂದರೆ ಒಂದು 15 ಲೀಟ್ರ್ ಕ್ಯಾನಲ್ಲಿ ಅವರು ಇದು ಮಾಡ್ತಾರೆ. 75 ml ಹಾಕ್ಕೊಂಡ್ರೆ ಸಾಕು, 15 ಲೀಟ್ರ್ ಕ್ಯಾನಲ್ಲಿ ಹಾಕಿ ಅವರು 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಂಪಡಣೆ ಮಾಡ್ತಾರೆ. ನಮ್ಮ ಕಡೆಯಿಂದ ನೀಮ್ ಆಯಿಲ್ ಕೂಡ ಬರುತ್ತೆ. ಆ ವರ್ಷದ ಏನು ನಮಗೆ ಅನುದಾನ ಇರುತ್ತೆ ಮತ್ತು ಏನೇನು ಕೊಟ್ಟಿರ್ತಾರೆ ಅದರ ಮೇಲೆ ನಾವು ನೀಮ್ ಆಯಿಲ್ ಕೂಡ ಕೊಡ್ತೇವೆ. ಅದಾದಮೇಲೆ ಬಂದು ಇದು ತೋಟಕ್ಕಾಯಿತು. ತೋಟದಾದಮೇಲೆ ನಾವು ಮನೆಗೆ ಸೋಂಕು ನಿವಾರಣೆ ಮಾಡಲೇಬೇಕಾಗುತ್ತೆ. ಮನೆಯ ಹೊರಗೆ ಮತ್ತು ಒಳಗೆ ಸೋಂಕು ನಿವಾರಣೆ ಮಾಡಲಿಕ್ಕಿಂತ ಮುಂಚೆ ನಮ್ಮ ಎಸ್ಟಿಮೇಟ್ ಏನಿದೆ ಈಗ ಕಿಟಕಿಗಳಾಗಲಿ ಬಾಗಿಲುಗಳಾಗಲಿ ವೆಂಟಿಲೇಟರ್ ವಿಂಡೋಸ್ ಆಗಲಿ ಕಿಟಕಿಗಳಾಗಲಿ ಏನೇನು ಚಿಕ್ಕ ಚಿಕ್ಕ ಕಿಟಕಿಗೆ ಇಟ್ಟಿರ್ತೀವಿ ಅದರ ಜೊತೆಗೆ ಈಗ ಪ್ಲಾಸ್ಟ್ರಿಂಗ್ ಕೂಡ ಮಾಡೋಕ್ಕೆ ಇಲಾಖೆಯಿಂದ ನಾವು ಒಂದು ಮಾರ್ಗಸೂಚಿನ ಬಿಟ್ಟಿದ್ದೀವಿ. ಯಾಕೆ ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂತಂದರೆ ನಾವು ಡಿಸ್ಇನ್ಫೆಕ್ಟೆಂಟ್ ಏನು ಮಾಡ್ತೀವಿ ಅಂದರೆ ಸೋಂಕು ನಿವಾರಣೆ ಔಷಧಿ ಏನು ಹೊಡಿತೀವಿ ನಮ್ಮ ರೈತರಿಗೆ ಅರ್ಥ ಆಗಬೇಕು ಅಂತ ನಂಗೆ ಹೇಳಿದ್ರೆ ಔಷಧಿ ಹೊಡಿತೀವಿ ಮನೆಗೆ. ಆವಾಗ ಔಷಧಿ ಹೊಡೆದಾಗ ಪ್ಲಾಸ್ಟ್ರಿಂಗ್ ಮಾಡಿದರೆ ಒಂದು ಸಣ್ಣ ಸಣ್ಣ ಕಣಗಳಿಗೂ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಏನು ಔಷಧಿ ಹೊಡೆದಿರ್ತೀವೋ ಅದು. ಆಯಿತಾ, ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಅಂದರೆ ಆ ಸಣ್ಣ ಸಣ್ಣ ಏನು ಪೋರ್ಸ್ ಇರುತ್ತೋ ಅಂದರೆ ಆ ತೂತೊಳಗೂ ಯಾವುದಾದ್ರೂ ಫಂಗಸ್ಗಳಿದ್ರೆ ಅಲ್ಲೇ ಸೇರಿರುತ್ತೆ. ಅದಕ್ಕೋಸ್ಕರ ಪ್ಲಾಸ್ಟ್ರಿಂಗ್ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ಸೊ ಮನೆಯದು ಏನು ಸೋಂಕು ನಿವಾರಕಗಳಿದೆ ಅಂದರೆ ನಾವು ಫಿನಾಲ್ ಬೇಸ್ಡ್ ಕೊಡ್ತಾ ಇದ್ದೀವಿ ಮತ್ತು ಕ್ಲೋರಿನ್ ಬೇಸ್ಡ್ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಈ ವರ್ಷದಲ್ಲಿ ನಮಗೆ ಸೆರಿಫೇನ್ ಅಂತ ಒಂದು ಬಂದಿದೆ. ಸೆರಿಫೇನ್ ಅಂತ ಕೊಡ್ತೀವಿ ಸೋಂಕು ನಿವಾರಕ. ಮತ್ತು ಹೋದ್ಸಲಿ ಇದು ನಾವು ಸೆರಿಕಾಲ್ಗಳು ಕೊಟ್ಟಿದ್ದೀವಿ, ಸ್ಯಾನಿಟೈಕ್ ಅಂತ ಕೊಟ್ಟಿದ್ದೀವಿ. ಈಗ ಹೆಚ್ಚು ಕೇಳೋದು ನಮ್ಮ ರೈತರು ಡೆಕಾಲ್. ಡೆಕಾಲ್ ಹೆಸರಲ್ಲಿ ನಾವು ಈಗ ಸೆರಿಕಾಲ್ ಅನ್ನೋ ಒಂದು ಸೋಂಕು ನಿವಾರಕನ ಕೊಡ್ತಾ ಇದ್ದೀವಿ. ಮತ್ತು ನಾವು ಫ್ಲೋರ್ ಕ್ಲೀನಿಂಗಿಗೆ ಸುಚಿ ಅಂತ ಕೊಡ್ತೀವಿ. ಮತ್ತು ಬ್ಲೀಚಿಂಗ್ ಪುಡಿಗಳನ್ನ ಕೊಡ್ತೀವಿ. ಅದಾದಮೇಲೆ ಈಗ ಮನೆಯದು ಇದು ಆಯಿತು, ಇನ್ನೇನು 200 ಲೀಟ್ರ್ ಡ್ರಮ್ಗೆ ಇಷ್ಟಿಷ್ಟು ಲೀಟ್ರು ಅಂತ ಅಂದ್ಬಿಟ್ಟು ಅದಕ್ಕಿರುತ್ತೆ, ಅದನ್ನು ಸೋಂಕು ನಿವಾರಣೆಯನ್ನು ಮಾಡ್ತಾರೆ ಅವರು. ಅದಾಗಿ 10 ದಿನ ಬಿಟ್ಟಾದಮೇಲೆ ಅಂದರೆ ಒಂದು ಮೇಜಗಳಿರುತ್ತೆ ನಮಗೆ, ರೇರಿಂಗ್ ಸ್ಟ್ಯಾಂಡ್ಸ್ ಅಂತ ಇರುತ್ತೆ, ಅದ್ರ ಜೊತೆನೇ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಇದು ಇಷ್ಟಕ್ಕೂ ಈಗೇನು ಹೇಳಿದೆ ಅದನ್ನು ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಅದ್ರ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಹುಳಗಳು ತರ್ತಾರೆ. ಹುಳಗಳು ತಂದಾಗ ಅಲ್ಲಿನ ಶೈತ್ಯಾಂಶ ಏನಿರುತ್ತೆ ಅಂದರೆ ಹ್ಯುಮಿಡಿಟಿ ಏನು ಹೇಳ್ತೀವಿ ಅದನ್ನು ಇದು ಕಂಟ್ರೋಲ್ ಮಾಡೋಕ್ಕೆ, ಯಾಕೆಂದರೆ ನಮ್ಮ ರೇಷ್ಮೆ ಹುಳು ಕೋಲ್ಡ್ ಬ್ಲಡೆಡ್ ಅಂದರೆ ಇದು ಶೀತ ರಕ್ತ ಪ್ರಾಣಿ, ನಮ್ಮ ಥರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಅದಕ್ಕೆ ಕರೆಕ್ಟಾಗಿ ಟೆಂಪರೇಚರ್ ಮತ್ತು ಹ್ಯುಮಿಡಿಟಿನ ಮೇಂಟೈನ್ ಮಾಡಬೇಕು, ವಾತಾವರಣ ಸೃಷ್ಟಿ ಮಾಡಬೇಕು. ಸೊ ನಾವು ಹೇಗೆ ವೆಂಟಿಲೇಷನ್ ಕಿಟಕಿಗಳ ಮುಖಾಂತರ ಇದು ಮಾಡ್ತೀವಿ, ಶೀತ ವಾತಾವರಣದಲ್ಲಿ ಸ್ವಲ್ಪ ಟೆಂಪರೇಚರು ಮತ್ತು ಮಳೆಗಾಲದಲ್ಲಿ ಆ ಬೆಡ್ಡಲ್ಲಿ ಅದ್ರ ಯೂರಿನ್ ಏನಿರುತ್ತೆ ಅಥವಾ ಅದ್ರದ್ದು ಫೀಸಿಸ್ ಏನಿರುತ್ತೆ ಅಂದರೆ ಅದ್ರದ್ದು ಗೊಬ್ಬರ ಏನು ಬರುತ್ತೆ ಅದ್ರದ್ದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಬೆಡ್ಡಲ್ಲಿ ಅಂತಂದರೆ ಲೈಮ್ ಪೌಡರ್ ಬೇಕು ಅಂದರೆ ಸುಟ್ಟ ಸುಣ್ಣ, ನಮ್ಮ ಕಡೆಯಿಂದ ಸುಟ್ಟ ಸುಣ್ಣ ಕೂಡ ಕೊಡ್ತೀವಿ. ಅದಾದಮೇಲೆ ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟ್ ಅಂತ ಬರುತ್ತೆ. ಯಾವುದೇ ಸೋಂಕು ನಿವಾರಕಗಳು ಅಂದರೆ ಇಂಥ ಏನಂತಂದರೆ ಒಂದು ಬೇಸಿಗೆ ಕಾಲ ಅಥವಾ ಮಳೆಗಾಲದಲ್ಲಿ ಸುಣ್ಣಕಟ್ಟು, ಸಪ್ಪೆ ರೋಗ, ಹಾಲು ರೋಗ, ತೊಂಡೆ ರೋಗ ಈ ಥರ ಸುಮಾರು ರೋಗಗಳು ನಮ್ಮ ರೇಷ್ಮೆ ಹುಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನಾವೇನು ಅಂತಂದರೆ ಬೆಳಗ್ಗೆ ಸೊಪ್ಪು ಕೊಡಲಿಕ್ಕೂ ಮುಂಚೆ ನಾವೇನು ವೆಂಟಿಲೇಷನ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ವಿಜೇತನ ಪೌಡರ್ ಡೆಸ್ಟ್ ಮಾಡಿ ನೆಕ್ಸ್ಟ್ ಬಂದು ಅವರು ಸೊಪ್ಪನ್ನ ಹಾಕಿ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಥವಾ ಸಂಜೆ ಒಳಗಾಗಿ ಲೈಮ್ ಡೆಸ್ಟ್ ಮಾಡ್ಕೋಬೋದು. ಸೊ ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟು ಮತ್ತು ಸೆರಿಸಿಲಿನ್ ಮತ್ತು ಸುಣ್ಣ ನಮ್ಮ ಇಲಾಖೆಯಿಂದ ಉಚಿತವಾಗಿ ಬೆಡ್ ಡಿಸ್ಇನ್ಫೆಕ್ಟೆಂಟ್ಗೆ ನಾವು ವಿತರಣೆ ಮಾಡ್ತೀವಿ. ಇಷ್ಟುವೇ ನಮ್ಮ ಸೋಂಕು ನಿವಾರಣಕಗಳನ್ನ ಇದು ಕೊಡ್ತೀವಿ. ಮತ್ತು ಏನಂದರೆ ಕನಿಷ್ಠ 2 ರಿಂದ 5 ಬೆಳಗಾಗೋಷ್ಟು

0: ಅಷ್ಟೇ ನಮ್ಲಿ ಒಬ್ಬ ಬೆಳೆಗಾರಂಗೆ ಕೊಡಕ್ ಸಾಧ್ಯ. ಯಾಕೆಂದ್ರೆ ನಮ್ಮ ತಾಲೂಕುವಾರಲ್ಲಿ ಎಷ್ಟು ಜನ ರೈತರಿದ್ದಾರೆ ಅದ್ರ ಮೇಲೆ ನಮ್ಗೆ ಕೊಡ್ತಾರೆ. ಕನಿಷ್ಠ 2-5 ಬೆಳೆಗಾಗೋಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ
1: ವಾರ್ಷಿಕವಾಗಿ
0: 2-5. ನಮ್ಮ ಬೆಳೆಗಾರರು ಬೆಳೆಯೋದೇ 5-10 ಅಥವಾ 5-8-10 ಈ ತರ ಮಾಡ್ತಾರೆ. ನಾವು ಕನಿಷ್ಠ 2-5 ಬೆಳೆಗಳಿಗೆ ಅಷ್ಟು ಮಾತ್ರ ಕೊಡ್ತೇವೆ. ಅದಾದ್ಮೇಲೆ ಅವರ ಏನಿರುತ್ತೆ ಇದು ಇನ್ಕಮ್ ಅಲ್ಲಿ ಎಷ್ಟು ಲಾಭ ಬಂದಿರುತ್ತೆ ಅದರಲ್ಲಿ ತಗೊಂಡು ಮಾಡ್ತಾನೆ ನಮ್ಮ ರೈತರು. ಈ ತರ ಇದೆ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆ ಈ ಸಂಪೂರ್ಣ ಈ ಸೋಂಕು ನಿವಾರಕ ಔಷಧಿಗಳಾಗಿರ್ಬೋದು, ಈ ಕೆಲವೊಂದು ಸಲಕರಣೆಗಳಾಗಿರ್ಬೋದು, ಇದೆಲ್ಲ ಉಚಿತವಾಗಿ ಕೊಡೋದು ಅಥವಾ ರಿಯಾಯಿತಿ ದರದಲ್ಲಿ ನೀಡುವಂಥದ್ದು ಮೇಡಮ್?
0: ಸರ್, ಈಗ ಏನಂತಂದ್ರೆ ಈಗ ಸೋಂಕು ನಿವಾರಕಗಳನ್ನ ನಾವು ಉಚಿತ ವಿತರಣೆ ಮಾಡ್ತೀವಿ ಸರ್. ಸಲಕರಣೆಗಳು ಹೇಳ್ದಂಗೆ 75% ಮತ್ತು 90% ತರ ಸಬ್ಸಿಡಿ ಮುಖಾಂತರನೇ ಕೊಡೋದು ನಾವು. 25% ಜನರಲ್ಗೆ, 10% ಅಷ್ಟು SC/ST ಕಟ್ಟಬೇಕಾಗುತ್ತೆ ಅಷ್ಟೇ. ಸಲಕರಣೆ ಸಬ್ಸಿಡಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಮತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಊಜಿ ಅಂತ ಬರುತ್ತೆ ನೋಣ, ಊಜಿ ನೋಣ ತುಂಬಾ ನಮ್ಮ ಏನು ರೇಷ್ಮೆಗೆ 4ನೇ ಹಂತದಲ್ಲಿ ಇದ್ದಾಗ ಅಥವಾ ಗೂಡು ಕಟ್ಟೋ ಸಂದರ್ಭದಲ್ಲಿ ಊಜಿ ಹೊಡಿತ ಅಂತಂದ್ರೆ ಅವ್ರಿಗೆ ಅವ್ರದ್ದು ಏನು ಅಷ್ಟು ಪರಿಶ್ರಮ ಪಟ್ಟಿರ್ತಾರೆ ಆ 1 ತಿಂಗಳು ಪರಿಶ್ರಮ ಅದು ಅಲ್ಲೇ ಹೋಗುತ್ತೆ ಅಂತ ಅರ್ಥ. ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ, ಈ ವರ್ಷದಲ್ಲಿ ಊಜಿ ಕಟ್ಟ ಬರಬಾರ್ದು ಅಂತ ನಮ್ಮ ಇಲಾಖೆಯಲ್ಲಿ ಆಸಲ್ಲಿ ನಮ್ಗೆ ಅನುದಾನ ಇದ್ರೆ ಊಜಿ ಫೆರಮೋನ್ಗಳು, ಊಜಿ ಟ್ರ್ಯಾಪ್ಗಳು ಮತ್ತೆ ಊಜಿ ನೈಲಾನ್ ನೆಟ್ಗಳು ಕೂಡ ಉಚಿತವಾಗಿ ಸರಬರಾಜಾಗತ್ತೆ. ಇಲಾಖೆಗೆ ಬಂದು ಸಂಬಂಧಪಟ್ಟವರು ನನ್ಗೆ ಹೇಳಿದ್ರೆ ಇಂಥ ತೊಂದರೆ ಇದೆ ಅಂತಂದ್ರೆ ನಾನು ಉಚಿತವಾಗಿ ಊಜಿ ಫೆರಮೋನ್ ಆಗಲಿ ಟ್ರ್ಯಾಪ್ ಆಗಲಿ ಅಥವಾ ನೈಲಾನ್ ನೆಟ್ಗಳನ್ನ ಕೊಟ್ಟಿರ್ತೀನಿ. ಅದು ರೈತರಿಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ನಮಗೆ ಇಯರ್ ಎಂಡ್ ಅಂದರೆ ವಾರ್ಷಿಕವಾಗಿ ಯಾವಾಗ ಅಂದರೆ ಮಾರ್ಚ್ ಏಪ್ರಿಲ್ ಒಳಗೆ ನಮಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ರೈತರಿಗೆ ಏನೇನು ಬೇಕಾಗುತ್ತೆ ಅಂತ ನಾವು ಗಮನಕ್ಕೆ ಇಟ್ಕೊಂಡಿರ್ತೇವೆ. ಸೊ ಆ ಟೈಮಲ್ಲಿ ರೈತರು ಬಂದು ನಮಗೆ ಹೇಳಿರಬೇಕು, ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ನನಗೆ ಇಂಥ ಸಲಕರಣೆಗಳು ಬೇಕಾಗುತ್ತೆ ಮತ್ತು ಇಂಥ ತೊಂದರೆ ಇದೆ ಅಂತ ನನಗೆ ಹೇಳಿದರೆ ಅದನ್ನು ನಾನು ಗಮನಕ್ಕೆ ತಗೊಂಡು ಒಂದು ಅರ್ಜಿ ತಗೊಂಡು ಜ್ಯೇಷ್ಠತೆ ಪಟ್ಟಿ ಮೇಲೆ ಅವರಿಗೆ ಎಲ್ಲನೂ ಹಂಚಿಕೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಸಲಕರಣೆಗಳು ಸಬ್ಸಿಡಿ ಮೇಲೆ ಹಾಗೂ ಸೋಂಕು ನಿವಾರಕಗಳು ಉಚಿತವಾಗಿ ನಮ್ಮ ಕಡೆಯಿಂದ ಸರಬರಾಜು ಆಗುತ್ತೆ.
1: ಅದೇ ಸೋಂಕು ನಿವಾರಕಗಳು ವರ್ಷಕ್ಕೆ 2-5 ಬೆಳೆಗೆ ಉಚಿತವಾಗಿ ತಾವು ಕೊಡ್ತೀರಾ? ಆದ್ರೆ ಸಲಕರಣೆಗಳು ಏನೇ ಕೊಟ್ಟರು ಅದು 5 ವರ್ಷಕ್ಕೆ ಒಂದು ಸರಿ ಮಾತ್ರ ಕೊಡಲಾಗುತ್ತೆ ಸಲಕರಣೆಗಳು.
0: ಹೌದು, ಅದುವೇ ಯೂನಿಟ್ ಕಾಸ್ಟ್ ಏನಿರುತ್ತೆ 75,000, ಅದರಲ್ಲಿ ಪರ್ಸೆಂಟೇಜ್ ಅವ್ರಿಗೆ ಏನು ಬರುತ್ತೆ ಅದ್ರ ಮೇಲೆ ನಾವು ಹಂಚಿಕೆ ಮಾಡಲಿಕ್ಕೆ ಬರುತ್ತೆ. ಮತ್ತೆ ಒಬ್ಬ ರೈತ ಏನೇ ಇದ್ರು ನಮಗೆ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ, ಅವರನ್ನ ಬಿಟ್ಟು ನೆಕ್ಸ್ಟ್ ಯಾರು ಕೊಟ್ಟೋಗಿರ್ತಾರೋ ಅಪ್ಲಿಕೇಶನ್ ಅವ್ರನ್ನ ಮಾತ್ರ ನಾವು ಗಣನೆಗೆ ತಗೊಳಕ್ ಸಾಧ್ಯ ಆಗುತ್ತೆ.
1: ಅಂದ್ರೆ ಈ ರೇಷ್ಮೆ ಬೆಳೆಯನ್ನು ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ಅಥವಾ ಅದರ ಪೂರೈಕೆ ಹೆಚ್ಚಿನ ನಿಟ್ಟಿನಲ್ಲಿ ಹೊಸ ಬೆಳೆಗಾರರಿಗೆ ತಾವು ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ.
0: ಹೌದು, ಯಾಕೆಂದ್ರೆ ಅವರು ಹೊಸ ಬೆಳೆಗಾರರಾಗಿರೋದ್ರಿಂದ ಏನು ಅವರು ನಮಗೆ ಒಂದು ಸಲ ಹೇಳ್ಕೊಟ್ಬಿಟ್ರೆ ಒಂದು ಸ್ಟ್ರೆಚ್ ಅಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಮತ್ತೆ ಇವರು ಅಷ್ಟೇ, ಹಳೆ ಬೆಳೆಗಾರರು ಏನಿರ್ತಾರೆ ಅವರು ನಮ್ಮ ಗಮನಕ್ಕೆ ಇರುತ್ತೆ, ಅವ್ರುಗಳು ಎಷ್ಟು ಬೆಳೆ ತೆಗಿತಾ ಇದ್ದಾರೆ, ವರ್ಷ ವರ್ಷ ಏನು ಅವ್ರದ್ದು ಆದಾಯ ಬರ್ತಾ ಇದೆ, ಎಷ್ಟು ಗೂಡು ಪ್ರಮಾಣ ಹೆಂಗ್ ಹೋಗ್ತಾ ಇದೆ ಮೈಸೂರು ಮಾರ್ಕೆಟ್ಗೆ ಅಥವಾ ರಾಮನಗರ ಮಾರ್ಕೆಟ್ಗೆ, ಎಷ್ಟು ನಮ್ಮ ಕೋಟೆ ಮತ್ತು ಸರ್ಗೂರ್ ಭಾಗದಿಂದ ಹೋಗ್ತಾ ಇದೆ ಅದು ನಮ್ಮ ಗಮನಕ್ಕಿರುತ್ತೆ. ಅದ್ರ ಮೇಲೆ ಆ ರೈತರದ್ದು ಏನ್ ಬೆಳೆ ಬೆಳೀತಾ ಇದಾರೆ, ಈಗ 400 ಮೊಟ್ಟೆ ಬೆಳೀತಾ ಇರೋವರೆಗೂ ಅಷ್ಟೇ ಪ್ರಮಾಣದಲ್ಲಿ ಅಥವಾ 75 ಮೊಟ್ಟೆ ಬೆಳೀತಿರೋನ್ಗು ಅಷ್ಟೇ ಪ್ರಮಾಣದಲ್ಲಿ ಆತರ ಅಲ್ಲ, 75 ಪ್ರಮಾಣದಲ್ಲಿ ಯಾರು ಬೆಳೀತಿದಾರೋ ಅವ್ರಿಗೆ ಅಷ್ಟೇ ಸೋಂಕು ನಿವಾರಕಗಳು ಮತ್ತು ಸಲಕರಣೆಗಳು, ಹಾಗೂ 400 ಏನು ತಿಂಗಳಿಗೆ ತರ್ತಾ ಇದಾರೆ ಅವ್ರಿಗೆ ಬೇಕಾದ ಏನಿದೆ ಔಷಧಿಗಳು ಮತ್ತು ಸಲಕರಣೆಗಳು ಆತರ ನಾವು ಅಪ್ಲಿಕೇಶನ್ ತಗೊಂಡು ಮಾಡ್ಕೊಡ್ತೇವೆ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಸೇವಾ ಸೌಲಭ್ಯಗಳು ಹಾಗೂ ಸಹಾಯಧನ ಪ್ರೋತ್ಸಾಹಗಳ ಕುರಿತು ಎಚ್ಡಿಕೋಟೆಯ ತಾಂತ್ರಿಕ ಸೇವಾ ವಿಸ್ತರಣಾಧಿಕಾರಿಗಳಾದ ದಿವ್ಯ ಎಂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
6: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
5: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
6: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ

ಇಂಥ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಸಂತ, ರತ್ನಮ್ಮ, ಭುವನರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಹೈನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಅರಿವಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮುಮ್ಮಡಿ ರಾಜಕೃಷ್ಣ ಒಡೆಯರ್ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೈಸೂರು ಅರಸ ಸಾಲಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರದು ಎದ್ದು ಕಾಣುವ ಹೆಸರು. ಜೀವನವಿಡೀ ತಲ್ಲಿನಗಳಲ್ಲಿ ಕಳೆದರು. ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಅಭಿ ನೀಡಿದ ಕೊಡುಗೆ ಅಪೂರ್ವವಾದದ್ದು. ಆ ಕಾರಣದಿಂದಲೇ ಅವರನ್ನು ಕನ್ನಡದ ಭೋಜರಾಜ ಎಂದು ಕರೆಯುವುದು ರೂಢಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರದು ಏಳು ಬೀಳುಗಳಿಂದ ಕೂಡಿದ ಬದುಕು. ಇತಿಹಾಸಕಾರರಿಂದ ಅಜನ್ಮ ದುಃಖಿ ಎಂದು ಕರೆಸಿಕೊಂಡ ದೊರೆ. ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಇವರು ನೀಡಿದ ಕೊಡುಗೆಗಳು ಅಪಾರ ಎನ್ನಬಹುದು. ಹೊಸಗನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಬುನಾದಿ ಹಾಕಿದ ಶ್ರೇಯಸ್ಸು ಅವರದ್ದು. ಹುಟ್ಟಿನಿಂದಲೇ ಕೊನೆಯವರೆಗೂ ಅಸ್ತಿತ್ವದ ಹುಡುಕಾಟದಲ್ಲಿದ್ದ, ಸ್ವಾತಂತ್ರ್ಯದ ತಿಣುಕಾಟದಲ್ಲಿ ಜೀವ ಸವಿಸಿದ ಒಡೆಯರ್ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ತಮ್ಮೆಲ್ಲ ಉಲ್ಲಣಗಳನ್ನು ಮರೆಯುತ್ತಿದ್ದರು. ಇದರಿಂದ ರಾಜ್ಯದಲ್ಲಿ ಸಾಹಿತ್ಯ ಕಲೆ ಉತ್ತುಂಗಕ್ಕೇರಲು ಸಾಧ್ಯವಾಯಿತು. ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಹುಟ್ಟಿದಾಗ 1794 ಆಗಿತ್ತು. ತಂದೆ ಚಾಮರಾಜ ಒಡೆಯರ್ರವರು ರಾಜ್ಯಾಧಿಕಾರ ಕಳೆದುಕೊಂಡು ಸಂಕಷ್ಟದಲ್ಲಿದ್ದರು. ಕೆಲ ತಿಂಗಳಲ್ಲಿ ಬಾಣತಿ ತಾಯಿ ಕೆಂಪನಂಜಮ್ಮಣ್ಣಿ ಮೃತರಾದರು. 2 ವರ್ಷ ಕಳೆಯುವಷ್ಟರಲ್ಲಿ ತಂದೆ ಕೂಡ ಸಿಡುಬು ರೋಗದಿಂದ ಮೃತರಾದರು. ಅವರನ್ನು ಸಾಕಿ ಸಲಹಿದ್ದು ಅಜ್ಜಿ ಕೆಂಪಲಕ್ಷ್ಮಮ್ಮಣ್ಣಿ. ಕ್ರಿಶಿಸಕ 1790 ಟಿಪ್ಪು ಮರಣ ನಂತರ ಬ್ರಿಟಿಷರೊಂದಿಗೆ ರಾಜಮಾತೆ ಲಕ್ಷ್ಮಮ್ಮಣ್ಣಿ ಒಪ್ಪಂದ ಮಾಡಿಕೊಂಡಿದ್ದರಿಂದ ಮತ್ತೆ ರಾಜ್ಯಾಧಿಕಾರ ದೊರೆಯಿತು. ಸಿಂಹಾಸನದೆಡೆ ಹೆಜ್ಜೆ ಹಾಕಿದಾಗ ಕೃಷ್ಣರಾಜ ಒಡೆಯರ್ರವರಿಗೆ ಕೇವಲ 5 ವರ್ಷ. ಸಭಾಸದರ ಮಾತು ವರ್ತನೆ ಯಾವುದೂ ಅರ್ಥವಾಗದ ಅಯೋಮಯ ಮನಸ್ಥಿತಿಯಲ್ಲಿ ಅಂದು ಪಟ್ಟಾಭಿಷೇಕ ಮಾಡಿಸಿಕೊಂಡರು. ಅಜ್ಜಿಯ ಪ್ರೀತಿ ಸವಿತ ರಾಜ್ಯಾಧಿಕಾರ ನೀತಿ ಕಲಿಯುತ್ತಿದ್ದ ಒಡೆಯರ್ 16ನೇ ವಯಸ್ಸಿಗೆ ಕಾಲಿಡುವ ಮುನ್ನವೇ ರಾಜಮಾತೆಯನ್ನು ಕಳೆದುಕೊಂಡು ತಬ್ಬಲಿಯಂತಾದರು. ದಿವಾನರಾಗಿದ್ದ ಪೂರ್ಣಯ್ಯ ತಮ್ಮನನ್ನು ಕಿರಿಯನೆಂದು ನಿರ್ಲಕ್ಷಿಸಿದ್ದಾರೆ ಎಂದು ಮನನೊಂದಿಕೊಂಡರು. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕೆಂಬ ಗೊಂದಲದಲ್ಲಿ ರಾಜ್ಯಾಡಳಿತ ನಡೆಸುವಂತಾಯಿತು. 1810 ಡಿಸೆಂಬರ್ ತಿಂಗಳಲ್ಲಿ ಬೊಕ್ಕಸದಿಂದ ದಿವಾನ್ ಪೂರ್ಣಯ್ಯ ಖರ್ಚು ಮಾಡಿದ

9,31,380 ರೂಪಾಯಿ ಕಂಠೀರಾಯ ವರಹಗಳಿಗೆ ಲೆಕ್ಕ ಸಿಗದಿದ್ದಾಗ ರೆಸಿಡೆಂಟ್ ಕೋಲ್ ಮಹಾರಾಜ ಸಲಹೆ ಮೇರೆಗೆ ಪೂರ್ಣಯ್ಯರನ್ನು ಬಲವಂತ ನಿವೃತ್ತಿಗೊಳಿಸಿದರು. ಇಂತಹ ಸಂದರ್ಭದಲ್ಲೂ ಮಾನವೀಯತೆ ಔದರ್ಯ ತೊರೆದು ಒಡೆಯ ಚೋಂಡು ಶಾಲುಗಳನ್ನು ಒದಿಸಿ ಪೂರ್ಣಯ್ಯರವರನ್ನ ಸನ್ಮಾನಿಸಿ ಬೀಳ್ಕೊಡುಗೆ ಮಾಡಿದರು. ನಿವೃತ್ತಿ ವೇತನವಾಗಿ ಮಾಸಿಕ 500 ವರಹಗಳನ್ನು ಪ್ರಕಟಿಸಿದರು. ಪೂರ್ಣಯ್ಯರವರ ನಂತರವೂ ಅನೇಕರು ದಿವಾನರಾಗಿ ಬಂದು ಹೋದರು. ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಬಿಗಡಾಯಿಸಿತು. ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕವಾಗಿ 70,00,000 ಕಂಠೀರಾಯ ವರಹಗಳನ್ನು 12 ಕಂತುಗಳಲ್ಲಿ ಮಹಾರಾಜರು ಕಷ್ಟವಾಗಿ ನೀಡಬೇಕಿತ್ತು. ಆದರೆ ಆ ವರ್ಷದಿಂದ ವರ್ಷಕ್ಕೆ ಬೊಕ್ಕಸಕ್ಕೆ ಬರುವ ಆದಾಯ ಕಡಿಮೆಯಾಗಿ ಬ್ರಿಟಿಷ್ ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಬೇಕಾಯಿತು. ಬರಗಾಲ, ವ್ಯವಸಾಯ ಯೋಗ್ಯ ಭೂಮಿ ಕೊರತೆಯಿಂದಾಗಿ ಹೆಚ್ಚಿನ ಕರ ನೀಡಲು ನಿರಾಕರಿಸಿದ ರೈತರು ಮಹಾರಾಜರ ವಿರುದ್ಧ ದಂಗೆ ಏಳುವ ಪರಿಸ್ಥಿತಿಯು ಉದ್ಭವಿಸಿತು. ದಂಗೆ ನಿಗ್ರಹಿಸಲು ವಿಫಲರಾದ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಬ್ರಿಟಿಷ್ ರೆಸಿಡೆನ್ಸಿ ನೆರವು ಕೋರಿದರು. ಕ್ಯಾಪ್ಟನ್ ರಾಕ್ಫೋರ್ಡ್ ನೇತೃತ್ವದ ಬ್ರಿಟಿಷ್ ಸೇನೆ ರೈತ ದಂಗೆಯನ್ನು ನಿಗ್ರಹಿಸಿತು. ಹಾಗೆಯೇ ಮಹಾರಾಜರ ಆಡಳಿತವನ್ನು ಕಬಳಿಸಿತು. ಗವರ್ನರ್ ಜನರಲ್ ವಿಲಿಯಂ ಬೆಂಡಿ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಆಡಳಿತ ನಡೆಸಲು ಯೋಗ್ಯರಲ್ಲವೆಂದು 1831 ಅಕ್ಟೋಬರ್ 19 ಜಾರಿಗೆ ಬರುವಂತೆ ಬ್ರಿಟಿಷ್ ಕಮಿಷನರ ಆಳ್ವಿಕೆ ಜಾರಿಗೊಳಿಸಿದರು. ಮಹಾರಾಜರ ಜೀವನ ನಿರ್ವಹಣೆಗೆಂದು ಮಾಸಿಕ ಪಿಂಚಣಿ ನಿಗದಿಪಡಿಸಿದರು. ನವರಾತ್ರಿ ಹಬ್ಬದ 4 ದಿನವೇ ಅಧಿಕಾರ ಕಳೆದುಕೊಂಡು ವಿಜೃಂಭಣೆಯಿಂದ ವಿಜಯದಶಮಿ ಆಚರಿಸಲಾಗದ ದುರಾದೃಷ್ಟ ಅವರದಾಗಿತ್ತು. ನಂತರ ಸುಮಾರು 37 ವರ್ಷ ಕಾಲ ತಮ್ಮ ಜೀವಿತ ಅವಧಿವರೆಗೂ ಸ್ವಾತಂತ್ರ್ಯಕ್ಕಾಗಿ ನ್ಯಾಯಯುತ ಹೋರಾಟ ನಡೆಸಿದ ರೀತಿ ಮನನೀಯ. ಇದಕ್ಕಾಗಿ ಚಾಣಾಕ್ಷ ರಾಜತಾಂತ್ರಿಕತೆ ಹೆಣೆಯಲು ಬ್ರಿಟಿಷ್ ಭಾರತದಲ್ಲಿರುವ ಬ್ರಿಟಿಷ್ ಅಧಿಕಾರಿ ಸಮೂಹದಿಂದ ಹಿಡಿದು ಲಂಡನ್ನ ರಾಣಿ ವಿಕ್ಟೋರಿಯಾ ಆಪ್ತ ವಲಯದವರೆಗೂ ಸ್ನೇಹ ಸಂಪಾದಿಸಿದರು. ಬ್ರಿಟಿಷ್ ಮಿತ್ರ ವಲಯದಿಂದಲೇ ಅಧಿಕಾರ ಮರಳಿ ತರಲು ಭಾರತದ ಜನರಲ್ನಿಂದ ಲಂಡನ್ನಿನ ಹೌಸ್ ಆಫ್ ಕಾಮನ್ ವರೆಗೆ ಲಾಭಿ ನಡೆಸಿದರು. ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಬ್ರಿಟಿಷರನ್ನ ಬೆಂಬಲಿಸಿದರು. ಅಂದು ಭಾರತದ ವೈಸ್ರಾಯ್ ಆಗಿದ್ದ ಸರ್ ಜಾನ್ ಲಾರೆನ್ಸ್ ಮೈಸೂರು ಮಹಾರಾಜರಿಗೆ ಮರಳಿ ಅಧಿಕಾರ ಕೊಡುವ ಬಗ್ಗೆ ನಿರ್ಲಕ್ಷ್ಯ ತಾಳಿದರು. ಗಂಡು ಮಕ್ಕಳಿಲ್ಲದ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ತಮ್ಮ ಹತ್ತಿರದ ಸಂಬಂಧಿ ಗೋಪಾಲರಾಜೆ ಅರಸರ ಮೊಮ್ಮಗ ರಾಜೇಂದ್ರ ಒಡೆಯರ್ರವರನ್ನು ದತ್ತು ಸ್ವೀಕರಿಸಲು ಸಹ ಬ್ರಿಟಿಷರು ಅನುಮತಿ ನೀಡಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧದ ನಡುವೆಯೂ ಜೂನ್ 18 2 ವರ್ಷ 6 ತಿಂಗಳ ವಯಸ್ಸಿನ ಜಯಚಾಮರಾಜೇಂದ್ರ ಒಡೆಯರನ್ನು ದತ್ತುಪುತ್ರನಾಗಿ ಸ್ವೀಕರಿಸಿದರು. ಸುಮಾರು 37 ವರ್ಷ ಕಾಲ ಸ್ವಾತಂತ್ರ್ಯಕ್ಕೆ ಹಂಬಲಿಸಿ ಸಾತ್ವಿಕ ಹೋರಾಟ ನಡೆಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊನೆಗೂ ಅಧಿಕಾರದ ಸವಿ ಕಾಣದೆ ಕಣ್ಬಿಚ್ಚಿದರು. ಕೇಳದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಎಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಶ್ರೀಮತಿ ಚಿಕ್ಕಮಣಿರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ನಮೋಸ್ತುತೆ. ಇಂದು ಶುಕ್ರವಾರ, ಶುಭವ ತರುವ ವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರ

0: ಪ್ರಾರ್ಥನ ನೀಡಿ ಸರ್ವ ಮಂಗಳಯ ಗೀತೆಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ ಇಂದು ಶುಕ್ರವಾರ ಸುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಅಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಶ್ರೀಮತಿ ಚಿಕ್ಕಮಣಿರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನ

0: ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12:30 1:30 SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಮತದಾರರ ಹೆಸರುಗಳನ್ನು ಸೇರಿಸುವುದು, ಹೆಸರು, ವಿಳಾಸ, ವಯಸ್ಸು ಮೊದಲಾದ ವಿವರಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ SIR ಪ್ರಕ್ರಿಯೆ ಕುರಿತು HD Kote ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ RKAS ಹಾಗೂ HD Kote ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಶ್ರೀನಿವಾಸ್ KAS ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಭಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮುಮ್ಮಡಿ ರಾಜಕೃಷ್ಣ ಒಡೆಯರ್ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೈಸೂರು ಅರಸ ಸಾಲಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರದು ಎದ್ದು ಕಾಣುವ ಹೆಸರು. ಜೀವನವಿಡೀ ತಲ್ಲಣಗಳಲ್ಲಿ ಕಳೆದರು. ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಅವರು ನೀಡಿದ ಕೊಡುಗೆ ಅಪೂರ್ವವಾದದ್ದು. ಆ ಕಾರಣದಿಂದಲೇ ಅವರನ್ನು ಕನ್ನಡದ ಭೋಜರಾಜ ಎಂದು ಕರೆಯುವುದು ರೂಢಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರದು ಏಳು ಬೀಳುಗಳಿಂದ ಕೂಡಿದ ಬದುಕು. ಇತಿಹಾಸಕಾರರಿಂದ ಅಜನ್ಮ ದುಃಖಿ ಎಂದು ಕರೆಸಿಕೊಂಡ ದೊರೆ. ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಇವರು ನೀಡಿದ ಕೊಡುಗೆಗಳು ಅಪಾರ ಎನ್ನಬಹುದು. ಹೊಸಗನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಬುನಾದಿ ಹಾಕಿದ ಶ್ರೇಯಸ್ಸು ಅವರದ್ದು. ಹುಟ್ಟಿನಿಂದಲೇ ಕೊನೆಯವರೆಗೂ ಅಸ್ತಿತ್ವದ ಹುಡುಕಾಟದಲ್ಲಿದ್ದ, ಸ್ವಾತಂತ್ರ್ಯದ ತಿಣುಕಾಟದಲ್ಲಿ ಜೀವ ಸವಿಸಿದ ಒಡೆಯರ್ ಕಲಾ ಪ್ರಕಾರಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ತಮ್ಮೆಲ್ಲ ಉಲ್ಲಣಗಳನ್ನು ಮರೆಯುತ್ತಿದ್ದರು. ಇದರಿಂದ ರಾಜ್ಯದಲ್ಲಿ ಸಾಹಿತ್ಯ ಕಲೆ ಉತ್ತುಂಗಕ್ಕೇರಲು ಸಾಧ್ಯವಾಯಿತು. ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಹುಟ್ಟಿದಾಗ 1794 ಆಗಿತ್ತು. ತಂದೆ ಚಾಮರಾಜ ಒಡೆಯರ್ರವರು ರಾಜ್ಯಾಧಿಕಾರ ಕಳೆದುಕೊಂಡು ಸಂಕಷ್ಟದಲ್ಲಿದ್ದರು. ಕೆಲ ತಿಂಗಳಲ್ಲಿ ಬಾಣದಿ ತಾಯಿ ಕೆಂಪನಂಜಮ್ಮಣ್ಣಿ ಮೃತರಾದರು. 2 ವರ್ಷ ಕಳೆಯುವಷ್ಟರಲ್ಲಿ ತಂದೆ ಕೂಡ ಸಿಡುಬು ರೋಗದಿಂದ ಮೃತರಾದರು. ಅವರನ್ನು ಸಾಕಿ ಸಲಹಿದ್ದು ಅಜ್ಜಿ ಕೆಂಪಲಕ್ಷ್ಮಮ್ಮಣ್ಣಿ. ಕ್ರಿಶಿಸಕ 1790 ಟಿಪ್ಪು ಮರಣ ನಂತರ ಬ್ರಿಟಿಷರೊಂದಿಗೆ ರಾಜಮಾತೆ ಲಕ್ಷ್ಮಮ್ಮಣ್ಣಿ ಒಪ್ಪಂದ ಮಾಡಿಕೊಂಡಿದ್ದರಿಂದ ಮತ್ತೆ ರಾಜ್ಯಾಧಿಕಾರ ದೊರೆಯಿತು. ಸಿಂಹಾಸನದೆಡೆ ಹೆಜ್ಜೆ ಹಾಕಿದಾಗ ಕೃಷ್ಣರಾಜ ಒಡೆಯರ್ರವರಿಗೆ ಕೇವಲ 5 ವರ್ಷ. ಸಭಾಸದರ ಮಾತು ವರ್ತನೆ ಯಾವುದೂ ಅರ್ಥವಾಗದ ಅಯೋಮಯ ಮನಸ್ಥಿತಿಯಲ್ಲಿ ಅಂದು ಪಟ್ಟಾಭಿಷೇಕ ಮಾಡಿಸಿಕೊಂಡರು. ಅಜ್ಜಿಯ ಪ್ರೀತಿ ಸವಿಯುತ್ತ ರಾಜ್ಯಾಧಿಕಾರ ನೀತಿ ಕಲಿಯುತ್ತಿದ್ದ ಒಡೆಯರ್ 16ನೇ ವಯಸ್ಸಿಗೆ ಕಾಲಿಡುವ ಮುನ್ನವೇ ರಾಜಮಾತೆಯನ್ನು ಕಳೆದುಕೊಂಡು ತಬ್ಬಲಿಯಂತಾದರು. ದಿವಾನರಾಗಿದ್ದ ಪೂರ್ಣಯ್ಯ ತಮ್ಮನನ್ನು ಕಿರಿಯನೆಂದು ನಿರ್ಲಕ್ಷಿಸಿದ್ದಾರೆ ಎಂದು ಮನನೊಂದಿಕೊಂಡರು. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕೆಂಬ ಗೊಂದಲದಲ್ಲಿ ರಾಜ್ಯಾಡಳಿತ ನಡೆಸುವಂತಾಯಿತು. 1810 ಡಿಸೆಂಬರ್ ತಿಂಗಳಲ್ಲಿ ಬೊಕ್ಕಸದಿಂದ ದಿವಾನ್ ಪೂರ್ಣಯ್ಯ ಖರ್ಚು ಮಾಡಿದ 931,380 ರೂಪಾಯಿ ಕಂಠೀರಾಯ ವರಹಗಳಿಗೆ ಲೆಕ್ಕ ಸಿಗದಿದ್ದಾಗ ರೆಸಿಡೆಂಟ್ ಕೋಲ್ ಮಹಾರಾಜ ಸಲಹೆ ಮೇರೆಗೆ ಪೂರ್ಣಯ್ಯರನ್ನು ಬಲವಂತ ನಿವೃತ್ತಿಗೊಳಿಸಿದರು. ಇಂತಹ ಸಂದರ್ಭದಲ್ಲೂ ಮಾನವೀಯತೆ ಔದರ್ಯ ತೊರೆದು ಒಡೆಯ ಚೋಂಡು ಶಾಲುಗಳನ್ನು ಒದಿಸಿ ಪೂರ್ಣಯ್ಯರವರನ್ನು ಸನ್ಮಾನಿಸಿ ಬೀಳ್ಕೊಡುಗೆ ಮಾಡಿದರು. ನಿವೃತ್ತಿ ವೇತನವಾಗಿ ಮಾಸಿಕ 500 ವರಹಗಳನ್ನು ಪ್ರಕಟಿಸಿದರು. ಪೂರ್ಣಯ್ಯರವರ ನಂತರವೂ ಅನೇಕರು ದಿವಾನರಾಗಿ ಬಂದಿ ಹೋದರು. ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಬಿಗಡಾಯಿಸಿತು. ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕವಾಗಿ 70 ಲಕ್ಷ ಕಂಠೀರಾಯ ವರಹಗಳನ್ನು 12 ಕಂತುಗಳಲ್ಲಿ ಮಹಾರಾಜರು ಕಷ್ಟವಾಗಿ ನೀಡಬೇಕಿತ್ತು. ಆದರೆ ಆ ವರ್ಷದಿಂದ ವರ್ಷಕ್ಕೆ ಬೊಕ್ಕಸಕ್ಕೆ ಬರುವ ಆದಾಯ ಕಡಿಮೆಯಾಗಿ ಬ್ರಿಟಿಷ್ ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಗಬೇಕಾಯಿತು. ಬರಗಾಲ, ವ್ಯವಸಾಯ ಯೋಗ್ಯ ಭೂಮಿ

ವತಿಯಿಂದಾಗಿ ಹೆಚ್ಚಿನ ಕರ ನೀಡಲು ನಿರಾಕರಿಸಿದ ರೈತರು ಮಹಾರಾಜರ ವಿರುದ್ಧ ದಂಗೆ ಏಳುವ ಪರಿಸ್ಥಿತಿ ಉದ್ಭವಿಸಿತು. ದಂಗೆ ನಿಗ್ರಹಿಸಲು ವಿಫಲರಾದ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಬ್ರಿಟಿಷ್ ರೆಸಿಡೆನ್ಸಿ ನೆರವು ಕೋರಿದರು. ಕ್ಯಾಪ್ಟನ್ ರಾಕ್ಫೋರ್ಡ್ ನೇತೃತ್ವದ ಬ್ರಿಟಿಷ್ ಸೇನೆ ರೈತ ದಂಗೆಯನ್ನು ನಿಗ್ರಹಿಸಿತು, ಹಾಗೆಯೇ ಮಹಾರಾಜರ ಆಡಳಿತವನ್ನು ಕಬಳಿಸಿತು. ಗವರ್ನರ್ ಜನರಲ್ ವಿಲಿಯಂ ಬೆಂಡಿಂಗ್ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ಆಡಳಿತ ನಡೆಸಲು ಯೋಗ್ಯರಲ್ಲವೆಂದು 1831 ಅಕ್ಟೋಬರ್ 19 ಜಾರಿಗೆ ಬರುವಂತೆ ಬ್ರಿಟಿಷ್ ಕಮಿಷನರ ಆಳ್ವಿಕೆ ಜಾರಿಗೊಳಿಸಿದರು. ಮಹಾರಾಜರ ಜೀವನ ನಿರ್ವಹಣೆಗೆಂದು ಮಾಸಿಕ ಪಿಂಚಣಿ ನಿಗದಿಪಡಿಸಿದರು. ನವರಾತ್ರಿ ಹಬ್ಬದ 4 ದಿನವೇ ಅಧಿಕಾರ ಕಳೆದುಕೊಂಡು ವಿಜೃಂಭಣೆಯಿಂದ ವಿಜಯದಶಮಿ ಆಚರಿಸಲಾಗದ ದುರಾದೃಷ್ಟ ಅವರದಾಗಿತ್ತು. ನಂತರ ಸುಮಾರು 37 ವರ್ಷ ಕಾಲ ತಮ್ಮ ಜೀವಿತ ಅವಧಿವರೆಗೂ ಸ್ವಾತಂತ್ರ್ಯಕ್ಕಾಗಿ ನ್ಯಾಯಯುತ ಹೋರಾಟ ನಡೆಸಿದ ರೀತಿ ಮನನೀಯ. ಇದಕ್ಕಾಗಿ ಚಾಣಾಕ್ಷ ರಾಜತಾಂತ್ರಿಕತೆ ಹೆಣೆಯಲು ಬ್ರಿಟಿಷ್ ಭಾರತದಲ್ಲಿರುವ ಬ್ರಿಟಿಷ್ ಅಧಿಕಾರಿ ಸಮೂಹದಿಂದ ಹಿಡಿದು ಲಂಡನ್ ರಾಣಿ ವಿಕ್ಟೋರಿಯಾ ಆಪ್ತ ವಲಯದವರೆಗೂ ಸ್ನೇಹ ಸಂಪಾದಿಸಿದರು. ಬ್ರಿಟಿಷ್ ಮಿತ್ರ ವಲಯದಿಂದಲೇ ಅಧಿಕಾರ ಮರಳಿ ತರಲು ಭಾರತದ ಜನರಲ್ನಿಂದ ಲಂಡನ್ನಿನ ಹೌಸ್ ಆಫ್ ಕಾಮನ್ ವರೆಗೆ ಲಾಭಿ ನಡೆಸಿದರು. ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಬ್ರಿಟಿಷರನ್ನ ಬೆಂಬಲಿಸಿದರು. ಅಂದು ಭಾರತದ ವೈಸ್ರಾಯ್ ಆಗಿದ್ದ ಸರ್ ಜಾನ್ ಲಾರೆನ್ಸ್ ಮೈಸೂರು ಮಹಾರಾಜರಿಗೆ ಮರಳಿ ಅಧಿಕಾರ ಕೊಡುವ ಬಗ್ಗೆ ನಿರ್ಲಕ್ಷ್ಯ ತಾಳಿದರು. ಗಂಡು ಮಕ್ಕಳಿಲ್ಲದ ಮುಮ್ಮಡಿ ರಾಜಕೃಷ್ಣ ಒಡೆಯರ್ ತಮ್ಮ ಹತ್ತಿರದ ಸಂಬಂಧಿ ಗೋಪಾಲರಾಜೆ ಅರಸರ ಮೊಮ್ಮಗ ರಾಜೇಂದ್ರ ಒಡೆಯರ್ರವರನ್ನು ದತ್ತು ಸ್ವೀಕರಿಸಲು ಸಹ ಬ್ರಿಟಿಷರು ಅನುಮತಿ ನೀಡಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧದ ನಡುವೆಯೂ ಜೂನ್ 18 2 ವರ್ಷ 6 ವಯಸ್ಸಿನ ಜಯಚಾಮರಾಜೇಂದ್ರ ಒಡೆಯರನ್ನು ದತ್ತುಪುತ್ರನಾಗಿ ಸ್ವೀಕರಿಸಿದರು. ಸುಮಾರು 37 ವರ್ಷ ಕಾಲ ಸ್ವಾತಂತ್ರ್ಯಕ್ಕೆ ಹಂಬಲಿಸಿ ಸಾತ್ವಿಕ ಹೋರಾಟ ನಡೆಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊನೆಗೂ ಅಧಿಕಾರದ ಸವಿ ಕಾಣದೆ ಕಣ್ಬಿಚ್ಚಿದರು. ಕೇಳದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 74 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ಚಲನೆ ವಿಶ್ವಾಸ್ತರಣೆ,
2: ಚಲನೆ ವಿಶ್ವಾಸ್ತರಣೆ,
6: ಅದುವೇ ಮಾಯಾ ಭ್ರಮಣೆ,
2: ಅದುವೇ ಮಾಯಾ ಭ್ರಮಣೆ,
6: ಸಲೆ ಬಗೆಯಲ್ ಅದು,
2: ಸಲೆ ಬಗೆಯಲ್ ಅದು,
6: ಪರಬ್ರಹ್ಮ.

0: ವಿಸ್ಫುರಣೆ
1: ಪರಬ್ರಹ್ಮ ವಿಸ್ಫುರಣೆ
0: ಥಳಥಳಿಕೆ ವಜ್ರದಲ್ಲಿ
1: ಥಳಥಳಿಕೆ ವಜ್ರದಲ್ಲಿ
0: ನೈಜವಿರುವಂತೆ
1: ನೈಜವಿರುವಂತೆ
0: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ
1: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ.
0: ಸೊ ಇಲ್ಲಿ ಮತ್ತೆ ಬ್ರಹ್ಮ ಪರಬ್ರಹ್ಮ ಜಗತ್ತಿನಲ್ಲಿ ನಮಗೆ ಕಾಣುವಂತಹ ಜಗತ್ತಿನಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕುರಿತು ವರ್ಣನೆ. ಆಗ್ಲೇ ನಾವು ಅನ್ಕೊಂಡಂಗೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಇದನ್ನ ನಾವು ಮಾತಾಡಿದ್ವಿ. ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಬಿಗ್ ಬ್ಯಾಂಗ್ ಅನ್ನೋದನ್ನೆಲ್ಲ ನಾನು ಹೇಳುವಾಗ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೆ. ಇವತ್ತಿನ ಪರಿಕಲ್ಪನೆಯಲ್ಲಿ ಕೂಡ ವಿಶ್ವ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಒಂದು ವಿಚಾರವನ್ನು ಮುಂದಿನ ಕೆಲವೊಂದು ಮುಕ್ತಕಗಳಲ್ಲೂ ಕೂಡ ಡಿ ವಿ ಜಿ ಅವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಸೊ ವಿಶ್ವಾಸ್ತರಣೆ, ವಿಶ್ವದ ಆಸ್ತರಣೆ ಅಂದರೆ ಅದರ ವಿಸ್ತೀರ್ಣ, ವಿಸ್ತಾರಗೊಳ್ಳುವಿಕೆ. ಅದು ವಿಶ್ವ ನಿರಂತರವಾಗಿ ವಿಸ್ತಾರಗೊಳ್ತಾ ಇದೆ. ಸೊ ಆ ಚಲನೆ ಅದು ಇದ್ದೇ ಇದೆ, ಅದು ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅದು ಭಗವಂತನ ಒಂದು ಅಭಿವ್ಯಕ್ತಿ, ವಿಶ್ವದಲ್ಲಿರುವಂಥ ಒಂದು ಅಭಿವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿಯ ಮಾಯಾ ಭ್ರಮಣೆ, ತಿರುಗಾಟ. ಭ್ರಮಣೆ ಅಂದರೆ ತಿರುಗಾಟ. ಸೊ ಮಾಯೆಯ ತಿರುಗಾಟ, ಜಗತ್ತಿನ ತಿರುಗಾಟ. ವಿರಾಟ್ ಪುರುಷನನ್ನು ನಾವು ನೋಡಿದ್ವಿ, ಮಾಯೆ ಅನ್ನುವಂಥ ಪುರುಷನ ಸತಿಯನ್ನು ನೋಡಿದ್ವಿ. ಸೊ ಹಾಗೆ ಆ ಸತಿ ತಿರುಗಾಟದಲ್ಲಿದ್ದಾಳೆ, ತಿರುಗಾಟದಲ್ಲಿದ್ದಾಳೆ, ಭ್ರಮಣೆಯಲ್ಲಿದ್ದಾಳೆ. ಸೊ ವಿಶ್ವಾಸ್ತರಣೆ, ಒಂದು ಕಡೆಯಿಂದ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಇದು ರೊಟೇಟ್ ಅಥವಾ ರಿವಾಲ್ವ್ ಆಗ್ತಾ ಇದೆ. ಸಲೆ ಬಗೆಯಲ್ಲಿ ಸರಿಯಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಮಾಡ್ಕೊಂಡ್ರೆ ಅದೇನಪ್ಪ ಅಂತಂದರೆ ಪರಬ್ರಹ್ಮಣ ವಿಸ್ಫುರಣೆ ಅಂದರೆ ಅದು ಸ್ಪಷ್ಟೀಕರಣ. ಪರಬ್ರಹ್ಮ ಯಾವ ರೀತಿಯಲ್ಲಿ ಪ್ರಕಟ ಆಗ್ತಾ ಇದ್ದಾನೆ ಅನ್ನೋದರ ಸ್ಪಷ್ಟೀಕರಣ. ಸೊ ನಮಗಿಲ್ಲಿ ಕಾಣ್ತಾ ಇರೋವಂಥ ಈ ವಿಸ್ತಾರವಾದಂಥ ಜಗತ್ತು, ಇನ್ನೂ ಬೆಳೀತಾ ಇರೋವಂಥ ಜಗತ್ತಿನ ವ್ಯಾಪ್ತಿ, ಅಲ್ಲಿ ಆಗ್ತಾ ಇರೋವಂಥ ಎಲ್ಲ ಚಲನೆಗಳು ವಿಸ್ಫುರಣೆ, ಯಾವುದ್ರದ್ದು ಸ್ಪಷ್ಟೀಕರಣ, ಯಾವುದ್ರದ್ದು ಭಗವಂತನ ಸ್ಪಷ್ಟೀಕರಣ ಅಂತ. ಸೊ ಇಲ್ಲಿ ಈ ಸ್ಪಷ್ಟೀಕರಣವನ್ನು ಮತ್ತಷ್ಟು ಪ್ರಬಲವಾಗಿ ನಮ್ಗೆ ನಿರೂಪಿಸೋಕ್ಕೆ ಒಂದು ಉದಾಹರಣೆ ಅಂತ ತಗೋತಾರೆ. ವಜ್ರ, ವಜ್ರ ತನ್ನಿಂದ ತಾನೇ ಹೊಳೆಯುತ್ತೆ. ಯಾಕೆ ಹೊಳೆಯುತ್ತೆ? ಅದರ ಮೇಲೆ ಬೆಳಕು ಬೀಳ್ತಾ ಇದ್ದಂಗೆನೆ ಅದರ ಮೇಲ್ಮೈ, ಅದರ ಸರ್ಫೇಸ್ ಎಷ್ಟು ಫೈನ್ ಕಟ್ಸ್ ಇರುತ್ತಪ್ಪ ಅಂತಂದರೆ ಬೆಳಕು ಅಲ್ಲಿಂದ ಪ್ರತಿಸ್ಫಲಿತವಾಗುತ್ತೆ, ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಅದು, ಮತ್ತು ಅದರೊಳಗಡೆ ಆಗ್ತಾ ಆಗ್ತಾ ಆಗ್ತಾ ಬೆಳಕಿನ ಕಿರಣ ವಜ್ರದ ಮೇಲೆ ಬಿದ್ದಾಗ ಅದೆಷ್ಟೋ ಬೆಳಕು ಅಲ್ಲಿ ಬಿತ್ತೇನೋ ಅನ್ನೋ ರೀತಿಯಲ್ಲಿ ತನ್ನಿಂತಾನೇ ಅದು ಪ್ರಕಾಶಮಾನವಾಗುತ್ತೆ. ಅದೇ ಒಂದು ಕಲ್ಲ ಮೇಲೆ ಬೆಳಕಿನ ಕಿರಣ ಬಿದ್ದರೆ ಅದು ಆ ರೀತಿ ಪ್ರಕಾಶಮಾನವಾಗಲ್ಲ. ಸೊ ವಜ್ರದಲ್ಲಿರುವಂಥ ವಿಶೇಷತೆ ಏನಪ್ಪ ಅಂತಂದರೆ ಇರುವ ಬೆಳಕನ್ನು ಉಜ್ವಲವಾಗಿ ಕಾಣೋ ರೀತಿಯಲ್ಲಿ ಮಾಡುತ್ತೆ, ಅದು ವಜ್ರದ ವಿಶೇಷತೆ. ಸೊ ಹಾಗೆ ಪರಬ್ರಹ್ಮನಿಗೆ ಇನ್ಯಾರೋ ಏನೋ ತಗೊಂಬಂದು ಕೊಡ್ತಾ ಇಲ್ಲ, ತಾನು ತನ್ನ ನೈಜ ಶಕ್ತಿಯಿಂದ ಉಜ್ವಲನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹಾಗೆ ನಮ್ಮಲ್ಲಿಯೂ ಕೂಡ ವಜ್ರದಲ್ಲಿರುವಂತೆಯೇ ಕೆಲವು ನೈಜತೆಗಳಿರ್ತವೆ. ಸೊ ಈಗ ಹೇಗೆ ಒಂದು ವಜ್ರ ಮತ್ತು ಕಲ್ಲು ಪ್ರತಿಫಲನದ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೋ ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಅದರಲ್ಲಿ ವ್ಯತ್ಯಾಸಗಳಿರ್ತವೆ. ನೈಜತೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೊರಗಡೆಯಿಂದ ಸುಮ್ಮನೆ ಪಾಲಿಶ್ ಮಾಡಿಬಿಟ್ಟು ಹೊರಗಡೆಯಿಂದ ಏನೋ ಕಾಣಿಸೋ ರೀತಿಯಲ್ಲಿ ಮಿಂಚೋ ರೀತಿಯಲ್ಲಿ ಮಾಡೋದಕ್ಕೂ ಮೂಲಭೂತವಾಗಿ ತನ್ನಿಂದಲೇ ತನ್ನ ಶಕ್ತಿಯಿಂದಲೇ ಮಿಂಚುವಂಥ ವಜ್ರಕ್ಕೂ ವ್ಯತ್ಯಾಸ ಇದೆ. ಸೊ ಅದು ನಮಗೆ ಗೊತ್ತಾಗಲ್ಲ ಹೊರಗಡೆಯಿಂದ ನೋಡಿದಾಗ, ಆದರೆ ಚಿನ್ನ ಬೆಳ್ಳಿ ಇದರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೋಗಿ ಯಾವುದಾದ್ರೂ ಒಂದು ಕಲ್ಲನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಿಜವಾದ ವಜ್ರ, ಯಾವುದು ಇವಾಗ ಆರ್ಟಿಫಿಷಿಯಲ್ ಡೈಮಂಡ್, ಅಮೆರಿಕನ್ ಡೈಮಂಡ್ ಅವೆಲ್ಲ ಬರ್ತಾ ಇದೆ. ಅವೆಲ್ಲ ಏನು ತೋರಿಕೆಯ ಪ್ರತಿಫಲನದ ಒಂದು ಕ್ರಿಯೆಯನ್ನು ಮಾಡುವಂಥ ವಜ್ರಗಳು. ನಿಜವಾಗಿಯೂ ನೈಜವಾಗಿ ಶಕ್ತಿ ಇರುವಂಥ ವಜ್ರಗಳನ್ನು ನಾವು ನೋಡಿದಾಗ ಅದಕ್ಕೆ ಬೆಲೆ ಇದಕ್ಕಿಂತ ಅದೆಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗೆ ಭಗವಂತ ಇಡೀ ವಿಶ್ವದಲ್ಲಿ ತಾನೇ ತಾನಾಗಿ ವಿಜೃಂಭಿಸ್ತಾ ಇರುವಂಥ ನಿಜವಾದಂಥ ವಜ್ರ. ಅವನಿಗೆ ಬೇರೆ ಏನು, ಬೇರೆ ಯಾವುದು ಶಕ್ತಿಯ ಅವಶ್ಯಕತೆ, ಅವಲಂಬನೆ

0: ನಿರೀಕ್ಷೆ ಅದೆಲ್ಲ ಯಾವುದೂ ಇರಲ್ಲ. ಸೊ ಈಗ ನಾವು ನೋಡಿದ್ವಿ ಹೊರಗಡೆ ಇರೋ ಪ್ರಪಂಚದಲ್ಲಿ ಹೇಗೆ ಭಗವಂತ ಪ್ರಕಟವಾಗ್ತಾ ಇದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಒಳಗೂ ಕೂಡ ಇದ್ದಾನೆ ಅನ್ನೋದನ್ನು ನಾವು ನೋಡಿದ್ವಿ. ಈ ವಜ್ರದ ಶಕ್ತಿಯನ್ನು ನಾವು ಚರ್ಚೆ ಮಾಡ್ತಾ ಇರುವಾಗಲೇ ಆ ಆಂತರಿಕ ಶಕ್ತಿ ನಮ್ಮಲ್ಲಿರೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಹೇಗೆ ಭಗವಂತ ಹೊರಗಡೆ ಈ ಚಲನೆ ಭ್ರಮಣೆ ಅದನ್ನು ವಿಸ್ತಾರ ಅದನ್ನೆಲ್ಲ ಮಾಡ್ತಾ ಪ್ರಕಟವಾಗ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಇದ್ದಾನೆ ಅನ್ನೋದನ್ನು ಮರೆಯಿದೆ. ಆ ಭಗವಂತನ ಪ್ರಕಟೀಕರಣಕ್ಕೆ ನಾವು ತೊಡಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಸೊ ಇಲ್ಲಿ ಎಷ್ಟೋ ಸರ್ತಿ ನಿತ್ಯ ಜೀವನದ ಜಂಜಾಟಗಳಲ್ಲಿ ನಾವು ಕೆಲವು ತೋರಿಕೆಗಳನ್ನು ಮುಖವಾಡಗಳನ್ನು ಹಾಕ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ಅದು ತಾತ್ಕಾಲಿಕವಾಗೇನೋ ಚೆನ್ನಾಗಿದೆ ಅಂತ ಅನಿಸಿದ್ರೂ ಕೂಡ ನಮಗೂ ಗೊತ್ತು ಅದು ನೈಜವಲ್ಲ, ಬಹಳ ಬೇಗ ಹೊರಗಡೆವರೆಗೂ ಗೊತ್ತಾಗ್ಬಿಡುತ್ತೆ ಅದು ನೈಜವಲ್ಲ ಅಂತ. ಸೊ ನಾವು ನೈಜತೆಯನ್ನು ಆಧಾರವಾಗಿಟ್ಕೊಂಡು ಆ ನೈಜತೆಯನ್ನು ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಹೇಗೆ ಹೊರಗಡೆ ಎಲ್ಲ ಭಗವಂತ ವಿಜೃಂಭಿಸ್ತಾ ಪ್ರಕಟಗೊಳ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಪ್ರಕಟಗೊಳ್ತಾನೆ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹಿಂದಿನ ಎಲ್ಲ ಮುಕ್ತಕಗಳನ್ನು ಇದರ ಜೊತೆ ಸಮೀಕರಣ ಮಾಡ್ತಾ ನೋಡಿದಾಗ ವಿ ಹ್ಯಾವ್ ಟು ಬಿ ಟ್ರೂ ಟು ಅವರ್ ಸೆಲ್ಫ್, ನಮ್ಮ ಶಕ್ತಿಗಳಿಗೆ, ನಮ್ಮ ನಿಜವಾದ ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ನಾವು ಪ್ರಕಟಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತೋರಿಕೆಗಳಿರಲ್ಲ, ನಟನೆಗಳಿರಲ್ಲ, ಆಗ ನಮ್ಮ ಆಂತರಿಕ ಶಕ್ತಿಯೂ ಬೆಳೆಯುತ್ತೆ ಮತ್ತು ಹೊರಗಿನ ಪ್ರಪಂಚದೊಳಗೆ ನಾವು ಒಂದು ರೀತಿಯಲ್ಲಿ ಸಮನ್ವಯದಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಕಳೆದ ಮೂರು ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಪರಬ್ರಹ್ಮ ನಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ, ಎಷ್ಟು ವೈವಿಧ್ಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ, ಅದನ್ನು ನಾವು ಆಂತರಿಕವಾಗಿಯೂ ಕೂಡ ಹೇಗೆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 74 ಕುರಿತು ಎಸ್ ವಿ ವೈ ಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12:30 to 1:30 SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಮತದಾರರ ಹೆಸರುಗಳನ್ನು ಸೇರಿಸುವುದು, ಹೆಸರು, ವಿಳಾಸ, ವಯಸ್ಸು ಮೊದಲಾದ ವಿವರಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ SIR ಪ್ರಕ್ರಿಯೆ ಕುರಿತು HD Kote ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ RKAS ಹಾಗೂ HD Kote ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಶ್ರೀನಿವಾಸ್ KAS ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜುಲೈ ತಿಂಗಳ 14 ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು:

ಕೆಪಿಎಸ್ಸಿ ಅಧ್ಯಕ್ಷ ಅಮಾನತ್ತು. ನೈಋತ್ಯ ಮುಂಗಾರು ಮಳೆ ಕೊರತೆ, ಶೇಕಡ 90ಕ್ಕೆ ಏರಿಕೆ, ಎಲ್ನಿಗೋ ಪರಿಣಾಮ, ದೇಶದಲ್ಲಿ ಒಂದು ವಾರ ಮಳೆ ಕ್ಷೀಣ. ದೇಗುಲ ಕಾಣಿಕೆಗೆ ವಿಯೆಟ್ನಾಂ. ಭಾರತ್ ಜೋಡೋಗೆ 1.10 ಕೋಟಿ, 10,000 ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ. ವ್ಯಾಪಾರ ಕೊರತೆ 2.91 ಲಕ್ಷ ಕೋಟಿ. ಅಮೂಲ್ಯ ಲೋಹಗಳು, ಎಲೆಕ್ಟ್ರಾನಿಕ್ ಸರಕುಗಳ ಸಾಗಣೆ ವೆಚ್ಚದಲ್ಲಿನ ಹೆಚ್ಚಳದಿಂದ ಆಮದು ವೆಚ್ಚ ಏರಿಕೆ, ಕೇಂದ್ರ ಸರ್ಕಾರ. ಚಿಲ್ಲರೆ ಹಣದುಬ್ಬರ ಶೇಕಡ 4.38ಕ್ಕೆ ಏರಿಕೆ. ಜಲಸಂಧಿ ನಿಯಂತ್ರಿಸುತ್ತೇವೆ, ಅಮೆರಿಕ ಇರಾನ್ ಪ್ರತಿಪಾದನೆ. ಹೋಮ್ರಿಜ್ನಲ್ಲಿ ಶುಲ್ಕ, ಟ್ರಂಪ್ ಘೋಷಣೆ. ಯುರೋಪ್ನ ದಿಗ್ಗಜ ತಂಡಗಳ ಹಣಾಹಣಿ. ಭಾರತ ತಂಡಕ್ಕೆ ರೋಕೋ ಬಲ. ಸ್ನೇಹ ರಾಣಾಗೆ 4 ವಿಕೆಟ್, ಆತಿಥೇಯ ಇಂಗ್ಲೆಂಡ್ಗೆ 270 ರನ್ ಸೋಲು. ಲಾರ್ಡ್ಸ್ ಟೆಸ್ಟ್ ಭಾರತ ಜಯಭೇರಿ. ಪ್ರಮುಖ ಅಂಶಗಳ ವಿವರಣೆ. ಕೆಪಿಎಸ್ಸಿ ಅಧ್ಯಕ್ಷ ಅಮಾನತ್ತು. ಆಯೋಗದ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲು ಇಂತಹ ಕ್ರಮ. ತನಿಖೆಗೆ ರಾಷ್ಟ್ರಪತಿ ರಾಯಪಾಲ ಶಿಫಾರಸು. ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ಆರೋಪ. ಬೆಂಗಳೂರು. ಪುತ್ರಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ಎಸಗಿದ್ದಾರೆಂದು ಸಲ್ಲಿಕೆಯಾಗಿರುವ ದೂರು ಆಧರಿಸಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ ಅವರನ್ನು ರಾಜ್ಯಪಾಲ ತಾವರಚಂದ್ ಗೆಹ್ಲೋತ್ ಅಮಾನತ್ತು ಮಾಡಿದ್ದಾರೆ. ಕೆಪಿಎಸ್ಸಿಯು 75 ವರ್ಷಗಳ ಇತಿಹಾಸದಲ್ಲಿ ಅಧ್ಯಕ್ಷರೊಬ್ಬರು ಅಮಾನತುಗೊಂಡಿರುವುದು ಇದೇ ಮೊದಲು. ಸಾಹುಕಾರ ವಿರುದ್ಧದ ಆರೋಪಗಳ ಕುರಿತು ತನಿಖೆಗೆ ಸಂವಿಧಾನದ 317 ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತೆ ರಾಜ್ಯಪಾಲರು ರಾಷ್ಟ್ರಪತಿಗೆ ಶಿಫಾರಸು ಮಾಡಿದ್ದಾರೆ. ಮುಂದಿನ ಆದೇಶದವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತೆ ಆಯೋಗದ ಹಿರಿಯ ಸದಸ್ಯರೊಬ್ಬರಿಗೆ ಆದೇಶಿಸಿದ್ದಾರೆ. ನೈಋತ್ಯ ಮುಂಗಾರು ಮಳೆ ಕೊರತೆ ಶೇಕಡ 90ಕ್ಕೆ ಏರಿಕೆ, ಎಲ್ನಿಗೋ ಪರಿಣಾಮ, ದೇಶದಲ್ಲಿ ಒಂದು ವಾರ ಮಳೆ ಕ್ಷೀಣ. ನವದೆಹಲಿ. ದೇಶದ ವಾಯುವ್ಯ, ಮಧ್ಯ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಮುಂದಿನ 6-7 ದಿನದವರೆಗೆ ಕಡಿಮೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಸೋಮವಾರ ಹೇಳಿದೆ. ಈ ಋತುವಿನ ನೈಋತ್ಯ ಮುಂಗಾರು ಮಳೆಯ ಒಟ್ಟಾರೆ ಕೊರತೆಯು ಶೇಕಡ 90ಕ್ಕೆ ಏರಿಕೆಯಾಗಿದೆ. ಕಳೆದ 4 ದಿನಗಳಿಂದ ಮಳೆಯ ಪರಿಣಾಮದಲ್ಲಿ ತೀವ್ರ ಕುಸಿತ ಕಂಡುಬಂದಿದ್ದು ದೇಶದಲ್ಲಿ ಸೋಮವಾರ ಶೇಕಡ 66ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಭಾನುವಾರ ಶೇಕಡ 75ರಷ್ಟು ಕೊರತೆಯಾಗಿತ್ತು. 9 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೋಮವಾರ ಶೂನ್ಯ ಮಳೆ ದಾಖಲಾಗಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಒಡಿಶಾ ರಾಜ್ಯಗಳಲ್ಲಿ ತಲಾ ಶೇಕಡ 99ರಷ್ಟು ಮಳೆ ಕೊರತೆಯಾಗಿದೆ. ದೇಗುಲ ಕಾಣಿಕೆಗೆ ವೆಬ್ಕ್ಯಾಮ್. ಬೆಂಗಳೂರು. ಅಯೋಧ್ಯೆ ರಾಮಮಂದಿರದ ಹುಂಡಿ ಕಳವು ಪ್ರಕರಣ ದೇಶಾದ್ಯಂತ ಸುದ್ದಿಯಾದ ಬಳಿಕ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ಸರ್ಕಾರ ದೇಗುಲಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಬದಲು ಸಿಸಿಟಿವಿ ವೆಬ್ ಕ್ಯಾಮೆರಾಗಳನ್ನು ಅಳವಡಿಸಿ ಹುಂಡಿ ನಗದು ಚಿನ್ನ ಬೆಳ್ಳಿಯ ರಕ್ಷಣೆಗಾಗಿ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯದ ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಈ ಕುರಿತು ಮಾರ್ಗಸೂಚಿ ಪ್ರಕಟಿಸಿದೆ. ದೇವಾಲಯಗಳಲ್ಲಿ ಈಗಿರುವ ಸಿಸಿಟಿವಿ ಕ್ಯಾಮೆರಾಗಳಿಗೆ ಹಾನಿ ಮಾಡುವುದು, ಡಿವಿಆರ್ ಕಳವು ಮಾಡುವುದು, ನಿಷ್ಕ್ರಿಯಗೊಳಿಸುವುದು, ಧ್ವಂಸಗೊಳಿಸುವುದು, ಕರ್ಪೂರ ಹಚ್ಚಿ ಅದರ ಹೊಗೆಯನ್ನು ಕ್ಯಾಮೆರಾ ಲೆನ್ಸ್ ಕಾಣದಂತೆ ಮಾಡುವಂತಹ ಮೋಸಗಳನ್ನು ತಪ್ಪಿಸಲು ಸಿಸಿಟಿವಿ ವೆಬ್ ಕ್ಯಾಮೆರಾ ಅಳವಡಿಸಬೇಕು ಎಂದು ಸೂಚನೆ ನೀಡಿದೆ. ಜಾನಕಿ ಉಸಿರಿನಲ್ಲಿ ಉಸಿರಾದ ಮೈಸೂರು. ಅಭಿಮಾನಕ್ಕೆ ಕಟ್ಟುಬಿದ್ದು ಇಲ್ಲಿಗೆ ಉಳಿಯುವ ನಿರ್ಧಾರ ಮಾಡಿದ್ದರು ಗಾನಗೋಗಿಲೆ. ಮೈಸೂರು. ಉತ್ತಮ ಗಾನಗೋಗಿಲೆ ಎಸ್ ಜಾನಕಿ, ಎತ್ತಣ ಮೈಸೂರು, ಇವೆರಡಕ್ಕೂ ಸಂಬಂಧ ಬೆಸೆದಿದ್ದು ಮಾತ್ರ ಅಭಿಮಾನಿಗಳ ನಂಟು. ಭಾರತದ ಮೇರು ಗಾಯಕಿಯರಲ್ಲಿ ಒಬ್ಬರಾದ ಎಸ್ ಜಾನಕಿ ಮೂಲತಃ ಆಂಧ್ರಪ್ರದೇಶದವರು. ವೃತ್ತಿ ಜೀವನದ ಕಾರಣಕ್ಕೆ ಒಂದಿಷ್ಟು ಕಾಲ ಚೆನ್ನೈನಲ್ಲಿ ನೆಲೆ ನಿಂತರು. ಬದುಕಿನ ಸಂಧ್ಯಾ ಕಾಲ ಹೆಚ್ಚಿನ ಸಮಯ ಕಳೆದದ್ದು ಇಲ್ಲಿಯೇ. ಸದ್ಯ ಅಭಿಮಾನಿಯೊಬ್ಬರ ಮನೆಯಲ್ಲಿ ವಾಸವಿದ್ದ ಅವರು ಇಲ್ಲಿಯೇ ಸ್ವಂತಕ್ಕೊಂದು ಚಂದದ ಮನೆಯ ಹುಡುಕಾಟದಲ್ಲಿದ್ದರು. 4 ಮನೆಗಳನ್ನು ನೋಡಿದ್ದು ಅದರಲ್ಲಿ ಒಂದನ್ನು ಅಂತಿಮಗೊಳಿಸಬೇಕಾಗಿತ್ತು. ಅಷ್ಟರಲ್ಲಿ ಬದುಕಿನ ಪಯಣ ಮುಗಿಸಿ ಹೊರಟು ಹೋಗಿದ್ದಾರೆ. ಹೈದರಾಬಾದ್ನಲ್ಲಿ ಭವ್ಯ ಬಂಗಲೆಯಲ್ಲಿದ್ದರು. ಜಾನಕಿ ಅವರಿಗೆ ಮೈಸೂರು ಇಷ್ಟವಾಗಲು ಮುಖ್ಯ ಕಾರಣ ಇಲ್ಲಿನವರ ಅಭಿಮಾನ ಮತ್ತು ಈ ನಗರದ ಪ್ರಶಾಂತತೆ. ಯಾವಾಗ ಬಂದರೂ ಅಕ್ಕರೆಯಿಂದ ನೋಡಿಕೊಂಡು ಪ್ರೀತಿ ಅಭಿಮಾನ ತೋರುತ್ತಿದ್ದವರನ್ನು ಕಂಡ ಜಾನಕಿ ಕಡೆಗೆ ಇಲ್ಲಿಯೇ ನೆಲೆಸುವ ನಿರ್ಧಾರವನ್ನು ಮಾಡಿದ್ದರು. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ತೆರವುಗೊಳಿಸಿ. ಪುರಸಭೆ ಕಚೇರಿ ಮುಂಭಾಗ ಬೀದಿ ಬದಿ ವ್ಯಾಪಾರಿಗಳ ಪ್ರತಿಭಟನೆ ಆಗ್ರಹ. ಟಿ ನರಸೀಪುರ. ಪಟ್ಟಣದ ಪುರಸಭಾ ವ್ಯಾಪ್ತಿಯ ವಾಣಿಜ್ಯ ವಹಿವಾಟು ರಸ್ತೆಗಳಲ್ಲಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಯಾವುದೇ ಪರ್ಯಾಯ ವ್ಯವಸ್ಥೆ ನೀಡದೆ ತೆರವುಗೊಳಿಸುತ್ತಿರುವುದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಾಂಕೇತಿಕವಾಗಿ ವ್ಯಾಪಾರದ ಗಾಡಿಗಳನ್ನು ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿ ಸೋಮವಾರ ಪ್ರತಿಭಟಿಸಿದರು. ಸುಪ್ರೀಂಕೋರ್ಟ್ ನಿರ್ದೇಶನ ಹಾಗೂ ಪೌರಾಡಳಿತ ಇಲಾಖೆಯ ಮಾರ್ಗಸೂಚಿಯಂತೆ ಕಳೆದ 3-4 ದಿನಗಳಿಂದ ರಸ್ತೆ ಬದಿ ವ್ಯಾಪಾರಿಗಳ ತೆರವು ಹಾಗೂ ಚರಂಡಿ ಸ್ಲಾಬ್ಗಳ ಮೇಲೆ ಶೆಟ್ಲರ್ ಅಳವಡಿಸಿರುವುದನ್ನು ಪುರಸಭಾಧಿಕಾರಿಗಳು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸೋಮವಾರ ಪುರಸಭಾ ಕಚೇರಿ ಮುಂಭಾಗದಲ್ಲಿ ಕುಳಿತು ಸಾಂಕೇತಿಕವಾಗಿ ಪ್ರತಿಭಟಿಸಿ ತೆರವಿಗೆ ವಿರೋಧಿಸಿದರು. ಭಾರತ್ ಜೋಡೋಗೆ 1.10 ಕೋಟಿ, 10,000 ಯುವ ಸಂಘಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ.

ಅಮೂಲ್ಯ ಲೋಹಗಳು, ಎಲೆಕ್ಟ್ರಾನಿಕ್ ಸರಕುಗಳ ಸಾಗಣೆ ವೆಚ್ಚದಲ್ಲಿನ ಹೆಚ್ಚಳದಿಂದ ಆಮದು ವೆಚ್ಚ ಏರಿಕೆ ಕೇಂದ್ರ ಸರ್ಕಾರ. ನವದೆಹಲಿ ಜೂನ್ ತಿಂಗಳಿನಲ್ಲಿ ದೇಶದಿಂದ 3.86 ಲಕ್ಷ ಕೋಟಿ ಮೌಲ್ಯದ ಸರಕು ಮತ್ತು ಸೇವೆಗಳು ರಫ್ತಾಗಿದ್ದು, ಕಳೆದ ವರ್ಷದ ಜೂನ್ಗೆ ಹೋಲಿಸಿದರೆ ರಫ್ತು ಶೇಕಡ 15.5% ಹೆಚ್ಚಳವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಇದೇ ಅವಧಿಯಲ್ಲಿ ದೇಶದ ಆಮದು ಶೇಕಡ 31% ಜಿಗಿದಿದ್ದು, ಇದು ಹಣಕಾಸಿನ ಮೌಲ್ಯದಲ್ಲಿ 6.77 ಲಕ್ಷ ಕೋಟಿಯಾಗಿದೆ. ರಫ್ತು ಮತ್ತು ಆಮದು ನಡುವಿನ ಅಂತರವಾದ ವ್ಯಾಪಾರದ ಕೊರತೆಯು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಜೂನ್ ತಿಂಗಳಿನಲ್ಲಿ 2.91 ಲಕ್ಷ ಕೋಟಿಗೆ ಹೆಚ್ಚಳವಾಗಿದೆ. ಇದು 5 ತಿಂಗಳ ಗರಿಷ್ಠ ಮಟ್ಟ. ಚಿಲ್ಲರೆ ಹಣದುಬ್ಬರ ಶೇಕಡ 4.38% ಏರಿಕೆ. ನವದೆಹಲಿ ಆಹಾರ ವಸ್ತುಗಳ ಬೆಲೆ ಹೆಚ್ಚಳದ ಪರಿಣಾಮವಾಗಿ ಜೂನ್ ತಿಂಗಳಿನಲ್ಲಿ ಚಿಲ್ಲರೆ ಹಣದುಬ್ಬರ ಪರಿಣಾಮವು ಶೇಕಡ 4.38% ಹೆಚ್ಚಳ ಆಗಿದೆ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಗದಿ ಮಾಡಿಕೊಂಡಿರುವ ಗುರಿಗಿಂತ ಹೆಚ್ಚು. ಚಿಲ್ಲರೆ ಹಣದುಬ್ಬರ ಪ್ರಮಾಣವನ್ನು ಶೇಕಡ 4% ನಿಗದಿ ಮಾಡುವುದು ಆರ್ಬಿಐ ಗುರಿ. ಹಣದುಬ್ಬರ ಪ್ರಮಾಣವನ್ನು ಅಂದಾಜಿಸುವ ಹೊಸ ಸರಣಿಯು ಜನವರಿಯಲ್ಲಿ ಜಾರಿಗೆ ಬಂದಿದ್ದು, ಅದಾದ ನಂತರದಲ್ಲಿ ಚಿಲ್ಲರೆ ಹಣದುಬ್ಬರ ಪರಿಣಾಮವು ಶೇಕಡ 4% ಮಟ್ಟಕ್ಕಿಂತ ಜಾಸ್ತಿ ಆಗಿರುವುದು ಇದೇ ಮೊದಲು. ನಗರ ಪ್ರದೇಶಗಳಲ್ಲಿ ಹಣದುಬ್ಬರ ಪ್ರಮಾಣವು ಶೇಕಡ 4.74% ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಶೇಕಡ 3.92% ದಾಖಲೆಯಾಗಿದೆ. ಜೂನ್ನಲ್ಲಿ ದಾಖಲಾಗಿರುವುದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದ ನಂತರ ಮೊದಲ ಪೂರ್ಣ 1 ತಿಂಗಳ ಹಣದುಬ್ಬರದ ಅಂಕಿಅಂಶವಾಗಿದೆ. ಮೇ ಮಧ್ಯ ಭಾಗದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಲಾಯಿತು. ಜಲಸಂಧಿ ನಿಯಂತ್ರಿಸುತ್ತೇವೆ, ಅಮೆರಿಕ ಇರಾನ್ ಪ್ರತಿಪಾದನೆ. ಹೋಮ್ರಿಜ್ನಲ್ಲಿ ಶುಲ್ಕ, ಟ್ರಂಪ್ ಘೋಷಣೆ. ವಾಷಿಂಗ್ಟನ್, ದುಬೈ. ಇರಾನ್ನ ಬಂದರುಗಳು ಹೋಮ್ರು ಜಲಸಂಧಿಯನ್ನು ಅಮೆರಿಕ ಹಿಡಿತಕ್ಕೆ ಪಡೆದು ಬಳಕೆ ಮುಕ್ತಗೊಳಿಸಲಿದೆ. ಸುರಕ್ಷತೆ ಒದಗಿಸಿದ್ದಕ್ಕಾಗಿ ಹಡಗುಗಳಿಗೆ ನಾವು ಶುಲ್ಕ ವಿಧಿಸಿದ್ದೇವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೋಮವಾರ ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ. ಯುದ್ಧಕ್ಕೆ ಶಾಶ್ವತ ಅಂತ್ಯ ಮಾಡುವ ಪ್ರಯತ್ನಗಳ ಬಗ್ಗೆಯೂ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯುರೋಪ್ನ ದಿಗ್ಗಜ ತಂಡಗಳ ಹಣಾಹಣಿ. ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಸ್ಪೇನ್ ಮುಖಾಮುಖಿ ಇಂದು. ಡಾಲಸ್. ಯುರೋಪ್ನ 2 ದಿಗ್ಗಜ ತಂಡಗಳ ನಡುವಿನ ಫಿಫಾ ವಿಶ್ವಕಪ್ ಸೆಮಿಫೈನಲ್ ಹಣಾಹಣಿಗೆ ವೇದಿಕೆ ಸಿದ್ಧಗೊಂಡಿದೆ. ವಿಶ್ವಕಪ್ ಇತಿಹಾಸದಲ್ಲಿ ಪ್ರಬಲ ಎನಿಸಿರುವ ಫ್ರಾನ್ಸ್ನ ಆಕ್ರಮಣಕಾರಿ ಆಟಗಾರರನ್ನು ಕಟ್ಟಿಹಾಕಲು ಸ್ಪೇನ್ ತಂಡ ಮಂಗಳವಾರ ಪ್ರಯತ್ನಿಸಲಿದೆ. ಭಾರತ ತಂಡಕ್ಕೆ ರೋಕೋ ಬಲ. ಅನುಭವಿಗಳಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇಂಗ್ಲೆಂಡ್ ತಂಡದ ವಿರುದ್ಧ ಆರಂಭವಾಗುವ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನದ ಜೊತೆಗೆ ಟಿ20 ಸೋಲಿನಿಂದ ಹೈರಾಣಾಗುತ್ತಿರುವ ಭಾರತ ತಂಡದಲ್ಲಿ ಜೀವಕಳೆ ಮೂಡಿಸಬೇಕಾಗಿದೆ. 5 ಪಂದ್ಯಗಳ ಚುಟುಕು ಕ್ರಿಕೆಟ್ ಸರಣಿಯಲ್ಲಿ ಕ್ವೀನ್ಶಿಪ್ ಮಾಡಿರುವ ಇಂಗ್ಲೆಂಡ್ ತಂಡವು ಮಂಗಳವಾರ ಆರಂಭವಾಗುವ 3 ಪಂದ್ಯಗಳ ಸರಣಿಗೆ ಉತ್ಸಾಹದಿಂದ ಸಜ್ಜಾಗಿದೆ. ಕೊಹ್ಲಿ ಮತ್ತು ರೋಹಿತ್ ಜೊತೆಗೆ ದೇಶದ ಅಗ್ರವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ, ನಾಯಕ ಶುಭಮನ್ ಗಿಲ್, ವಿಕೆಟ್ ಕೀಪರ್ ಬ್ಯಾಟರ್ ಕೆಎಲ್ ರಾಹುಲ್ ಅವರು ಏಕದಿನ ತಂಡಕ್ಕೆ ಮರಳುತ್ತಿದ್ದಾರೆ. ಸ್ನೇಹ ರಾಣಾಗೆ 4 ವಿಕೆಟ್, ಆತಿಥೇಯ ಇಂಗ್ಲೆಂಡ್ಗೆ 270 ರನ್ ಸೋಲು. ಲಾರ್ಡ್ಸ್ ಟೆಸ್ಟ್ ಭಾರತ ಜಯಭೇರಿ. ಲಂಡನ್. ಭಾರತ ವನಿತೆಯರ ತಂಡವು ಲಾರ್ಡ್ಸ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು 270 ರನ್ಗಳಿಂದ ಗೆದ್ದುಕೊಂಡಿತು. ಇದು ಐತಿಹಾಸಿಕ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಮಹಿಳಾ ಟೆಸ್ಟ್ ಆಗಿದೆ. ಪಂದ್ಯದ 4ನೇ ಹಾಗೂ ಕೊನೆಯ ದಿನವಾದ ಸೋಮವಾರ ಭಾರತ ತಂಡದ ಗೆಲುವಿನ 4 ವಿಕೆಟ್ಗಳ ಅಗತ್ಯವಿದ್ದು, ಹರ್ಮನ್ಪ್ರೀತ್ ಕೌರ್ ಪಡೆಯು ಸಿನ್ನರ್ಗಳ ದಿನದಾಟವಾದ ಮೊದಲ ಅವಧಿಯಲ್ಲಿಯೇ ಗೆಲುವಿನ ಔಪಚಾರಿಕತೆ ಪೂರೈಸಿದರು. ಈ ದಿನದ ಶುಭಾಷಿತ. ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಅಹಂಕಾರವನ್ನು ಬಿಟ್ಟು ಬಿಟ್ಟರೆ ಜೀವನದಲ್ಲಿ ಕೆಡುಕುಗಳನ್ನು ಸುಲಭವಾಗಿ ಗೆಲ್ಲಬಹುದು. ಮಹಾತ್ಮ ಗಾಂಧೀಜಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಹೈನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು.

ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12:30 to 1:30 SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಮತದಾರರ ಹೆಸರುಗಳನ್ನು ಸೇರಿಸುವುದು, ಹೆಸರು, ವಿಳಾಸ, ವಯಸ್ಸು ಮೊದಲಾದ ವಿವರಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ SIR ಪ್ರಕ್ರಿಯೆ ಕುರಿತು HD Kote ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ RKAS ಹಾಗೂ HD Kote ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಶ್ರೀನಿವಾಸ್ KAS ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಇಂದಿನ ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಇವರು ಮನಃಶಾಸ್ತ್ರಜ್ಞರು,

0: ಅಡ್ವಾನ್ಸ್ಡ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ.
1: ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿ ಕಾರ್ವಿ ಅವರು ಹೇಳ್ತಾರೆ.
2: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆಗೆ 17 ವರ್ಷ. ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೇನ್ ಪರಿಹಾರ ಹೇಳ್ತೀರಾ?
3: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕ ಆಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡ್ಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
2: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
3: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ. 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10%, 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಶ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಶ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ, ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್ ಅವರಿಗೆ. ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿ ಇದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ಲರೂ ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ. ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ, ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
0: ಆತ್ಮೀಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
4: ರಂಗಾನಿನ ಮೇಲೆ ಕೋಪ ಆಯ್ತು, ಕೋಪ ಆಯ್ತು, ತುಂಬಾ ರೋಸ ಆಯ್ತು.

0: ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ,
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ.
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನ ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವ್ರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗುವಿನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆಯಾಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯಕ್ಕೆ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಿಂದ್ರೆ ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್? ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನು ಮಾರ್ಗದರ್ಶನ ನೀವು ಕೊಡೋದಿಲ್ಲ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ ಯಾರ ಜೊತೆನೂ ಸೇರೋದಿಲ್ಲ. ಇಡೀ ದಿನ ಮಗುವಿನ ಜೊತೆನೆ ಇದೊಳ್ಳೋದು, ಅದಕ್ಕೆ ಹೋಮ್ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು, ನಿಮ್ಗಿರುವ ಇಂಟ್ರೆಸ್ಟ್, ನೀವ್ ಮೊದ್ಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ಮ ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ, ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಹಾಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನು ಶೇರ್ ಮಾಡೋದಿಲ್ಲ, ಎಲ್ಲ ನಾನ್ ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
0: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
2: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನಂತರ ತಕೊಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರೂ ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
0: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಿಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. 4 ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡ್ಕೋಬಹುದು ತಂದೆ ತಾಯಂದ್ರು?
2: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವರಿಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದು ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗುತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
0: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
2: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರ್ಲಿ, ಅದು 1 ವರ್ಷ 2 ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನೂ ದೊಡ್ಡ ಜಗಳ, ಪ್ರತಿ ಸ್ನಾನನೂ ದೊಡ್ಡ ಜಗಳ, ಪ್ರತಿ ಕೆಲ್ಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ

0: ಎಲ್ಲ ಮಕ್ಕಳು ಅದ್ ಯಾವ ತೊಂದ್ರೇನು ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ, ಊಟ ಆಗ್ಲಿ, ಏನೇ ಚಿಕ್ಕ ಚಿಕ್ಕ ಕೆಲ್ಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳಕ್ ಆಗುತ್ತೆ, ತಲೆ ಬಾಚೋಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲಿತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, 5 ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದು ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗೆ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದು ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯರು ಮತ್ತೆ ಅವರ ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳಾಡ್ತಾ ಇರ್ತೀವಿ ಎಷ್ಟು ಬೇಕಾದ್ರೆ ಜಗಳಾಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.

0: ಅದ್ವೇರಿ ಮನೋಚಿಂತನ ಕಾರ್ಯಕ್ರಮವನ್ನು ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲವಿಕಾವಿ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ

0: ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದು ಏನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ ಎರಡು ದಿವಸ ಮೂರು ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೇ ಇದ್ರೆ, ಕಡಿಮೆ ಜ್ವರ ಇದ್ರೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರೂ ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು. ಜ್ವರದ ಹಾಗೆ ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರ್ಬಿಟ್ತು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಗೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವ್ನ ಕೈ ಹಿಡಿದೆ ಮಲಗ್ಬೇಕು, ಅವ್ನು ಯಾವಾಗ್ಲೂ ಹೋಗೋದಿಲ್ಲ, ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ, ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ ಒಂದ್ ಎರಡು ಮೂರು ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೇ ಇರೋದು, ಮಾತನಾಡದೇ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟು ಆಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
1: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಬಹುದು ಮಕ್ಕಳಲ್ಲಿ?
0: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರ ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೆ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡ್ಲೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರ ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊ. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
1: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
0: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು ಅವ್ರು ಏನೇ ಮಾಡೋದಿದ್ರೆ. ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
1: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು, ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರ್ಬೋದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರ್ಬೋದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
0: ಈಗ ಮಕ್ಕಳಿಗೆ ಏನಂದ್ರೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ, ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಅಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಿಗೆ ಅದು ಹೆದರಿಸಿದ್ರೆ ಅವರು ಬರುವುದೇ ಇಲ್ಲ, ಮರ್ಲಿಕ್ಕೆ ಕೇಳೋದಿಲ್ಲ, ನಾನು ಹೋಗೋದಿಲ್ಲ ಡಾಕ್ಟರ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು, ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನನ್ನ ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನು ಹೀಗೆ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವರು ಅಂತ ತೋರಿಸ್ಕೊಂಡು ಅವರು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗುಮ್ಮ ಬಂದು ತಿನ್ನತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಸ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ
0: ಒಂದು ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರದು.

0: ಯಾಕಂದ್ರೆ ಅವರು ಅಕ್ಸೆಪ್ಟೇಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು. ನಾವು ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನ್ ಈ ತರ ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೇನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ ಮಕ್ಕಳಂದ್ರೆ, ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿ ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ
1: ಪೋಷಕರಿಗೂ. ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿ.
2: ಹಲೋ,
3: ಹಲೋ,
2: ಹಾ ಕೇಳಿಸ್ತಿದ್ಯಾ?
3: ಹಲೋ
2: ಕೇಳಿಸ್ತಿದ್ಯಾ?
3: ಹಾ ಸರ್ ಕೇಳಿಸ್ತಿದೆ.
2: ಹಾ
3: ಕೇಳಿಸ್ತಾ ಇದೆ.
2: ಕೇಳಿಸ್ತಿದ್ಯಾ?
3: ಕೇಳಿಸ್ತಿದೆ, ಆದ್ರೆ ನನ್ನ ವಾಯ್ಸ್ ನನಗೆ ಫುಲ್ ರಿಪೀಟ್ ಹೊಡಿತಾ ಇದೆ.
2: ಅವ್ರಿಗೆ ಅವ್ರು ರಿಪೀಟ್ ಹೊಡಿತಾ ಇದೆ ಅಂತ ನೋಡಿ,
3: ಮಾತಾಡೋಕೆ ಆಗ್ತಿಲ್ಲ ಅಷ್ಟು ರಿಪೀಟ್ ಆಗ್ತಿದೆ. ನಿಮ್ಮ ವಾಯ್ಸ್ ಕ್ಲಾರಿಟಿ ಇದೆ ಆದ್ರೆ.
2: ನಿಮ್ಮ ವಾಯ್ಸು ನನಗೂ ಕ್ಲಾರಿಟಿ ಇದೆ. ಹಾ ಹಲೋ, ಈಗಲೂ ಹಂಗೆ ಬರ್ತಿದ್ಯಾ?
3: ನೀವು ಮಾತಾಡೋದು ಕೇಳಿಸ್ತಿದೆ.
2: ಓಕೆ, ಮತ್ತೆ ರಿಪೀಟ್ ಆಗ್ತಿದ್ಯಾ?
3: ಹೌದು.
2: ಓಕೆ,
3: ಹಲೋ.
2: ಹಾಂ ಹಾಂ ಹೇಳಿ ಹೇಳಿ
3: ಸರ್. ಅವ್ರು ಇಲ್ಲೇ ಬರ್ತಾರಾ?
2: ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ. ಲೈವ್ ಕೊಟ್ಟಿದ್ದೀರಾ? ಓಕೆ, ಅದನ್ನ ಸ್ವಲ್ಪ ನೋಡಿ ಚೆಕ್ ಮಾಡಿ ಕರೆಕ್ಟಾಗಿ ಎಲ್ಲ ಬರ್ತಿದ್ಯಾ ಅನಿತಾ?
3: ಮಾತಾಡೋಕೆ ಆಗ್ತಿಲ್ಲ ಅಷ್ಟು ರಿಪೀಟ್ ಬರ್ತಾ.
2: ನೋಡಿ ಒಂದ್ಸಲಿ
3: ಮಾಡಿದ್ರು ಹಂಗೆ ಆಗುತ್ತಾ ಅಂತ
2: ಗೊತ್ತಿಲ್ಲ ಒಂದ್ಸಲಿ. ಹಾ ಹಾ ಹೇಳಿ ಹೇಳಿ.
3: ಬರ್ತಾ ಇಲ್ಲ ಇವಾಗ, ಯಾಕೋ ಬರ್ತಾ ಇಲ್ಲ.
2: ಇವಾಗ ಬರ್ತಾ ಇಲ್ಲ ಅಂತೀರಿ? ಹಾ ಹೇಳಿ ಹೇಳಿ, ಕೇಳಿಸ್ತಿದ್ಯಾ?
3: ಯಾಕೋ ಬರ್ತಾ ಇಲ್ಲ ಸರ್.
2: ಕೇಳಿಸ್ತಾ ಇದೆಯಾ? ನಾನ್ ಮಾತಾಡೋದ್ ನಿಮಗೆ ಕೇಳಿಸ್ತಾ ಇದೆ ತಾನೆ?
3: ಹಲೋ,
2: ನಾನ್ ಮಾತಾಡೋದ್ ನಿಮಗೆ ಕೇಳಿಸ್ತಿದ್ಯಾ?
3: ನೀವು ಮಾತಾಡೋದು ಈಗೊಂದು ಚೂರ್ಚೂರು ಕಟ್ ಆಗ್ತಿದೆಯಲ್ಲ.
2: ಓಕೆ, ಈಗ
3: ಕೇಳಿಸ್ತಿದೆ ಸರ್?
2: ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಾ?
3: ಹಲೋ,
2: ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಾ?
3: ನಿಮ್ ವಾಯ್ಸ್ ಫುಲ್ ಗೊರ ಗೊರ ಅಂತ ಐತೆ, ಆದ್ರೆ ನನ್ನ ವಾಯ್ಸ್ ನಂಗೆ ರಿಪೀಟ್ ಬರ್ತಾ ಇಲ್ಲ.
2: ಓಕೆ, ಈಗ
3: ಹಲೋ,
2: ಈಗ ಇವಾಗ ಕೇಳಿಸ್ತಿದ್ಯಾ?
3: ಕೇಳಿಸ್ತಿದೆ ಸರ್.
2: ಏನ್ ಪ್ರಾಬ್ಲಮ್ ಇಲ್ವಾ?
3: ಕರೆಕ್ಟ್ ಆಗಿದೆ ಇದು, ವಾಯ್ಸ್ ನಾನು ಕೇಳಿಸ್ತಿಲ್ಲ, ನಿಮ್ದು ಸರಿ ಇದೆ.
2: ಓಕೆ, ಇದಿಷ್ಟು ಇಟ್ಕೊಳ್ಳಿ.
3: ಯತೀಶ್ ಅವರೇ
0: ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ, ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುವಿಗೆ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಅಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನು ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನು ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರೂ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ನಾನ್ ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು, 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ, ಅದರಿಂದ ಅದಕ್ಕಿಂತ ನಾವು ಅವ್ರ

0: ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು. ಯಾಕಂದ್ರೆ ನನ್ಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದಂದ್ರೆ, ನನ್ನ ಚೈಲ್ಡ್ ಹುಡ್ ಬಹಳ ಹ್ಯಾಪಿ ಚೈಲ್ಡ್ ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾ ರಾತ್ರಿ ನನ್ಗೆ ಒಂದ್ ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾ ರಾತ್ರಿ ಒಂದ್ ಗಂಟೆ ಮಕ್ಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ ಹುಡ್ಗಿ ಇರ್ಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನಾ ಕತೆ ಹೇಳ್ತೇನೆ, ದಿನಾ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದನ್ನ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ ವರ್ಕ್ ಅಲ್ಲ, ಹೊಡೆಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು. ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ ಬಹಳ ಮನಸ್ಸಿಗೆ ನಾಟು ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
3: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದಿರಿ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12:30 1:30 SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಮತದಾರರ ಹೆಸರುಗಳನ್ನು ಸೇರಿಸುವುದು, ಹೆಸರು, ವಿಳಾಸ, ವಯಸ್ಸು ಮೊದಲಾದ ವಿವರಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ SIR ಪ್ರಕ್ರಿಯೆ ಕುರಿತು HD Kote ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ RKAS ಹಾಗೂ HD Kote ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಶ್ರೀನಿವಾಸ್ KAS ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/7/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಕುಮಾರ್ ಅವರು ಮಕ್ಕಳ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಹೈನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಇಂದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12:30 to 1:30 SIR ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಮತದಾರರ ಹೆಸರುಗಳನ್ನು ಸೇರಿಸುವುದು, ಹೆಸರು, ವಿಳಾಸ, ವಯಸ್ಸು ಮೊದಲಾದ ವಿವರಗಳನ್ನು ತಿದ್ದುಪಡಿ ಮಾಡುವುದು ಹಾಗೂ SIR ಪ್ರಕ್ರಿಯೆ ಕುರಿತು HD Kote ವಿಧಾನಸಭಾ ಕ್ಷೇತ್ರದ ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಮಂಜುನಾಥ್ RKAS ಹಾಗೂ HD Kote ವಿಧಾನಸಭಾ ಕ್ಷೇತ್ರದ ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳಾಗಿರುವ ಶ್ರೀ ಶ್ರೀನಿವಾಸ್ KAS ರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900005

0: ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿದ್ಯುತ್ ವಾಹನಗಳ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಗಳು. ಲಿಥಿಯಂ ಐರನ್ ಫಾಸೆಟ್ ಬ್ಯಾಟರಿಗಳು ಬಳಕೆಯಲ್ಲಿವೆ. ಇವು ಸುರಕ್ಷಿತ, ದೀರ್ಘ ಬಾಳಿಕೆ ಬರುವವು, ಹಗ್ಗವೂ ಹೌದು. ಆದಾಗ್ಯೂ ಸದ್ಯ ಈ LFP ಬ್ಯಾಟರಿಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುವ ಹೊಸ ಬ್ಯಾಟರಿಗಳು ಜನ್ಮ ತಾಳಿವೆ. ಆದರೆ ಜಗತ್ತಿನ ಅರ್ಧದಷ್ಟು ಬ್ಯಾಟರಿಗಳು ಈ LFP ಬ್ಯಾಟರಿಗಳೇ. ಇಷ್ಟು ಲಕ್ಷಗಟ್ಟಲೆ ಬ್ಯಾಟರಿಗಳ ಆಯುಷ್ಯ ಮುಗಿದ ಮೇಲೆ ಅವನ್ನ ಮರುಬಳಕೆ ಮಾಡಲೇಬೇಕು. ಇಲ್ಲದಿದ್ದರೆ ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಒಂದು ಕಡೆ, ಜೊತೆಗೆ ಲಿಥಿಯಂ ಸೇರಿದಂತೆ ಅದರಲ್ಲಿರುವ ಬೇರೆ ಬೇರೆ ರಾಸಾಯನಿಕಗಳನ್ನ ಬೇರ್ಪಡಿಸಿ ಮರುಬಳಕೆಗೆ ತೆಗೆದುಕೊಳ್ಳದಿದ್ದರೆ ನಮಗೆ ಲಿಥಿಯಂನಂತಹ ರಾಸಾಯನಿಕಗಳ ಕೊರತೆಯು ಉಂಟಾಗಬಹುದು. ಇದನ್ನು ನಿಭಾಯಿಸಲೆಂದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಇಂಜಿನಿಯರ್ಗಳು ಹೊಸ ಮಾರ್ಗವೊಂದನ್ನು ಪತ್ತೆ ಮಾಡಿದ್ದಾರೆ. ಅದುವೇ ಹಳೆಯ ಬ್ಯಾಟರಿಗಳ ಉನ್ನತೀಕರಣ, ಅರ್ಥಾತ್ ಆಪ್ಸೈಕ್ಲಿಂಗ್ ಎಂದರೆ ಇಷ್ಟ. ಆಯುಷ್ಯ ಮುಗಿದ ಮೇಲೆ LFP ಬ್ಯಾಟರಿಗಳನ್ನು ಲಿಥಿಯಂ ಮ್ಯಾಂಗನೀಸ್ ಐರನ್ ಸಾಫೆಟ್ ಅಂದರೆ LMFE ಬ್ಯಾಟರಿಗಳನ್ನಾಗಿ ಬದಲಾಯಿಸಿ ಬಿಡುವುದು. ಇದ್ದ ಬ್ಯಾಟರಿಗಳೇ ಮ್ಯಾಂಗನೀಸ್ ಎನ್ನುವ ಹೊಸದೊಂದು ರಾಸಾಯನಿಕವನ್ನು ಸೇರಿಸಿ ಹೊಸದಾದ ಬ್ಯಾಟರಿಯನ್ನಾಗಿಸಿ ಬಿಡುವುದು. ಇದನ್ನೇ ಅಪ್ಸೈಕ್ಲಿಂಗ್ ಅಥವಾ ವಸ್ತುಗಳ ಉನ್ನತೀಕರಣ ಎನ್ನಬಹುದು. ಈ ವಿಧಾನವು ಹಳೆಯ ಬ್ಯಾಟರಿಗಳನ್ನೆಲ್ಲ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುತ್ತದೆ. ರೀಸೈಕ್ಲಿಂಗ್ ಅಥವಾ ಮರುಬಳಕೆಯಲ್ಲಿ ಹಳೆಯ ಬ್ಯಾಟರಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗುತ್ತದೆ. ನಂತರ ರಾಸಾಯನಿಕಗಳನ್ನು ಪ್ರತ್ಯೇಕಿಸಿ ಶುದ್ಧೀಕರಿಸಿ ಅವುಗಳಿಂದ ಹೊಸದೊಂದು ಕ್ಯಾಥೋಡ್ ಅಂದರೆ ಬ್ಯಾಟರಿಯ ಪ್ರಮುಖ ಭಾಗವನ್ನು ತಯಾರಿಸಲಾಗುತ್ತದೆ. ಆದರೆ ಇಂಜಿನಿಯರ್ಗಳು ಪತ್ತೆ ಮಾಡಿರುವ ಹೊಸ ವಿಧಾನದಲ್ಲಿ ಹಳೆಯ ಬ್ಯಾಟರಿಗೆ ಹೊಸದೊಂದು ಧಾತು ಮ್ಯಾಂಗನೀಸ್ ಅನ್ನು ಸೇರಿಸಿ ತುಸು ಬದಲಾವಣೆ ಮಾಡಿಕೊಂಡರೆ ಬದಲಾವಣೆ ಸ್ವಲ್ಪ ಎನಿಸಿದರೂ ಬ್ಯಾಟರಿಯ ರೂಪ ಮಾತ್ರ ಸಂಪೂರ್ಣ ಹೊಸತು. ಈ ಉಪಾಯ ಹೆಚ್ಚಿನ ಬದಲಾವಣೆ ಅಥವಾ ಶ್ರಮವನ್ನು ಬೇಡದೆಯೇ ಹೊಸ ಬ್ಯಾಟರಿಯನ್ನು ನಮಗೆ ನೀಡುತ್ತದೆ. ಜೊತೆಗೆ ಶೇಕಡ 15-20% ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳದಂತೆಯೇ ದೀರ್ಘಕಾಲದ ಬಳಕೆ, ಸುರಕ್ಷತೆಯ ಜೊತೆಗೆ ತ್ಯಾಜ್ಯ ನಗಣ್ಯವಾಗಿ ಹಗ್ಗದ ವೆಚ್ಚ. ಆದರೆ ಹಳೆಯ ಮರುಬಳಕೆಯ ವಿಧಾನಗಳು ಹೆಚ್ಚಿನ ಶಾಖ ಮತ್ತು ರಾಸಾಯನಿಕಗಳನ್ನು ಬಳಸುವುದರಿಂದ ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣವು ಹೆಚ್ಚಾಗಿರುತ್ತದೆ. ಅಲ್ಲದೆ ಅತಿಯಾದ ಶಕ್ತಿ ಖರ್ಚಾಗುವುದರ ಜೊತೆಗೆ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಉತ್ಪಾದನೆ ಮಾಡುತ್ತದೆ. ಆದರೆ ಈಗ ಅಭಿವೃದ್ಧಿಪಡಿಸಿರುವ ಹೊಸ ವಿಧಾನವು ಪರಿಸರ ಸ್ನೇಹಿಯು ಎನ್ನುತ್ತಿದ್ದಾರೆ ಸಂಶೋಧಕರಾದ ಬೇಲಿರವರು. ಈ ಹಿಂದೆ ಬಳಸಲಾದ ಬ್ಯಾಟರಿಗಳು ಪುನರ್ನಿರ್ಮಿಸಿ ಹೊಸ LFP ಬ್ಯಾಟರಿಗಳನ್ನು ತಯಾರಿಸುವ ಪರಿಸರ ಸ್ನೇಹಿ ವಿಧಾನಗಳನ್ನು ಪತ್ತೆ ಮಾಡಲಾಗಿತ್ತು. ಆದರೆ ಇದು ಅದೇ ರಾಸಾಯನಿಕ ವಿಧಾನಗಳನ್ನು ಒಳಗೊಂಡ ಹೊಸ LFP ಬ್ಯಾಟರಿಯನ್ನೇ ಕೊಡುತ್ತಿತ್ತು. ಈಗ ಅಭಿವೃದ್ಧಿಪಡಿಸಿರುವ LMFP ಬ್ಯಾಟರಿ ಹೆಚ್ಚಿನ ಶಕ್ತಿ ಸಂಗ್ರಹಿಸಿಕೊಳ್ಳುವ ಉನ್ನತ ಮೌಲ್ಯದ್ದು ಎನ್ನುತ್ತಾರೆ ಲೀರವರು. ಇನ್ನು ಇಂಜಿನಿಯರ್ಗಳು ಇದನ್ನು ಹೇಗೆ ಮಾಡಿದ್ದಾರೆ ಎಂದು ತುಸು ಕುತೂಹಲದಿಂದ ನೋಡಿದರೆ, ಮೊದಲಿಗೆ ಬ್ಯಾಟರಿಯ ರಚನೆಯನ್ನು ಇಳಿ ಇಳಿಯಾಗಿ ಬಿಡಿಸಲಾಗುತ್ತದೆ. ಇದು ಭದ್ರವಾಗಿ ಸುತ್ತಿರುವ ಪದರಗಳ ರಚನೆಯನ್ನು ಪಡೆದಿರುತ್ತದೆ. ಇದನ್ನು ಜೆಲ್ಲಿ ರೋಲ್ ಎನ್ನುತ್ತಾರೆ. ನಂತರ ಇದನ್ನು ಹಾಳೆಗಳಾಗಿ ಕತ್ತರಿಸಿ ನೀರಿನಲ್ಲಿ ನೆನೆಸಿಡಲಾಗುತ್ತದೆ. ಇಲ್ಲಿಗೆ ನಿಧಾನವಾಗಿ ತಿರುಗುತ್ತಿರುವಂತೆ ಒಂದು ಯಂತ್ರವನ್ನು ಅಳವಡಿಸಿ ಅಲ್ಯೂಮಿನಿಯಂ ಹಾಳೆಯಿಂದ ಕ್ಯಾಥೋಡನ್ನು ಬೇರ್ಪಡಿಸಲಾಗುತ್ತದೆ. ಅಲ್ಯೂಮಿನಿಯಂ ಅನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಶುದ್ಧೀಕರಣಗೊಳಿಸಲಾಗುತ್ತದೆ. ನಿಗದಿತ ಸಮಯದ ನಂತರ ನೀರಿಗೆ ಕ್ಯಾಥೋಡ್ ಅಂಶವೆಲ್ಲ ಬಂದು ಸೇರಿ ನೀರು ಕಪ್ಪಾದ ಬಣ್ಣದ ಮಡ್ಡಿಯಂತಾಗುತ್ತದೆ. ನೀರಿನ ಅಂಶವನ್ನು ತೆಗೆದಾಗ ಸಿಗುವ ಕಪ್ಪು ರಾಸಾಯನಿಕ ಬಣ್ಣವನ್ನು ಒಣಗಿಸಿ ನುಣ್ಣಗಿನ ಪುಡಿಯನ್ನು ತಯಾರಿಸಲಾಗುತ್ತದೆ. ಈ ಕಪ್ಪು ಪುಡಿಗೆ ಲಿಥಿಯಂ, ಮ್ಯಾಂಗನೀಸ್ ಹಾಗೂ ಫಾಸ್ಫೇಟ್ ರಾಸಾಯನಿಕ

0: ಅನ್ನು ಸೇರಿಸಿದರೆ ಹಳೆಯ ಬ್ಯಾಟರಿಯಿಂದ ಹೊಸ ಬ್ಯಾಟರಿಯಾಗಿಸುವ ಸಾಮಗ್ರಿಗಳು ಸಿದ್ಧ. ಈ ಸಾಮಗ್ರಿಗಳನ್ನು ಬಳಸಿಕೊಂಡು ಹೊಸ ಬ್ಯಾಟರಿಯನ್ನು ಮಾಡುವ ಮೊದಲಿಗೆ ಲಿಥಿಯಂ, ಮ್ಯಾಂಗನೀಸ್ ಹಾಗೂ ಸಾಫೆಟ್ಗಳನ್ನು ಬೆರೆಸಿಕೊಂಡು LFP ಬ್ಯಾಟರಿಗಳ ರಚನೆಯನ್ನೇ ಹೋಲುವ ಮಧ್ಯಂತರ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ನಂತರ ಇದನ್ನು ಹಳೆಯ ಬ್ಯಾಟರಿಗಳಿಂದ ಬೇರ್ಪಡಿಸಿದ ಕಪ್ಪು ಬಣ್ಣದ ಪುಡಿಯೊಂದಿಗೆ ಬೆರೆಸಿ ಪುನಃ ಚೆನ್ನಾಗಿ ಅರೆದು ನುಣ್ಣಗೆ ಬೆರೆಸಿಕೊಳ್ಳಲಾಗುತ್ತದೆ. ಈ ಮಿಶ್ರಣವನ್ನು ಬಿಸಿ ಮಾಡಿದಾಗ ರಾಸಾಯನಿಕ ಕ್ರಿಯೆ ಆರಂಭವಾಗುತ್ತದೆ. ಶಾಖ ಹೆಚ್ಚುತ್ತಾ ಹೋದಂತೆ ಮ್ಯಾಂಗನೀಸ್ ಅಣುಗಳು ನಿಧಾನವಾಗಿ ವಸ್ತುವಿನ ತುಂಬೆಲ್ಲ ವ್ಯವಸ್ಥಿತವಾಗಿ ಜೋಡಣೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ಮ್ಯಾಂಗನೀಸ್ ಅಣುಗಳು ಕೇವಲ ಐರನ್ ಅಣುಗಳನ್ನು ಬದಲಿಸಿ ಬಂಧವಾಗುತ್ತದೆ. ಈ ಮರುಜೋಡಣೆಯೇ ಒಂದು ರಾಸಾಯನಿಕ ಮಿಶ್ರಣವನ್ನು ಏಕರೂಪದ ಒಂದು ರಚನೆಯಾಗಿ ರೂಪುಗೊಳ್ಳುವಂತೆ ಮಾಡುತ್ತದೆ. ಅದುವೇ LMFP ಬ್ಯಾಟರಿ. ಈ ಕ್ರಿಯೆ ಜರುಗುವಾಗ ಪ್ರತಿ ಅಣುವಿನ ಸುತ್ತಲೂ ಇಂಗಾಲದ ಲೇಪ ಒಂದು ರಚನೆಯಾಗಿರುತ್ತದೆ. ಇದು ಬ್ಯಾಟರಿಯ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಬ್ಯಾಟರಿಯಲ್ಲಿ ಪದೇ ಪದೇ ನಡೆಯುವ ಚಾರ್ಜಿಂಗ್ ಹಾಗೂ ಡಿಸ್ಚಾರ್ಜಿಂಗ್ ಚಕ್ರದಲ್ಲಿ ಬ್ಯಾಟರಿಯನ್ನು ಸುರಕ್ಷಿತವಾಗಿರಿಸುತ್ತದೆ ಎಂದಿದ್ದಾರೆ ಲೀ ಮತ್ತು ಸಂಬಂಧಿಕರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
4: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ.

0: ಬಹುಪಾಲು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಸರಳತೆ ಜೀವನ ಸಾಧ್ಯವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸರಳತೆ ಜೀವನವು ಸಾಧನೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಜೀವನ ಪದ್ಧತಿ ಹೇಗಿರಬೇಕು ಎಂಬ ಬಗ್ಗೆ ನಮಗೆ ತಿಳಿದಿಲ್ಲ ಎಂದು ಬಾಯಡಂಬರಕ್ಕೆ ಮನಸೋಲುತ್ತಿರುವ ನಾವು ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನೇ ಮರೆಯುತ್ತಿದ್ದೇವೆ. ಇತ್ತೀಚೆಗೆ ಮನೆಗಳಲ್ಲಿ ಖುದ್ದು ತಯಾರಿಸಿದ ಆಹಾರಕ್ಕೆ ಬದಲಾಗಿ ಹೊರಗಿನಿಂದ ತರಿಸಿ ತಿನ್ನುವ ಆಹಾರ ಮೂಲಕ ನಾವು ಭಿನ್ನರು ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಈಗಲೂ ಸ್ವಲ್ಪ ವಯಸ್ಸಾದವರು ಯಾವುದೇ ಕಾರಣಕ್ಕೂ ಈ ರೀತಿ ಹೊರಗಿನಿಂದ ತರಿಸಿದ ಆಹಾರವನ್ನು ಇಷ್ಟಪಡುವುದಿಲ್ಲ. ಹಾಗೆಯೇ ಅವರು ವೈಭವದ ಜೀವನವನ್ನು ಇಷ್ಟಪಡುವುದಿಲ್ಲ. ಆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿರಬಹುದು, ಆದರೆ ಹಾಗೆಂದು ಆಡಂಬರದ ಜೀವನ ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ. ಇತ್ತೀಚೆಗೆ ಭೇಟಿಯಾದ ಒಬ್ಬರು ಅವರ ತಂದೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ವಿಷಯ ಎಂದರೆ, ನಮ್ಮ ತಂದೆಗೆ ನಾವು 3 ಮಕ್ಕಳು, ದೇವರ ದಹಿಯಿಂದ ನಾವೆಲ್ಲ ಚೆನ್ನಾಗಿಯೇ ಇದ್ದೇವೆ. ನಮ್ಮ ತಂದೆ ನಮ್ಮ ಈ 3 ಮಕ್ಕಳ ಮನೆಗಳಲ್ಲೂ ಕೆಲವು ದಿನ ಇದ್ದು ಹೋಗುತ್ತಾರೆ, ಆದರೆ ಅವರಿಗೆ ಇಷ್ಟವಾಗುವುದು ಸರಳ ಜೀವನ. ಹಾಗಾಗಿ ವೈಭವದ ಜೀವನದ ಮನೆಯಲ್ಲಿ ಅವರು ಹೆಚ್ಚು ದಿನ ಇರಲು ಇಷ್ಟಪಡುವುದಿಲ್ಲ ಎಂದರು. ಹಾಗಾದರೆ ಸರಳ ಜೀವನಕ್ಕೆ ಅವರು ಅನುಸರಿಸುವ ಕ್ರಮ ಯಾವುದು ಎಂದು ಕೇಳಿದರೆ, ಅವರದ್ದು ಶಿಸ್ತುಬದ್ಧ ಜೀವನ. ಎಂದಿಗೂ ಒಂದು ತುತ್ತನ್ನು ಹೆಚ್ಚಾಗಿ ತಿಂದವರಲ್ಲ. ತಮಗೆ ಅಗತ್ಯ ಎಷ್ಟೋ ಅಷ್ಟನ್ನೇ ಅವರು ತಿನ್ನುವುದು. ಅದು ಎಷ್ಟೇ ರುಚಿ ಇರಲಿ, ಅವರ ಕೋಟ ಮುಗಿದ ನಂತರ ಸ್ವಲ್ಪವನ್ನು ಹೆಚ್ಚಾಗಿ ಸೇವಿಸುವುದಿಲ್ಲ. ಈಗಲೂ ಅವರು ಎಂದಿಗೂ ನಿಂತು ನೀರು ಕುಡಿಯುವುದಿಲ್ಲ. ಕೇಳಿದರೆ ಅದು ಆರೋಗ್ಯ ಸೂತ್ರ ಎನ್ನುತ್ತಾರೆ. ತಿನ್ನುವಾಗ ಕುಡಿಯುವಾಗಲೂ ನಾವು ಧಾವಂತ ತೋರಿಸಬಾರದು, ಅನ್ನ ಲಕ್ಷ್ಮಿ ಇದ್ದ ಹಾಗೆ ಅದನ್ನು ಅಸಡ್ಡೆ ಮಾಡಬಾರದು ಎನ್ನುತ್ತಾರೆ. ಅವರು ದಿನಕ್ಕೆ 5-6 ಗಂಟೆ ಮಾತ್ರ ನಿದ್ದೆ ಮಾಡುತ್ತಾರೆ. ಎಚ್ಚರವಾದ ಮೇಲೆ ಅವರು ಮಲಗುವುದಿಲ್ಲ. ಈಗಲೂ ಮಲಗಲು ಅವರು ಆಧುನಿಕ ಹಾಸಿಗೆ ಉಪಯೋಗಿಸುವುದಿಲ್ಲ. ಅವರಿಗೆ ಹತ್ತಿಯ ಹಾಸಿಗೆ ದಿಂಬು ಮಾತ್ರ ಹುಗ್ಗುತ್ತದೆ. ಹೀಗೆ ಹಲವು ವಿಷಯಗಳನ್ನು ಅವರ ತಂದೆಯ ಬಗ್ಗೆ ಹೇಳಿದರು. ತಂದೆಗೆ ಈಗ ವಯಸ್ಸು 90 ದಾಟಿದೆ, ಆದರೂ ಕಣ್ಣು ಕಿವಿ ಚೆನ್ನಾಗಿಯೇ ಕೆಲಸ ಮಾಡುತ್ತದೆ. ನೇರವಾಗಿ ನಿಲ್ಲುವುದು ನಡೆಯುವುದನ್ನು ಮಾಡುತ್ತಾರೆ. ಅವರು ಎಂದು ಯಾವುದನ್ನು ಅಳತೆ ಮೀರಿ ಉಪಯೋಗಿಸುವುದಿಲ್ಲ ಎಂದಾಗ ಅದು ನಿಜಕ್ಕೂ ಸರಿ ಎನಿಸಿತು. ನಮಗೆ ನಮ್ಮ ದೇಹ ನಾವು ಹೇಳಿದಂತೆ ಕೇಳಬೇಕು ಎನ್ನುವ ಹಾಗೆ ನಮ್ಮ ನಡವಳಿಕೆ ಇರಬೇಕು. ದೇಹ ಹೇಳಿದಂತೆ ಅದು ಬಯಸಿದಂತೆ ನಾವಿರಬಾರದು. ಅದು ನಾವು ಹೇಳಿದಂತೆ ಕೇಳಬೇಕು ಎಂದರೆ ಅದನ್ನು ನಮ್ಮ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಹಣದ ಅಪಾಪಿ ಎಲ್ಲೆಡೆಯಲ್ಲೂ ಕಾಣಸಿಗುತ್ತದೆ. ಇತ್ತೀಚೆಗೆ ಒಬ್ಬ ಹಿರಿಯ ರಾಜಕಾರಣಿಯವರು ಹೇಳಿದ ಮಾತನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇಂದು ರಾಜಕಾರಣದಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದವರೇ ವಿಜೃಂಭಿಸುತ್ತಿದ್ದಾರೆ. ಒಂದು ಚುನಾವಣೆಯೆಂದರೆ 40-50 ಕೋಟಿ ಹಣ ಖರ್ಚು ಮಾಡಬೇಕಾಗುತ್ತದೆ. ಇದರಿಂದಾಗಿ ಇಂದು ಪ್ರಾಮಾಣಿಕರಾಗಿರುವವರು ರಾಜಕಾರಣಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇಂದು ಚುನಾವಣೆಗೆ ನಿಲ್ಲುವವರು ಈ ರಿಯಲ್ ಎಸ್ಟೇಟ್ ಉದ್ಯಮದವರೇ ಆಗಿದ್ದಾರೆ. ಅವರು ಕಷ್ಟಪಟ್ಟು ಹಣ ಗಳಿಸಿರುವುದಿಲ್ಲ, ಹಾಗಾಗಿ ಮನ ಬಂದಂತೆ ಖರ್ಚು ಮಾಡುತ್ತಾರೆ. ಈ ಕಾರಣದಿಂದಾಗಿ ನಮ್ಮಂಥವರು ಇನ್ನು ಮುಂದೆ ರಾಜಕೀಯದಿಂದ ವಿರಮಿಸುವುದು ಅನಿವಾರ್ಯ ಎಂಬುದು ಅವರ ಮಾತು. ಇದರ ಅರ್ಥವು ಅದೇ ಆಗಿದೆ. ಕಷ್ಟಪಟ್ಟು ಸಂಪಾದಿಸದಿರುವುದು ನಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತದೆ, ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ಒಂದು ರೀತಿ ಜೀವ ಭಯದಿಂದ ಬದುಕಬೇಕಾಗುತ್ತದೆ. ಇಂದು ನಾವು ಕೇಳುವ ಬಹಳಷ್ಟು

ಕಪ್ಪು ಚುಕ್ಕೆಯ ಕಡೆಗೆ ಹೋಗುತ್ತದೆ ವಿನಃ ಉಳಿದ ಭಾಗ ಶುಭ್ರವಾಗಿಯೇ ಇದೆಯಲ್ಲ ಎಂಬ ಕಡೆಗಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಮಗೆ ಇತ್ತೀಚೆಗೆ ರಾಜಕಾರಣಿಗಳೆಲ್ಲ ಸ್ಥಿತಿವಂತರೇ ಎಂಬಂತೆ ಕಂಡುಬರುತ್ತಾರೆ. ಆದರೆ ನಮ್ಮ ನೋಡಿಗೆ ಎಂದಿಗೂ ಹಲವು ಆದರ್ಶವಾದಿ ರಾಜಕಾರಣಿಗಳು ಉದಾಹರಣೆಯ ರೀತಿಯಲ್ಲಿ ಕಂಡುಬರುತ್ತಾರೆ. ಇತ್ತೀಚೆಗೆ ಕೆಲವೆಡೆ ಕೇಳಿಬಂದದ್ದು, ಭಾರತದಲ್ಲಿ ಎರಡು ಬಾರಿ ಪ್ರಧಾನಿಯಾಗಿ ಕೆಲಸ ನಿರ್ವಹಿಸಿದ ಗುಲ್ಜಾರಿಲಾಲ್ ನಂದ ಅವರ ಆದರ್ಶ ಜೀವನದ ಬಗ್ಗೆ. ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕೇವಲ 500 ರೂಪಾಯಿಗಳ ಪಿಂಚಣಿಯಲ್ಲಿ ಕಳೆದರು ಎಂಬ ಸುದ್ದಿ ಒಂದು ರೀತಿ ನಮ್ಮನ್ನು ಮೂಕವಿಸ್ಮಿತರನ್ನಾಗಿ ಮಾಡುತ್ತದೆ. ಇಂದು ಒಂದು ಸಲ ಚುನಾಯಿತನಾದ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಗತ್ತಿನ ಜೀವನ ಮಾಡುತ್ತಿರುವಾಗ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿದ್ದವರು ಹೀಗೆ ಅಲ್ಪ ಹಣದಲ್ಲಿ ಜೀವನ ಮಾಡಿದರು ಎಂಬುದು ವಿಸ್ಮಯ ಎನಿಸುತ್ತದೆ. ಅವರು ಕೊನೆಯ ಹಂತದಲ್ಲಿ ಜೀವನ ಮಾಡುತ್ತಿದ್ದುದು ದೆಹಲಿಯ ಒಂದು ಪುಟ್ಟ ಮನೆಯಲ್ಲಿ. ಅದರ ಬಾಡಿಗೆ ತಿಂಗಳಿಗೆ 300 ರೂಪಾಯಿ. ಉಳಿದ 200 ರೂಪಾಯಿಯಲ್ಲಿ ಅವರು ಜೀವನ ಮಾಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲ ತಿಂಗಳು ಮನೆಯ ಬಾಡಿಗೆ ಕಟ್ಟಲಾಗಲಿಲ್ಲ. ಇದರಿಂದ ಕೋಪಿತನಾದ ಮನೆಯ ಮಾಲೀಕ ಮನೆ ಖಾಲಿ ಮಾಡಲು ಹೇಳಿದ. ಆಗ ನಂದ ಅವರಿಗೆ 92 ವಯಸ್ಸು. ಅವರು ಮನೆಯ ಮಾಲೀಕನಿಗೆ 1 ವಾರ ಸಮಯ ಕೊಡು, ಎಲ್ಲಾದರೂ ದುಡಿದು ತೀರಿಸುತ್ತೇನೆ ಎಂದರು. ಪಕ್ಕದ ಮನೆಯವರು ಸಹಾಯಕ್ಕೆ ಬಂದಾಗ ಅದನ್ನು ನಯವಾಗಿ ನಿರಾಕರಿಸಿದರು. ಅವರು ಹೇಳಿದ್ದು, ನಾನು ಈ ದೇಶದ ಪ್ರಧಾನಿಯಾಗಿದ್ದವನು, ನಾನು ನನ್ನ ಸ್ವಾಭಿಮಾನ ಮಾರಿಕೊಳ್ಳಲಾರೆ ಎಂದು. ಈ ಪ್ರಕರಣ ಪತ್ರಿಕೆಯಲ್ಲಿ ಪ್ರಕಟವಾದಾಗಲೇ ಅನೇಕರಿಗೆ ಗೊತ್ತಾಗಿದ್ದು ನಂದ ಅವರು ಹೀಗೆ ಬದುಕುತ್ತಿದ್ದಾರೆ ಎಂದು. ನಂತರ ಸರ್ಕಾರ ಅವರಿಗೆ ಸಾಕಷ್ಟು ಹಣಕಾಸು ಹಾಗೂ ಇತರೆ ಸವಲತ್ತು ಕೊಡುತ್ತೇವೆ ಎಂದರು. ಕೇಳದ ಸ್ವಾಭಿಮಾನಿ ಅವರು, ಕನಿಷ್ಠ ನಿಮ್ಮ ಪಿಂಚಣಿ ಹಣವನ್ನು 5000 ರೂಪಾಯಿಗೆ ಏರಿಸುತ್ತೇವೆ ಎಂದಾಗ ಅವರು ಹೇಳಿದ್ದು, ನನಗೆ 500 ರೂಪಾಯಿಯೇ ಸಾಕು, ನಿಮಗೆ ಕೊಡಬೇಕೆಂದಿದ್ದರೆ ಈ ಹೆಚ್ಚುವರಿ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ ಎಂದು ಹೇಳಿದರು. ಹಾಗೆ ಅವರಿಗೆ ಹೆಚ್ಚಿನ ಪಿಂಚಣಿಯನ್ನಾದರೂ ಕೊಟ್ಟು ಸಹಕರಿಸಬೇಕೆಂದಿದ್ದವರು ಆಗ ದೇಶದ ಪ್ರಧಾನಿಯವರಾಗಿದ್ದ PV ನರಸಿಂಹರಾವ್ರವರು. ಅವರು ಸಹ ಒಬ್ಬ ಆದರ್ಶವಾದಿ. ಅವರು ಪ್ರಧಾನಿ ಹುದ್ದೆ ಬಿಟ್ಟ ನಂತರ ದೆಹಲಿಯ ಒಂದು ಸಾಧಾರಣ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ಆಸ್ತಿ ಎಂದರೆ ಪುಸ್ತಕಗಳು. ಅದನ್ನು ಓದುತ್ತಾ ಅವರು ಕಾಲ ಕಳೆದಿದ್ದರು. ಅಂಥವರು ನಂದ ಅವರ ಸಹಾಯಕ್ಕೆ ಬಂದಿದ್ದು ಭಾರತೀಯ ಸಂಸ್ಕೃತಿಯ ದರ್ಶನವಾಗುವಂತೆ ಕಂಡು ಬರುತ್ತದೆ. ನಮಗೆ ಪ್ರಾಮಾಣಿಕ ಹಾಗೂ ಸರಳ ಜೀವನ ನಡೆಸಿದ್ದ ಮತ್ತೊಬ್ಬ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಗುತ್ತಾರೆ. ಅವರು ಪ್ರಧಾನಿಯಾಗಿದ್ದಾಗ ತಮ್ಮ ಮಗ ಕಾರು ಬೇಕೆಂದು ಕೇಳಿದಾಗ ಅವರು ಸಾಲಕ್ಕಾಗಿ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಿದರು. ವಿಪರ್ಯಾಸ ಎಂದರೆ ಆ ರೀತಿ ಪಡೆದ ಸಾಲ ಅವರು ನಿಧನರಾಗಲು ಪೂರ್ಣವಾಗಿ ತೀರಿರಲಿಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗಲೂ ಸರ್ಕಾರಿ ಕಾರನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸುವುದಿಲ್ಲ ಎಂದು ತೀರ್ಮಾನಿಸಿ ಅದರಂತೆ ನಡೆದರು. ಹಾಗಾಗಿ ಅವರು 1965 ಯುದ್ಧದ ಸಮಯದಲ್ಲಿ ದೇಶದ ಜನರಿಗೆ ವಾರದಲ್ಲಿ 1 ತುತ್ತು ಊಟವನ್ನು ಬಿಡಿ ಎಂದು ಕರೆ ನೀಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ಜನರು ಸ್ಪಂದಿಸಿದ್ದರು. ಅವರು ಕೇವಲ ಜನರಿಗೆ ಕರೆ ನೀಡಲಿಲ್ಲ, ತಾವು ಸಹ ಪ್ರತಿ ಸೋಮವಾರ ರಾತ್ರಿ ಆಹಾರ ಬಿಟ್ಟಿದ್ದರು. ಇದನ್ನು ಎಂದಿಗೂ ದೇಶ ನೆನಪಿಸಿಕೊಳ್ಳುತ್ತದೆ. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕಡಿದಾಳು ಮಂಜಪ್ಪ ಅವರ ಬಗ್ಗೆ ಒಂದು ಘಟನೆಯನ್ನು ಉಲ್ಲೇಖಿಸಬಹುದು. ಅವರ ಮದುವೆಗೆ ಹೆಣ್ಣು ನೋಡಲು ಹೋದಾಗ ಹೆಣ್ಣಿನ ತಂದೆ ಮುಖ್ಯಮಂತ್ರಿಗೆ ಇಷ್ಟೊಂದು ಸರಳ ಮನೆಯೇ ಎಂದು ಬೆರಗಾಗಿದ್ದರಂತೆ. ಅವರು ತಮ್ಮ ಮರಣದ ನಂತರ ತಮ್ಮ ದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಬೇಕು, ಅದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಅವಕಾಶವಾಗಲಿ ಎಂದು ಮರಣ ಶಾಸನವನ್ನು ಬರೆಸಿದ್ದರಂತೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಸರಳತೆ ಜೀವನವು ಸಾಧನೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸರಳತೆ ಜೀವನ ಸಾಧ್ಯವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ. ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 ಬಿಲಿಯನ್ ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್ ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೌರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ

0: ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆ ಅವರು ಸಂಪ್ರದಾಯಬದ್ಧವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ. ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ಧಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋಟ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸಾ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ

ತಡರಾತ್ರಿ 12:30 ಆರಂಭವಾಗಲಿದೆ. ಸತತ 3ನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಹಾಡು
1: ಕೇಳುಗರಿಗೆ ಒಂದು ಪ್ರಿಯ ಜನಧ್ವನಿ ಕೇಳುಗರಿಗೆ ಒಂದು ಪ್ರಕಟಣೆ. ಕೇಳುಗರಲ್ಲಿ ಕ್ಷಮೆಯನ್ನು ಕೋರುತ್ತಾ ಇಂದು 12:30 ಪ್ರಾರಂಭವಾಗಬೇಕಿದ್ದ SIR ಕುರಿತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು 1:30 to 2:30 ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಅಡಚಣೆಗಾಗಿ ಕ್ಷಮೆಯನ್ನು ಕೋರುತ್ತಾ SIR ಕುರಿತು ಇಂದು 1:30 to 2:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಾಧಿಕಾರಿಗಳು HD Kote ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸರವರು ತಹಶೀಲ್ದಾರರು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು HD Kote. ಸೊ ನೀವು ಕೂಡ ಕರೆ ಮಾಡಿ SIR ಪ್ರಕ್ರಿಯೆ ಕುರಿತು 1:30 to 2:30 ನಡೆಯುವ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.
0: ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆಗಳ
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ಎಂದಿನಂತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ SIR ವಿಶೇಷ ತೀವ್ರ ಮತದಾರ ಪರಿಷ್ಕರಣೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರ ನೋಂದಣಿ ನೋಂದಣಾಧಿಕಾರಿಗಳು HD Kote ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸರವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು HD Kote ವಿಧಾನಸಭಾ ಕ್ಷೇತ್ರ. ನೀವು ಕೂಡ ಕರೆ ಮಾಡಿ SIR ಪ್ರಕ್ರಿಯೆ, ಮತದಾರರ ಪಟ್ಟಿಗೆ ಹೊಸದಾಗಿ ಸೇರಿಸಿಕೊಳ್ಳುವ ಬಗ್ಗೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು, ವಿಳಾಸ, ವಯಸ್ಸು ಹಾಗೂ ಇನ್ನಿತರ ತಿದ್ದುಪಡಿಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್ ಮಂಜುನಾಥ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು, ನಮಸ್ಕಾರಗಳು.
2: ಹಾಂ ಶ್ರೀನಿವಾಸ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ಈ ಒಂದು SIR ಅಂದ್ರೆ ಏನು, ಇದರ ಒಂದು ಮುಖ್ಯ ಉದ್ದೇಶ ಏನನ್ನೋ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
3: SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ನಾವು ಪ್ರತಿ ವರ್ಷ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಪ್ರತಿ ವರ್ಷ ಮಾಡ್ತಾನೆ ಇದ್ದೀವಿ. ಅಂದರೆ ಪರಿಷ್ಕರಣೆ ಹೇಗಂದರೆ, ನಾವು ಅಲ್ಲಿ ಡೆತ್ ತೀರೋಗಿರೋರನ್ನ ತೆಗೆದಾಕೋದು, 18 ವರ್ಷ ತುಂಬಿದವ್ರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ಕೊಳ್ಳೋದು, ಇಂಥ ಪ್ರಕ್ರಿಯೆಗಳು ಪ್ರತಿ ವರ್ಷ ನಡೀತಾ ಇರ್ತವೆ. ಆದರೆ SIR ಪ್ರಕ್ರಿಯೆ ಈ ಹಿಂದೆ 2002 ನಡೆದಿತ್ತು. 2002 ನಂತರ

0: ಈಗ 2026 ನಡೀತಾ ಇದೆ. ಇದು ತೀವ್ರವಾದ ವಿಷಯ ಪರಿಷ್ಕರಣೆ ಇದು. ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ 2002 ಮತದಾರರು ಅಂದರೆ ಹಿಂದೆ ಏನು ವಿಶೇಷ SIR ನಡೆದಿತ್ತು 2002 ಆ ಮತದಾರರ ಪಟ್ಟಿ ಮತ್ತು ಈಗ ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವಂಥ ಮತದಾರರ ಪಟ್ಟಿಯನ್ನು ನಾವು ಪರಿಶೀಲಿಸಿ 2002 ಮತದಾರರ ಪಟ್ಟಿಯಲ್ಲಿ ಈಗಿರೋರು ಯಾರಿದ್ರು ಅವ್ರನ್ನ ನಾವು ಈಗಾಗಲೇ ಮ್ಯಾಪ್ ಮಾಡ್ಕೊಂಡ್ಬಿಡ್ತೀವಿ. BLO ಆ್ಯಪಲ್ಲಿ ಮ್ಯಾಪ್ ಮಾಡ್ಕೊಂಡಿದ್ದೀವಿ. ಮತ್ತು ಈ 2002 ನಂತರ ಆ ಹಿಂದಿನ 2002 ಮತದಾರರಾಗಿದ್ದಲ್ಲ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಯಾರಾಗಿದ್ರು ಅವರು 2002 ಮತದಾರರಾಗಿರಲಿಲ್ಲ, ಈ ಹೊಸದಾಗಿ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ, ಅಂಥವ್ರನ್ನ ಕೂಡ ಪ್ರೋಜನಿ ಅಂದರೆ ಸಂತತಿ ಆ್ಯಡ್ ಮುಖಾಂತರ ಅವ್ರನ್ನ ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ HDKOTE ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 282 ಮತಗಟ್ಟೆಗಳಿದ್ದಾವೆ. 200 ಪ್ರತಿ ಮತಗಟ್ಟೆಗೂ ಒಬ್ಬರು ಮತಗಟ್ಟೆ ಮಟ್ಟದ ಅಧಿಕಾರಿ ಅಂದರೆ BLO ಕೆಲಸ ಮಾಡ್ತಿದ್ದಾರೆ. ಈ ಸಾಮಾನ್ಯವಾಗಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಅಲ್ಲಿಯ ಸ್ಥಳೀಯ ಅಧಿಕಾರಿಗಳಾಗಿರ್ತಾರೆ, ಅವರು ಅಲ್ಲೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ತಾರೆ, ಯಾಕೆಂದರೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ನೇರವಾಗಿರ್ತದೆ.
1: ಹೌದು.
0: ಸೊ ಹಾಗಾಗಿ ಮತ್ತು ಅವರು ಮತದಾರ BLO ಮೇಲೆ ನಮ್ಮ VAOs ಗ್ರಾಮಾಡಳಿತ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಒಂದು BLO ಸೂಪರ್ವೈಸರ್ ಅಂತ ಹೇಳಿ ಚುನಾವಣೆಗೆ ವಿಶೇಷ ಒಂದು ಡೆಸಿಗ್ನೇಷನ್ ಇಟ್ಟು ಅವರಿಗೆ BLO ಸೂಪರ್ವೈಸರ್ ಕೆಲಸ ಮಾಡ್ತಾರೆ. ಪ್ರತಿ 10-12 ಮತಗಟ್ಟೆಗಳಿಗೆ ಒಬ್ಬರು BLO ಸೂಪರ್ವೈಸರ್ಸ್ ಇರ್ತಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಪ್ರೆಸೆಂಟು 234,521 ಜನ ಮತದಾರರಿದ್ದಾರೆ.
1: ಎಲ್ಲರೂ ಸೇರಿ
0: ಸರಗೂರು ಮತ್ತು HDKOTE ಎರಡು ತಾಲೂಕು ಸೇರಿ ನಮ್ಮದು ಒಂದೇ ವಿಧಾನಸಭಾ ಕ್ಷೇತ್ರ ಆಗೋದ್ರಿಂದ 234,521 ಜನ ಮತದಾರರಿದ್ದಾರೆ. ಈ ಮತದಾರರು ಏನಿದ್ರು ಈ ನಮ್ಮ ಈ ಹಾಲಿ ಮತದಾರರ ಪಟ್ಟಿಯಲ್ಲಿ, ಈ ಇಷ್ಟು ಜನರಿಗೂ ಎನ್ಯೂಮರೇಷನ್ ಫಾರಮ್ನು ಎಲೆಕ್ಷನ್ ಕಮಿಷನಿಂದ ನಮಗೆ ಸ್ವೀಕೃತ ಆಗಿದೆ. ಆ ಬಂದಂಥ ಫಾರಂಗಳನ್ನ ನಾವು BLO ಮುಖಾಂತರ, ಅದು ತಾಲೂಕು ಕಚೇರಿಗೆ ಬಂತು, ತಾಲೂಕು ಕಚೇರಿಯಿಂದ ನಾವು BLO ಮುಖಾಂತರ ಆಯಾ ಊರುಗಳಿಗೆ ನಾವು ತಲುಪಿಸುವಂಥ ಕೆಲಸ ಬಹುಪಾಲು ಮುಗಿದಿದೆ ಈಗಾಗಲೇ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ರಾಜು ಅಂತ ಹೇಳಿ 8ನೇ ವಾರ್ಡ್ ಸರ್ಗೂರಿಂದ ಮಾತಾಡ್ತಾ
1: ಇದ್ದೀನಿ. ರಾಜು ಅವ್ರೆ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಸಹಾಯಕ ಆಯುಕ್ತರು ಇದ್ದಾರೆ, ಜೊತೆಗೆ ತಹಸೀಲ್ದಾರ್ ಕೂಡ ಇದ್ದಾರೆ, ಹೇಳಿ ತಮ್ಮ ಪ್ರಶ್ನೆ.
2: ಸರ್, ಇದು ತುಂಬಾ ಕ್ಲಾರಿಟಿ ಇದೆ ಸರ್, ಏನು ಕೇಳಿಸಲ್ಲ, ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ.
1: ಓಕೆ ಹೇಳಿ, ತಮ್ಮ ಕೇಳಿಸ್ತಾ ಇದೆ, ತಮ್ದೇನು ಪ್ರಶ್ನೆ ಅಂತ ಹೇಳಿ. ಹಾ
2: ಹೌದು. ಈಗ SIR ಮಾಡ್ತಾ ಇದಾರಲ್ಲ, ಅವ್ರು ಮನೆ ಮನೆ ಭೇಟಿ ಕೊಡ್ತಾರೋ ಅಧಿಕಾರಿಗಳು, ಅಥವಾ ನಾವು ಅವ್ರು ಯಾವ್ದಾದ್ರು ಒಂದು ಸೆಂಟರ್ ಹೇಳ್ತಾರೋ, ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಮಾಹಿತಿನ ಕೊಡ್ಬೇಕಾ ಸರ್? ಒಂದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಎಷ್ಟು ವರ್ಷ ಒಳಗಡೆವರೆಗೂ SIR ಬರ್ತಾರೆ, ಅಥವಾ ಅವರು ಏನು ನಾನ್ ಕೇಳ್ಪಟ್ಟಂಗೆ 40 ಒಳಗಡೆ ಅಂತ ಇರ್ತಿದ್ದೋ, ಅಥವಾ ಏನು 40 ಮೇಲ್ಪಟ್ಟವರು ಅಥವಾ 60 ಈ ಥರದವರು ಮಾಡ್ಬೇಕಾ, ಹೇಗೆ ಸರ್ ಇದ್ರ ಬಗ್ಗೆ?
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಾಜು ಅವರೇ
0: ನಮಸ್ತೆ. ಮೊದಲನೇದಾಗಿ ನಿಮ್ಮ ಪ್ರಶ್ನೆ, ಅವರು BLO ಎಲ್ಲ BLO ಸ್ಪೆಸಿಫಿಕ್ ಆಗಿ ಡೈರೆಕ್ಷನ್ ಇದೆ, ಅವರೇ ಮನೆ ಮನೆಗೆ ಹೋಗಿ ನಮ್ಮ ಎನ್ಯೂಮರೇಷನ್ ಫಾರ್ಮ್ನ ಹಂಚಿಕೆ ಮಾಡಬೇಕು, ಮತ್ತು ಮನೆ ಮನೆಗಳಿಗೆ ಹೋಗಿ ಅದು ಫಾರಮ್ ಫಿಲಪ್ ಮಾಡಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು ಡಿಜಿಟೈಸ್ ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ. ನಂಬರ್ 2, ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಎಲ್ಲ ವಯಸ್ಸಿನ ಮತದಾರರ ಪಟ್ಟಿಯಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ SIR ಪ್ರಕ್ರಿಯೆಗೆ ಒಳಪಟ್ಟಿರ್ತಾರೆ. ಇಲ್ಲ, ಈಗ ನಮ್ಮ BLOs ಏನಿದಾರಲ್ಲ ಅವರು ಮತಗಟ್ಟೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ, ಅದು ತಮಗೂ ಗೊತ್ತು. ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ ಅವರು ಪೋಲಿಂಗ್ ಸ್ಟೇಷನಲ್ಲಿ ಕೂತು ಮತದಾರರು ಬಂದು ಅವ್ರಿಗೆ ನಮಗೆ ಫಾರಮ್ ಫಿಲಪ್ ಮಾಡೋಕ್ಕಾಗಲ್ಲ ಅಂತ, ಕೆಲವು ಮತದಾರರಿಗೆ ಅವರು ಎಲ್ಲರೂ ಎಜುಕೇಟೆಡ್ ಇರಲ್ಲ, ಕೆಲವ್ರಿಗೆ ಗೊಂದಲಗಳು ಮತ್ತು ಸಂಶಯಗಳು ಸೃಷ್ಟಿಯಾಗ್ಬೋದು, ಅಂಥವ್ರು ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ರೆ ಅವರು ಬೂತ್ ಲೆವೆಲ್ ಬಂದು ಪೋಲಿಂಗ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೋದು ನಮ್ಮ ಬೂತ್ ಲೆವೆಲ್ ಆಫೀಸರ್ ಜೊತೆ ಅಷ್ಟೇ. ಆದರೆ ಎಲ್ಲೋ ಒಂದು ಕಡೆ ಕೂತು ಗುಂಪು ಗುಂಪಾಗಿ ಮಾತಾಡೋ ಇದನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಅವರು ಮತಗಟ್ಟೆ BLO ಇದಕ್ಕೆ ಬರಬೇಕು, ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಬರಬೇಕು.
2: ಮೈಸೂರು ಸಿಟಿಗಳಲ್ಲಿ ನಾನು ಕೇಳ್ದಂಗೆ, ನಾನು ನೋಡಿದೀನಿ ಕೂಡ, ಕೆಲವೊಂದು ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ ಮಾಡಿದ್ದಾರೆ, ಅಲ್ಲಿ BLO ಅಲ್ಲಿರ್ತಾರೆ, ಅಲ್ಲಿಗೆ ಪಬ್ಲಿಕ್ ಬಂದು ಫಾರ್ಮ್ ಫಿಲ್ ಮಾಡ್ತಾ ಇದಾರೆ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇದಾರೆ. ಅದಕ್ಕೆ ಕೇಳಿದೆ.
0: ನಮ್ಮಲ್ಲಿ ಆಗಿಲ್ಲ, ನಮ್ಮಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಫಾರ್ಮ್ ಫಿಲ್ಅಪ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಮಾಡಕ್ಕೆ ಹೇಳಿದ್ದೀವಿ. ಅಕಸ್ಮಾತ್ ಮತದಾರರಿಗೆ ಅದನ್ನ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಗೊತ್ತಾಗಲಿಲ್ಲ.

0: ಅಂದರೆ ಬಿ ಎಲ್ ಓ ಬಂದಾಗ ಅವ್ರ ನೆರವು ಪಡೆದು ಅದನ್ನು ತುಂಬೋದಾಗಿದೆ ಫಾರ್ಮ್ನ.
1: ಓಕೆ, ಧನ್ಯವಾದಗಳು ರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಸರ್ ಎಸ್ ಐ ಆರ್ ಸಂಬಂಧಪಟ್ಟಂತೆ ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಇದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತೀರ. ಸರ್ ಶ್ರೀನಿವಾಸರಿಗೆ ತಮ್ಮ ಜೊತೆ ನಾವು ಮಾತನಾಡೋದಾದ್ರೆ ಈ ಒಂದು ಚುನಾವಣಾ ಆಯೋಗವು ಈ ಒಂದು ವಿಶೇಷ ತೀವ್ರ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಯನ್ನು ಯಾಕೆ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
2: ಈಗಾಗಲೇ ತಮಗೆ ಗೊತ್ತು. ನಮಸ್ಕಾರ ಸರ್. ಈಗಾಗಲೇ ತಮಗೆ ಗೊತ್ತು ಏನು, ಇವಾಗ 2002 ಈ ಹಿಂದೆ ಪರಿಷ್ಕರಣೆ ಆಗಿತ್ತು. ಅದೇ ರೀತಿ ಈಗ ನಾವು 2020 ಮಾಡ್ತಾ ಇದ್ದೀವಿ. 2002 ಇರ್ತಕ್ಕಂತ ಇದ್ದಂತಹ ವ್ಯಕ್ತಿ ಇದ್ರೆ ಆ ಇಯರ್ಫೋನ್ ಇವಾಗ 40 ಮೇಲೆ ಬರ್ತದೆ. ಆದರೆ ನಾವಿವಾಗ ಏನಪ್ಪ ಅಂತಂತಂದರೆ, ಈಗ ನಾವು 2026 ಮತದಾರರ ಪಟ್ಟಿನ ನಾವು ಚೆಕ್ ಮಾಡಿದಾಗ 2002 ಇರಬೇಕು ಅಂತೇನಿಲ್ಲ. ಯಾರಿಗೆ 40 ಮೇಲಿದ್ದಾರೆ ಅವರು ಕಂಪಲ್ಸರಿ 2002 ಪಟ್ಟಿನಲ್ಲಿ ಬಂದೇ ಬರ್ತಾರೆ. ಆವಾಗ ಈಗ ಸರ್ ಹೇಳ್ದಂಗೆ ನಾವೇನು ಮಾಡ್ತೀವಿ ಅಂತಂದರೆ 2002 ಪಟ್ಟಿನಲ್ಲಿ ಯಾರ್ದು ಹೆಸರು ಇರಲ್ಲ ಅವ್ರದಿಗೆ ನಾವೇನು ಮಾಡ್ತೀವಿ, 2020 ಇರ್ತದೆ, 2002 ಇರಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂತಂತಂದರೆ 2026 ಪಟ್ಟಿನಲ್ಲಿರುವಂತಹ ಹೆಸರನ್ನ ನಾವು ಫೈಂಡ್ ಔಟ್ ಮಾಡಿ ಅವರ ತಂದೆ ಅಥವಾ ಅವರ ತಾಯಿ ಅಥವಾ ಅವರ ಅಣ್ಣ ತಮ್ಮ ಯಾರಿದ್ದಾರೆ ಅಂತ ಅಂದ್ರೆ 2022 ನಾವು 2002 ಪಟ್ಟಿನ ಚೆಕ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಆವಾಗ ಅವರಿಗೆ ಸಂತತಿ ಅಥವಾ ಪ್ರೋಜಿನಿ ಅಂತ ಅವರಿಗೆ ಮ್ಯಾಪಿಂಗ್ ನಾವು ಮಾಡ್ತೇವೆ. ಇದನ್ನ ನಾವು ಪ್ರೋಜಿನಿ ಮ್ಯಾಪಿಂಗ್ ಅಂತ ಮಾಡ್ತೀವಿ. 2002 ಇದ್ದು 2026 ಇದ್ರೆ ಅದಕ್ಕೆ ನಾವು ಮ್ಯಾಪಿಂಗ್ ಅಂತ ನಾವು ಮಾಡ್ತೀವಿ. ಹಾಗಾಗಿ ಈಗ ಎಷ್ಟು ಜನ ನಮ್ಮಲ್ಲಿ ಮತದಾರರು ಇದ್ದಾರೆ ಅಷ್ಟು ಜನಕ್ಕೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಈ ಎನ್ಯುಮರೇಷನ್ ಫಾರ್ಮ್ಸ್ ನ ನಾವು ಕೊಟ್ಟಾದ್ಮೇಲೆ ಅವರ ಮನೆಯವರು ಅವರಿಗೆ ಏನಾದರೂ ಸಹ ಅದು ಗೊತ್ತಿದ್ರೆ 2002 ಪಟ್ಟಿ ಭಾಗದ ಸಂಖ್ಯೆ ಅವೆಂದರ ಗೊತ್ತಿದ್ರೆ ಅದನ್ನ ಅವರು ತುಂಬಬಹುದು ಫಾರ್ಮ್ ನಲ್ಲಿ. ಇಲ್ಲ ಅಂತಂದ್ರೆ ಬಿ ಎಲ್ ಓ ಏನ್ ಅವ್ರ ಮನೆ ಹತ್ರ ಬರ್ತಾರೆ ಅವರಿಗೆ ನಾವು 2002 ಪಟ್ಟಿನೂ ಸಹ ಕೊಟ್ಟಿದ್ದೇವೆ ಮತ್ತೆ 26 ಸಹ ಪಟ್ಟಿ ನಾವು ಕೊಟ್ಟಿದ್ದೇವೆ. ಆ ಪಟ್ಟಿನಲ್ಲಿ ನೋಡ್ಕೊಂಡು ಅದನ್ನ ಅವ್ರ ಮುಂದ್ಗಡೆನೆ ತುಂಬಿಸಿ ಅವ್ರಿಗೊಂದ್ಸತಿ ಅವರಿಗೆ ಮನವರಿಕೆ ಮಾಡಿಸಿ ಅವ್ರು ಸರಿ ಅಂತ ಕಂಡು ಬಂದ್ಮೇಲೆ ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದನ್ನ ನಾವು ಕಂಪ್ಯೂಟರೈಸರ್ ನಲ್ಲಿ ಮಾಡೋದಕ್ಕೆ ಮಾಡ್ತಾ ಇದೀವಿ ಸರ್.
1: ಓಕೆ ಸರ್, ಮುಂದೆ ಓಕೆ ಸರ್. ಈಗ ಇದ್ರ ಜೊತೆಗೆ ಈ ಒಂದು ಪರಿಷ್ಕರಣೆ ಪಟ್ಟಿಯಲ್ಲಿ ಯಾವ್ಯಾವ ರೀತಿಯ ಒಂದು ದಾಖಲೆಗಳು ಅಥವಾ ಮಾಹಿತಿಯನ್ನು ಪರಿಶೀಲನೆ ಮಾಡಲಾಗ್ತದೆ ಸರ್?
2: ಸರ್, ಈಗಾಗಲೇ ಮಾನ್ಯ ಚುನಾವಣಾ ಆಯೋಗವು 12 ಗುರುತಿನ ಚೀಟಿಗಳನ್ನು ಅವ್ರು ಹೇಳಿದ್ದಾರೆ ಸರ್. ಪೆನ್ಷನ್ಸ್ದು ಸರ್ಟಿಫಿಕೇಟ್ ಇರ್ಬೋದು, ಮತ್ತೆ ಉದ್ಯೋಗ ಚೀಟಿ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಹೀಗೆ ಅನೇಕ ಒಂದು 12 ಗುರುತಿನ ಚೀಟಿಗಳನ್ನು ಅವ್ರು ಕೊಡ್ಬೋದು ಸರ್. ಅಕಸ್ಮಾತ್ ಈ 12 ಚೀಟಿ ಇಲ್ಲ ಅಂತಂದ್ರೂ ಸಹ ಅಕಸ್ಮಾತ್ ಯಾವುದೇ ವ್ಯಕ್ತಿನ ನಾವು ಈ ವ್ಯಕ್ತಿ ಇಲ್ಲೇ ವಾಸವಾಗಿದ್ದಾನೆ ಮತ್ತೆ ಇಲ್ಲೇ ಈ ಭಾರತೀಯ ಪ್ರಜೆ ಆಗಿದ್ದಾನೆ ಅನ್ನುವಂಥದ್ದನ್ನ ಏನು ನಾವಿವಾಗ ಮತದಾರರ ನೋಂದಣಿ ಅಧಿಕಾರಿಗಳು ಇದ್ದಾರೆ ಅವರು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲೊಂದು ಮಹಾಜೂರ್ ತರ ಮಾಡಿ ಯಾವುದು ಎಲ್ಲಾ ಮಹಾಜೂರ್ನಲ್ಲಿ ಈ ವ್ಯಕ್ತಿ ಇಲ್ಲೇ ಇದ್ದು ಇಲ್ಲೇ ವಾಸವಾಗಿದ್ದಾನೆ ಅಂತ ಕಂಡು ಬಂದಲ್ಲಿ ಅವನನ್ನು ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್.
0: ಇದೀಗ ಪ್ರಾರಂಭಿಕ ಹಂತದಲ್ಲಿ ಅವರು ಫಾರ್ಮ್ ಫಿಲಪ್ ಮಾಡಿಕೊಡುವಾಗ ಅವ್ರು ಯಾವುದೇ ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ.
1: ಓಕೆ,
0: ನಂತರ ಅವ್ರದ್ದು ಈಗ ನಾವು July 29 ಈಗ ಅವ್ರು ಫಾರ್ಮ್ ಫಿಲಪ್ ಮಾಡ್ಕೊಡೋದಕ್ಕೆ ಲಾಸ್ಟ್ ಡೇಟು. ಇದ್ರ ಜೊತೆ ಈ ಫಾರ್ಮ್ ಜೊತೆ ಅವರು ಒಂದು ಫೋಟೋ ಹಚ್ಚಿಕೊಟ್ರೆ ಸಾಕು, ಯಾಕೆಂದರೆ ಹಿಂದೆ ಫೋಟೋಗಳೆಲ್ಲ ಹಾಕಿ ತುಂಬ ಹಳೇದಾಗಿರ್ತವೆ.
1: ಹೌದು,
0: ಆ ಫೋಟೋನ ಅಪ್ಡೇಟ್ ಮಾಡೋಕ್ಕೋಸ್ಕರ ಫೋಟೋ ಒಂದು ಕೊಟ್ಟರೆ ಸಾಕು. ಈ ಅವ್ರು ಏನು ಮತದಾರ ಪಟ್ಟಿ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿಕೊಡ್ತಾರಲ್ಲ, ಇಷ್ಟು ಜನರದ್ದು August 5 ಒಂದು ಕರಡು ಮತದಾರರ ಪಟ್ಟಿಯನ್ನು ನಾವು ಸಿದ್ಧಪಡಿಸ್ತೀವಿ.
1: ಓಕೆ ಸರ್,
0: ನಮ್ಮ ವಿಧಾನಸಭಾ ಕ್ಷೇತ್ರದ್ದು ಎಲ್ಲ ವಿಧಾನಸಭಾ ಕ್ಷೇತ್ರಗಳದ್ದು ನಮ್ಮ ರಾಜ್ಯದ್ದು August 5 ಮತದಾರ ಪಟ್ಟಿ ಸಿದ್ಧಾಗುತ್ತೆ. ನಂತರ ಅಲ್ಲಿ ಅವ್ರಿಗೇನಾದರೂ ಹೆಸರು ಕೈ ಬಿಟ್ಟು ಹೋಗಿದ್ರೆ, ಹೆಸರಿನಲ್ಲಿ ವ್ಯತ್ಯಾಸ ಆಗಿದ್ರೆ, ಇನ್ನೇನೋ ಅವ್ರಿಗೆ ತೊಂದರೆಗಳು ಉಂಟಾಗಿದ್ರೆ, ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ಅವಾಗ 2 ಕಾಲ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟಾಗ ಅವ್ರ ದಾಖಲೆಗಳನ್ನ ಕೊಡಬೇಕು ಅಷ್ಟೇ. ಈಗ ಪ್ರಾರಂಭಿಕ ಹಂತದಲ್ಲಿ ಅವ್ರು ಯಾವುದೋ ದಾಖಲೆ ಕೂಡ ಆಗತ್ತಿಲ್ಲ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ಕಾರ, ತಮ್ಮ ಹೆಸರು?
3: ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ ಹೂವಿನ ಕೋಲಿಂದ.
1: ಹಾ ಮಹೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಫೋಟೋ ಅಪ್ಲೋಡ್ ಮಾಡ್ತಾ ಇಲ್ಲ, ಸಮಸ್ಯೆ ಏನಿಲ್ವಾ ಸರ್?
1: ಓಕೆ ಸರ್, ಮಾತಾಡ್ತಾರೆ.

0: ಮಹೇಶ್ ಅವರೇ, ಈಗ ಫೋಟೋ ಅಪ್ಲೋಡ್ ಮಾಡೋಕ್ಕೆ ಸಮಸ್ಯೆ ಏನೂ ಇಲ್ಲ. ಮೋಸ್ಟ್ಲಿ ಅಲ್ಲಿ ಏನಾದರೂ ನಿಮ್ಮದು ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಥವಾ ಹಾಗಾಗಿ ಆ ಸ್ಥಳದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಂಥ ಸಂದರ್ಭಗಳಲ್ಲಿ ಬಿ ಎಲ್ ಓಗಳು ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಗೆ ಬಂದು ಅದನ್ನು ಅಪ್ಲೋಡ್ ಮಾಡ್ತಾರೆ. ನೀವು ಅದ್ರ ಬಗ್ಗೆ ಏನು ಹೆಚ್ಚು ಇದು ಆಗ ಅವಶ್ಯಕತೆ ಇಲ್ಲ.
1: ಓಕೆ ಓಕೆ, ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಇದ್ರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥವ್ರು ಇರ್ಬೋದು, ಈಗ ಸಾಮಾನ್ಯವಾಗಿ 18 ವರ್ಷ ತುಂಬಿರ್ತಕ್ಕಂಥ ಯುವಕರು ಇರ್ಬೋದು, ಅಥವಾ ಹೆಸರು ಮತದಾರರ ಪಟ್ಟಿಯಲ್ಲಿ ಹೆಸರು ತಪ್ಪಿದ್ರೆ, ಈ ಥರದವರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಹೇಗೆ ಸರ್?
2: ಎಸ್ ಸರ್, ಖಂಡಿತ ಸೇರಿಸ್ಕೋಬೋದು. ಇವಾಗ ನಾವು ಸರಿ ಹೇಳ್ದಂಗೆ ಈಗ ಮುಂದಿನ ತಿಂಗಳು 5ನೇ ತಾರೀಕಿಗೆ ನಾವೊಂದು ಕರಡು ಪಟ್ಟಿಯನ್ನು ನಾವು ಒಂದು ಡಿಕ್ಲೇರ್ ಮಾಡ್ತೀವಿ ಸರ್. ಅದರಲ್ಲಿ ಯಾರ್ದಾದ್ರೂ ಹೆಸರು ಸ್ವಲ್ಪ ಸ್ಪೆಲ್ಲಿಂಗ್ ತಪ್ಪಿದ್ರೆ ಅಥವಾ ಏನಾದ್ರು ಬೇರೆಯವ್ರನ್ನ 18 ವರ್ಷ ಆಗಿರ್ತಕ್ಕಂಥ ಆ್ಯಡ್ ಮಾಡೋರಿದ್ರೆ ಮತ್ತೆ ಇನ್ನೇನಾದ್ರು ಚೇಂಜಸ್ ಮಾಡ್ರು, ಎಕ್ಸಾಂಪಲ್ ಈಗ ಕೆಲವ್ರದ್ದು ಶ್ರೀನಿವಾಸ ಅಂತ ಇರ್ತದೆ, ಕೆಲವ್ರು ಶ್ರೀನಿವಾಸ ಅಂತ ಇರ್ತದೆ,
1: ಹೌದು,
2: ಹಾಗಾಗಿ ಆ ಥರದ್ದು ಏನಾದರೂ ಚೇಂಜ್ಮೆಂಟ್ ಏನಾದ್ರು ಇದ್ರೆ ಒಂದು ತಿಂಗಳಿಗೆ ನಾವು ಅವ್ರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರ್ತದೆ. ಆ ಸಮಯದಲ್ಲಿ ಅವರು ಆಕ್ಷೇಪಣೆಯನ್ನು ಕೊಟ್ಟು ಏನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಿಸಿ ನಾವು ಮಾಡ್ತೀವಿ ಸರ್.
1: ಓಕೆ ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
3: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾವಳಿಂದ ಹೆಚ್ಚಿ ಕೊಡಿ.
1: ಹಾಂ ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಹಾಂ ಸರಿ, ನಮ್ಮ ಮನೆ ಪಕ್ಕದವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ 3 ತಿಂಗಳಾಯ್ತು. ಅವ್ರು ಸೇರಿಸ್ಬೇಕಾದ್ರೆ ಏನು ಪ್ರಕ್ರಿಯೆ ಮಾಡ್ಬೇಕು ಅಂತ?
0: ಈಗ ನಾಗರಾಜು ಅವರೇ, ಅವ್ರದ್ದು ಎನ್ಯುಮರೇಷನ್ ಫಾರಮ್ ಅವ್ರ ಮನೆಗೆ ಹಂಚಿಕೆ ಮಾಡಿರ್ತೀವಿ. ಅವ್ರ ಮನೇಲಿ ಯಾರಾದರೂ ಒಬ್ಬರಿದ್ದು ಅದನ್ನು ಫಿಲಪ್ ಮಾಡಿ ಅವ್ರು ಸೈನ್ ಮಾಡಿಕೊಟ್ರೆ ಸಾಕು. ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರೆ ಅವರೇ ಬಂದು ಮಾಡಬೇಕು ಅಂತೇನಿಲ್ಲ. ಆದರೆ ಅವ್ರ ವಿವರಗಳನ್ನ ಸಲ್ಲಿಕೆ ಮಾಡಿ ಅವ್ರ ಮನೆಯವ್ರಲ್ಲಿ ಯಾರಾದರೂ ಒಬ್ಬರು ಸೈನ್ ಮಾಡಿಕೊಟ್ರೆ ಸಾಕು, ತಗೊಳ್ತೀವಿ ನಾವು.
3: ಆಧಾರ್ ಕಾರ್ಡ್ ಬೇಕು ಅಂತ ಹೇಳಲ್ಲ ಸರ್?
0: ಆಧಾರ್ ಕಾರ್ಡು ಕಡ್ಡಾಯ ಏನಲ್ಲ, ನೀವು ನೋಡಿ ಅಲ್ಲಿ.
3: ಹಾಂ,
0: ಈಗ ನೀವು ಅವ್ರದ್ದು ಏನು ದಾಖಲೆಗಳನ್ನ ಕೂಡ ಅವಶ್ಯಕತೆ ಇಲ್ಲ, ಬರೀ ಫಾರಂ ಫಿಲಪ್ ಮಾಡಿಕೊಟ್ರೆ ಸಾಕು.
3: ಕೊಟ್ಟರೆ
0: ಹಾಂ ಹೌದು.
3: ಕನ್ನಡ
0: ಸ್ವಲ್ಪ ನಿಮ್ಮ
1: ಅಂದ್ರೆ ಕನ್ನಡದಲ್ಲಿ ಬರೋದಕ್ಕೆ ಹೇಳಿ, ಇಂಗ್ಲಿಷ್ ಫಾರಂ ಫಿಲ್ಅಪ್ ಮಾಡೋರ್ಗೆ ಇಂಗ್ಲಿಷ್ ಅಲ್ಲಿ ಬರೀತಾ ಇರ್ತಾರೆ.
0: ಆಯ್ತು,
1: ಅದಕ್ಕೆ ಕನ್ನಡದಲ್ಲಿ
0: ಖಂಡಿತವಾಗಿ ಹೇಳ್ತೀವಿ, ಎಲ್ರಿಗೂ ಕನ್ನಡದಲ್ಲೇ ಫಿಲ್ಅಪ್ ಮಾಡಕ್ಕೆ ಹೇಳ್ತೀವಿ ನಾಗರಾಜ್ ಅವರೇ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ ಅವರೇ? ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ. ಸರ್, ಈಗ ತಾವು ಹೇಳ್ತಾ ಇದ್ರು, ಈಗ ಸರ್ ಹೇಳ್ತಾ ಇದ್ರು ಶ್ರೀನಿವಾಸರು 18 ವರ್ಷ ಪೂರ್ಣಗೊಳಿಸಿದವರು, ಅಥವಾ ಯಾರ ಹೆಸರು ಮಿಸ್ ಆಗಿದೆ ಅಥವಾ ಹೆಸರು ತಪ್ಪಾಗಿದ್ರೆ ಆ ಥರದವ್ರು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೋದು ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಸಾಮಾನ್ಯವಾಗಿ ಸ್ಥಳಾಂತರಗೊಂಡವರು ಅಂದರೆ ಈ ಊರಲ್ಲಿದ್ದು ಬೇರೆ ಕಡೆ ಹೋಗಿರ್ತಕ್ಕಂಥವ್ರು, ಸೊ ಅವರು ಹೇಗೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ತೆಗೆದಾಕ್ತಕ್ಕಂಥದ್ದಿರ್ಬೋದು ಅಥವಾ ಸೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಸರ್?
2: ಸರ್, ಇವಾಗ ಒಂದು ಸ್ಥಳಾಂತರ ಅಂದರೆ ಶಿಫ್ಟಿಂಗ್ ಅಂತ ಅರ್ಥ.
1: ಹೌದು,
2: ಈಗ ಆ್ಯಕ್ಚುಲಿ ನಾವೇನು ಮಾಡಿದ್ದು ಅಂದರೆ ಎಲ್ಲ ಬಿ ಎಲ್ ಓಸ್ ಅವರು ಸಹ ಎಲ್ಲರಿಗೂ ಸಹ ಈಗ ಆ್ಯಕ್ಚುಲಿ ನಮ್ಮ ಸರ್ ಹೇಳಿದ್ರು ನಮ್ಮ ತಾಲೂಕಿನಲ್ಲಿ ಸಚಿಜಿಕೋಟೆ ಸರ್ಗೂರು ಎರಡು ಸೇರಿಸಿ 234,521 ಮತದಾರರ ಪಟ್ಟಿ ಇತ್ತು. ಅಷ್ಟು ಸಹ ಇನ್ಫರ್ಮೇಷನ್ ಫಾರ್ಮ್ಸ್ನ ನಾವು ತಲುಪಿಸಿದ್ದೇವೆ, ಮನೆ ಮನೆ ತಲುಪಿಸಿದ್ದೇವೆ ಸರ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಕೆಲವೊಬ್ರು ಡೆತ್ ಆಗಿರ್ಬೋದು, ಕೆಲವೊಬ್ರು ಶಿಫ್ಟಿಂಗ್ ಆಗಿರ್ಬೋದು.
1: ಹೌದು,
2: ಅವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮೂರು ಬಾರಿ ಬಿ ಎಲ್ ಅವರು ಅವ್ರ ಮನೆ ಹತ್ರ ಹೋಗ್ತಾರೆ. ಮನೆ ಹತ್ರ ಹೋದಾಗ ಅದನ್ನ ಕನ್ಫರ್ಮೇಶನ್ ಮಾಡ್ಕೊತಾರೆ, ಅವ್ರು ಇದಾರೋ ಇಲ್ವಾ, ಬೇರೆ ಕಡೆ ಹೋಗಿದಾರ ಅನ್ನುವಂಥದ್ದನ್ನ ಅವ್ರನ್ನು ವೆರಿಫೈ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾರಿದ್ರು ಅವ್ರಿಗೆ ಸಹ ಫೋನ್ ಮೂಲಕನೂ ಸಹ ಅವ್ರಿಗೆ ಸಂಪರ್ಕ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಾಗ ಅವ್ರೇನಾದ್ರೂ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲೇನಾದ್ರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದು ಅಲ್ಲಿ ಅವ್ರ ಹೆಸರಿದ್ರೆ ಅವ್ರನ್ನ ನಾವು ಕೇಳ್ಕೊಂತೀವಿ, ಅಲ್ಲೇ ಉಳ್ಕೊಂತಿರೋ ಇಲ್ಲೇ ಉಳ್ಕೊಂತಿರೋ ಅಂತ ಕೇಳ್ತೀವಿ. ಹಾಗ ಅವರಲ್ಲೇ ಉಳ್ಕೊಂಡ್ರೆ ಅವರ ಒಂದು ಅನುಮತಿ ಮೇರೆಗೆ ಮತ್ತೆ ಅಲ್ಲೊಂಥರ ಮಾಜೂರ್ ತರ ಮಾಡಿಕೊಂಡು ಅದನ್ನ ನಾವು ಕ್ಲೋಸ್ ಮಾಡ್ತೇವೆ. ಅವ್ರು ಎಲ್ಲಿ ಇಲ್ಲ ನಾವು ಅಲ್ಲೇ ಬಂದು ಮಾಡ್ತೀವಿ ಅಂದ್ರೆ ಮತ್ತೆ ಅವ್ರನ್ನ ಕರ್ಸಿಸ್ಕೊಂಡು ಅವ್ರ ಪೂರ್ತಿ ಮಾಹಿತಿ ತಗೊಂಡು ನಾವು ಅದನ್ನ ಅಪ್ಡೇಟ್ ಮಾಡ್ತೀವಿ ಸರ್.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಈ ಒಂದು ಮತದಾರದ ಪಟ್ಟಿಯಲ್ಲಿ ಅವರ ಹೆಸರು ಇದೆ ಇಲ್ಲ ಎಂಬುದನ್ನು ಹೇಗೆ ಸಾರ್ವಜನಿಕರು ಖಾತ್ರಿಪಡಿಸ್ಕೊಳ್ಬೋದು ಸರ್?
2: ಸರ್, ಈಗಾಗಲೇ 2026 ಸಹ ಪಟ್ಟಿನ ನಾವು ವರ್ಷವೇ ಮಾನ್ಯ ಚುನಾವಣಾ ಆಯೋಗ ಕೊಡ್ತಾ ಇರ್ತದೆ, ಅವಾಗ ನಾವು ಕೊಟ್ಟಿರ್ತೇವೆ. ಎರಡನೇದಾಗಿ ಇವಾಗ ಸರ್ ಹೇಳ್ದಂಗೆ ಈಗ ಮುಂದಿನ ತಿಂಗಳು 5ನೇ ತಾರೀಕಿಗೆ ನಾವೊಂದು ಮತದಾರ ಗೌಡ ಪಟ್ಟಿಯ ಪ್ರತಿಯನ್ನು ನಾವು ಪ್ರಚಾರ ಮಾಡ್ತೇವೆ. ಪ್ರಚಾರ ಮಾಡಿದಾಗ ಪ್ರತಿಯೊಬ್ಬರು ಸಹ ಅದರಲ್ಲಿ ಅವ್ರು ನೋಡ್ಕೋಬಹುದು, ಅವ್ರ ಹೆಸರು ಇದೆಯಾ ಇಲ್ವಾ ಅಂತಕ್ಕಂಥ ನೋಡ್ಕೋಬಹುದು. ನೋಡ್ಕೊಂಡು ಏನಾದರೂ ಅದರಲ್ಲಿ ಕರೆಕ್ಷನ್ಸ್ ಅಥವಾ ಹೆಸರು ಸೇರಿಸೋದು ಏನಾದ್ರು ಇದ್ರೆ ಆಕ್ಷೇಪಣೆ ಸಲ್ಲಿಸಲು 1 ತಿಂಗಳು ತನಕ ಸಮಯ ಇರ್ತದೆ. ಆ ಸಮಯದಲ್ಲಿ ಅವರು ಸೇರ್ಪಡೆ ಇರ್ಬೋದು, ಕನೆಕ್ಷನ್ಸ್ ಇರ್ಬೋದು, ಅದನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸರ್.
1: ಸರಿಗಿದ್ರೆ ಜೊತೆಗೆ ಸರ್ ತಾವೇ

0: ಹೇಳ್ತಾ ಇದ್ರೆ ಈಗ ಬಿ ಎಲ್ ಓಗಳು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತಾ ಇದ್ರೆ, ಈ ಒಂದು ಈ ತಾವು ಹೇಳಿದಂಗೆ ಈ ಒಂದು ಬೂತ್ ಮಟ್ಟದ ಅಧಿಕಾರಿಗಳು ಈ ಅಥವಾ ಬಿ ಎಲ್ ಓಗಳು ಈ ಒಂದು ಪರಿಷ್ಕರಣೆಯಲ್ಲಿ ಅವ್ರ ಪಾತ್ರ ಹೇಗೆ, ಯಾವ ಥರ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಬಿ ಎಲ್ ಓಗಳೇ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತು ಪೋಲಿಂಗ್ ಸ್ಟೇಷನ್ ನಿರ್ವಹಣೆಗೆ ಅವರೇ ಪಿಲ್ಲರ್ಸ್ ಅಂತ ಕರಿಬೋದು ನಾವು. ಯಾಕೆಂದರೆ ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋರು ಅವರೇ. ಸೊ ಮತ್ತೆ ಅವ್ರಿಗೆ ಸ್ಥಳೀಯ ಜನರ ಸಂಪರ್ಕ ಇರ್ತಾರೆ, ಅಲ್ಲಿ ಯಾರು ತೀರೋಗಿರ್ತಾರೆ ಅಥವಾ ಯಾರು ಅಲ್ಲಿಂದ ಶಿಫ್ಟ್ ಆಗಿರ್ತಾರೆ ಬೇರೆ ಕಡೆ ಹೋಗಿರ್ತಾರೆ, ಮತ್ತೆ ಹೊಸದಾಗಿ 18 ವರ್ಷಕ್ಕೆ ಅವರು ಸೇರ್ಪಡೆ ಹಾಕುವಂಥವ್ರು ಯಾರು, ಇದನ್ನೆಲ್ಲ ಬಿ ಎಲ್ ಓರ್ಗೆ ಒಂದು ಮಾಹಿತಿ ಇರ್ತಾರೆ. ಮತ್ತೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಬಿ ಎಲ್ ಓ ರೋಲೇ ತುಂಬಾ ಮೇಜರ್ ರೋಲು, ಬೇಸಿಕ್ ವರ್ಕರ್ ಅವರೇ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನಂತ? ಸ್ವಲ್ಪ ಇಲ್ಲ, ತಾವು ಸ್ವಲ್ಪ ಮಾತನಾಡೋದು ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡ್ತೀರಾ, ಏನ್ ಮಾತನಾಡ್ತೀರಾ
2: ಅಂತ?
0: ಸ್ವಲ್ಪ ರೇಡಿಯೋ ಆನ್ ಮಾಡಿದ್ರೆ ಆಫ್ ಮಾಡ್ಬಿಟ್ಟು ಕೇಳಿ. ಹಾ ಹೇಳಿ ಮೇಡಮ್, ಇವಾಗ ಹೇಳಿ.
2: ಅಂದ್ರೆ
0: ತಾವ್ ಹೇಳ್ತಕ್ಕಂತ ಪ್ರಶ್ನೆಗೆ ಓದಕ್ಕೆ ಬರಕ್ಕೆ ಬರ್ದಿರ್ತಕ್ಕಂಥವ್ರು ಇರ್ಬೋದು, ಮತ್ತೆ ಕೆಲವ್ರು ತೀರೋಗಿರ್ತಾರೆ, ಇವ್ರಗಳದ್ದು ಹೇಗೆ ಅಂತಾನ ತಾವ್ ಕೇಳ್ತಾ ಇರೋದು? ಹಲೋ, ಹಾ ಪ್ರಶ್ನೆ, ಕೆಲವರಿಗೆ ಓದೋದಕ್ಕೆ ಬರೋದಕ್ಕೆ ಬರೋಲ್ಲ, ಮತ್ತೆ ಕೆಲವರು ತೀರೋಗಿರ್ತಾರೆ, ಸೊ ಇವ್ರಗಳದೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಅಂತಕ್ಕಂಥದ್ದು ತಾನೇ ತಮ್ಮ ಪ್ರಶ್ನೆ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
3: ಮೇಡಮ್, ನೀವು ತಾವು ಹೇಳಿದಂತ ಪ್ರಶ್ನೆ ನಾನು ಅನ್ಕೋತೀನಿ, ಒಂದು ತಾವು ಮತದಾರರ ಪಟ್ಟಿನಲ್ಲಿ ಹೆಸರಿಲ್ಲ ಅಂತ ಒಂದು ಹೇಳಿದ್ರಿ, ಎರಡನೇದು ಡೆತ್ ಆಗಿರೋರಿಗೆ ಏನ್ ಮಾಡ್ತೀರಾ ಅಂತ ಒಂದು ಹೇಳಿದ್ರಿ, ಮೂರನೇದು ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅದಕ್ಕೆಲ್ಲ ಏನ್ ಮಾಡ್ತಿದ್ದೀರಿ ಅಂತ ಕೇಳಿದ್ರಿ ಮೇಡಮ್, ಸರಿನಾ ಮೇಡಮ್? ಓಕೆ ಓಕೆ, ಮೊದಲನೇದಾಗಿ ಹೇಳ್ತೀನಿ ನಿಮಗೆ, ಮತದಾರರ ಪಟ್ಟಿನಲ್ಲಿ 2002 ಅಥವಾ 2026 ಮತದಾರರ ಪಟ್ಟಿನಲ್ಲಿ ಇಲ್ಲ ಅಂತಂದರೆ ಮೋಸ್ಟ್ಲಿ ಅವರು 18 ವರ್ಷ ಆಗಿರ್ಲಿಕ್ಕಿಲ್ಲ ಅಂತ ಕಾಣಿಸ್ಬೋದು. ಒಂದು ಅದಕ್ಕೆ ನಾವೇನು ಮಾಡ್ತೀವಿ ಅಂತಂತಂದರೆ, ನೆಕ್ಸ್ಟು ಈಗ ನಾವು ಕರಡು ಪ್ರತಿನ ನಾವು ಒಂದು ಪ್ರಚಾರ ಮಾಡ್ತೀವಿ, ಮುಂದಿನ ತಿಂಗಳು 5ನೇ ತಾರೀಕಿಗೆ ಮಾಡ್ತೀವಿ. ಆ ಸಮಯದಲ್ಲಿ ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಸಹ ಪ್ರಚಾರ ಮಾಡಿದಾಗ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ತಾವು ವೆರಿಫೈ ಮಾಡಿಬಿಟ್ಟು ಕಂಡು ಬಂದರೆ ಹೆಸರಿದ್ದರೆ ಸಮಸ್ಯೆ ಇಲ್ಲ, ಹೆಸರಿಲ್ಲ ಅಂತಂತಂದರೆ ಅದಕ್ಕೆ ಅಗತ್ಯವಾದಂತಹ ದಾಖಲಾತಿಗಳನ್ನ ಕೊಟ್ಟರೆ ನಾವು ಹೆಸರು ಸೇರಿಸೋ ಕೆಲಸವನ್ನು ನಾವು ಮಾಡ್ತೇವೆ. ಇದು ಮೊದಲನೇ ಪಾಯಿಂಟ್.
1: ಫಾರ್ಮ್ 6 ತುಂಬಿಕೊಡ್ಬೇಕು.
3: ಫಾರ್ಮ್ 6 ಅಂತ ಇರುತ್ತೆ, ಅದನ್ನು ತುಂಬಿಸ್ಕೊಡ್ಬೇಕು. ಎಕ್ಸಾಂಪಲ್ ಆಗಿ ಈಗ ನಂಗೆ 18 ವರ್ಷ ಆಗಿದೆ, 18 ವರ್ಷ ಆದಾಗ ನಾನು ಇನ್ನೂ ಹೆಸರು ಸೇರ್ಪಡೆ ಆಗಿಲ್ಲ, ಆಗ ನಾನೇನು ಮಾಡ್ತಿದ್ರೆ ಫಾರ್ಮ್ 6 ಫಾರ್ಮ್ 6 ನಾನು ತುಂಬಿ ನನಗೆ 18 ವರ್ಷ ಆಗಿದೆ ನಾನು ಸೇರಿಸಿ ಅಂತ ನಾನು ಅಪ್ಲಿಕೇಶನ್ಸನ್ನು ಕೊಡ್ತೀನಿ, ಅದು ಸೇರ್ಪಡೆ ಆಗುತ್ತೆ. ಇದು ಮೊದಲನೇ ಪಾಯಿಂಟ್ಗೆ. ಎರಡನೇ ಪಾಯಿಂಟ್ ತಾವು ಕೇಳಿದ್ದು ಡೆತ್ ಆದಾಗ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ಸಹ ಈಗ ಡೆತ್ ಆಗಿರ್ತಕ್ಕಂಥವ್ರಿಗೂ ಸಹ ಎನ್ಯುಮರೇಷನ್ ಫಾರ್ಮ್ನ ನಾವೀಗ ಇಶ್ಯೂ ಮಾಡಿದ್ದೇವೆ. ನಾವು ಮನೆ ಹತ್ರ ಹೋದಾಗ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ಕೊಟ್ಟರೆ ನಾವು ಅದಕ್ಕೆ ಕ್ಲೋಸ್ ಮಾಡ್ತೀವಿ, ಅವ್ರು ಡೆತ್ ಆಗಿದ್ದಾರೆ ಅಂತೇಳ್ಬಿಟ್ಟು ನಾವು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕ್ಲೋಸ್ ಮಾಡ್ತೀವಿ. ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂತಂದರೆ 3 ಬಾರಿ ನಮ್ಮ ಬಿ ಎಲ್ ಓವರು ಅವ್ರ ಮನೆ ಹತ್ರ ಹೋಗ್ತಾರೆ, ಮನೆ ಹತ್ರ ಹೋಗಿ ಒಂದು ಮಾಜೂರ್ ಥರ ಮಾಡ್ಕೊತಾರೆ, ಅಂದರೆ ಈ ವ್ಯಕ್ತಿ ಇದ್ದರು ಇವಾಗ ತೀರೋಗಿದ್ದಾರೆ ಇವಾಗ ಇಲ್ಲ, ಇವ್ರಿಗೆ ಆ ಮತದಾರರ ಪಟ್ಟಿಯಲ್ಲಿ ಇರೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದ ನಂತರ ಒಂದು ಮಾಜೂರ್ ಥರ ಮಾಡಿಕೊಂಡು ಒಂದು ದೃಢೀಕರಣ ಮಾಡಿಕೊಂಡು ಅದನ್ನು ಏನು ಮಾಡ್ತಾರೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಮಾಡ್ತಾರೆ. ಮೂರನೇ ಪಾಯಿಂಟು ತಾವು ಹೇಳಿದ್ದು ಓದೋದಕ್ಕೆ ಬರೆಯೋದಕ್ಕೆ ಬರೆಯಿದ್ರೆ ಏನು ಮಾಡ್ತೀರಿ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ಸಹ ಹೌದು. ಈಗ ಒಂದು ನಾವು ನಿಮಗೆ ಫಾರಮ್ನ ಡಿಸ್ಟ್ರಿಬ್ಯೂಟ್ ಅಂದರೆ ಹಂಚಿಕೆ ಮಾಡಿದ್ದೇವೆ, ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂಥವ್ರಿಗೆ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಅಂದರೆ ಬಿ ಎಲ್ ಓರು ನಿಮ್ಮ ಮನೆ ಹತ್ರ ಬಂದಾಗ ಅವ್ರ ಹತ್ರ 2002 ಸಹ ಪಟ್ಟಿ ಇರ್ತದೆ, 2026 ಪಟ್ಟು ಸಹ ಅವತ್ತ ಇರ್ತದೆ, ಅವರೇ ಕೂತ್ಕೊಳ್ತಾರೆ, ಅವರೇ ಕೂತ್ಕೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಎಲ್ಲನೂ ಸಹ ಪೂರ್ತಿ ಭರ್ತಿ ಮಾಡಿ ನಿಮಗೆ ಒಂದ್ಸತಿ ಅದನ್ನು ಹೇಳಿ ಮನವರಿಕೆ ಮಾಡಿ ಅದಾದ ನಂತರ ನಿಮ್ಮ ಹತ್ರ ಅದನ್ನು ಒಂದು ಸಹಿ ಪಡ್ಕೊಂಡು ಅವರು ಅಪ್ಡೇಟ್ ಮಾಡ್ತಾರೆ ಮೇಡಮ್. ಹಾಗಾಗಿ ಏನೂ ಗೊಂದಲ ಇಲ್ಲ, ಬರೆಯೋದಕ್ಕೆ ಓದೋದಕ್ಕೆ ಬರೆದೋದ್ರೂ ಪರವಾಗಿಲ್ಲ, ನಮ್ಮ ಬಿ ಎಲ್ ಓಗಳು ಅದನ್ನು ನಿಮಗೆ ಬರೆದು ನಿಮಗೆ ಅದನ್ನು ಮನನ ಮಾಡಿ ಹೇಳಿ ಆ ನಂತರ ಅದನ್ನು ಅಪ್ಡೇಟನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಮೇಡಮ್.
0: ಓಕೆ ಬೇರೆ
2: ಅಂದ್ರೆ ಅಲ್ಲಿ ಇವಾಗ ಅವ್ರಪ್ಪ.

0: ಅಮ್ಮಂದೆಲ್ಲ ಕೇಳಿರ್ತಾರಲ್ಲ, ಈಗ ಇವ್ರೆಲ್ಲೋ ಇರ್ತಾರೆ ಅವರೇ ಎಲ್ಲೋ ಇರ್ತಾರೆ, ಅವಾಗೆಲ್ಲ ಸಮಸ್ಯೆ ಆಗಲ್ವಾ ಸರ್? ಅವ್ರು ಹೇಗ್ ಹೋಗಿ ತಗೋ ಬರ್ತಾರೆ ಬೇರೆ ಊರಿಂದ?
1: ಇಲ್ಲ ಇಲ್ಲ, ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ.
0: ಸ್ಮಾರ್ಟ್ ಫೋನ್ಸ್ ಈಗ ವಯಸ್ಸಾದವ್ರ ಹತ್ರ ಸ್ಮಾರ್ಟ್ ಫೋನ್ ಇರೋದೇ ಇಲ್ಲ, ಎಲ್ಲೋ ಇರ್ತಾರೆ ಅಂದವಾಗ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನ್ಸಲ್ವಾ ಸರ್ ಇವೆಲ್ಲ ಸ್ವಲ್ಪ ನಿಮಗೆ?
1: ಮೇಡಮ್ ಇಲ್ಲ, ಈಗ ಅವ್ರ ತಂದೆ ತಾಯಿ ಬೇರೆ ಊರಲ್ಲಿ ಇದ್ರು ಕೂಡ ಅವ್ರು ಯಾವ ಊರಲ್ಲಿದ್ದಾರೆ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ, ಅದರದ್ದು ಕ್ರಮ ಸಂಖ್ಯೆ, ಅದು ಭಾಗ ಸಂಖ್ಯೆ ಮತ್ತು ಅದು ವಿಧಾನಸಭಾ ಕ್ಷೇತ್ರದ ಹೆಸರು ಹೇಳಿದ್ರೆ ಸಾಕು, ನಮ್ಮ ಬಿ ಎಲ್ ಓರು ಅವರು ಆನ್ಲೈನಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಮತದಾರ ಪಟ್ಟಿಯನ್ನು ಪರಿಶೀಲಿಸಿ ಅವರೇ ನೋಡ್ಕೊತಾರೆ, ತೊಂದರೆ ಇಲ್ಲ.
2: ಓಕೆ ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ಈ ಒಂದು ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಯಾವ್ಯಾವ ಮಾರ್ಗಗಳು ಲಭ್ಯವಿದೆ, ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಈ ಒಂದು ಅರ್ಜಿನ ಸಲ್ಲಿಸತಕ್ಕಂಥ ವ್ಯವಸ್ಥೆ ಇದೆ ಹೇಗೆ ಸರ್?
3: ಸರ್, ಈಗ ಆನ್ಲೈನ್ ಮುಖಾಂತರನೇ ಆಗ್ತದೆ ಇದು. ನಮ್ಮ ಬಿ ಎ ಬೂತ್ ಲೆವೆಲ್ ಅಧಿಕಾರಿಗಳು ಏನಿರ್ತಾರೆ ಅವರಿಂದನೇ ಪ್ರಾರಂಭ ಆಗ್ತದೆ. ಆವಾಗಲೇ ನಾನು ಮೇಡಮ್ಗೊಂದು ಪ್ರಶ್ನೆ ಇದ್ದಾಗ ನಾನು ಹೇಳಿದೆ, ಫಾರಂ 6 ಅಂತ, ಫಾರಂ ನಂಬರ್ 6, ಅದರಲ್ಲಿ ಯಾವುದೇ ಸೇರ್ಪಡೆ ಇದ್ದರೂ ಸಹ ಅದನ್ನು ಅವರು ಅಧಿಕೃತವಾದಂತಹ ಒಂದು ಐಡೆಂಟಿ ಕಾರ್ಡ್ನ ಕೊಟ್ಟು ಬೂತ್ ಲೆವೆಲ್ ಅಧಿಕಾರಿ ಅಂದರೆ ಬಿ ಎಲ್ ಓ ಹತ್ರ ಹೋಗಿ ಅವರ ಫಾರಂನ ಫಿಲ್ಅಪ್ ಮಾಡಿ ಕೊಟ್ಟರೆ ಅವರು ತಮ್ಮ ಮೊಬೈಲ್ ಮುಖಾಂತರ, ಅದರಲ್ಲಿ ಏನು ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಅದರಲ್ಲಿ ಅದ್ರ ಮುಖಾಂತರ ಅಪ್ಡೇಟ್ ಮಾಡ್ತಾರೆ. ಅದಾದ ನಂತರ ಸಹಾಯಕ ಮತದಾನ ನೋಂದಣಾಧಿಕಾರಿಗಳ ಹತ್ರ ಬರ್ತದೆ, ಅವರು ಅಪ್ರೂವಲ್ ಮಾಡಿ ಮತದಾನ ಅಧಿಕಾರಿಗಳ ಹತ್ರ ಕಳಿಸ್ತಾರೆ, ಅದನ್ನು ಅವರು ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಾರೆ, ಆಗ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಬರ್ತದೆ.
2: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಮತದಾರರು ಈಗ ತಮ್ಮ ಅರ್ಜಿ ಸ್ಥಿತಿಯನ್ನು ಹೇಗೆ ತಿಳಿದುಕೊಳ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ, ಈಗ ಅವರು ಅರ್ಜಿ ಕೊಟ್ಟಿರ್ತಾರೆ, ನಮ್ಮ ಅರ್ಜಿ ಇದಾಗಿದೆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನು ಯಾವ ಥರ ಒಂದು ಪರಿಶೀಲನೆಯನ್ನು ಮಾಡಿಕೊಳ್ಬೋದು ಸರ್?
1: ಈಗ ನಾವು 5th August ನಾವು ಏನು ಕರಡು ಮತದಾರರ ಪಟ್ಟಿ ಪ್ರಕಟ ಮಾಡ್ತೀವಲ್ಲ, ಆ ಮತದಾರರ ಪಟ್ಟಿಯನ್ನು ಅವರ ಬಿ ಎಲ್ ಓ ನೆರವಿನಿಂದ ಪರಿಶೀಲನೆ ಮಾಡ್ಕೊಂಡು ತಿಳ್ಕೊಬೋದು ಅವ್ರದ್ದು ಸೇರ್ಪಡೆ ಆಗಿರ್ತಾರೆ.
2: ಸೊ ಅಂದ್ರೆ ಬಿ ಎಲ್ ಓ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತಾ ಅಥವಾ ಅವ್ರಿಗೆ,
1: ಅಥವಾ ಈವನ್ ಆನ್ಲೈನ್ಲಿ ಕೂಡ ಸಿಇಒ ಪೋರ್ಟಲ್ನಲ್ಲಿ ಅಂದರೆ ಚೀಫ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಸಿಇಒ ಪೋರ್ಟಲ್ ಅಂತ ಒಂದು ವೆಬ್ಸೈಟಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತೆ ಭಾಗ ಸಂಖ್ಯೆ ಹೊಡೆದ್ರೆ ಅದು ಮತದಾರ ಪಟ್ಟಿನ ವೆಬ್ಸೈಟಲ್ಲಿ ಕೂಡ, ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಕೂಡ ಪರಿಶೀಲನೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
2: ಓಕೆ ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
4: ಹಲೋ.
2: ಹಾಂ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ಲೋಕೇಶ್
2: ಅವ್ರು. ಎಲ್ಲಿಂದ ಮಾತನಾಡ್ತಿದ್ದೀರಾ?
4: ಮಂಜನಗುಡಿಯಿಂದ.
2: ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
4: ಪ್ರಶ್ನೆ ನಮ್ಮಲ್ಲಿ ಏನ್ ಮಾಡೋದು ಗೊತ್ತಿದೆ, ತಪ್ಪಾಗ್ಬಿಟ್ಟು 2000 ರೂಪಾಯಿ ಬಲಗಡೆ ಫುಲ್ ಫಿಲ್ಅಪ್ ಮಾಡ್ಬಿಟ್ಟು ವೈಟ್ನರ್ ಹಾಕ್ಬಿಟ್ಟು ತುಂಬ
2: ಫಾರ್ಮ್ ತಪ್ಪಾಗಿದೆ, ಅದಕ್ಕೆ ವೈಟ್ನರ್ ಹಾಕ್ಬಿಟ್ಟು ತುಂಬೋದು ಅಂತದ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾಂ
1: ಲೋಕೇಶ್ ಅವರೇ, ಈಗ ಫಾರಂ ಫಿಲಪ್ ಮಾಡೋದಕ್ಕೆ ಏನಾದ್ರು ನಿಮಗೆ ಗೊಂದಲಗಳು ಒಂದು ಅಸ್ಪಷ್ಟತೆ ಇದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಜೆರಾಕ್ಸ್ ಮಾಡ್ಕೊಂಡು ಪೆನ್ಸಿಲಲ್ಲಿ ತುಂಬಿ, ಆ ಪೆನ್ಸಿಲಲ್ಲಿ ತುಂಬಿ ಅದು ಕರೆಕ್ಟ್ ಆಗಿದೆ ಅಂತ ಬಿ ಎಲ್ ಓಗೆ ತೋರಿಸ್ಬಿಟ್ಟು ಅದು ಕನ್ಫರ್ಮ್ ಆದ್ರೆ ಆಮೇಲೆ ನೀವು ಒರಿಜಿನಲ್ ಫಾರಂ ತುಂಬಕೋಬಹುದು. ಈಗ ಅವ್ರು ಅವರೇ ತಪ್ಪು ಮಾಡಿ ತುಂಬ ಕೊಟ್ಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇರೋದು?
4: ಸ್ಟಾರ್ಟಿಂಗ್ ಗೊತ್ತಿದ್ಯಾ?
1: ಆ್ಯಕ್ಚುಲಿ ಅದು ವೈಟ್ನರ್ ಆಗಿ ನಾವು ತಿದ್ದುಪಡಿ ಮಾಡೋದು ಇಲ್ಲ, ಅದು ಬೇರೆ ಬೇರೆ ರೀತಿಯ ಸಂಶಯಗಳಿಗೆ ಎಡೆ ಮಾಡಿಕೊಡೋಂಥ ಸಂದರ್ಭ ಇದು ಮಾಡ್ತಿದೆ. ನೀವು ದಯವಿಟ್ಟು ನಿಮ್ಮ ಅಲ್ಲಿ ಸ್ಥಳೀಯ ಮತದಾನ ನೋಂದಣಾಧಿಕಾರಿ ಅಥವಾ ಸಹಾಯಕ ಮತದಾನ ನೋಂದಣಾಧಿಕಾರಿ ಅವ್ರನ್ನ ಸಂಪರ್ಕಿಸಿ ಅದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ.
2: ಓಕೆ ಓಕೆ, ಧನ್ಯವಾದಗಳು ಲೋಕೇಶ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಒಂದು ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆಗೂ ಈ ಒಂದು ಎಸ್ ಐ ಆರ್ ಪರಿಷ್ಕರಣೆಗೂ ಏನಾದ್ರು ವ್ಯತ್ಯಾಸ ಇದೆಯಾ ಹೇಗೆ ಸರ್?
1: ಖಂಡಿತ ವ್ಯತ್ಯಾಸ ಇದೆ. ಈಗ ಸಾಮಾನ್ಯ ಪರಿಷ್ಕರಣೆಯಲ್ಲಿ ನಾವು ಇಷ್ಟು ಡಿಟೈಲ್ ಆಗಿ ಹೋಗಿರಲ್ಲ, ಸುಮ್ಮನೆ ಯಾರು ಡೆತ್ ಯಾರು ತೀರೋಗಿರ್ತಾರೆ ಅವರು ಅರ್ಜಿ ಕೊಡ್ತಾರೆ ಅವ್ರನ್ನ ತೆಗೆದಾಕ್ತೀವಿ, ಹೊಸದಾಗಿ ಬಂದವ್ರನ್ನ ಸೇರ್ಪಡೆ ಮಾಡ್ಕೋತೀವಿ. ಆದರೆ ಈಗ 2002 ಮತದಾರರ ಪಟ್ಟಿ ಜೊತೆ ಹೋಲಿಕೆ ಮಾಡಿ ನಾವು ಪರಿಷ್ಕರಣೆ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ, ಇವನು ಡಬಲ್ ಡೂಪ್ಲಿಕೇಶನ್ ಆಗಿರೋರು, ಡಬಲ್ ಆಗಿರೋರು ಇವರೆಲ್ಲರನ್ನು ಕೂಡ ನಾವು ತೆಗೆದಾಕ್ತಾ ಇದ್ದೀವಿ. ಮತ್ತು ಈಗ ಕೆಲವರು ಮತದಾರ ಪಟ್ಟಿಲಿ ಹೆಸರು ಸೇರಿಸ್ಬಿಟ್ಟಿರ್ತಾರೆ, ಈಗ ಅವರು ಉದ್ಯೋಗ ವ್ಯಾಪಾರ ಇತರ ಕಾರಣಗಳಿಗಾಗಿ ಅವರು ಒಂದು ವಿಧಾನಸಭಾ ಕ್ಷೇತ್ರದಿಂದ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮೈಗ್ರೇಷನ್.

0: ಅಂದ್ರೆ ಹೋಗೋದು ಬರೋದಕ್ಕೆ ಸಾಮಾನ್ಯವಾಗಿರ್ತಾರೆ. ಇಂಥವ್ರು ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಆದಾಗ ಅವರು ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗೆದಾಕೇ ಇರಲ್ಲ, ಹಂಗೆ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಈಗ ನಾವು ಏನ್ ಮಾಡಿದೀವಿ, ಪ್ರತಿ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಬಿ ಎಲ್ ಒಗಳು ASDD ಅಂತ ಒಂದು ಪಟ್ಟಿ ಮಾಡ್ಕೊತಿದ್ದಾರೆ. ಅಂದ್ರೆ ಅಬ್ಸೆಂಟೀಸು, ಶಿಫ್ಟು, ಡೆತ್ತು ಮತ್ತೆ ಡೂಪ್ಲಿಕೇಟ್ ಆಗಿರೋಂಥವ್ರು ಅವರೆಲ್ಲ ಈಗ ಐಡೆಂಟಿಫೈ ಆಗ್ತಾರೆ. ಅವ್ರು ಶಿಫ್ಟ್ ಆಗಿ ಕೂಡ ಅವ್ರ ಮತದಾರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗಿಸ ಹಾಕದೆ ಹಾಗೆ ಉಳ್ಕೊಂಬಿಟ್ಟಿದ್ರೆ ಅಂಥವ್ರನ್ನ ಕೂಡ ನಾವು ಇಲ್ಲಿ ತೆಗ್ದಾಕ ಅವಕಾಶ ಇದೆ. ಹಂಗಾಗಿ ಇದು ಒಂಥರ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಹೆಚ್ಚು ಡೀಪ್ ಆಗಿ ಮತ್ತೆ ಇದಾಗಿ ವೈಡ್ ಆಗಿ ನಾವು ಇದನ್ನ ಪರಿಶೀಲನೆ ಮಾಡಿ ಮತದಾರ ಪಟ್ಟಿನ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಇದರೆಲ್ಲರ ಮುಖ್ಯ ಉದ್ದೇಶ ಏನು ಅಂದ್ರೆ, ಯಾರೇ ಒಬ್ಬ ಅರ್ಹ ಮತದಾರ ಮತದಾರ ಪಟ್ಟಿಯಿಂದ ಕೈ ಬಿಡಬಾರದು, ಮತ್ತೆ ಯಾವುದೇ ಒಬ್ಬ ಅನರ್ಹ ಮತದಾರ ಅನವಶ್ಯಕವಾಗಿ ಬಂದು ನಮ್ಮ ಮತದಾರ ಪಟ್ಟಿಯಲ್ಲಿ ಎಂಟ್ರಿ ತಗೊಳ್ಬಾರ್ದು ಅನ್ನೋದೇ ಇದ್ರ ಮುಖ್ಯ ಉದ್ದೇಶ.
1: ಸರಿಗ, ಈ ಸಾಮಾನ್ಯವಾಗಿ ಈ ಗ್ರಾಮೀಣ ಪ್ರದೇಶದ ಜನರು ಈ ಒಂದು ವಿಶೇಷ ಅಭಿಯಾನದಲ್ಲಿ ಹೇಗೆ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು, ಜೊತೆಗೆ ಈಗ ಸಾಮಾನ್ಯವಾಗಿ ಕೆಲವರು ಗೊಂದಲಗಳ ಹೇಳ್ತಾರೆ, ಈ ಥರ ನಮ್ಮದು ಬಟ್ಟೆ ಬಿಟ್ಟೋಗುತ್ತಂತೆ, ಆ ಥರ ತುಂಬ ಗೊಂದಲದಲ್ಲಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೇಗೆ ಸರ್ ಯಾವ ಥರ ಒಂದು ಅವರು ಮುಂಜಾಗ್ರತೆ ವಹಿಸ್ಬೇಕಾಗತ್ತೆ ಸರ್?
2: ಸರ್, ಒಂದು ಜನರಲ್ಲಿ ಈ ಗೊಂದಲ, ನಾವು ಪ್ರತಿಯೊಂದು ಸಭೆಯಲ್ಲೂ ಸಹ ಸಂಭ್ರಮಗಳು ಸಹ ಹೇಳ್ತಾ ಇದ್ದೀವಿ, ಯಾವುದೇ ಸಾರ್ವಜನಿಕರು ಇದ್ರ ಮೇಲೆ ಗೊಂದಲ ಆಗೋದಕ್ಕೆ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ. ತಾವು ಹೇಳ್ದಂಗೆ ನಮ್ಮ ಹೆಸರು ಕೈಲಿ ಬಿಟ್ಟು ಹೋಗ್ತಿದೆ, ಮತದಾರ ಪಟ್ಟಲು ಬಿಟ್ಟು ಹೋಗ್ತಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಯಾರ್ದು ಸಹ ಈವನ್ನು ಒಬ್ಬ ಒಂದೇ ಒಂದು ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಡುವಂತೆ ಯಾರು ಸಹ ನಾವು ಇಲ್ಲ. ಎಲ್ಲ ಅರ್ಹ ಮತದಾರರು ಸಹ ಪಟ್ಟಿಯಲ್ಲಿ ಬರುವಂಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಗೊಂದಲ ಬೇರೆ ಬೇರೆ ತರ ಹೇಳ್ತಾ ಇರ್ಬೋದು ಕಾಣಿಸುತ್ತೆ. ಆದ್ರೆ ಒಂದು, ಈಗ ನಾವು ಮತದಾರರ ಪರಿಷ್ಕರಣೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ನಾವು ಎಲ್ಲಾ ಮತದಾರರ ಒಂದು ಪಟ್ಟಿಯ ಒಂದು ಏನು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ, ಅದೆಲ್ಲನೂ ಸಹ ನಾವೀಗ ಮನೆಗಳಿಗೆ ಹಂಚಿದ್ದೇವೆ. ಸಾರ್ವಜನಿಕರು ಏನ್ ಮಾಡಬೇಕು ಅಂತಂದ್ರೆ, ಆ ಒಂದು ಫಾರಂ ಏನ್ ಮನೆಗೆ ತಲುಪಿಸಿದ್ದಾರೆ ಆ ಒಂದು ಫಾರಂನ ಅವರಿಗೆ ಓದೋದಕ್ಕೆ ಬರೆಯಕ್ಕೆ ಬಂದ್ರೆ ಅದನ್ನ ತುಂಬಾ ಸ್ಪಷ್ಟವಾಗಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ತುಂಬಿ ಭರ್ತಿ ಮಾಡಿ ಬಿ ಎಲ್ ಹತ್ರ ಕೊಡುವಂತ ಕೆಲಸಗಳು ಆಗ್ಬೇಕು. ಎರಡನೇದು, ಅವರಿಗೆ ಬರಲಿಲ್ಲ ಅಂತಂತಂದ್ರೆ ಬಿ ಎಲ್ ಮನೆ ಹತ್ರ ಬಂದಾಗ ಅವ್ರನ್ನ ಕುಂಟರ್ಸ್ಕೊಂಡು ಮತದಾರರ ಪಟ್ಟಿಯನ್ನ ಇಟ್ಕೊಂಡು ಅದರ ಒಂದು ಅನುಸಾರ ಅದನ್ನ ಫಿಲ್ಅಪ್ ಮಾಡಿ ಕೊಡುವಂತದ್ದು ಆಗ್ಬೇಕು. ಏನು ಈಗ ಮತದಾರರ ಪರಿಷ್ಕರಣೆ ನಾವು ಮಾಡ್ತಾ ಇದೀವಿ, ಇದರಲ್ಲಿ ಯಾರನ್ನು ಸಹ ನಾವು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಈ ಮತದಾರರ ಒಂದು ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹ ಇದಕ್ಕೆ ಸಹಕರಿಸಬೇಕು. ಒಂದು, ಅವಾಗಲೇ ನಾನು ನಿಮ್ಗೆ ಹೇಳಿದೆ, ಯಾವುದೇ ವ್ಯಕ್ತಿ ಐಡೆಂಟಿ ಕಾರ್ಡ್ ಇಲ್ಲ ಅಂತಂದ್ರೂ ಸಹ ನಾವು ಮತದಾನದ ನೋಂದಣಾಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಒಂದು ಮಹಾಜೂರು ಮಾಡಿ ಆ ವ್ಯಕ್ತಿ ಭಾರತೀಯ ನಾಗರಿಕನಾಗಿದ್ದಾನೆ ಇಲ್ಲ ವಾಸವಾಗಿದ್ದಾನೆ ಅಂತ ಅವ್ರಿಗೆ ಕಂಡು ಬಂದನು ಸಹ ನಾವು ಅವನ್ನ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಅವರಿಗೆ ಅಧಿಕಾರವಿದೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ, ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಅದು ಬಿ ಎಲ್ ಓಗಳಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ, ಮನೆ ಮನೆಗೆ ಹೋಗ್ಬೇಕು, ವಿಸಿಟ್ ಮಾಡ್ಬೇಕು ಅಂತಾನೆ ಜಯರಾಮ್ ಅವ್ರೆ.
3: ಅದ್ರಲ್ಲಿ ಜೊತೆಗೆ ಒಬ್ಬರೇ ಇರೋದ್ರಿಂದ, ಅವರು ಸುಮಾರು ಸಾವಿರಾರು ಇರೋದ್ರಿಂದ ಒಬ್ಬರೇ ಬರಬೇಕಾಗ್ತದೆ, ಅವ್ರಿಗೆ ಸಹಾಯಕರು ಬೇಕು.
0: ಜಯರಾಮ್ ಅವರು, ಈಗ ನಾವು ನಮ್ಮ HD ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ, ನೀವು ಇಲ್ಲೇ ಕೋಟೆ ಅವರೇ ತಾನೆ?
1: ಹೌದು ಸರ್, ಸಾಗರ
0: ಸಾಗರ ಅವರ?
1: ಹಾಂ ಸರ್. ಹಾಂ,
0: ಈಗ ನಾವು ನಿನ್ನೆ ಒಂದು ನಮ್ಮ ತಾಲೂಕು ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ದೀವಿ, ಪ್ರತಿ ಬಿ ಎಲ್ ಒಗು ಸಹಾಯಕರಾಗಿ ಅಲ್ಲಿ ಸ್ಥಳೀಯವಾಗಿ ಏನು ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಪಂಚಾಯಿತಿ ವರ್ಕರ್ಸು, ಬಿಲ್ ಕಲೆಕ್ಟ್ರು ಅಥವಾ ನೀರು ವಾಟರ್ಮನ್ನು, ಬಿಲ್ ಕಲೆಕ್ಟ್ರು ಅಥವಾ ಕಂಪ್ಯೂಟರ್ ಆಪರೇಟರ್ಸು, ಅವ್ರನ್ನು ಕೂಡ ನಾವು ಆ್ಯಡ್ ಮಾಡಿ ಒಂದು ಆದೇಶ ಹೊರಡಿಸಿದ್ದೀವಿ. ಅದ್ರ ಪ್ರಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಮ ಸಹಾಯಕರು ಇವರೆಲ್ಲರೂ ಬಿ ಎಲ್ ಒ ಸಪೋರ್ಟ್ ಮಾಡಬೇಕು ಅಂತಲೇ ಒಂದು ಆದೇಶ ಹೊರಡಿಸಿದ್ದೀವಿ. ಅವ್ರು ನಿನ್ನೆ ಇವತ್ತಿಂದ ಅದು ಪ್ರಾರಂಭ ಮಾಡ್ತಿದ್ದಾರೆ. ಸರಿಪಡಿಸಬಹುದು.
1: ಧನ್ಯವಾದಗಳು ಜಯರಾಮ್ ಅವರಿಗೆ ಕರೆ ಮಾಡಿದ್ದಕ್ಕೆ. ಸರಿ, ಇದರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಈಗ ಸಾರ್ವಜನಿಕರಿಗೆ ಕೆಲವೊಂದು ವದಂತಿಗಳು ಆಗ್ತಾ ಇರ್ತದೆ, ಅಂದ್ರೆ ESIRದ ಏನೋ ಬೇರೆ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂತ ಗೊಂದಲಗಳು ತುಂಬಾ ಇದೆ. ಸೊ ಇದ್ರಲ್ಲಿ ಏನಾದ್ರು ಒಂದು ಮಿಸ್ ಆದ್ರೆ ನಮ್ಗೆಲ್ಲ ಒಂದು ಸೌಲಭ್ಯಗಳನ್ನ ಕಿತ್ಕೊಳ್ತಾರೆ, ಈ ತರದ ಒಂದು ಮನೋಭಾವನೆಗಳು ತುಂಬಾ ಸಾರ್ವಜನಿಕರಲ್ಲಿ ನಾವು ಕೇಳ್ತಾ ಇದ್ವಿ. ಹಾಗಾಗಿ ಈ ತರದ ಒಂದು ಗೊಂದಲಗಳಿಗೆ ಅಥವಾ ಈ ತರ ಒಂದು ಅನುಮಾನಾಸ್ಪದ ಮಾತುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಳುಗರಿಗೆ ಅಥವಾ ಸಾರ್ವಜನಿಕರಿಗೆ ತಮ್ಮ ಸಲಹೆಗಳಿ ಅನ್ಸರ್?
0: ಇಲ್ಲ, ನಾವು ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದ್ರೆ, ಇದೊಂದು ಒಂದು

0: ರಾಷ್ಟ್ರ ಮಟ್ಟದಲ್ಲಿ ಇಂತಹ ಈ ಕಾರ್ಯಕ್ರಮ ನಮ್ಕೊಂಡಿದೆ. ಮತ್ತೆ ಮತದಾರರ ಪಟ್ಟಿ ಮತ್ತೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಒಂದು ಬೇಸಿಕ್ ವರ್ಕ್ಗಳಲ್ಲಿ ಕೂಡ ಒಂದು, ಪ್ರಜಾಪ್ರಭುತ್ವವನ್ನು ಶಕ್ತಿಗೊಳಿಸೋದಕ್ಕೆ ಬಲಪಡಿಸೋಕೆ ಮಾಡುವಂತ ಕ್ರಿಯೆಗಳಲ್ಲಿ ಇದು ಕೂಡ ಒಂದು. ಹಾಗಾಗಿ ಮತದಾರರು ಯಾವುದೇ ಅನಗತ್ಯ ಗೊಂದಲಕ್ಕೆ ಒಳಗಾಗದಿದ್ದಾಗೆ ಅವರಿಗೆ ಅವರು ಮತದಾರರ ರೋಲ್ ಏನು ಇದರಲ್ಲಿ ಅಂದರೆ ನಾವು ಅವ್ರಿಗೆ ಹಂಚಿಕೆ ಮಾಡಿರುವಂತಹ ಒಂದು ಫಾರ್ಮ್ನ ಫಿಲಪ್ ಮಾಡಿ ಅವರ ವೈಯಕ್ತಿಕ ಡೀಟೇಲ್ಸ್ ಕೊಟ್ಟರೆ ಸಾಕು ಅಷ್ಟೆ. ಯಾರು ಅನಗತ್ಯವಾಗಿ ನಾವು ಯಾರು ಹೆಸರು ಇಲ್ಲಿ ಕೈ ಬಿಡಬಂತ ಪ್ರಶ್ನೆ ಉದ್ಭವಿಸೋದೇ ಇಲ್ಲ.
1: ಸರಿ, ಈಗ ತಾವು ಹೇಳಿದಂಗೆ ಈಗ ನಂಜನಗೂಡ ಕೂಡ ಒಬ್ಬರು ಕರೆ ಮಾಡಿದ್ರು, ಈಗ ಫಾರ್ಮ್ ಭರ್ತಿ ಮಾಡಬೇಕಾದ್ರೆ ಏನಾದರೂ ತಪ್ಪುಗಳಾಯಿತು ಅಥವಾ ಏನಾದರೂ ತಿದ್ದದ್ದು ಅಥವಾ ಅದಕ್ಕೆ ವೈಟ್ನರ್ ಹಾಕೋದು, ಸೊ ಈ ಥರದ್ದು ಏನಾದರೂ ಆದಾಗ ಆ ಒಂದು ಫಾರ್ಮ್ ಅಥವಾ ಆ ಒಂದು ಅರ್ಜಿ ಏನಾದರೂ ತಿರಸ್ಕೃತ ಆಗೋ ಸಾಧ್ಯತೆ ಇರುತ್ತಾ ಅಥವಾ ಅದನ್ನೇನಾದ್ರು ಕನ್ಸಿಡರ್ ಮಾಡ್ತಕ್ಕಂಥ ವ್ಯವಸ್ಥೆ ಇದು ಹೇಗೆ ಸರ್?
0: ಇಲ್ಲ, ಅದು ಅವರು ಈಗ ಫಾರ್ಮ್ ಎಕ್ಸ್ಟ್ರೀಮ್ಲಿ ಒಂದು ಹಾಳಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಫಾರ್ಮು ಈಗ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಫಾರ್ಮ್ನ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮನೇಲಿ ಒಂದು ಫಾರ್ಮ್ ಮೇಲೆ ನೀರು ಬಿದ್ದೋಗ್ಬಿಡ್ಬೋದು ಅಥವಾ ಒಂದು ಕಳೆದೋಗ್ಬಿಡ್ಬೋದು. ಇಂತಹ ರೇರೆಸ್ಟ್ ಕೇಸ್ಗಳಲ್ಲಿ ನಾವು ಆ ಫಾರ್ಮ್ನ ಹೆಚ್ಚುವರಿಯಾಗಿ ನಮಗೆ ಪ್ರಿಂಟ್ ಮಾಡಿಕೊಡೋಂಥ ಅವಕಾಶ ಕೂಡ ಕಲ್ಪಿಸಿದರೆ. ಆದರೆ ಇದು ಜಾಸ್ತಿ ಆದಾಗ ನಾವು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ನೋಡಿ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಎರಡು ಫಾರ್ಮ್ ಕೊಡ್ತೀವಿ. ಈಗ ನಮಗೆ 234,000 ಜನ ಮತದಾರರು ಇದ್ದಾರೆ. ಈಗ ಆದರೆ ಡಬಲ್ ಅಂದರೆ ನಾವು ಆಲ್ಮೋಸ್ಟ್ ಒಂದು 468,000 ಜನ ನಮ್ಮ ಫಾರಮ್ನ ಪ್ರಿಂಟ್ ಹಾಕಿ ಕೊಟ್ಟಿದ್ದೀವಿ. ಈಗ ಇದರಲ್ಲಿ ಲಕ್ಷಾಂತರ ಜನರು ಬಂದು ನಮ್ಮ ಫಾರಮ್ ಹಾಗಾಗೋಯ್ತು ಹೀಗಾಗುತ್ತೆ ಅಂದರೆ ಮತ್ತೆ ಅದನ್ನು ಪ್ರಿಂಟ್ ಹಾಕೋದಕ್ಕೆ ಪ್ರಕ್ರಿಯೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಪರೂಪಕ್ಕೆ ಇಂಥ ಮತಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಆಲ್ಟರ್ನೇಟಾಗಿ ನಾವು ಇನ್ನೊಂದು ಫಾರ್ಮ್ ಇಶ್ಯೂ ಮಾಡೋಕ್ಕೆ ಕೂಡ ಅವಕಾಶ ಇದೆ.
1: ಸೊ ತಿದ್ದದ್ದು ಆ ಥರದ್ದು ಏನು ಕೂಡ ಮಾಡಬಾರ್ದು.
0: ತಿದ್ದದಕ್ಕೆ ಅವಕಾಶ ಇಲ್ಲದಂಗೆ ಅವ್ರು ಮಾಡಬೇಕು ಅಂದ್ರೆ ಏನು ಅಂದ್ರೆ ಒಂದು ಅವ್ರಿಗೆ ತಮ್ಮ ಕೊಟ್ಟಿರುವಂತ ಮತದಾರರ ಏನು ಎನ್ಯುಮರೇಷನ್ ಫಾರ್ಮ್ ಇದೆಯಲ್ಲ ಅದನ್ನ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಅದನ್ನ ಒಂದು ಪೆನ್ಸಿಲ್ ಅಲ್ಲಿ ಒಂದು ಫಿಲ್ಅಪ್ ಮಾಡ್ಕೊಂಡು ಆಮೇಲೆ ಅದು ಕನ್ಫರ್ಮ್ ಆದ್ಮೇಲೆ ಮೊದಲನೇ ಫಾರ್ಮ್ ತುಂಬೋದು ಬೆಸ್ಟ್ ಅಂತ.
1: ಸೊ ಹಾಗಾಗಿ ಸೊ ಸಾರ್ವಜನಿಕರು ಯಾವುದೇ ರೀತಿಯ ಒಂದು ಅರ್ಜಿಯನ್ನ ಭರ್ತಿ ಮಾಡ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ
2: ಕಾಶಿಯಸ್ ಆಗಿ ಮಾಡಬೇಕು. ಈಗಾಗಲೇ ನಾವು ನಮ್ಮ ಎಲ್ಲ ಬಿಎಲ್ ಹೌಸ್ಗಳಿಗೆ ಮತ್ತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೇಳಿರ್ತಕ್ಕಂಥದ್ದು ಇಷ್ಟೇ, ಯಾರಿಗಾದ್ರೂ ಫಾರ್ಮ್ ನ ತುಂಬೇಕಾದ್ರೆ ಗೊಂದಲ ಉಂಟಾದಾಗ ಅಥವಾ ಗೊತ್ತಾಗದೇ ಇದ್ದಾಗ ಅದನ್ನೊಂದು ಜೆರಾಕ್ಸ್ ಪ್ರತಿಯನ್ನ ಮಾಡಿಕೊಂಡು ಫಸ್ಟ್ ಒಂದು ಪೆನ್ಸಿಲ್ನಲ್ಲಿ ಅದನ್ನ ಭರ್ತಿ ಮಾಡಿ ಆ ನಂತರ ಅದನ್ನು ಸರಿಯಾದ ನಂತರನೇ ನಾವು ಮೂಲ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ಅಂತ ಹೇಳ್ತಾ ಇದೀವಿ. ಸಿ ಒಂದ್ ಹೇಳುತ್ತೆ, ಯಾವುದೇ ವೈಟ್ನರ್ ಇದೊಂದು ಹಾಕುವಂತ ಅದರಲ್ಲಿ ಬರೋದಿಲ್ಲ. ಅಕಸ್ಮಾತ್ ಏನಾದ್ರೂ ಈಗ ಯಾವುದೇ ಅಕೌಂಟಬಲ್ ಡಾಕ್ಯುಮೆಂಟ್ಸ್ ನಲ್ಲಿ ವೈಟ್ನರ್ ಹಾಕಿ ಮಾಡುವಂತದ್ದು ತಪ್ಪು. ಅಕಸ್ಮಾತ್ ತಪ್ಪಾದ್ರೂ ಸಹ ನಾವೇ ಮಾಡಬೇಕು, ಒಂದು ಸಿಂಗಲ್ ಲೈನ್ ಅಲ್ಲಿ ಅದನ್ನ ಒಡೆದು ಅದ್ರಲ್ಲಿ ಒಡೆದ್ಬಿಟ್ಟು ಅವರ ಒಂದು ಏನಿರ್ತಾರೆ ಅವರ ಮತದಾರರು ಅವ್ರತ ಒಂದು ಸಿಗ್ನೇಚರ್ ತಗೊಳ್ಬಹುದು. ಅದನ್ನ ಬಿಟ್ರೆ ನಾವು ಬೇರೆ ಯಾವುದು ವೈಟ್ನರ್ ಆಗ್ಲಿ ಅಥವಾ ಆ ರೀತಿ ಮಾಡ್ತಕ್ಕಂಥದ್ದು ಮಾಡುವಾಗಿಲ್ಲ.
1: ಓಕೆ ಓಕೆ ಸರಿ. ಇದ್ರ ಜೊತೆಗೆ ತಾವು ಹೇಳ್ದಂಗೆ ಈ ತರ ಮತದಾರರ ಪಟ್ಟಿಯಲ್ಲಿ ನಾವು ಹೆಸರನ್ನ ನೋಂದಾಯಿಸ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಒಂದು ವೇಳೆ ತಿದ್ದುಪಡಿ ಅಥವಾ ಬೇರೆ ಏನಾರೋದು ನಾವು ಆಗಸ್ಟ್ 15ರಲ್ಲಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ, ಅದರ ನಂತರದಲ್ಲಿ ಕೂಡ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಾವು ಹೆಚ್ಚಿನ ವಿವರಗಳಾಗಿ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ ಹಲೋ
3: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ತಮ್ಮ ಹೇಳಿ ಜಯರಾಮ್ ಅವರು, ತಮ್ಮ ಪ್ರಶ್ನೆ ಏನಂತ?
3: ಸರ್, ಇವತ್ತಿನ ವರ್ತಮಾನ ಇಂಥ ಕಾರ್ಯಕ್ರಮ ಇಟ್ಕೊಂಡ್ರು ಬಹಳ ಸಂತೋಷ. ಮತ್ತೆ ಸರ್, 18 ವರ್ಷ ತುಂಬಿರೋಂಥವ್ರಿಗೆ ಕಡ್ಡಾಯವಾಗಿ ಮತದಾನದ ಮತದಾರ ಪಟ್ಟಿಯಲ್ಲಿ ಸೇರಿಸ್ಬೇಕು ಅಂತ, ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಚಾರ ಆಗಬೇಕು ಅಂತ ಸರ್. ಪ್ರಚಾರ ಇನ್ನೂ ಆಗಬೇಕು ಅಂತ ಸರ್. ಇದಕ್ಕೆ ತಹಸೀಲ್ದಾರ್ ಮಟ್ಟದಲ್ಲಿ ಮತ್ತೆ ರೆವಿನ್ಯೂ ಬಿಎಗಳು ಏನಾಗಿದೆ, ಅಂಗನವಾಡಿಯವರು ನಮ್ಮ ಅಪ್ರೇ ಮಾಡ್ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಇದು ಮಾಡ್ತಾ ಇದಾರೆ ಸರ್. ಒಂಚೂರು ಇನ್ನು ಹೆಚ್ಚಿಗೆ ಜನಕ್ಕೆ ಮತದಾರರು ವಂಚನೆ ಆಗಬಾರ್ದು ಆ ರೀತಿ ಇದಾಗಬೇಕು ಅಂತ ಸರ್. ಅಷ್ಟೇ ರೈತ ಮತದಾರರು ಯಾರಿದ್ದಾರೆ ಸರ್?
1: ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಜಯರಾಮ್ ಅವರೇ, ಈಗ ತಾವು ಹೇಳಿದ್ದು ಖಂಡಿತ ಸತ್ಯ. ಇದು ಹೆಚ್ಚಿನ ಪ್ರಚಾರ ಕೊಟ್ಟು ನಾವು ಹೆಚ್ಚಿನ ಅರಿವು ಮೂಡಿಸಿದ್ರೆ ಎಲ್ಲ ಮತದಾರರು ಇದರಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಆಗುತ್ತೆ. ಈಗ ನಮಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರಲ್ಲ, ಅವರು ಸ್ವೀಪ್ ಅಂತ ಒಂದು ಎಲೆಕ್ಷನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಂದರೆ ಈ ಪ್ರಚಾರವನ್ನು ಕೊಡೋದಕ್ಕೋಸ್ಕರ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎಲ್ಲ ತಾಲೂಕು ಪಂಚಾಯತಿಯ ಇಒ ಇದಾರಲ್ಲ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತೆ ಪಿಡಿಒಗಳ ಮುಖಾಂತರ

0: ಈ ಪ್ರಚಾರ ಕಾರ್ಯವನ್ನು ಗ್ರಾಮಗಳಲ್ಲಿ ಮತ್ತು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಕಾರ್ಯ ಕೈಗೊಂಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನೀವು ಗ್ರಾಮ ಮಟ್ಟದಲ್ಲಿ ಹೋಗಿದ್ದರೆ ಅವ್ರು ಮಾಡಿರ್ತಾರೆ. ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಪುರಸಭೆ ಏನು ಮುಖ್ಯಾಧಿಕಾರಿಗಳಿದ್ದಾರಲ್ಲ, ಅವರು ಕೂಡ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದಕ್ಕೊಂದು ಪಬ್ಲಿಕೇಶನ್ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ.
1: ಆಮೇಲೆ ಸರ್, ಮತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಗಾಡಿಗಳಿದೆ ಸರ್. ಆ ಆಟೋ ಮುಖಾಂತರ, ಧ್ವನಿ ವರ್ಧಕ ಮುಖಾಂತರ ಎಲ್ಲಾ ಬೀದಿಗಳು ಪ್ರಚಾರ ಪಡಿಸಿದ್ರೆ ಒಂದು ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಒಂದು ವಿಶೇಷ ಮತದಾರ ಪಟ್ಟಿ ಸಭೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್.
0: ಸರಿ ಜಯರಾಮ್ ಅವರು, ಆಯ್ತು, ನಿಮ್ಮ ಇದನ್ನ ನಾವು ಎಲ್ಲರಿಗೂ ತಿಳಿಸ್ತೀವಿ.
1: ಮತ್ತೆ ಸರ್, ಕೆಲವರು ಜೀವನೋಪಾಯಕ್ಕಾಗಿ ಗ್ರಾಮೀಣ ಪ್ರದೇಶ ಬಿಟ್ಟು ಬೆಂಗಳೂರು ನಗರಗಳಲ್ಲಿ ಇದ್ದಾರೆ ಸರ್. ಅವ್ರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಂಗಾಗ್ತಾ ಇದೆ ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಶೇಷ ಆಸಕ್ತಿ ವಹಿಸ್ಬೇಕು ಸರ್.
0: ಈಗ ಅವ್ರು ಯಾರು ದುಡಿಯೋಕೆ ಮನೆಯಿಂದ ಒಬ್ರು ಇಬ್ರು ಹೊರಗಡೆ ಹೋಗಿದ್ರು, ಅವ್ರ ಕುಟುಂಬದ ಇತರ ಸದಸ್ಯರು ಇಲ್ಲಿ ಇದ್ದೇ ಇರ್ತಾರೆ, ಅವ್ರು ಕೂಡ ಅವ್ರ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ ಸೈನ್ ಮಾಡಿಕೊಟ್ರು ಅವ್ರ ಕುಟುಂಬದ ಸದಸ್ಯರು ಸಾಕು.
1: ಸರ್, ಕೆಲವ್ರಿಗೆ ಸರ್ ಊರಲ್ಲಿ ಜಮೀನು ಇರುತ್ತೆ, ಮನೆ ಇರಲ್ಲ, ಸ್ವಂತ ಮನೆ ಬೆಂಗಳೂರು ಜೀವನ ಮಾಡ್ಕೊಂಡಿರ್ತಾರೆ ಸರ್. ಅಂತವ್ರಿಗೆ ಒಂಚೂರು ಆಸಕ್ತಿ ವಹಿಸಿ ತಾವು ಮತದಾನದಿಂದ ವಂಚನೆ ಆಗ್ಬಾರ್ದು ಸರ್ ಯಾರೇ ಆದ್ರೂ. ಆ ರೀತಿ ಒಂದ್ ಸ್ವಲ್ಪ ಸರಳ ವಿಧಾನಗಳು ಮಾಡಿ ಇದು ಮಾಡ್ಬೇಕು ಸರ್, ಜನಕ್ಕೆ ಮತದಾರಗಳ ರೀತಿ.
0: ಆಯ್ತು ಜಯರಾಮ್ ಅವರೇ, ಥ್ಯಾಂಕ್ ಯು, ನಿಮ್ ಸಲಹೆ ಹೇಳುತ್ತೇನೆ. ಧನ್ಯವಾದಗಳು.
2: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ, ಕರೆ ಮಾಡಿದ್ದಕ್ಕೆ.
1: ಆಯ್ತು ಸರ್, ನಮಸ್ಕಾರ.
2: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅಂದ್ರೆ ಈಗ ನಾವು ಒಂದು ಪರಿಷ್ಕರಣೆ ಪಟ್ಟಿಯನ್ನು ನಾವು ಮಾಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಕೆಲವಾಗಿ ಎರಡು ಪಟ್ಟಿಗಳಲ್ಲಿ ಏನಾದ್ರು ಒಂದು ವೇಳೆ ಹೆಸರು ಮಿಸ್ ಆಗಿ, ಈಗ ತಾವು ಹೇಳಿದ್ರೆ ಆಗಸ್ಟ್ 5ನೇ ತಾರೀಕಿಗೆ ಒಂದು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಏನಾದ್ರು ಲೋಪದೋಷಗಳು ಅಥವಾ ಏನಾದ್ರು ಇದ್ರೆ ಸೇರ್ಪಡೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಒಂದು ವೇಳೆ ಅಲ್ಲೂ ಏನಾದ್ರೂ ಬೈ ಮಿಸ್ಟೇಕ್ ಏನಾದ್ರೂ ಮಿಸ್ ಆದ್ರೆ ಏನಾದ್ರು ಮತದಾನವನ್ನು ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಅಕಸ್ಮಾತ್ ಸೇರ್ಪಡೆ ಆಗದಿದ್ರು ಕೂಡ ನಾವು ಮತ್ತೆ ಅವ್ರದ್ದು ಒಂದು ಮಾಜರ್ ಮಾಡಿ ಅವ್ರದ್ದು ವಾಸವಾಗದಿರೋದು ಕನ್ಫರ್ಮ್ ಮಾಡ್ಕೊಂಡು ಅವರು ಅಬ್ಜೆಕ್ಷನ್ಸ್ ಮತ್ತು ಕ್ಲೈಮ್ಸ್ಗೆ ಅವಕಾಶ ಪೀರಿಯಡ್ ಅವಕಾಶ ಮಾಡಿಕೊಟ್ಟಿದ್ರೆ, ಆ ಸಂದರ್ಭದಲ್ಲಿ ಅವರು ತಾವು ಈಗ ಎಲ್ಲಿ ವಾಸ ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾದ ದಾಖಲೆಗಳು ನಾವು ಪ್ರಾರಂಭದಲ್ಲಿ ನಮ್ಮ ತಹಶೀಲ್ದಾರ್ ಹೇಳಿದ್ರಲ್ಲ, ಆ ದಾಖಲೆಗಳನ್ನ ಕೊಟ್ಟು ಮತ್ತೆ ಅವರು ಸೇರ್ಪಡೆ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಸಪೋಸ್ ಈಗ ಅವನಿಗೆ 18 ವರ್ಷ ಈಗ ತುಂಬಿತು ಅಂತ ಹೇಳಿದ್ರೆ, ಹೊಸದಾಗಿ ಫಾರ್ಮ್ ನಂಬರ್ 6 ಕೊಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಕೂಡ ಅವಕಾಶ ಇದೆ.
2: ಓಕೆ, ಮಾಡ್ಕೊಳ್ಬೋದು. ಓಕೆ ಸರ್, ಈ ಒಂದು ವಿಶೇಷ ಮತದಾರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ದಿನಾಂಕ ಮತ್ತು ಪ್ರಮುಖ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಮತ್ತೊಂದ್ಸಲಿ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಬೋದಾ ಸರ್?
3: ಸರ್, ಈಗಾಗಲೇ ನಮ್ಮದು ಏನೀಗ ಎಸ್ ಆರ್ ಸಂಬಂಧಪಟ್ಟಂಗೆ 30 ಜೂನಿಂದ ಶುರುವಾಗಿದೆ. 30 ಜುಲೈವರೆಗೆ
0: 29 ಜುಲೈವರೆಗೆ
3: ಇದು ಆಗ್ತಕ್ಕಂಥದ್ದು. ಅದಾದ ನಂತರ ಆಗಸ್ಟ್ 5ಕ್ಕೆ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ. ಹಾಗಾಗಿ 1 ತಿಂಗಳು ಅವರಿಗೆ ತಮ್ಮ ಹಕ್ಕುಗಳು ಮತ್ತು ಆಕ್ಷೇಪಣೆ ಸಂಬಂಧಪಟ್ಟಂತೆ 5/8/26 ರಿಂದ 4/9/26 ಅವರ ಆಕ್ಷೇಪಣೆಗಳನ್ನು ಹಾಕ್ಬೋದು. ಅದಾದ ನಂತರ ನಾವೇನ್ ಮಾಡ್ಬೇಕು, ಏನಾದ್ರು ಆಕ್ಷೇಪಣೆಗಳೇನಾದ್ರು ಇದ್ರೆ ಅದನ್ನ 5/8/26 ರಿಂದ 3/10/2026 ಅವ್ರು ಏನು ಆಕ್ಷೇಪಣೆ ಕೊಟ್ಟಿರ್ತೆ ಅದನ್ನ ನಾವು ವಿಲೇವರಿ ಮಾಡುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ಅಂತಿಮವಾಗಿ ನಾವು 7 ಅಕ್ಟೋಬರ್ 2026ಕ್ಕೆ ಅಂತಿಮ ಒಂದು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತೇವೆ.
2: ಅಂದ್ರೆ 7ನೇ ತಾರೀಕಿಗೆ ಒಂದು ಅಂತಿಮವಾದ ಪರಿಪೂರ್ಣವಾದ ಒಂದು
0: ಮತದಾರ,
2: ಅಕ್ಟೋಬರ್ 7ನೇ ತಾರೀಕೆ ಅಂತಿಮವಾದ ಒಂದು ಮತದಾರ ಪಟ್ಟಿ ಸಿದ್ಧ ಆಗುತ್ತೆ.
3: ಹೌದು
2: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಯಾಕಂದ್ರೆ ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಈ ರೀತಿಯ ಒಂದು ಹಲವಾರು ಗೊಂದಲಗಳು ಕೂಡ ಇದ್ದು, ಯಾಕಂದರೆ ಇದು ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಕೂಡ ಇತ್ತು. ಸೊ ಹಾಗಾಗಿ ಸಾಕಷ್ಟು ಮಾಹಿತಿಗಳು ಕೂಡ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಸಿಕ್ತು ಅಂತ ಹೇಳ್ತೀನಿ. ಸರ್, ಕೊನೆಯದಾಗಿ ಈಗ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಒಂದು ಎಸ್ ಐ ಆರ್ ಪ್ರಕ್ರಿಯೆ ಕುರಿತು ತಮ್ಮ ಸಲಹೆಗಳಿರ್ಬೋದು, ಸಂದೇಶಗಳನ್ನು ತಾವು ತಿಳಿಸೋದಾದ್ರೆ ಸರ್?
3: ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇವಾಗ ಏನು ನಮ್ಮ ಎಚ್ಡಿಕೋಟೆ ಸರಗೂರು ತಾಲೂಕಿನಲ್ಲಿ ಈಗಾಗಲೇ ನಾವು ಹೇಳ್ದಂಗೆ 234,521 ಮತದಾರರ ಪಟ್ಟಿದ ಒಂದು ಎನ್ಯುಮರೇಷನ್ ಫಾರಂನ ನಾವು ಇವಾಗ ಹಂಚಿಕೆ ಮಾಡಿದ್ದೇವೆ. ಪ್ರತಿಯೊಂದು ಮನೆಗೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಬೂತ್ ಲೆವೆಲ್ ಅಧಿಕಾರಿಗಳು ಅದನ್ನು ತಲುಪಿಸಿದ್ದಾರೆ. ಸಾರ್ವಜನಿಕರು ಆ ಒಂದು ಫಾರಂನ ಪಡೆದುಕೊಂಡು ಅದನ್ನು ಕುಲಂಕುಶವಾಗಿ ಪರಿಶೀಲಿಸಿ ಅದನ್ನು ಭರ್ತಿ ಮಾಡಿ ಅವರ ಅದೊಂದನ್ನು BLO ಅವರಿಗೆ ಕೊಟ್ಟು BLO ಅವರಿಂದ ಅದನ್ನು ತಾವರ ಮೊಬೈಲ್ನಲ್ಲಿ ಎಂಟ್ರಿ ನಮೂದು ಮಾಡಿಕೊಂಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಬರುವ ಹಾಗೆ ಕಾಳಜಿ ವಹಿಸಬೇಕಾದಕ್ಕಂಥದ್ದು ಒಂದು ಕೆಲಸ. ಎರಡನೇದಾಗಿ ಯಾವುದೇ ಗೊಂದಲಕ್ಕೆ ಎಡೆಮಾಡಿಕೊಡದೆ ಮತ್ತೆ ಮುಂದಿನ ತಿಂಗಳು 5ನೇ ತಾರೀಕು

0: ಕರಡು ಮತದಾರರ ಪಟ್ಟಿಯನ್ನು ವಾಡಿಸಿದ ನಂತರ ಆ ಪಟ್ಟಿಯಲ್ಲಿ ತಮ್ಮ ಹೆಸರುಗಳು ಇರುವುದ ಬಗ್ಗೆ ಕಾಳಜಿ ವಹಿಸಿ ಪರಿಶೀಲಿಸಿ ಏನಾದರೂ ಆಕ್ಷೇಪಣೆ ಅಥವಾ ಏನಾದರೂ ಅದರಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅದನ್ನ ಸಲ್ಲಿಸಿದ್ರೆ ಅದನ್ನ ನಾವು ಸರಿಪಡಿಸಿ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನ ನಾವು ಮತದಾರರ ಪಟ್ಟಿಯಲ್ಲಿ ತರೋದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಸಹಾಯವನ್ನು ನಾವು ಕೇಳ್ತಾ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪರಿಷ್ಕರಣೆ ಇದರಲ್ಲಿ ಭಾಗವಹಿಸಿದ್ದ ನಾನು ವಿನಂತಿ ಮಾಡ್ತೇನೆ.
1: ಓಕೆ ಸರ್, ತಾವು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ಸಾರ್ವಜನಿಕರಿಗೆ ತಮ್ಮ ಸಲಹೆ ಸರ್?
2: ಇಲ್ಲ, ಸಲಹೆ ಎಲ್ಲ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಾವು ದಯವಿಟ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ತಾವು ಜೊತೆ ನಮ್ಮ ಸರ್ಕಾರಿ ಅಧಿಕಾರಿಗಳ ಜೊತೆ ಜೊತೆಯಾಗಿ ನಿಂತು ತಾವು ಕೂಡ ಹೊಸ ಮತದಾರ ಪಟ್ಟಿಯನ್ನು ನಾವು ರಚನೆ ಮಾಡೋದಕ್ಕೆ ನೆರವಾಗಿ ನಿಲ್ಲಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.
1: ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಕುರಿತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬುರದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
2: ತಮಗೂ ಧನ್ಯವಾದಗಳು. ನಮಸ್ತೆ.
0: ಧನ್ಯವಾದಗಳು.
1: ಸರಿ, ಕೇಳಿದರೆ ಇಷ್ಟೊತ್ತು ಕೂಡ ತಾವು ಕೇಳ್ತಾ ಇದ್ರಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಒಂದು ಹೇಗೆ ಯಾವ ಥರ ಮಾಡಬೇಕು ಅಂತ. ಅದೇ ರೀತಿ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಾಗಿದೆ ಎಂಬುದನ್ನು ತಾವು ಖಚಿತಪಡಿಸಿಕೊಳ್ಳಿ. ಒಂದು ವಿಶೇಷ ತೀವ್ರ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಮತ ನಿಮ್ಮ ಹಕ್ಕು ಒಂದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ನಿಮ್ಮ ಒಂದು ಕೊಡುಗೆ ಇರಲಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ನಮ್ಮ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಶ್ರೀ ಮಂಜುನಾಥ್ ಆರ್, ಸಹಾಯಕ ಆಯುಕ್ತರು ಹಾಗೂ ಮತದಾರರ ನೋಂದಣಾಧಿಕಾರಿಗಳು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ, ಹಾಗೂ ಶ್ರೀ ಶ್ರೀನಿವಾಸರವರು ತಹಸೀಲ್ದಾರರು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academies and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first and the largest university, as I said, an ecosystem that will nurture the world-class riches and the next generation of the
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವ ಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್

0: ಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ದಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 70% ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ಧ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 727,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ

0: ಡಾಕ್ಟರ್ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನವ ದಂಪತಿಗಳು ಬಸವಣ್ಣನವರ ವಲವಧ್ಯಾನದಲ್ಲಿ ಅವರೆದೆಯ ಅಂಗಳದಲ್ಲಿ ಮತ್ತೊಮ್ಮೆ ಬಸವಣ್ಣನವರಾಡಿದ ಮಾತುಗಳು ಝೇಂಕರಿಸಿದವು. ಭೂಲೋಕ, ಭುವಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯ ಲೋಕಗಳೆಲ್ಲ ಎಂದೆಂದಿಗೂ ಪರಬ್ರಹ್ಮನ ಸ್ವರೂಪ. ಪ್ರೇರಕನು ಅವನು ಇಷ್ಟ ದೈವವೆಲ್ಲದಕ್ಕೂ ನಾವವನ ಸಿರಿ ತೇಜವ ನೆನೆದು ಧ್ಯಾನಿಸುವ. ನಮ್ಮ ಬುದ್ಧಿಯು ಸದಾ ನಿತ್ಯ ಸತ್ಯದೆಡೆಗಿರುವಂತಾದಾಗ ಅದು ನಮ್ಮನ್ನು ಪ್ರೇರೇಪಿಸುತ್ತಿರುತ್ತದೆ. ಬದುಕಲ್ಲಿ ಕತ್ತಲೆಂದು ಆವರಿಸದಂತೆ ನಮ್ಮೆಲ್ಲರ ಮನೋಭಾವವಿರಲಿ. ಇಷ್ಟಲಿಂಗನೇ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲದಿಂದ ಬೆಳಕಿನೆಡೆಗೆ, ಸಾವಿನಿಂದ ಅಮೃತದೆಡೆಗೆ ಒಯ್ಯುವವನು ನಾವವನ ಅನವರತ. ಓ ಇಷ್ಟಲಿಂಗನೇ, ನೀನೇ ತೇಜಸ್ಸು, ತುಂಬು ನಮ್ಮೆಲ್ಲರಲ್ಲಿ ಅದನ್ನು. ನೀನೇ ವೀರ್ಯನು, ತುಂಬು ನಮ್ಮಲ್ಲೂ ಅದನ್ನು. ನೀನೇ ಒಲವು, ತುಂಬು ನಮ್ಮಲ್ಲಿ ಒಲವ. ನೀನೇ ಓಜ, ತುಂಬು ನಮ್ಮಲ್ಲದನು. ನೀನೇ ಸಾಹಸ, ತುಂಬು ನಮ್ಮಲ್ಲೂ ಸಾಹಸವ. ನೀನೇ ಧೈರ್ಯ, ತುಂಬು ನಮ್ಮಲ್ಲೂ ಧೈರ್ಯ. ನೀನೇ ಪ್ರೀತಿ, ತುಂಬು ನಮ್ಮಲ್ಲೂ ಪ್ರೀತಿಯನ್ನು. ನೀನೇ ಬಂಧು, ಬಂಧುವಾಗಿಸು ನೀನೆಲ್ಲರನ್ನು ಎಂದು ಪ್ರಾರ್ಥಿಸುವ. ನಮ್ಮಿಷ್ಟಲಿಂಗನನು ನಾವಿಂತು ನೆನೆಯೋಣ. ನಿತ್ಯ ಮಂಗಲ ನೀನು, ಸತ್ಯ ಸುಮಂಗಲ ನೀನು. ವಿಮಲನು ನೀನು, ಅಮಲನು ನೀನು, ಅಮರನು ನೀನು, ಅಭಿರಾಮ ನೀನು, ಅಪರಂಜಿ ನೀನು, ಅಕಲಂಕ ನೀನು, ಅಕ್ಕಜನು ನೀನು, ಅಕ್ಕರನು ನೀನು, ಅಕ್ಕರೆಯು ನೀನು, ಅಕ್ಷತೆಯು ನೀನು, ಅಕ್ಷಯನು ನೀನು, ಅಕ್ಷರನು ನೀನು, ಅಖಂಡನು ನೀನು, ಅಖಿಲನು ನೀನು, ಅಗಮ್ಯನು ನೀನು, ಅಗಾಧನು ನೀನು, ಅಗುರನು ನೀನು, ಅಗೋಚರ ನೀನು, ಅಗ್ಗಲನು ನೀನು, ಅಗ್ಗಳನು ನೀನು, ಅಗ್ನಿಯೇ ನೀನು, ಅಗ್ರಗಣ್ಯನು ನೀನು, ಅಗ್ರಜನು ನೀನು, ಅಗ್ರಣಿಯು ನೀನು, ಅಗ್ರೇಸರನು ನೀನು, ಅಚಲನು ನೀನು, ಅಚಿಂತ್ಯನು ನೀನು, ಅಚ್ಚರಿಯು ನೀನು, ಅಚ್ಚುಮೆಚ್ಚಿನವ ನೀನು, ಅಜರಾಮರ ನೀನು, ಅಜಾಂಡನು ನೀನು, ಅಜಾತನು ನೀನು, ಅಜೇಯನು ನೀನು, ಅತಿಶಯನು ನೀನು, ಅದ್ಭುತನು ನೀನು, ಅತಿಮಾನುಷ ನೀನು, ಅತಿಮಾನಸ ನೀನು, ಅತೀತನು ನೀನು, ಅತುಲನು ನೀನು, ಅತಿರತನು ನೀನು, ಅತಿಶಯನು ನೀನು, ಅಥರ್ವನು ನೀನು, ಅದಟನು ನೀನು, ಅದೃಶ್ಯ ನೀನು, ಅದ್ಭುತನು ನೀನು, ಅದ್ವಿತೀಯನು ನೀನು, ಅಧಿಕನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅನಘನು ನೀನು, ಅನುರಾಗ ನೀನು, ಅನುರಕ್ತಿ ನೀನು, ಅನೂನ ನೀನು, ಅನುಪಮನು ನೀನು, ಅಪರಂಜಿ ನೀನು. ನನ್ನೊಲವ ಮಕ್ಕಳೇ, ನಿಮ್ಮೆದೆಯ ಆಕಾಶದಿಂದ ಉರುಳಿದ ನಕ್ಷತ್ರ ಪುಂಜಗಳು ಹೆಣೆದ ದಿವ್ಯಾಂಬರವನ್ನು ತೊಟ್ಟು ನಿಂತಿರುವಿರಿ. ನೀವಿರುವರಿಲ್ಲಿ ಮರೆಯದಿರಿ ಎದೆಯೊಲವನ್ನು, ಮರೆಯದಿರಿ ಎದೆಕಹಿಯನ್ನು. ಎಲ್ಲರಲ್ಲಿ ಒಂದಾಗಿ ಮೇಲ್ಬಾಳ ಮುನ್ನಡೆಸಿದಿರಿ. ಮಾರ್ಗದರ್ಶಕರಾಗಿ

ಹರಸುವನು ನನ್ನಿಷ್ಟ ಲಿಂಗನು ರವಿ ಬಂದು ಬೆಳಕಾಗಿ ಬೆಳಕ ಸಾಮ್ರಾಜ್ಯವನ್ನು ಕಟ್ಟುವಂತೆ ಕಲ್ಯಾಣದ ಪರಿಸ್ಥಿತಿ ಆತಂಕಕಾರಿಯಾಗಿ ಉಲ್ಬಣಿಸುತ್ತಿತ್ತು. ಸುರಿಯುವ ಬೆಳದಿಂಗಳು ಬೆಂಕಿ ಮಳೆಯಾಗಿ ಎಲ್ಲರನ್ನೂ ಸುಡುತ್ತಿತ್ತು. ಬಸವಣ್ಣನ ಉತ್ಕರ್ಷವನ್ನು ಸಹಿಸದವರಿಗೆ ಮದುವೆಯು ಪ್ರಬಲ ಅಸ್ತ್ರವಾಗಿ ತೋರಿತು. ಪ್ರಯೋಗಿಸಿ ಬಸವನನ್ನೇ ಇಲ್ಲವಾಗಿಸಬಹುದು ಎನ್ನುವ ಹುರುಪು ಬಿಜ್ಜಳ ಚಿಂತಾ ವಾರಿದಿಯಲ್ಲಿ ಮುಳುಗಿದನು. ನಾಳೆಯಂತೂ ಚಿಂತಿಸತೊಡಗಿದನು. ಮದುವೆ ಮುಗಿದರೂ ಬೊಬ್ಬೆ ನಿಂತಿರಲಿಲ್ಲ, ನಿಲ್ಲುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಬಿಜ್ಜಳ ಬಸವಣ್ಣನಿಗೆ ಹೇಳಿ ಕಳುಹಿಸಿದನು. ಬಸವಣ್ಣ ಬಂದಂತೆ ಮಾತಿಗೆ ಮೊದಲಾಗಿ ಬಸವನೆಟ್ಟ ಕ್ರಾಂತಿಗಿಡದ ಹೊಸ ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ಬೀಜವಾಗಿ, ಬೀಜ ಮತ್ತೆ ಹೊಸ ಹೊಸ ಮುಳ್ಳುಗಿಡ ಆಗುತ್ತಿರುವುದನ್ನು ಅರುಹಿದನು. ಮತ್ತೆ ಬಸವಣ್ಣ, ನನ್ನೀ ಮಾತುಗಳು ಆಕ್ಷೇಪಣೆಯಲ್ಲ, ಬೆಳವ ಬಿಸಿಯ ಖಾರಕ್ಕೆ ನಲುಗುತ್ತಿರುವ ಕಲ್ಯಾಣದ ದುಸ್ಥಿತಿಯನ್ನು ತಿಳಿಸುತ್ತಿರುವೆ. ಎಡದ ಕೈಯಲ್ಲಿ ಕಿಚ್ಚ ದೊಂದಿಯನ್ನು ಹಿಡಿದ ದಾನವರು ಎದುರು ಬಂದವರನ್ನು ಸುಡುತ್ತೇವೆಂದು ಬೊಬ್ಬಿಡುತ್ತಿದ್ದಾರೆ. ಅವರಿಗೆ ಜಾತಿ ಎಂಬುದು ಬದುಕ ಧರ್ಮ ಎಂದಾಗಿದೆ, ಅದನ್ನೆಂದು ಬಿಡಲಾರರು. ನಂಜು ಮನಸ್ಸಿನ ನೆಮ್ಮದಿಯ ಭಾವವನ್ನು ಕೊಲ್ಲಲು ಹವಣಿಸುತ್ತಿದೆ. ಇನ್ನು ಶಾಂತಿ ಚಿಗುರದೆಂಬ ಆತಂಕ ಕಾಡುತ್ತಿದೆ. ನಾನೇನು ಮಾಡಲಿ? ಸುಮ್ಮನಿರಲೆಂತೂ ಸುಮ್ಮನಿರುವುದೆಂತೂ ನನ್ನನ್ನು ಬಿಡದೆ ಹಿಂಸಿಸುತ್ತಿದೆ ಎಂದನು. ಬಿಜ್ಜಳನ ನುಡಿಗಳಲ್ಲಿ ಅಶ್ರುಧಾರೆ ಹರಿಯುತ್ತಿರುವುದನ್ನು ಬಸವಣ್ಣ ಗಮನಿಸಿ ನಿಧಾನವಾಗಿ ಮೆಲ್ದನಿಯಲ್ಲಿ ಇಂತೆಂದರು. ಅರಸರೆ, ನನ್ನೊಲವ ಅರಸರೆ, ಬಿಸಿಯ ಬೇಗೆಯ ತಾಪವನ್ನು ನಾನೂ ಅನುಭವಿಸಿರುವೆ, ಈಗಲೂ ಅನುಭವಿಸುತ್ತಿರುವೆ. ನಾನು ಒತ್ತಾಯದ ಮದುವೆ ಮಾಡಿಲ್ಲ. ಇಬ್ಬರು ಒಪ್ಪಿ ಬಂದಾಗ ಹರಸುವುದರ ಹೊರತಾಗಿ ಬೇರೆ ಕೆಲಸವೇ ನನಗಿರಲಿಲ್ಲ. ಒಲಿದ ಹೃದಯಗಳನ್ನು ಬೇರ್ಪಡಿಸುವುದು ಎಂತೂ ಎಂಬ ಮನವಿಲ್ಲದೆ ಒಪ್ಪಿಗೆ ನೀಡಿದೆ. ನನ್ನಂತಿರುವ ಅನೇಕ ಶರಣ ಜೀವಿಗಳನ್ನು ಕರೆದೊಯ್ಯಲು ಯಮಧರ್ಮನೆಂದು ಬರುವನು ಎಂಬ ಅರಿವು ನನಗಿಲ್ಲ. ಒಲಿದ ಹೃದಯಗಳನ್ನು ಬೇರೆ ಬೇರೆ ಮಾಡಿದರೆ ಅದು ಮಹಾಪಾಪ. ಇದು ಧರ್ಮಾಂಧರ ದೃಷ್ಟಿಯಲ್ಲಿ ತಪ್ಪಿರಬಹುದು, ಆದರೆ ಸದ್ಧರ್ಮ ಇರುವವರಲ್ಲಿ ಇದು ತಪ್ಪೇ ಅಲ್ಲ. ಯಾರು ಸದ್ಧರ್ಮವಂತರೋ ಅವರಿದನ್ನು ತುಂಬ ಮನದಿಂದ ಸ್ವಾಗತಿಸುತ್ತಾರೆ, ಒಪ್ಪಿಕೊಳ್ಳುತ್ತಾರೆ ಎಂಬ ದೃಢ ನಂಬಿಕೆ ನನಗಿದೆ. ಜಾತಿ ಎಂಬುದು ಮಾನವರ ಹೊರತಾಗಿ ಬೇರೆಲ್ಲೂ ಇಲ್ಲ, ಬೇರೆ ಯಾರಲ್ಲೂ ಇಲ್ಲ. ಕುಡಿಯುವ ನೀರಿನಲ್ಲಿ, ಸುರಿಯುವ ಬೆಳಕಿನಲ್ಲಿ, ಹರಿಯುವ ಹೊಳೆಯಲ್ಲಿ, ಬೀಸುವ ಗಾಳಿಯಲ್ಲಿ ಇರದಿರುವ ಈ ಜಾತಿ ಮನುಜ ಜೀವಿಯಲ್ಲಿ ಏಕೆಂಬುದು ನಾನು ಅರಿಯಲಾರೆ ಅರಸ. ಈ ಲೋಕದಲ್ಲಿ ಪರಸ್ಪರ ಒಪ್ಪಿರುವ ಅರ್ಹ ಗಂಡು ಹೆಣ್ಣಿನ ಮಿಲನವು ಸಮ್ಮತವಾದುದು. ಮದುವೆಯಾದವರು ಒಂದಾಗಿ ಬಾಳುವಂತೆ ನೆರವು ನೀಡೋಣ. ಜಾತಿಯನ್ನು ಮರೆತು ಪ್ರೀತಿಯನ್ನು ಬೆರೆತು ನಾವು ಒಮ್ಮನದಲ್ಲಿ ಬಾಳುತ್ತೇವೆಂಬ ಗಟ್ಟಿತನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಬರುವ ಎಳೆಯರ ದಾರಿಗೆ ನಾವು ಅಡ್ಡವಾಗದಿರೋಣ. ಅದನ್ನು ಸಂಗಮನೆಂದು ಸೈರಿಸಲಾರನು. ಸಂಗಮ ಒಪ್ಪದಿರುವಂತಹ ಕೆಲಸಗಳನ್ನು ನಾವು ಮಾಡಿದರೆ ನಾವೆಂತೂ ಶಿವಭಕ್ತರಾಗುತ್ತೇವೆ, ನಾವೆಂತೂ ಶರಣನೆನಿಸಿಕೊಳ್ಳುತ್ತೇವೆ. ಎಲ್ಲರಲ್ಲೂ ಪ್ರೀತಿಯನ್ನು ಕಾಣುವಂಥದ್ದು. ಪ್ರೀತಿಯಿಂದ ಬಾಳಲು ಆಶಿಸುವವರನ್ನು ತುಂಬು ಮನದಿಂದ ಹರಸುವುದು ಹೊರತಾಗಿ ಇನ್ನಾವ ಕಾರ್ಯ ನಮ್ಮ ಬದುಕಿನಲ್ಲಿದೆ? ಬಸವಣ್ಣನವರ ಮಾತು ನಿರರ್ಗಳವಾಗಿತ್ತು. ಬಿಜ್ಜಳನ ಮಾತೂ ಅಲ್ಲಲ್ಲಿ ದನಿಸುತ್ತಿತ್ತು. ಅವನ ದನಿಯಲ್ಲಿ ಈ ದಂಗೆ ತನ್ನ ಪೀಠಕ್ಕೆ ಕಂಟಕ ಆಗಬಹುದು ಎಂಬ ಭೀತಿ ಇರುವುದನ್ನು ಬಸವಣ್ಣ ಗಮನಿಸಿದರು. ಏರಿದ್ದ ಕುರ್ಚಿಯನ್ನು ಬಿಡುವಾಸೆ ಇರುವವರಾರೂ ಈ ಜಗದಲ್ಲಿಲ್ಲ ಎಂಬುದನ್ನು ಅರಿತರು. ಬಸವಣ್ಣನವರೆದೆಯಲ್ಲಿ ಮದುವೆಯಾದ ಒಲವ ಎಳೆಯರ ಬಾಳು ಸುಗಮವಾಗಿ ನಡೆಯಲಿ ಎಂಬಾಸೆ ಮಾತ್ರ. ಬಿಜ್ಜಳರಸರ ಮನದಲ್ಲಿ ಉರುಳಿ ಹೋದರೂ ನೂರಾರು ತಲೆ ಉಳಿಸಿಕೊಳ್ಳುವುದೆಂತು ಪಡೆದ ಸಿಂಹಾಸನವ ಎಂಬ ಯೋಚನೆ ಮಾತ್ರ. ಆತಂಕದೆದೆಯಲ್ಲಿ ಬಸವಣ್ಣನ ಉಪಸ್ಥಿತಿಯಲ್ಲಿ ಆನಂದ ಕಾಣುವ ಇಚ್ಛೆಯಲ್ಲಿ ಶರಣರೆಲ್ಲರೂ ಬಸವಣ್ಣನಿರುವಲ್ಲಿಗೆ ಧಾವಿಸಿ ಬಂದರು.

ಸವ ನುಡಿಗಳಲ್ಲಿ ಬೆಳಗಿನಳು ಎಚ್ಚೆತ್ತು ಬದುಕು ನಿಜ ಹಾದಿ ತುಳಿದಿರುವ ಭಕ್ತಿಯ ಆಚರಣೆಯು ಬೆಳಕನ್ನು ಚಿಮ್ಮಿಸುತ್ತಿರುವ ಪರಿಯನ್ನು ಉಂಡರು. ಮನಬಾಗಿ ಎದೆಯರಳಿ ಮನದುಂಬಿ ಅಣ್ಣನವರಲ್ಲಿ, ಅಣ್ಣ ಅರ್ಹ ಬೇಕು ವಚನವ ನಮಗೆ, ಇದು ಶರಣಧರ್ಮ ಎಂದೆನಿಸುವಂತೆ ಎಂದು ವಿನಯದಲ್ಲಿ ವಿನಂತಿಸಿದರು. ಬಸವಣ್ಣ ಆಡಲು ಪ್ರಾರಂಭಿಸಿದರು. ಹೊಯ್ದವರು ಎನ್ನ ಹೊರೆದವರೆಂಬೆನು, ಬೈದವರು ಎನ್ನ ಬಂಧುಗಳೆಂಬೆನು, ನಿಂದಿಸಿದವರು ಎನ್ನ ತಾಯಿ ತಂದೆಯರೆಂಬೆನು, ಆಳಿಗೊಂಡವರೆನ್ನ ಆಳದವರೆಂಬೆನು, ಜರೆದವರೆನ್ನ ಜನ್ಮದ ಬಂಧುಗಳೆಂಬೆನು, ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿ ಇಕ್ಕಿದವರೆಂಬೆನು. ಕೂಡಲ ಸಂಗಮ ತಂದೆ, ಇದೇ ಶರಣಧರ್ಮ, ಇದು ಪರಮಧರ್ಮ, ಇಂತಿರುವುದೇ ಧರ್ಮಾಚರಣೆ, ಇದು ಶರಣರ ಅರಿವಿನ ಮಂತ್ರಗೋಪ್ಯ ಎಂದವರು ಮತ್ತೆ ಇನ್ನೊಂದು ವಚನವನ್ನು ಪ್ರಾರಂಭಿಸಿದರು. ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು, ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು, ಹಲವರ ಕೊಂಬಿಂಗೆ ಹಾಯಲು ಬೇಡ, ಬರೀ ಕಾಯಕ್ಕೆ ನೀಡಲು ಬೇಡ, ಲೊಗರಿಗೆಡೆಗೊಟ್ಟು ಭ್ರಮಿತನಾಗಿರಬೇಡ. ಆಚಾರವೆಂಬುದು ಹಾವಸೆಗಲ್ಲು, ಭಾವ ತಪ್ಪಿದ ಬಳಿಕ ಏಗೈದರಾಗದು. ಅಂಜದಿರು, ಅಳುಕದಿರು, ಪರದೈವಕ್ಕೆ ಎರಗದಿರು. ಕೂಡಲ ಸಂಗಯ್ಯನ ಕೈಯಲ್ಲೂ ಈಸುವುದೆನ್ನ ಭಾರ. ಹೀಗೆ ನುಡಿದವನು ಒಲವ ಶರಣ ಬಂಧುಗಳೇ, ದಯೆಯೇ ಧರ್ಮದ ಮೂಲ ಎಂದರೀರಿ ನೀವೆಲ್ಲರೂ. ಮೃದು ಮಧುಲ ಮಲ್ಲಿಗೆಯ ಪರಿಮಳ ದಂದದಲ್ಲಿ ನೀವು ಘಮಿಸಲು ಎಲ್ಲೆಡೆಯಲ್ಲಿ ಮನದಲ್ಲಿ ಇರಬೇಕಾದ ಮಂತ್ರವೇ ಅಹಿಂಸೆಯೇ ಪರಮ ಶರಣಧರ್ಮ, ಸತ್ಯವೇ ನಿಜ ಮನುಜ ಧರ್ಮ, ನ್ಯಾಯವೇ ಬದುಕ ಪೊರೆಯುವ ಧರ್ಮ, ಮೌಲ್ಯವೇ ಬದುಕಿಗಾದಾರ ಧರ್ಮ, ನೀತಿಯೇ ಬಾಳನ್ನು ಉದ್ಧರಿಸುವ ಧರ್ಮ, ಎಲ್ಲರೊಳಗೊಂದಾಗಿ ಬದುಕುವುದೇ ನಿಜ ಮನುಜ ಧರ್ಮ, ಇದೇ ನಮ್ಮೆಲ್ಲರ ಬದುಕ ಶರಣತನ. ಬಂದವರು ಬಸವಣ್ಣನವರ ಮಾತುಗಳಿಂದ ಉಲ್ಲಸಿತರಾದರು. ಅಣ್ಣನವರ ತೊರೆದೆಲ್ಲ ಸ್ವಾರ್ಥವನ್ನು ವಿಶ್ವ ಮಾನವರಾಗಿ ನೀವೆಲ್ಲರೂ ಬಾಳಬೇಕು, ನಾನೊಬ್ಬ ಶ್ರೇಷ್ಠ ಉಳಿದವರೆಲ್ಲರೂ ನಿಕೃಷ್ಟರು ಎಂಬ ಅಹಮಿಕೆ ನಮ್ಮಲ್ಲೆಂದೂ ತುಂಬಿರಬಾರದು. ಸಕಲ ಜೀವಾತ್ಮರು ನಮ್ಮವರೆಂದೇ ಭಾವಿಸಬೇಕು. ಸಚರಾಚರ ಜೀವಿಗಳ ಸುಖವನ್ನು ಸದಾ ಹಾರಿಸುತ್ತಿರಬೇಕು. ನಡೆ ನುಡಿಯಲ್ಲಿ ಸದಾ ಎಚ್ಚರವಿರಲಿ. ಪರನಿಂದೆ ಹಿಂಸೆಯನ್ನು ದೂರವಿಡಿ. ಕ್ಷಮೆ, ಶಾಂತಿ, ದಯೆ, ಸದಾಚಾರ, ಸದ್ಭಕ್ತಿಯ ಬಾಳೇ ಸರ್ವಾಂಗ ಶಿವಪೂಜೆ. ಕ್ರೋಧಕ್ಕೆ ಪ್ರೇಮ, ದ್ವೇಷಕ್ಕೆ ಸ್ನೇಹ, ಸ್ವಾರ್ಥಕ್ಕೆ ಪರಹಿತ ಎಂದೆಂದೂ ನಿಮ್ಮದಾಗಿರಲಿ. ಮಾತು ಎದೆಬಡಿತವಾದಂತೆ ಅಣ್ಣನಿಗೆ ವಂದಿಸಿ ನೆರೆದಿದ್ದ ಶರಣರೆಲ್ಲರೂ ಮೇಲೆದ್ದರು. ಆಗ ಬಸವಣ್ಣನವರಿಂದ ಮತ್ತೊಂದು ವಚನವು ಧನಿಸಿತು. ಲಿಂಗವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ, ಜಂಗಮ ವಿಕಾರಿಗೆ ಧನವಿಕಾರವೆಂಬುದಿಲ್ಲ, ಪ್ರಸಾದ ವಿಕಾರಿಗೆ ಮನವಿಕಾರವೆಂಬುದಿಲ್ಲ. ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚಲಿಂಗೈಕ್ಯನು ಕೂಡಲ ಸಂಗಮ ದೇವ. ಬಂದವರು ಹೋದಂತೆ ಬಸವಣ್ಣನವರ ಮನದಲ್ಲಿ ತನ್ನೊಡನೆ ಇರುವವರ ಚಿಂತೆ, ಒಳಮನವು ನಾನಿನ್ನು ಇಲ್ಲಿರಲಾರೆ ಎನ್ನುತ್ತಿದೆ, ನನ್ನ ಸಂಗಮ ಶ್ರೀಕ್ಷೇತ್ರವು ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಎದೆಯಲ್ಲಿರುವ ಗುರುದೇವರು ಬಸವ ನಾನಿರುವ ಜಾಗಕ್ಕೆ ನೀನು ಬರಲಾರೆಯಾ ಎಂದು ಕೇಳುತ್ತಿದ್ದಾರೆ ಎಂದು ಮಿಡಿಯುತ್ತಿತ್ತು. ಬಸವ ಮನದಲ್ಲಿ ಹೋಗಲೇ, ಹೋಗಬೇಕೇ, ಹೋಗಲೆಂತು, ಹೋಗುವುದೇಕೆ, ದಡ ಕುಸಿದ ಸೇತುವೆಯಾಗಿರುವೆ ನಾನಿಲ್ಲಿ, ನಾನುಳಿದು ಇನ್ನಾವ ಫಲವಿಲ್ಲ ಎಂಬ ವಿಷಾದತೆಯ ಕಹಿರಾಗ ಕುಸಿವ ಚಿತ್ತಕ್ಕೆ ಬಸವ ಅವು ಹಾರಿದನು. ಇರುಳ ಪೂಜೆ ಪ್ರಸಾದದ ನಂತರ ಮಲಗಲು ಸಿದ್ಧನಾದಂತೆ ಬಸವ ಬಾ ಸಂಗಮಕ್ಕೆ, ಬಾ ಸಂಗಮಕ್ಕೆ, ಬಾ ನಿನ್ನೊಲವಿನ ತಾಣಕ್ಕೆ. ಬಸವ ನೀನಿಲ್ಲದೆ ನಾವೆಲ್ಲ ಪರಿತಪಿಸುತ್ತಿಹೆವು, ರಿಂಗಣಿಸಿದ ಸ್ವರ ಮತ್ತೆ ಮಾರ್ದನಿಸಿದಂತಾಯಿತು. ಪಕ್ಕನೆ ಮೇಲೆದ್ದ
ಮತ್ತೆ ಕಣ್ಮುಚ್ಚು.

ಮುಚ್ಚಿದ. ನಿದ್ದೆ ಬರಲಿಲ್ಲ, ತಲೆ ಭಾರವೆನಿಸಿತು. ಆಚೀಚೆ ಹೊರಳತೊಡಗಿದ. ಮಿನುಗುತ್ತಿರುವ ನಂದಾದೀಪ ಅಣಗಿಸುತ್ತಿದೆ ಎಂದೆನಿಸಿತು. ಮೇಲೆದ್ದ, ಶಿವಯೋಗ ಧ್ಯಾನಕ್ಕೆ ಮುಂದಾದ. ಬಾಗೇವಾಡಿ, ಹೆತ್ತಪ್ಪ, ಹೆತ್ತಮ್ಮ, ಕಲಿತ ಗುರುಕುಲ, ಕಪ್ಪಡಿ ಸಂಗಮ, ಗುರು ಸಂಗಮೇಶ್ವರರು, ಕಾಳಿಮರಸ, ವಿದ್ಯಾಪೀಠ, ಮೈದುಂಬಿ ಹರಿಯುವ ಕೃಷ್ಣೆ, ಒಲವ ಸಂಗಮನಾಥ, ಊರ ಜಾತ್ರೆ ಸಂತೆ, ಹಸಿರ ಹೂಬಳ್ಳಿ, ಮರಿಹಕ್ಕಿ, ಬಣ್ಣ ಬಣ್ಣದ ಚಿಟ್ಟೆ, ಕೋಗಿಲೆಯ ಕುಹೂನಾದ, ಬೇರೆ ಬೇರೆ ರೂಪದಲ್ಲಿ ಮೈ ದುಂಬಿ ಅರಳುತ್ತಿದ್ದವು. ಪ್ರಭುದೇವರು ಕಾಣಿಸಿಕೊಂಡರು. ಬಸವ, ಕಲ್ಯಾಣದ ಕೆಲಸ ಮುಗಿದಿದೆ, ಸಂಗಮಕ್ಕೆ ಹೊರಟು ಬಿಡು. ನುಡಿದವರು ನಾನು ಶ್ರೀ ಶೈಲದತ್ತ ಎಂದಂತಾಯಿತು. ದಿಟ್ಟಿಸಿದ. ಪ್ರಭುದೇವರು ಇಂತೆಂದಾಯಿತು. ಅಮೃತ ಸೇವನೆಯ ಮಾಡಿ ಆಪ್ಯಾಯನ ಘನವಾಗಿತ್ತು. ಪರುಷ ವೇದಿಯ ಸಾಧಿಸ ಹೋದರೆ ದಾರಿದ್ರ್ಯ ಘನವಾಗಿತ್ತು. ಮರು ಜೀವ ನೆಗೆಯ ಹಣ್ಣ ಮೆದ್ದು ಮರಣವಾಯಿತ್ತ ಕಂಡೆ. ಎಲ್ಲವನ್ನು ಸಾಧಿಸ ಹೋದರೆ ಏನೂ ಇಲ್ಲದಂತಾಯಿತ್ತು. ನಾನು ನಿಜವ ಸಾಧಿಸಿ ಬದುಕಿದೆನು ಗುರೇಶ್ವರ. ಪ್ರಭುದೇವರು ಹೋದಂತೆ ಮಹಾದೇವಿಯಕ್ಕ ಕಾಣಿಸಿಕೊಂಡಳು. ಆಕೆ ನಿಧಾನವಾಗಿ, ಅಣ್ಣ, ಏಕಿನ್ನು ಇಲ್ಲೇ ನೀವೆಲ್ಲ ಇರುವಿರಿ? ಮುಗಿದಿದೆ ಕೆಲಸವೆಲ್ಲ. ಉಳಿದಿರುವ ಕೆಲಸಗಳ ಮುಗಿಸಲು ನಿಮ್ಮ ಅನುಯಾಯಿಗಳಿಹರು. ನಿಮ್ಮ ಸಂಗಮ ನಿಮಗಾಗಿ ಕಾಯುತಿಹನಲ್ಲಿ. ನೀವು ಮನುಜರನ್ನು ಶರಣರಾಗಿಸಿದಿರಿ. ನಿಮ್ಮನ್ನು ಮೆಚ್ಚಿದ್ದ ಸಂಗಮೇಶ್ವರ ನಿಮ್ಮನ್ನು ಅಣ್ಣ ಆಗಿಸಿಹನು. ನಾನು ಮಹಾದೇವಿ, ನಿಮ್ಮ ಕೃಪಾಶೀರ್ವಾದದಿಂದ ಮಹಾದೇವಿಯಕ್ಕ ಆದೆ. ನಿಮ್ಮ ಮಹಾಮನೆ ನನಗೆ ಹೊಸ ಜನ್ಮ ಕರುಣಿಸಿತು. ಹಾಗಾಗಿಯೇ ನನ್ನ ಎದೆಬಿಡಿತ ಸದಾ ದನಿಸುವುದಿಂತು. ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ತನ್ನ ಕರುಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಾಧಿಸಿಕೊಟ್ಟನು. ಮಡಿವಾಳ ಮಾಚಿತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಳ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡವಿ ರಕ್ಷಿಸಿದ ಕಾರಣ ಚೆನ್ನ ಮಲ್ಲಿಕಾರ್ಜುನನ ಪಾದಕ್ಕೆ ನಾನು ಯೋಗ್ಯಳಾದೆನು. ನಿಮ್ಮೆಲ್ಲರ ಹರಕೆ ಶ್ರೀಶೈಲದ ದಾರಿಯನ್ನು ನನಗೆ ತೋರಿದೆ. ನಿಮಗೆ ತೋರಲಿ ಸಂಗಮದ ದಾರಿಯನ್ನು ಎಂಬುದೇ ನನ್ನೆದೆಯ ಆಸೆ, ನನ್ನೊಲವ ಹರಕೆ. ತ್ಯಾಗವೇ ಪ್ರೀತಿಯ ಬೆಲೆ. ಅಗಲುವಿಕೆ ಮನದಲ್ಲಿ ಸ್ಥಿರವಾಗಿಸುವುದು ಮತ್ತೆ ಮರೆಯಾಗಿ ಹೋಗದಿರುವಂತೆ. ಬಸವಣ್ಣನವರಲ್ಲಿ ಅಯೋಮಯ ಸ್ಥಿತಿ. ಬಸವ, ಬಸವ, ಬಸವ, ಬಸವ, ಮತ್ತೆ ಕೂಗುತ್ತಿರುವಂತೆ ಗುರು ಸಂಗಮೇಶ್ವರರು. ದರ್ಶಿಸಿ ಮರೆಯಾದಂತೆ ಕಾಳಿಮರಸರು. ಕೈ ಬೀಸಿ ಕರೆದಂತೆ ಒಮ್ಮೆ ಅವರು, ಒಮ್ಮೆ ಇವರು, ಒಮ್ಮೆ ಇವರು, ಒಮ್ಮೆ ಅವರು. ಕರೆಯುತ್ತಲಿ ಕರೆಯುತ್ತಲಿ ಕರೆಯುತ್ತಲಿ ಮಾಯವಾಗುತ್ತಿರಲು ಬಸವಣ್ಣ ನಿದ್ದೆಯಿಲ್ಲದೆ ಇಡೀ ರಾತ್ರಿ ಕಳೆಯಬೇಕಾಯಿತು. ಕರೆದ ಧ್ವನಿ ಕಿವಿಯಲ್ಲಿ ಮೊಳಗುತ್ತಿರುವಂತೆ ನಿದ್ದೆ ಹತ್ತಿದಂತಾಯಿತು. ಶಯ್ಯೆಗೆ ಒರಗಿದನು. ಸುಪ್ರಭಾತದ ಮಂಗಳ ನಿನದವು, ಅರುಣನ ಹೊಂಬೆಳಕು ಇನ್ನು ನಿದ್ದೆಗೆ ಅವಕಾಶವಿಲ್ಲ ಎಂದು ಎಚ್ಚರಿಸಿತು. ಬಸವಣ್ಣನವರು ಮಹಾಮನೆಯ ಪೂಜಾಗ್ರಹದಲ್ಲಿ ಧ್ಯಾನಸ್ಥರಾಗಿದ್ದರು. ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು. ಗಮನಿಸಿದ ಮಡದಿಯರ ಮನದಲ್ಲಿ ಕತ್ತಲೆಯ ಕುರೂಪದ ಬಾಳ ರಕ್ಕಸನ ಇರವು ನಿಜ ರೂಪದಲ್ಲಿ ಕಂಡಂತೆ ಲೌಕಿಕದ ವ್ಯವಹಾರಕ್ಕೆ ಸೋತು ಅನುದಿನವೂ ಕೊರಗದವರು, ಕೊರಗುತ್ತಿಹರು. ಈಗಿಲ್ಲಿ ಕಾರಣವಾದರೂ ಏನಿರಬಹುದು? ಮಾನವ ನಿರ್ಮಾಣ ಪಾಪ ಕುಂಡದ ಘನಘೋರ ವಿಷಯಗಳ ರಾಶಿ ರಾಶಿಯ ನೋಡಿ ಹೆದರಿ ಹೌಹಾರಿ ಹೇಸಿ ಮುದುಡಿಹರು. ಮನದೊಳಗೆಂಬ ಭಾವ ನಮ್ಮನ್ನು ಕಾಡುತ್ತಿದೆ. ಅವರಂತ ರಂಗವು ಇಂದಲ್ಲ ನಾಳೆಯಾದರೂ, ನಾಳೆಯಲ್ಲ ನಾಡಿದ್ದಾದರೂ ಅರಿವೆದೆಯ ಹರಿವಿನಲ್ಲಿ ಹೊರಬರುವ ಹೊಸತು ಸತ್ಯದ ವಿವರಗಳ ಆಲಿಸುವ ಕಾತುರೆಯಲ್ಲಿತ್ತು ಎಂದೇ ನಮಗೆ ಅನಿಸುತ್ತಿದೆ. ನಮ್ಮ ಪತಿದೇವರನ್ನು ಕಾಡುತ್ತಿರುವಂತಹ ಆ ಭೀತಿಯಾದರೂ ಏನಿರಬಹುದು? ನಿಶ್ಚಲ ಮನವಾದರೂ ಏನಿರಬಹುದು? ಅವರ ಮನೆಯ ಮನದ

ಯೋಚನೆ ಎಂತು ತಿರುಗುತ್ತಿರಬಹುದು. ಅವರಾವ ಚಿಂತನೆಗೂ ಉತ್ತರ ಸಿಗದಂತೆ ಬಸವಣ್ಣನವರು ಧ್ಯಾನವನ್ನು ಮುಗಿಸಿ ಹೊರಬಂದರು. ಮಡದಿಯರು ನನ್ನ ಎಚ್ಚರಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಅವರಿರುವರ ಮೊಗಭಾವದಲ್ಲೇ ಗುರುತಿಸಿದರು. ಕಳವಳಕ್ಕೆ ಕಾರಣವಿಲ್ಲ ಎಂಬುದನ್ನು ಮೊಗದಲ್ಲಿ ಮುಗುಳ್ನಗೆ ಸೂಸಿ ಅರುಹಿದರು. ಮೂವರು ಜೊತೆಯಲ್ಲೇ ಪ್ರಸಾದ ಸ್ವೀಕರಿಸಿದರು. ಎದ್ದು ಬಂದರು ಮಡದಿಯರು. ಅಕ್ಕ ಭಾವ ಚೆನ್ನ ಬಸವರನ್ನು ತಮ್ಮೊಡನೆ ಕೂರಿಸಿ ಚೆನ್ನ ಬಸವಣ್ಣನನ್ನು ದಿಟ್ಟಿಸಿ ಆಲಿಸಿರುವೆ, ಅರಿತಿರುವೆ. ನೀನೆಲ್ಲವನ್ನು ಎರಗುವ ಆಘಾತಕ್ಕೆ ತಡೆಯಲು ಸಮರ್ಥನಾಗಿರುವಿ ಎಂದು. ಹೂವಿನ ಅರಿವು ಅದರ ಘಮದಿಂದ ಬರುವಂತೆ ನಿನ್ನ ಜ್ಞಾನದ ಶಕ್ತಿಯನ್ನು ಬಿಜ್ಜಳರಸರು ಅರಿತಿಹರು. ತಮ್ಮ ಅರಿಯುವಿಕೆಗೆ ಯೋಗ್ಯ ಪುರಸ್ಕಾರವು ನೀಡಲು ಅವರ ಸಂಪುಟದಲ್ಲಿ ನಿನಗೊಂದು ಘನ ಹುದ್ದೆಯನ್ನು ಕೊಡುವ ಆಸೆಯಲ್ಲಿ ಅವರಿಹರು. ನಿನ್ನನ್ನು ದಂಡನಾಯಕ ಆಗಿಸಬೇಕೆನ್ನುವ ಆಸೆ ಅವರಲ್ಲಿದೆ ಎಂದರಿತಿರುವೆ. ಒಂದು ವೇಳೆ ನನ್ನ ಯೋಚನೆ ನಿಜವೇ ಆದರೆ ನೀನದಕ್ಕೆ ಒಪ್ಪಲೇಬೇಕು ಎಂದರು. ಅಲ್ಲಾಗ ಸಾಸಿವೆ ಬಿದ್ದರೂ ಕೇಳಿಸುವ ಮೌನ ಆವರಿಸಿತು. ಬಸವಣ್ಣನವರು ತಮ್ಮ ವಿದಾಯಕ್ಕೆ ಮುನ್ಸೂಚನೆ ನೀಡಿದರೆ ಎಂದು ಅಲ್ಲಿ ಕುಳಿತಿದ್ದ ಎಲ್ಲರಿಗೆ ಅನಿಸಿತು. ಆಗ ಚೆನ್ನ ಬಸವಣ್ಣ ನಿರ್ಧಾರದ ಖಚಿತ ದನಿಯಲ್ಲಿ, ಅಣ್ಣ ನಿಮ್ಮ ಮಾತು ನನಗೆ ರುಚಿಸಿಲ್ಲ. ನಾನೊಳ್ಳೆ, ನಾನಿನ್ನೂ ಕಲಿಯಲು ಬಹಳಷ್ಟಿದೆ. ನಿಜ ಗುರುವಿಗಾಗಿ ಹುಡುಕಾಟ ನಡೆಸುತ್ತಿರುವೆ. ನೀವು ಮಂತ್ರಿ ಪದವಿ ಬಿಡುವಿರಿ ಎಂದಾದರೆ ನನಗೆ ಗುರುಗಳಾಗಿ, ನನಗದು ಧನ್ಯತೆ. ಅರಮನೆಯ ಊಳಿಗದ ಹಂಗಿಗೆ ಸಿಲುಕಿ ನನ್ನನ್ನು ನಾನೇ ಕಳೆದುಕೊಳ್ಳಲಾರೆ. ಇದು ಒಲಿದು ಬಂದ ವರವಲ್ಲ, ಕೊರಳ ಸುತ್ತುವನ್ನೇನು, ನಾನಿದನ್ನು ಒಪ್ಪಲಾರೆ ಎಂದಂತೆ ಆಲಿಸುತ್ತಿದ್ದ ಎಲ್ಲರೂ ಬೆಕ್ಕಸ ಬೆರಗಾದರು. ಬಸವಣ್ಣನವರಿಗೆ ಆನಂದ, ಆಘಾತ, ಅಚ್ಚರಿ, ಅನುಭೂತಿ, ವಿಷಾದತೆ ಎಲ್ಲವೂ ಏಕಕಾಲದಲ್ಲಿ. ಸೌಭಾಗ್ಯವೆನ್ನದು ಎಂದು ನುಡಿಯುವ ಬದಲು ನನಗಿದು ಬೇಡ ಎನ್ನುವ ಈ ನನ್ನ ಸೋದರಳಿಯ ಅದೆಂತಹ ಘನ ವ್ಯಕ್ತಿತ್ವದವ ಎಂದೆನಿಸಿತು. ಆದರೆ ನನ್ನ ಜಾಗಕ್ಕೆ ಇವನೇ ಬರಬೇಕು. ಆಗ ಮಾತ್ರ ನಾನು ಕೈಗೊಂಡಿರುವ ಸರ್ವ ಸಮಾನತಾ ಕಾರ್ಯ ಮುಂದುವರಿಸಲು ಸಾಧ್ಯ ಎಂಬ ನಿಶ್ಚಯದಲ್ಲಿ ಮತ್ತೆ ಒಡಂಬಡಿಸಲು ಮುಂದಾದರು. ಚೆನ್ನ, ನೀನು ನನ್ನ ಸೋದರಳೆಯನಾಗಿ ಮಾತ್ರವಲ್ಲ, ನಿನ್ನ ಸಾಹಿತ್ಯ ಪ್ರೀತಿ, ನಿನ್ನ ಧೀಮಂತಿಕೆ, ನಿನ್ನ ನಡೆ ನುಡಿಗಳಿಂದಲೂ ನನಗೆ ಬಹಳ ಪ್ರೀತಿಯವನು, ಆಪ್ತನಾಗಿರುವವನು. ಇದ್ದರಿರಬೇಕು ನಿನ್ನಂಥವರು ಊರೂರಲ್ಲಿ ಒಬ್ಬಿಬ್ಬರಾದರೂ. ಆಗ ಸರ್ವಾಂಗೀಣ ಪ್ರಗತಿ, ಬದುಕ ಅಭ್ಯುದಯ. ನಿಶ್ಚಿತವಾಗಿ ನೀನು ಭರವಸೆಯ ಕಿರಣವಾಗಿ ಗೋಚರಿಸುತ್ತಿರುವೆ. ಹಾಗಾಗಿಯೇ ಅರಸರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೀನು ನನ್ನ ಸೋದರಳಿಯ ಎಂಬ ಕಾರಣಕ್ಕೆ ಬಿಜ್ಜಳರಸರು ಈ ನಿರ್ಧಾರಕ್ಕೆ ಬಂದುದಲ್ಲ. ಹತ್ತಾರು ಮಂದಿಯಿಂದ ನೀನು ಗುರುತಿಸಲ್ಪಟ್ಟ ಕಾರಣವೇ ಈ ನಿರ್ಧಾರಕ್ಕೆ ಮೂಲ. ನಾವು ಪ್ರಜೆಗಳು, ಪ್ರಜೆಗಳಾಗಿ ರಾಜನ ಇಚ್ಛೆಯ ಅನುಸಾರ ನಾವು ನಡೆಯಲೇಬೇಕು. ಇದು ಪ್ರಜಾನಿಷ್ಠೆ ಹಾಗೂ ಮನೋಬದ್ಧತೆ ಮಾತ್ರವಲ್ಲ, ನಮ್ಮಾದ್ಯ ಕರ್ತವ್ಯ ಕೂಡ. ಚೆನ್ನ, ನೀನು ತಿಳಿಯದಿರುವುದು ಏನೂ ಇಲ್ಲ. ಆದರೆ ವಯೋಹಿರಿಯನಾಗಿ ಮತ್ತು ನಿನ್ನ ಆತ್ಮೀಯ ಸೋದರ ಮಾವನಾಗಿ ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಈ ಲೋಕದಲ್ಲಿ ಹೇಡಿಗೆ ಜಾಗವಿಲ್ಲ. ನಾನು ಚಲಬೇಕು ಶರಣಂಗೆ ಎಂದಿದ್ದೆ, ಒಪ್ಪಿಕೋ. ಇದು ನೀನು ಅಪೇಕ್ಷಿಸಿದ್ದಲ್ಲ, ನಿನಗೆ ತಾನಾಗಿ ಒಲಿದು ಬಂದದ್ದು. ನೀನೆಂದು ಕೂತು ತಿನ್ನುವವನಲ್ಲ, ದುಡಿದು ದಣಿಯುವವನು, ದಣಿದು ದಾರಿ ತೋರುವವನು. ಕಲ್ಯಾಣದ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಹರಿಕಾರನಾಗುವ ಅವಕಾಶ ತಾನಾಗಿ ಒಲಿದು ಬಂದಿರುವಾಗ ಒಲ್ಲೆ ಎನ್ನುವ ರುಕ್ಷತನ ಸಲ್ಲದು. ಮೆಚ್ಚುವವರು ದೂಷಿಸುವವರು ಇದ್ದೇ ಇರುತ್ತಾರೆ. ನೀನು ಶರಣ ದಂಡ ನಾಯಕ ಎನಿಸಿಕೋ, ಆಗ ಕಲ್ಯಾಣ ಶರಣ ಕಲ್ಯಾಣ ಎನಿಸುತ್ತದೆ. ಚೆನ್ನ ಬಸವಣ್ಣನಾಗ, ಅಣ್ಣ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನದಲ್ಲಿ ಮೂಡಿದ ನಿಮ್ಮದೇ ವಚನವಿದು. ಅರಸಿಯ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೆ ಸಯ್ಯ. ತಾರಾ ಅಗ್ಗವಣಿ.

ನೀಡಾಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯಯ್ಯ ಎಂಬರು. ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದ ನುಣ್ಣು ತೊತ್ತೆ. ಅಲ್ಲಿದ್ದವರು ಏನು ಮಾತನಾಡದವರದಂತೆ ಮೌನವಾಗಿಯೇ ಇದ್ದರು. ಚನ್ನಬಸವಣ್ಣ, ಇನ್ನೊಂದು ವಚನವೂ ನನ್ನನ್ನು ಕಾಡುತ್ತಿದೆ ಎಂದು ಇಂತೆಂದರು. ಕಾಗೆ ವಿಷ್ಟಿಸುವ

ಕೂಡಲ ಸಂಗಮ ದೇವ ನಿಮ್ಮ ಸೆರಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಬಸವಣ್ಣ ಮೆಲ್ಲನೆ ಆದರೆ ಸ್ಪಷ್ಟವಾಗಿ ನಿನ್ನ ಮಾತಿಗೆ ಬದ್ಧನಾಗಿರಲು ಸದಾ ಸಿದ್ಧನಿರು. ಅದೇ ಅವರಿವರ ಗುದ್ದಾಟಕ್ಕೆ ಸದ್ದಿರದ ಶುದ್ಧತೆ ಎಂದರು. ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಜಿಸಿದರಂತವೆ. ಬದ್ಧ ವೈರವ ತೋರಿ ಮನದುರಿಯ ನೆಬ್ಬಿಸಿ ಕೊಡಿಸಿದರಂತೆ ಅಣ್ಣನಿಗೆ ಆಗದವರು ಬಿಡುಗಡೆ ಪತ್ರವನ್ನು. ಮಂತ್ರಿ ಪದವಿಯ ಘನತೆಗೆ ಕುಂದು ತಂದಿರಿ ನೀವು. ಶಾಂತಿ ನೆಮ್ಮದಿ ಕೆಡದಿದೆ ನಿಮ್ಮಿಂದ ನನ್ನ ರಾಜ್ಯದಲ್ಲಿ. ತೊಲಗಿ ಈ ಕ್ಷಣವೇ ಮಂತ್ರಿ ಪೀಠದಿಂದ ಇಳಿದು ಎಂದರಂತೆ ಬಿಜ್ಜಳರಸರು. ಒಂದೋ ನಾನಿರಬೇಕು, ಇಲ್ಲದಿದ್ದರೆ ನ್ಯಾಯ ಸಮಿತಿ ಇರಬೇಕು, ನಿರ್ಧರಿಸಿ ನೀವೇ ಎಂದಾಡಿದ ಮಾತಿಗೆ ಕೆರಳಿ ಕಳಿಸಿದರಂತೆ ಬಿಜ್ಜಳರಸರು ಬಸವಣ್ಣನನ್ನು. ನೀವಿರಿ ನಿಮ್ಮ ಮನೆಯಲ್ಲಿ ಎಂದರು. ಹೀ ಬೇಕೆನೆಗೆ ವಿಶ್ರಾಂತಿ, ರಾಜಕಾರಣದಲ್ಲಿ ಏಗುವ ಮನವಿಲ್ಲವೆನಿಗೆ, ಕಲ್ಯಾಣವನ್ನು ತ್ಯಜಿಸಿ ಸಂಗಮಕ್ಕೆ ಹೋಗುವೆನು ಎಂಬ ಬಸವಣ್ಣನ ಮಾತಿಗೆ ಒಪ್ಪಿರುವಂತೆ ಅರಸರು, ತ್ಯಜಿಸುವವರು ಮಂತ್ರಿ ಪದವಿಯ ಹೇಳಿ ರಣಹೇಳಿ ವಿಚಾರಣೆಯನ್ನು ಎದುರಿಸುವ ಧೈರ್ಯವಿಲ್ಲದೆ ಮುಖ ತಪ್ಪಿಸಿ ಕೊಂಡಿಹರಿಂತು ಎನ್ನುತ್ತಿಹರು ಬಸವಣ್ಣನಿಗೆ ಆಗದವರು. ಸಾಕೆನಗಿನ್ನು ಲೌಕಿಕ ಎಂದು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರಂತೆ ಬಸವಣ್ಣ. ನೂರಾರು ಬಗೆ ಬಗೆಯ ಮಾತು ಸಾವಿರ ಸಾವಿರದ ರಾಗಗಳಲ್ಲಿ ಕಲ್ಯಾಣದ ಎಲ್ಲೆಲ್ಲೂ ಪಲ್ಲವಿಸುತ್ತಿತ್ತು. ಕಲ್ಯಾಣ ಸ್ತಬ್ಧ, ಅಯ್ಯೋ ಹೀಗಾಗಬಾರದಿತ್ತು ಎನ್ನುವ ರೋದನ ಎಲ್ಲೆಡೆಯಲ್ಲಿ, ಮಂದ್ರಶ್ರುತಿಯಲ್ಲಿ, ಅಲ್ಲಲ್ಲಿ ಜನಜಂಗುಳಿ. ವಿಷಯವನ್ನು ಅರಿತಂತೆ ಬಂದು ಹೋಗುವವರ ಸಂಖ್ಯೆಯು ಇಮ್ಮಡಿ ಮುಮ್ಮಡಿ ನೂರ್ಮಡಿ. ಬಂದು ಹೋಗುವವರು ಹೊತ್ತು ತಂದು ಬಿತ್ತರಿಸುತ್ತಿದ್ದ ಸುದ್ದಿ ಹೀಗಿತ್ತು. ಬಸವಣ್ಣ ಅರಸರಿಗೆ ಸಹಿಸಲು ಅಸಾಧ್ಯನಂತಾದ. ಅರಸರಿಗೆ ಸಹಿಸಿ ಸಹಿಸಿ ಸಾಕಾಗಿತ್ತು. ಬೇಡ ಎನ್ನರು, ಇರು ಎನ್ನರು, ನನ್ನ ದಾರಿಯು ನನಗೆ, ಅಡ್ಡಿ ಬರದಿರಿ ನೀವು, ಪೊಗರುತನ ತೋರಿದ್ದರಂತೆ ಬಸವಣ್ಣ. ಹೊಲೆಯ ಹಾರುವರ ಸಂಬಂಧ ಅರಸರಲ್ಲಿ ರೇಜಿಗೆ ಹುಟ್ಟಿಸಿದೆ. ಭಂಡಾರದ ಹಣ್ಣ ತಿಂದು ತೇಗಿ ನೀಡಿ ಬೊಜ್ಜು ಬೆಳೆಸಿದ ಅಧರ್ಮಕ್ಕೆ ತ್ಯಾಗ ಪತ್ರವ ಪಡೆದು ನೆಮ್ಮದಿಯ ತಾಳಿದರಂತೆ ಅರಸರು. ಕತ್ತಲೆಯ ಕರಾಳತೆಗೆ ವಾತ್ಸಲ್ಯ, ಬಾಂಧವ್ಯ, ಸ್ನೇಹ, ಮೈತ್ರಿ, ವಿಶ್ವಾಸ ಮಣ್ಣು ಮುಕ್ಕಿ. ಪಡೆದ ಉಪಕಾರದ ನೆನಪಿಲ್ಲದೆ ಗಳುಹ ತೊಡಗುವವರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಇದ್ದಾಗ ಹೊರಮುಖದ ಗೌರವ ತೋರುತ್ತಿದ್ದವರು ಅಧಿಕಾರವಿಲ್ಲ ಎಂದರಿತಂತೆ ಒಳಮನದ ಗೋರಿ ಪ್ರಚರಿಸುತ್ತಿದ್ದರು. ಮತ್ತೆ ಮತ್ತೆ ಮಾತು ಹೊಸದಾಗಿ ದಾಳಿ ಮಾಡಿ ರಿಂಗಣಿಸತೊಡಗಿತು. ಮಾಡಬಾರದು ಮಾಡಿದರೆ ಆಗಬಾರದ್ದು ಆಗುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಭಂಡಾರಿ ಬಸವಣ್ಣನವರು. ತನ್ನ ಭಕ್ತಿಯೇ ತನ್ನ ಶಕ್ತಿ ಎಂದರಿತು ನಡೆದವಗೆ ಇಂದು ಆ ಭಕ್ತಿಯೇ ಬಾಳಿಗೆ ಮಾರಕವಾಗಿದೆ. ಜಗದ ಮಹಾದ್ಭುತ ಬಸವ ಎಂಬುದು ಹುಸಿಯಾಯಿತು. ನಿಜಸ್ಥಿತಿಯನ್ನು ಕಂಡು ತನ್ನ ನಿಜ ಬಂಧುಗಳ ಕಲರವಕ್ಕೆ ಸೋತು ತ್ಯಜಿಸಿದನು ಬಸವಣ್ಣ. ತಾನಾಗಿ ಸಿರಿಪೀಠವ ಎಲ್ಲವನ್ನು ನೆನೆಯುತ್ತಾ ನೆನೆಯುತ್ತಾ ಕಲ್ಯಾಣ ಮತ್ತೆ ಮತ್ತೆ ಉನ್ಮಾದಕ್ಕೆ ಒಳಗಾಗುತ್ತಿತ್ತು. ಬಸವಣ್ಣನವರು ನಿರ್ಲಿಪ್ತತೆಯಿಂದ ಬಂದುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸುತ್ತಿದ್ದರು. ಮನದಲ್ಲಿ ಮಾತ್ರ ಸತತವಾಗಿ ಸಂಗಮ ಸಂಗಮ ಸಂಗಮ ರಿಂಗಣಿಸುವಿಕೆ. ಮನವು ಇರಲಾಗದು ನನಗಿಲ್ಲಿ, ಬದುಕಿರುವುದಿನ್ನು ಸಂಗಮೇಶ್ವರ ಸನ್ನಿಧಿಯಲ್ಲಿ ಎಂದು ಹಲುಬುತ್ತಿತ್ತು. ಬಸವಣ್ಣನವರು ಮೌನಧಾರಿಗಳಂತೆ ಗೋಚರಿಸುತ್ತಿದ್ದರು. ತನ್ನ ಅಂತರಂಗದ ಆಲಾಪವನ್ನು ಯಾರಲ್ಲಿ ಭಿನ್ನೈಸುವುದು, ಯಾರಲ್ಲಿ ಬಿತ್ತರಿಸುವುದು ಎಂಬುದೇ ಅವರೆದೆಗೆ ಅರಿವಾಗದಿರುವಂತಹ ವಿಷಯವಾಗಿತ್ತು. ಸಂಗಮದಿಂದ ಕಲ್ಯಾಣಕ್ಕೆ ಬಂದ ನಾನು, ಕಲ್ಯಾಣದಿಂದ ಮತ್ತೆ ಸಂಗಮಕ್ಕೆ ಹೋಗುತ್ತಿರುವಂತಹ ಈ ದುಸ್ಥಿತಿಯಲ್ಲಿ ನನ್ನ ಬಗ್ಗೆ ಯಾರಲ್ಲಿ ಪ್ರೀತಿ, ವಾತ್ಸಲ್ಯ, ಕೋಪ, ಅಸೂಯೆ, ಕರುಣೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬದುಕಿನುದ್ದಕ್ಕೂ ಮಾನವರಾಗಿ ಜನಿಸಿರುವ ನಾವು, ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಬದುಕಿ ನಮ್ಮ ಬದುಕಿನ ಉನ್ನತಿಯನ್ನು ಕಾಣಬೇಕು ಎಂಬ ಹಂಬಲದಿಂದ ಇದ್ದವನಿಗೆ ನನ್ನ ಉಸಿರು
ಬಿಸಿ

ಯುಸಿರಾಗಿ ನನ್ನೆದೆಯನ್ನು ತಿವಿಯುತ್ತಿದೆ. ಅಯ್ಯೋ, ನನ್ನ ಬದುಕಿಗೆ ನಾನಿನ್ನು ಯಾವ ಪರಿವರ್ತನ ಮಾರ್ಗವನ್ನು ತೋರಿಕೊಡಲಿ? ಅರಿವಾಗದ ರೀತಿಯಲ್ಲಿ ಹಲಗುತ್ತಲೇ

0: ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳ ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ಒಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಆಗಿರ್ಬೋದು, ಎಷ್ಟೆಲ್ಲ ಶ್ರಮ ಜೀವನ ಇದೆ, ಆ ಶ್ರಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಹೇಗೆ ಎದುರಿಸ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ. ಎಲ್ಲಿ ಅವರು, ಯಾವ ಊರಿಂದ ಬಂದಿದ್ದೀರಾ?
4: ನನ್ನ ಹೆಸರು ಚಂದ್ರಮ್ಮ, ತಟಕೆರೆಯಿಂದ ಬಂದೀವಿ.
3: ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವನ್ನ ಮಾಡಿಕೊಂಡು. ಎಷ್ಟು ವಯಸ್ಸಾಗಿದೆ ಅಮ್ಮ ನಿಮಗೆ?
4: ನಂಗೆ 61 ವರ್ಷ ವಯಸ್ಸು.
3: ಮುಂಚೆ ಎಲ್ಲರೂ ಶಾಲಾ ಶಿಕ್ಷಣ ಪಡ್ಕೊಂಡಿದ್ರ, ಏನಾದ್ರು ಸ್ಕೂಲ್ಗೆ ಹೋಗಿದ್ರ ನೀವು?
4: ಅಯ್ಯೋ, ಸ್ಕೂಲ್ ಬಾಕಲ್ನೇ ಎತ್ತಿಲ್ಲ ಕಣವ, ನಾನು ಸ್ಕೂಲೇ ನೋಡಿಲ್ಲ ಯಂಗದಿ ಅಂತ.
3: ಶಿಕ್ಷಣ ವ್ಯವಸ್ಥೆ ಇತ್ತ ನಿಮ್ಮ ಕಾಲದಲ್ಲಿ?
4: ಇತ್ತು ಏನೋ ಎಲ್ಲ ಗೊತ್ತಿಲ್ಲ ನನ್ಗ. ಗೊತ್ತು, ಸ್ಕೂಲ್ ಇತ್ತು, ಇದ್ರು ನಾವು ಸ್ಕೂಲ್ ಬಾಕ್ಲ ಅಂತಾನೆ ಹೋಗಿ ನೋಡಿಲ್ಲವ ನಾವು. ಯಾಕೆಂದ್ರೆ ಅಪ್ಪ ಅಮ್ಮ ಕಳಿಸಿಲ್ಲ ಅವತ್ತು. ಬಡ್ತಾನೆ ಬಡ್ತಾನೆ ಏನು ಗೊತ್ತಿಲ್ಲ, ಅವತ್ತು ಕಳಿಸ್ಬೇಕು ಅಂತ ಗೊತ್ತಿಲ್ಲ. ಬಡ್ತಾನ ಪ್ರಶ್ನೆ ಒಕ್ಕಡಿಕೆ ಕಳಿಸ್ಬೇಕು ಅನ್ನೋದು ಅವ್ರಿಗೂ ಓಡಿಲ್ಲ. ನಮ್ಗೆ ಹೋಗ್ಬೇಕು ಅನ್ನೋದು ನಮ್ ಹೊಲ್ತ ಕಳ್ಸರು, ದನ ಮೇಷ ಕಳ್ಸರು, ಇನ್ನೇನ್ ಮಾಡದವ, ಹೊಲ ಕಾಯ್ಕೊಂಡು ಸಂದು ದನ ಕಾಯ್ಕೊಂಡು ಮನೆಗೆ ಬರೋ.
3: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಿ?
4: ವಯಸ್ಸಿಂದ ಕೆಲಸ ಮಾಡಿರೋದೇ ಮಾಡಿರೋದು ಕೆಲಸ.
3: ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ ನೀವು?
4: ನಮ್ಮನೇಲಿ ಈಗ ನಾವಿರೋದು ಇಬ್ರೇ, ನಮ್ಮ ಯಜಮಾನ್ರು ನಾವಿಬ್ರೇ ಇರೋದು.
3: ಮಕ್ಳು
4: ಇಬ್ರು ಇದ್ರು, ಒಬ್ಬ ಮಗ ತೀರೋಗ್ಬಿಟ್ಟ, ಒಬ್ಬ ಮಗಳವಳೆ ಮದ್ವೆ ಮಾಡಿದೀವಿ, ಅವಳಿಗೆ 2 ಮಕ್ಳದೇ. ನಾವೀಗ ಇಬ್ರೇ ಇರೋದು, ಗಂಡ ಹೇಳ್ತೀರಿ ಇಬ್ರೇ.
3: ಮುಂಚೆ ಎಲ್ಲ ಏನ್ ಕೆಲಸ ಮಾಡ್ತಿದ್ರಿ?
4: ಮುಂಚೆ ಎಲ್ಲ ಹೊಲ ಮನೆ ಕೆಲಸ ಮಾಡ್ತಿದ್ದೋ, ಆರಂಭ ಮಾಡ್ತಿದ್ದೋ, ಕೂಲಿ ಮಾಡ್ತಿದ್ದೋ, ಮಣ್ಣು ಗಿಣ್ಣೆ ಎಲ್ಲ ಓದ್ತೀವಿ, ಬಾವಿ ಮಣ್ಣು ಕವಲೆ ಮಣ್ಣು ಎಲ್ಲ ಓದ್ತಿ, ಜೀವನ ಮಾಡಿ ಕಷ್ಟಪಟ್ಟು ಮಕ್ಕಳು ಸಾಕಿ ಇವತ್ತು ಬೆಳೆಸಿ ಮಕ್ಕಳನ್ನ.

0: ಓದಿಸಿ ಅವನವೇ ನಾವು ಓದಿಸಿ ಎಲ್ಲ ಕೆಲಸ ಎಲ್ಲನೂ ಮಾಡಿವ ನಾವು ಜೀವನ ಮಾಡ್ಬೇಕಾದ್ರೆ ಕಷ್ಟ ಆಗಿತ್ತು. ಇವತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ, ಆರೋಗ್ಯ ನೆಮ್ಮದಿ ಇಲ್ಲ, ಜೀವನಕ್ಕೆ ನೆಮ್ಮದಿ ಇಲ್ಲವ. ಬರುವಾರ ಕಷ್ಟ ಇವತ್ತು.
1: ಅಂದ್ರೆ ಆರೋಗ್ಯ ಅನ್ನೋದು ಆ ಕಾಲದಲ್ಲಿ ತುಂಬಾ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಇರ್ತಿತ್ತು. ಹೆಚ್ಚಿನ ದಿನಗಳಲ್ಲಿ ಏನೇ ಇದ್ರೂ ಕೂಡ ಆರೋಗ್ಯ ಅನ್ನೋದು ಲಭಿಸ್ತಾ ಇಲ್ಲ. ಈ ನಿಟ್ಟಲ್ಲಿ ಈಗ ನೀವು ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಏನ್ ತರ ಕೆಲಸ ಮಾಡ್ತಿದ್ರಿ?
0: ಏನ್ ತರ ಹೊಲದ ಕೆಲಸ ಮಾಡ್ತಿದ್ದು, ಯಾವ ತರ ಹೊಗೆ ಸೊಪ್ಪು ನಿಮ್ಗೆ ಗೊತ್ತಾಗೋದಿಲ್ಲ, ಹೊಗೆ ಸೊಪ್ಪು ಅಂದ್ರೆ ಅದೆಲ್ಲ ಗಿಡ ಎಲ್ಲ ನೆಡೋದು, ಗೊಬ್ಬರ ಹಾಕೋದು, ಅದಕ್ಕೆ ಮಣ್ಣೇರ್ ಹಾಕೋದು, ಈ ಹೊಲದಲ್ಲಿ ಕಳೆ ಕೀಳೋದು, ನಾಟಿ ಮಾಡೋದು, ಕೊಯ್ಲು ಕುಯ್ಯೋದು, ಹರಿ ಕಟ್ಟೋದು, ಹೊರೆ ಹೊರೋದು, ಗದ್ದೆ ನಾಟಿ ಮಾಡೋದು, ಗದ್ದೆ ಕಳೆ ಕೀಳೋದು, ಅವೆಲ್ಲ ನಮ್ಮ ಕೆಲಸನೇ ಆಗಿತ್ತು. ನಾವೇ ಮಾಡ್ತಿದ್ದೆ ಅವೆಲ್ಲ ಕೆಲಸ.
1: ಎಷ್ಟು ಕೊಡ್ತೀರಾ ಅವಾಗ ಕೂಲಿ?
0: ಇವಾಗ ಏನು ಕೊಡ್ತಿದ್ರು ನಮ್ಗೆ 5 ರೂಪಾಯಿನ, 1.5 ರೂಪಾಯಿನಿಂದಾನು ಕೂಲಿ ಮಾಡಿರೋದು ನಾವು. 1.5 ರೂಪಾಯಿ ಒಂದ್ ದಿವಸಕ್ಕೆ 1.5 ರೂಪಾಯಿ ಕೂಲಿ ತಾವಿಂದಾನು ಕೂಲಿ ಮಾಡಿದ್ವಿ ನಾವು. ಅಷ್ಟಿಂದ ಹಿಡ್ದು 30 ರೂಪಾಯಿ 30 ರೂಪಾಯಿ ಗಂಟು ಮಾಡುದು. ಮನೇಲಿ ಇದ್ದಿರಂತ ಅದೇನ್ ಗೊತ್ತ, 100 ರೂಪಾಯಿ ಎರಡು 100 ರೂಪಾಯಿನೆ ಲಾಸ್ಟ್ ನಾವು ಕೂಲಿ ಮಾಡ್ಬೇಕಾದ್ರೆ. ಇವತ್ತು 500 ರೂಪಾಯಿ ಕೂಲಿ ನಮ್ಮ ಕೈಲಿ ಹೋಗಿ ಒಂದ್ ದಿವಸನೂ ಕೆಲಸ ಮಾಡಕ್ ಆಯ್ತಾ ಇಲ್ಲ. ಇವತ್ತು ನಾವೇ ಕೊಡ್ತಿದ್ದ 500 ರೂಪಾಯಿ ಕೂಲಿ ನಾವೇ ಕೊಡ್ತಾ ಇವಿ ಇವತ್ತು.
1: ಅಂದ್ರೆ 1.5 ರೂಪಾಯಿಂದ ಇಲ್ಲಿ ತನಕ ಕೂಲಿಯನ್ನ ಮಾಡ್ಕೋ ಬಂದಿದ್ದು ಒಂಥರ ಅಚ್ಚರಿ ಸಂಗತಿ. ಆ ನಿಟ್ಟಿನಲ್ಲಿ ಆ 1.5 ರೂಪಾಯಿನೇ ಅವಾಗ ಜಾಸ್ತಿ ಕೂಲಿ. ಈಗ ನೀವು 1.5 ರೂಪಾಯಿ ಅಂತ ಹೇಳಿದ್ರಲ್ಲ, ಆ 1.5 ರೂಪಾಯಿ ಹೇಗ್ ಸಾಕ್ತಿತ್ತು ಜೀವನ?
0: ಎಲ್ಲ ಸಾಕ್ತಿತ್ತು, ಪ್ರತಿಯೊಂದು ಅವತ್ತು ತೊಂದ್ರೆ ಏನಿಲ್ವಲ್ಲ, ಅವತ್ತು ಯಾರು ಇಲ್ವಲ್ಲ, ನಮಗ್ ನಾವೇ ತಾನೇ. ಅವತ್ತು ಯಾರು ಇಲ್ಲ, ಅದಕ್ಕೇನು ಲೈಟ್ ಬಿಲ್ ಕಟ್ಬೇಕು ಅನ್ನಂಗಿಲ್ಲ, ನಲ್ಲಿ ಬಿಲ್ ಕಟ್ಬೇಕು ಅನ್ನಂಗಿಲ್ಲ, ಎಂಥದ್ದು ಇಲ್ಲ, ಏನು ಇಲ್ಲ. ಅದೊಂದು 1 ರೂಪಾಯಿ ಕೂಲಿ ತಂದು ನಾವು ಗಂಡೆ ಅಂತೀವಿ, ಜೀವನ ಸಾಕೋದೇ ದೊಡ್ಡ ಕಷ್ಟ. ಅದರಲ್ಲೇ ಇದಕ್ಕೆ ಎಲ್ಲ ಬರೋದು ಮನೆಗೆ, ಸಕ್ಕರೆ ಕಾಫಿ ಪುಡಿ, ಬಟ್ಟೆ ಸೋಪು, ಸೀಮೆಣ್ಣೆ ತಾವಿಂದು ಕೊಂಡೆ ಜೀವನ ಮಾಡ್ಬೇಕು. ಅವತ್ತು 1 ರೂಪಾಯಿಗೆ ಅದೆಲ್ಲ ಸಿಕ್ಕದು. ಇವತ್ ಸಿಕ್ಕದವ ಇಷ್ಟಪ್ಪ ಬೆಳ್ದಚ್ಚು 10 ಪೈಸೆಗೊಂದು ಸಿಕ್ಕದ ಅವತ್ತು. ಇವತ್ ಸಿಕ್ಕದ ಅದೊಂದು 1 ರೂಪಾಯಿಲಿ ಎಷ್ಟು ಓದ್ತದೆ ಇಲ್ಲಿ ಹಾಕಾಕು ನೀನೆ ಯೋಚನೆ ಮಾಡು. ಒಂದ್ ಸೇರಕ್ಕಿಗೆ 1 ರೂಪಾಯಿ ಅವತ್ತು ದುಡ್ಡಿದ್ದು. ಒಂದ್ ಸೇರಕ್ಕಿ ತಂದ್ರೆ 4 ದಿವಸ ಜೀವನ ಮಾಡ್ಬೋದಿತ್ತು ನಮ್ಮ 2 ಮಕ್ಳು ನಾವೆಲ್ಲ. ಇವತ್ತಷ್ಟಿದ್ದದ 70 ರೂಪಾಯಿ 80 ರೂಪಾಯಿ ಒಂದ್ ಸೇರಕ್ಕಿ ಇವತ್ತು ಅಲ್ವಾ. 1 ರೂಪಾಯಿಗೆ 4 ಸೇರು 3 ಸೇರು ರಾಗಿ ಅವತ್ತು. ಅವಾಗ ಇವತ್ತು 50 ರೂಪಾಯಿ ಒಂದ್ ಸೇರು ರಾಗಿ, 50 ರೂಪಾಯಿ ಆಗದ ಇವತ್ತು ಒಂದ್ ಸೇರು ರಾಗಿ.
1: ಅಂದ್ರೆ 1.5 ರೂಪಾಯಿಲಿ ಸಾಮಾನುಗಳ ಬೆಲೆ ಅಗ್ಗವಾಗಿರ್ತಿತ್ತು, ಎಲ್ಲವನ್ನು ಕೊಂಡು ಬಂದಿರ್ತಿತ್ತು.
0: 10 ರೂಪಾಯಿ ತಕೊಂಡ್ ಹೋದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನೇ 10 ರೂಪಾಯಿ ತಕೊಂಡ್ ಹೋದ್ರೆ ನಾವು 5 ಜನ ಮಕ್ಳಿದ್ದು 5 ಜನ 5 ಜನಕ್ಕೂ ಮನೆ ಜನಕ್ಕೆ ಮನೆ ಮಕ್ಳಿಗೆಲ್ಲ ಫುಲ್ ಹೊಸ ಬಟ್ಟೆ ತಕೊಂಡು ಮನೆಗೆ ತಂದು ಹಬ್ಬ ಮಾಡಿ ಹುಣ್ಣಿಮೆ ಮಾಡಿ ಅವತ್ತೆಲ್ಲ ಆತರ ಮಾಡಿ.
1: ಈಗ 1.5 ರೂಪಾಯಿ ಜೀವನ ಅಂತ ಹೇಳ್ತಿದ್ರೆ, ಆ 1.5 ರೂಪಾಯಿಲಿ ಎಲ್ಲವೂ ಸಾಕ್ತಾ ಇತ್ತು, ಎಲ್ಲವೂ ಬರ್ತಾ ಇತ್ತು ಅಂತ ನಿಟ್ಟು.
0: ಇವತ್ತು 500 ರೂಪಾಯಿ ತಂದ್ರು ಜೀವನ ನಡೀತಾ ಇಲ್ಲ. ಯಾಕೆ? 1 ಲೀಟರ್ ಎಣ್ಣೆ 200 ರೂಪಾಯಿ ಆಗದೆ, 1 ಕೆಜಿ ಸಕ್ಕರೆ 50 ರೂಪಾಯಿ ಆಗದೆ, 1 ಟೀ 10 ರೂಪಾಯಿ ಆಗದೆ, 15 ರೂಪಾಯಿ ಇಲ್ಲಿ ನಿಮ್ಮಲ್ಲಿ ನಮ್ಮ ಹಳ್ಳಿಲಿ 10 ರೂಪಾಯಿ 5 ರೂಪಾಯಿ, ಒಂದ್ ಬಟ್ಟೆ ಸೊಪ್ಪು 30 ರೂಪಾಯಿ ಆಗದೆ ಜೀವನ ನಡಿ ಅಂದ್ರೆ ಹಂಗ ನಡೆದ 500 ರೂಪಾಯಿಲಿ ಹೇಳವ ನೀನೆ. ಈಗ ಮಧ್ಯದಲ್ಲಿ ನಾವು ಬೇರೆ ಪೇಷಂಟ್ ಕೊಡು, ಒಂದ್ ಮಾತ್ರೆ ತಕತೀನಿ ಅಂದ್ರೆ ಹೋಗಿ 300-400 ರೂಪಾಯಿ ಮಾತ್ರೆಗೆ 10 ಮಾತ್ರೆ ತಗಬೇಕ್ರೆ 300 ರೂಪಾಯಿ ದುಡ್ಡು ಬೇಕು. ಇನ್ ಜೀವನ ಹೆಂಗವ ನಡೆದ 500 ರೂಪಾಯಿಲಿ? ಟೀ ಕುಡಿಯಕ 10 ರೂಪಾಯಿ ಬೇಕು, ಹೆಂಗ್ ನಡೆದದು ಜೀವನ? 500 ರೂಪಾಯಿಲಿ ಎಷ್ಟು ನಡ್ಸ್ಬೋದವ? ನಡ್ಸಕ್ ಆಯ್ತದ? ಆಗೋದಿಲ್ಲ. ಮತ್ತೆ ಒಂದೇ ನಾನು ಹೇಳ್ತಾ ಇದ್ರು 10 ಪೈಸೆ ಒಂದ್ ಹಚ್ಚ ಬೆಲ್ಲ ಅಂತ. ಅವತ್ತು 5 ಪೈಸೆ ಒಂದ್ ಟೀ ಪಟ್ನ 10 ಪೈಸೆ ಬೆಲ್ಲ ಅವತ್ತು. ಲೆಕ್ಕ ಎಷ್ಟು ಗೊತ್ತಿತ್ತು ಅವತ್ತು? ನಾನು ಕಣ್ಮಟ್ಕೆ ನಾನು ಚಿಕ್ಕೊಳಗಿದ್ದಂಗ್ಲೇ ಅಷ್ಟು ಅಷ್ಟಿತ್ತು. ಇವತ್ತು ಇವತ್ತು ಎಷ್ಟಿದ್ದದು ರೇಟು? 10 ಪೈಸಕ್ಕೆ ಒಂದಷ್ಟು ಉದ್ದಲ್ಲಿ ಸೀತಲ್ ಸೀಮೆಣ್ಣೆ ಕೊಡೋರ್ ಕಣ 10 ಪೈಸಕ್ಕೆ ಇವತ್ತು ಕೊಟ್ಟಾರ ಇವತ್ತು. ಅವ ಸಕ್ಕರೆ ಅನ್ನೋದೇ ಇಲ್ಲ, ಅದು ಗೊತ್ತೇ ಇಲ್ಲ ಜನಕ್ಕೆ ಅವ ಸಕ್ಕರೆ ಅಂತ. ನಾವು ಚಿಕ್ಕೋರಾಗಿದ್ದಾಗ ಸಕ್ಕರೆ ಅನ್ನೋದು ಜನ ಜೀವ ನಮ್ಗೆ ಗೊತ್ತಿರ್ತಿತ್ತಿಲ್ಲ. ಆಮೇಲೆ ಆಮೇಲೆ ಆಮೇಲೆ ಸಕ್ಕರೆ ಬಂದಿದ್ದು. ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಬೆಲ್ಲನೇ ಕಾಫಿ ಹುಡಿನೇ ಟೀ ಪಡ್ನೇ ಅದೇ ಯಾವತ್ತು. ಸೀಮೆಣ್ಣೆ ದೀಪನೇ ಯಾವ ಸೌದೆ ಒಲೆನೇಯ ಮಣ್ಣು ಮಡ್ಕೆನೇಯ
2: ಬಳಕೆ ಮಾಡ್ಕೋತಿದ್ರೆ ಬಳಕೆ ಮಾಡ್ಕೋತಿದ್ದ ಅವೆಲ್ಲನೇ ಅವೆಲ್ಲ ನಡೀತಿದ್ದ ಅವತ್ತು. ಇವತ್ತು
0: ಸ್ಟೀಲ್ ಪಾತ್ರೆನ ನಾನು ಕಂಡಾಗ್ಲೇ ಗೊತ್ತಿತ್ತಿರ್ತಿಲ್ಲ ನಾನು ಎಷ್ಟೋ ದೊಡ್ಡದಾದ್ಮೇಲೆ ಸ್ಟೀಲ್ ಪಾತ್ರೆ ಬಂದಿರೋದು ಪ್ರಪಂಚಕ್ಕೆ. ಅವತ್ತಂತ ಜೀವನ ಎಲ್ಲ ನಡೆದದೆ ಚೆನ್ನಾಗಿ. ಇವತ್ತು ಇಂಥ ಜೀವನ ಬಂದು ನಮ್ಗೆ ಆರೋಗ್ಯನೇ ಸರಿಯಿಲ್ಲ.
1: ಈಗ ನೀವು ಹೇಳ್ತಾ ಇದ್ರಲ್ಲ ಹೆಂಗ್ ನಮ್ಮ ಕಾಲದಲ್ಲಿ ಎಲ್ಲ ಜಮೀನ್ ಎಲ್ಲ ಮಾಡ್ತಿದ್ವು, ಕುಯಿಲು ಎಲ್ಲ ಮಾಡ್ತಿದ್ವು, ಏನು ಬೆಳೆಗಳನ್ನ ಬೆಳ್ಕೋತಿದ್ರಿ ನೀವು?
0: ರಾಗಿ, ಭತ್ತ, ಕಾಳು, ಮನೆಗೆ ಹತ್ತಿ ಅಷ್ಟು ಮಾಡ್ಕೋತಿದ್ವು ಅವತ್ತು. ನಾವು ನೆಗೆ ಅವೇನಿಲ್ಲ, ರಾಗಿ ಬೆಳಿತಿದ್ವು, ಹುಳಿ ಕಾಳು ಬೆಳಿತಿದ್ವು, ಸಡ್ಡಿ ಕಾಳು, ಎಳ್ಳು, ಹತ್ತಿ
1: ಬೆಳೀತಿದ್ದಾಗ ಮನೆಗೆ ಸೌಲಭ್ಯ ಇಟ್ಕೋತಿದ್ರ ಅಥವಾ ಮಾರುಕಟ್ಟೆಗೆ
0: ಮಾರತಿದ್ದು ಮನೆಗೂ ಆಗಷ್ಟು ಇಟ್ಕೋತಿದ್ದು.
1: ಆಗೆಲ್ಲ ಬೆಲೆ ಸಿಕ್ತಿತ್ತ?
0: ಕಡಿಮೆ ಬೆಲೆ ಕಣ.

0: ಖರ್ಚು ಕಡಿಮೆ ಅಲ್ವಾಗ, ಬೆಲೆನೂ ಕಡಿಮೆ.
1: ಅಂದ್ರೆ ಒಂದು ವರ್ಷಕ್ಕೆ ಒಂದೇ ಬೆಳೆ,
0: ಒಂದೇ ಬೆಳೆ, ಅವೆಲ್ಲ ಒಂದೊಂದೇ ಬೆಳೆ ವರ್ಷಕ್ಕೆ. ನೆನೆ ಎರಡೆರಡು ಬೆಳೆಯಕ್ಕದದ, ರಾಗಿ ಎರಡು ಬೆಳೆಯಕ್ಕದದ, ಹತ್ತಿ ಎರಡು ಬೆಳೆಯಕ್ಕದದ, ಎಳ್ಳು ಎರಡು ಬೆಳೆಯಕ್ಕದದ, ಏನು ಎರಡು ಬೆಳೆಯಕ್ಕಾಗಲ್ಲ. ಈಗಲೇ ಬೆಳೀತಾರ ಎರಡೆರಡ ಮೂರ್ಮೂರ.
1: ಮಳೆ ವ್ಯವಸ್ಥೆ ಆ ಥರ ಇತ್ತಾ ಅಥವಾ
0: ಇತ್ತು? ಮಳೆ ಯಾವ ವ್ಯವಸ್ಥೆ ಆಗ, ಮಳೆದೇನು ತೊಂದರೆ ಇಲ್ಲ ಆಗ, ಮಳೆ ವ್ಯವಸ್ಥೆ ಚೆನ್ನಾಗಿತ್ತು. ಯಾರು ಪಂಪ್ ಸೆಟ್ಟೇ ಇಲ್ಲ ಆಗ, ಇತ್ತೀಚೆಗೆ ಮನೆಗೊಂದು ಪಂಪ್ ಸೆಟ್ ಆಗದೀರಿ. ಆಗಿರ್ತೇನಿಲ್ಲ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರೆ, ನೀವು ಏನೇನ್ ತಿಂತಿದ್ರಿ ಅವಾಗ? ನೀವು
0: ತಿನ್ನೋದೇನ್ ತಿನ್ನವು, ರಾಗಿ ಮುದ್ದೆ ತಿನ್ನವು, ಅನ್ನ ಊಟ ಮಾಡವು, ಸೊಪ್ಪಿನ ಸಾರು ತಿನ್ನವು. ಇನ್ನೇನು ಈ ತರಕಾರಿ ಎಲ್ಲಿ ಬತ್ತಿದ್ದ, ಬೀಟ್ರೂಟು, ಕ್ಯಾರೆಟು, ಕೋಸು, ಮೂಲಂಗಿ ಅನ್ಕೊಂಡು ಎಲ್ಲಿರ್ತಿದ್ದ ಅವತ್ತು? ಏನು ತರಕಾರಿನೇ ಇಲ್ಲ ಅವತ್ತು. ಕುಂಬಳಕಾಯಿ ಅದಿತ್ತು, ಬದನೆಕಾಯಿ ಅದಿತ್ತು, ಟಮಾಟ ಇತ್ತು, ಬೆಳೆ ಬೆಳೆ ಅಷ್ಟೇ. ಇತ್ತೀಚೆಗೆ ಬಂದಿರೋ ತರಕಾರಿ ಇವೆಲ್ಲವ. ಹಾಗಲಕಾಯಿ ಪಡ್ಲಕಾಯಿ ಅಂತ ಅವಿಂದು ಇತ್ತೀಚೆಗೆ ಬಂದಿರೋವೆ, ಅವೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಬೆಳೆಯೋಗಿಲ್ಲ ಕೈಲವು.
1: ಅಂದ್ರೆ ನೀವು ಹೇಳ್ತಿದ್ರಿ ಆಗಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಬರೀ ಟೊಮೊಟೊ ರಾಗಿ ಮುದ್ದೆ ತಿಂದ್ರೆ ಬರ್ತಿತ್ತ?
0: ಪೌಷ್ಟಿಕರ ಇರ್ತಿತ್ತು ಕಣ ಅದ್ರಲ್ಲಿ. ಮಜ್ಜಿಗೆ ಮೊಸರು, ಮನೇಲಿ ಬೆಣ್ಣೆ ತುಪ್ಪ ದನಗಳದು, ಅಷ್ಟೇ ನೀಟಾಗ, ಅಷ್ಟೇ ಚೆನ್ನಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವತ್ತು ಮಡಕೆಲ್ ಅಡ್ಗೆ ಮಾಡೋದು, ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದು, ಗ್ಯಾಸ್ ಅನ್ನೋದು ಇರ್ತಿತ್ತಿಲ್ಲ, ಮಡಕೆದ ಅಷ್ಟೇ ರುಚಿ ಬರ್ತಿತ್ತು. ಮಡಕೆಲ್ ಬಿಸಿನೀರು ಕಾಯಿಸೋದು ಎಂಥದ್ದು ಇಲ್ಲ, ಹಾಲು ತಗಿಂದು ಮಡಕೆಲೆ ಕಾಯಿಸ್ತಿದ್ದ ಅವತ್ತು. ಹಾಲು ಗಡಿಗೆನು ಮಡಕೆದೆ ಕಣವ್ ಅವತ್ತು. ಅನ್ನ ಮಾಡಕ್ಕೂ ಮಡಕೆ, ಸಾರು ಮುದ್ದೆ ತಗಿಂದು ಮಡ್ಕೆನೆ. ಒಳ್ಕಲ್ಲು, ಮಿರ್ಚಿ ಇಲ್ಲ ಕರಡ್ಸಕ್ಕೆ, ಒಳ್ಕಲ್ಲು, ಲೈಟ್ ಇಲ್ಲ ಮನೆಗೆ, ಸೀಮೆಣ್ಣೆ ದೀಪ.
1: ಈಗ ನೀವು ಹೇಳ್ತಿದ್ರಲ್ಲ ಭತ್ತ ಬೆಳೀತಿದ್ದೋ ಅನ್ನೆಲ್ಲ ಕುಟ್ಕೋತಿದ್ದೋ ಅಂತ, ಕುಟ್ಟಕ್ಕೂ ಮಿಷಿನ್ಗಳು ಇರ್ಲಿಲ್ವಾ ಅವಾಗ?
0: ಒಳ್ಕಲಲ್ಲೇ ಕುಡ್ತಿದ್ದು. ಎಲ್ಲೋ ಹುಣಸೂರಲ್ಲಿ ದೊಡ್ಡ ಮಿಷಿನ್ ಇರ್ತಿದ್ದೋ, ಅವಕ್ಕೆ ಎಲ್ಲೋ ಒಬ್ಬೊಬ್ರು ಹಾಕೊಂಡು ಹೋಗೋರು, ಜಾಸ್ತಿ ಬೆಳೆಯೋರು. ಇನ್ ಚಿಕ್ಕ ಬಟ್ಟೆ ಬೆಳೆಯೋರೆಲ್ಲವ ಕುಟ್ಕೊಳ್ಳೋದು ಮಾಡೋದು.
1: ಎಲ್ಲವೂ ಕೂಡ ಮನೆ ಒಂದು ಆಧಾರಿತವಾಗಿ ಮನೇಲೇ ಬೆಳ್ಕೊಂಡು ಮನೇಲೆ ಅದನ್ನ ಒಂದು ಸಂಸ್ಕರಣೆ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ಮನೇಲೆ ಆರೋಗ್ಯನ ಜಾಸ್ತಿ ಇರ್ತಿತ್ತು.
0: ಮಾರ್ಕೆಟ್ ಹಾಕ್ ಮಾರೋರು ಹೆಚ್ಚಾಗಿ ಬೆಳೆದಿರೋರು ಏನ್ ಮಾಡೋದು? ಹೊಸಿ ಬೆಳೆಯರು ನಾವು ಮಾರ್ಕೆಟ್ ಕಾಯ್ತಿಲ್ಲ. ನಮ್ಮ ಜೀವನಕ್ಕಾಗಷ್ಟು ನಾವು ಮಾಡ್ಕೊಳ್ಳೋದು ಅಷ್ಟೇ, ನಮ್ಮ ಜೀವನಕ್ಕಾಗಷ್ಟು ಬೆಳ್ಕೊಂಡು ಬೆಳ್ಕೊಂಡು ವರ್ಷ ಇವತ್ತು ಬೆಳೆದಿದ್ದು ಇನ್ನೊಂದು ವರ್ಷಕ್ಕಂಟ ಜೀವನಕ್ಕೆ ಇರ್ಬೇಕು ಮನೇಲಿ. ಆ ಥರ ಬೆಳ್ಕೊಂಡು ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಊಟ ಮಾಡಿಕೊಂಡು ಹಂಗೆ ಜೀವನ ಮಾಡ್ಕೊಂಡು ಬಂದು ಅವತ್ತಿಂದ.

0: ನೀವು ಹೇಳಿದ್ರಲ್ಲ ಒಲೆಲ್ ಮಾಡೋದು ಮಡಿಕೆ ಎಲ್ಲ ಮಾಡೋದು ಅಂತಂದ್ರೆ ಆ ಕಾಲದಲ್ಲಿ
1: ಬಾವಿಲಿ ನಲ್ಲಿ ನೀರಿಲ್ಲ, ಆಗ ಬಾವಿಲಿ ಸೇರ್ತಿದ್ದು ಕಣವ, ಬಾವಿಲಿ ನೀರು ಸೇರ್ತಿದ್ದು ಹಗ್ಗ ಹಾಕೊಂಡು ಚೌರ್ಗಿ ಹಾಕೊಂಡು ಬಾವಿಲಿ ಸೇರ್ಕೊತಿದ್ರು.
0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿರ್ಲಿಲ್ಲ,
1: ದಟಗೆರೆಲ್ಲ ಆಸ್ಪತ್ರೆ ಬಂದಾಗ ಎಲ್ಲೋ ಇದ್ದೋ ಹುಣಸೂರು ಗೌರ್ಮೆಂಟ್ ಆಸ್ಪತ್ರೆ, ಇನ್ ಹಿಂಗೆ ಪ್ರೈವೇಟು ಗಿವಿಟು ಅದೇನು ಇತ್ತಿಲ್ಲ. ಆಗ ಮೈಸೂರಲ್ಲಿ ಇದ್ವೋ ಏನೋ ನನಗೆ ಗೊತ್ತಿಲ್ಲ, ಅದು ಈ ಹುಣಸೂರಲ್ಲಿ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ ಅಂತಿತ್ತು, ಅದು ಗೊತ್ತು ಒಟ್ಟಿನಲ್ಲಿ. ನಮ್ಮೂರಲ್ಲಿ ಆಸ್ಪತ್ರೆ ಬರೋಸ್ಟ್ರಲ್ಲಿ ನಾನು ಸುಮಾರಾಗಿ ಅಂತ ಇದಾಗಿತ್ತಿಲ್ಲ, ಆಗ ಬಂದಿರೋದು ಆಸ್ಪತ್ರೆ ನಮ್ಮೂರ್ಗೆ.
0: ಅಂದ್ರೆ ಹುಷಾರಿರಲಿಲ್ಲ ಅಂತಂದ್ರೆ ಹೋಗ್ತಿದ್ರ ನೀವು ಅದಕ್ಕೆ
1: ಆಸ್ಪತ್ರೆಗೆ? ಆಮೇಲೆ ಹೋಗಿರೋದು ನಾನು ಇತ್ತೀಚೆಗೆ, ಆಗ ಆಗ ಆಸ್ಪತ್ರೆಗೆ ಹೋಗಂತ ನನಗೆ ಆಸ್ಪತ್ರೆಗೆ ಬರೋಂತ ಕಾಯಿಲೆನೇ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದವಿಂದ ನನ್ನ ಮಗಳು ಹುಟ್ಟ ಗಂಟನು ನಾನು ಆಸ್ಪತ್ರೆ ಅಂತ ನೋಡಿದವ.
0: ಮಾಮೂಲಿ ಜ್ವರ ಕೆಮ್ಮಲು ಹೊಟ್ಟೆ ನೋವು ಬಂದಾಗ ಏನ್ ಮನೆ ಮದ್ದು ಮಾಡ್ಕೋತಿದ್ದೆ?
1: ಎಂತ ಮದ್ದು ಮಾಡಿಲ್ಲ, ನನ್ಗೆ ಎಂತದ್ದು ಬಂದಿತ್ತು ಇಲ್ಲ ಕಾಯಿಲೆ. ನಾನು ಯಾವಾಗ್ಲೂ ಒಂದ್ ಮಾತ್ರೆ ನಿಮ್ಗೊಳ್ಳಲ್ಲ. ನನ್ ಮಗಳು ಹುಟ್ಟದಾಗ ಮಾತ್ರ ನಮ್ಮೂರ್ ಡಾಕ್ಟರ್ ಬಂದು ಒಂದ್ ಇಂಜೆಕ್ಷನ್ ಮಾಡಿದ್ರು ನನ್ಗೆ. ಅಷ್ಟು ಬಿಟ್ರೆ ನಾನು ಹುಟ್ಟಿ ಬೆಳೆದಿ ನಾನು ಮದ್ವೆ ಆಗತ್ತೆ ಅನ್ಕೋವೆ. ನನ್ ಮಗಳು ಪ್ರೆಗ್ನೆಂಟ್ ಆಗಿ ಅವಳು ಡಿಲಿವರಿ ದಿವಸ ಒಂದ್ ಇಂಜೆಕ್ಷನ್ ಮಾಡ್ಸ್ಕೊಂಡಿರೋದು ನಾನು.
0: ಅಲ್ಲಿ ತನಕ ಯಾವ್ದೇ ಚಿಕಿತ್ಸೆ ತಗೋತಿರ್ಲಿಲ್ಲ?
1: ಎಂತದೂ ಇಲ್ಲ ಕಣ, ಒಂದ್ ಮಾತ್ರನು ಇಲ್ಲ, ನಾನು ಒಂದ್ ಮಾತ್ರನು ತಕೊಂಡಿಲ್ಲ.
0: ಮಕ್ಕಳು ಸಾಕೋದು ಆ ಕಾಲದಲ್ಲಿ ಎಷ್ಟು ಕಷ್ಟ ಅನಿಸ್ತಿತ್ತು ನಿಮಗೆ?
1: ಕಷ್ಟ ಅನ್ನಿಸ್ತಿತ್ತು. ಇನ್ನೇನ್ ಮಾಡಿ, ಕಷ್ಟ ಅಂದ್ರು ಮಕ್ಳು ಬಿಟ್ಟು ಬಿಡಕ್ಕಾಗದ. ಅವತ್ತು ನಮ್ಮ ಮಕ್ಳು ರಾಗಿ ತಿನ್ಸಿದ್ರು ತಿನ್ಬಿಟ್ಟು ಬೆಳಿತಿದ್ದು, ಬರೀ ಹಾಲು ಕೊಟ್ರು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಇವತ್ತಿನ ಮಕ್ಳು ಏನ್ ಮಾಡ್ತಾವ ಗೊತ್ತಾ, ನಂಗೆ ಬೂಸ್ಟ್ ಹಾಕು ಯಾರ್ಲಿಕ್ ಸಾಕು, ಮುಟ್ಟಕ್ಕೆಲ್ಲ ಹಾಲಲ್ಲಿ ಓಡ್ತಲ್ ಮಕ್ಳು. ರೊಟ್ಟಿ ಹಾಕರು ರಾಗಿ ರೊಟ್ಟಿ, ಅವತ್ತು ರಾಗಿ ರೊಟ್ಟಿ ಹಾಕೊಡೋರು ಮಕ್ಳಿಗೆ. ಅನ್ನ ಕಡಿಮೆ ಅಲ್ವಾ, ಮಕ್ಳಿಗೆ ರಾಗಿ ರೊಟ್ಟಿ ಹಾಕಿ ಹಾಕಿ ಮಕ್ಳಿಗೆ ಕೊಡೋರು. ಇವತ್ತೇನ್ ಮಾಡ್ತಾರೆ, ಎದ್ದೊಟ್ಟಿಗೆ ಮಕ್ಳಿಗೆ ಕುಳಿಯೋಗ್ರೆ, ಬಾತು, ಚಿತ್ರಾನ್ನ, ಚಪಾತಿ, ದೋಸೆ, ಉಪ್ಪಿಟ್ಟು, ಇಡ್ಲಿ, ಅವ್ರಿಗೆ ಏನ್ ಏನ್ ಬೇಕಾದ ಮಾಡಿ ಮಾಡಿ ಮಕ್ಳಿಗೆ ಊಟ ಮಾಡಿಸ್ತಾರೆ, ಸಾಕ್ತಾರೆ ಮಕ್ಕಳನ್ನ. ಇವತ್ತು ಇವತ್ತು ಇತ್ತಿತ್ತಿಲ್ಲ, ಅವೆಲ್ಲ ನಮ್ ಕಾಲದಲ್ಲಿ
0: ಕಣಿಲ್ಲ. ನಿಮ್ ಮಕ್ಳು ಶಿಕ್ಷಣ ವ್ಯವಸ್ಥೆ ಕಳಿಸ್ತಿಲ್ವಾ?
1: ಕಳಿಸ್ತಾರೆ. ನನ್ ಮಗ

0: ಬಿ ಎ ಬಿ ಕಾಮ್ ಕಂಪ್ಲೀಟ್ ಮಾಡಿದೆ. ನನ್ನ ಮಗಳು ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತು ಕೂರ್ಸ್ ಅಷ್ಟೊಂದಕ್ಕೆ ಸ್ನಾನಕ ಆಗಿದ್ರು, ಏನು ಕಳಿಸ್ತಿಲ್ಲ, ಹೋಗ್ನೇ ಇಲ್ಲ ಅವಳು.
1: ಈ ನಿಟ್ಟಿನಲ್ಲಿ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವೇ ಹೇಳಿದ್ರಿ, ಆಗೆಲ್ಲ ಸಮೃದ್ಧಿಯಾಗಿರ್ತಿತ್ತು ಆರೋಗ್ಯ ಅನ್ನೋದು, ಯಾವುದೇ ಕಷ್ಟ ಕಾಯಿಲೆಗಳು ಇರ್ಲಿಲ್ಲ. ಇತ್ತೀಚೆಗೆ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತಿದೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಲ್ಲಿದೆಯಾ?
2: ಇತ್ತಿಲ್ಲ, ನನಗೆ ಈ ಶುಗರ್ ಸಮಸ್ಯೆ ಸಮಸ್ಯೆ ಇಲ್ಲ. ಮಕ ಇದ್ದವ ಸ್ವಲ್ಪ ಊಟ ಮಗ, 24 ವರ್ಷದ ಮಗ, ಯೋಚನೆ ಮಾಡದ್ನಲ್ಲವ ಬಂದ್ಬಿಡ್ತು ಶುಗರ್. ಡಾಕ್ಟರ್ಗಳು ಯಾರ ತಕ್ಕ ಪರೀಕ್ಷೆ ಮಾಡಿಸೋ ಹಂಗೆ ಅಂದಿದ್ದು, ಶಿಶುದ್ ಗಟ್ಟಿ ಕಣಮ್ಮ ನೀನು, ಆದ್ರೆ ಶುಗರಿಂದ ಯೋಚನೆಯಿಂದ ಶುಗರ್ ಬಂದ್ಬಿಟ್ಟದೆ ನಿನ್ಗೆ ಹಂಗಂತ ಡಾಕ್ಟರ್ 13 ಜನ ಡಾಕ್ಟರ್ ಹೇಳಿದ್ರು. ಅದನ್ನ ನಾವು ಹುಣಸೂರಲ್ಲಿ ತೋರಿಸ್ಕೊತಿದ್ದೆವು. ಅಲ್ಲಿಂದ ಜಾಸ್ತಿ ಹುಷಾರ ತಪ್ಪಿಟ್ರೆ ನಮ್ಮ ಮಗಳು ಕರ್ಕೊಂಡು ಹೊಂಟಗಳು ಒಳ್ಳೆ ನರಸೀಪುರ ಹಾಸನ ಮಗಳು ಕರ್ಕೊಂಡು.
1: ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಏನಕ್ಕೆ ಬಂದಿರೋದು?
0: ಕಣ್ಣು ಆಪರೇಷನ್.
1: ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ಲ, ಯಾವಾಗ್ಲಿಂದ?
0: ಅಯ್ಯೋ 2-3 ವರ್ಷ ಆಯ್ತು ಕಣವ, ಕಣ್ಣು ಕಾಣಿಸಕ್ಕೆ ಜಾಸ್ತಿ ಕಾಣಿಸ್ತಿತ್ತಿಲ್ಲ, ಹತ್ರದಲ್ಲಿ ಕಾಣಿಸೋದು ದೂರ ಕಾಣಿಸ್ತಿತ್ತಿಲ್ಲ. ಈಗಂತೂ ಫುಲ್ ಕವರ್ ಆದಂಗೆ ಒಂದ್ ಸ್ವಲ್ಪ ಕಾಣಕ್ಕಿಲ್ಲ. ನಿನ್ ಮಕ್ಕನೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರು ನನ್ ಮಗಳು ಕ್ಯಾಂಪಲ್ಲಿ ಎಲ್ಲ ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಅಂತಾರಲ್ಲ ಅನ್ಬಿಟ್ಟು ಪ್ರೈವೇಟ್ಗೆ ಹೋಗಿ ಮಾಡ್ಸ್ಕೊಳ್ಳದೆ ಸುಮ್ನಿರವ ಅಂತ ಹೇಳಿದ್ಲು. ಈಗ ಅವತ್ತು ಆಸ್ಪತ್ರೆಗೆ ಬಂದೆ, ಆಸ್ಪತ್ರೆಲಿ ಏನಂತ ಹೇಳಿದ್ರು.
1: ನಿಮ್ಗೆ ಯಾವಾಗ ಗೊತ್ತಾಯ್ತು?
0: ಅವತ್ತೇನು ಬುಧವಾರನೋ ಕಣಿ, ಬುಧವಾರ ಗೊತ್ತಾಯ್ತು. ಹೋದ್ ಬುಧವಾರ ನಾಲ್ಕು ಎಂಟಿಸ್ತಲ್ಲಿ ಆಸ್ಪತ್ರೆಗೆ ಹೋಗಿದ್ನಲ್ಲ, ಅವತ್ತು ಚೆಕಪ್ ಮಾಡ್ಸೋದ ಶುಗರ್ ಅಂತ ಹೋಗಿದೆ. ನಮ್ಮೂರ್ ಡಾಕ್ಟ್ರು ಅಲ್ಲಿದ್ರಲ್ಲ ಅವ್ರು ಕೊಟ್ರು, ಸೋಮವಾರ ಕ್ಯಾಂಪ್ ಅದೇ ಬಂದು ತೋರಿಸಿ ಅಜ್ಜಿ ನೋಡದ ಅಂತ ಹೇಳಿದ್ರು. ಅದಕ್ಕೆ ನೆನ್ನೆ ಬಂದೆ ತೋರ್ಸದ ಅನ್ಬಿಟ್ಟು ಮಾಡ್ತೀವಿ ಅಂದ್ರಲ್ಲ. ಇಲ್ಲ ಇಲ್ಲ ಇಲ್ಲೂ ಹೋಗೇ ಇಲ್ಲ ನಾನು, ಇದೇ ಫಸ್ಟ್.
1: ಈ ಕುರಿತಾಗಿ ಏನೋ ಭಯ ಇಲ್ಲ ಅಜ್ಜಿ ನಿಮ್ಗೆ?
0: ಇಲ್ಲ ಭಯ ಇಲ್ಲ. ಯಾಕೆ ಭಯ?
1: ಯಾಕಂತಂದ್ರೆ ನೀವೆಲ್ಲ ಆಗ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತ.
0: ನಂಗೆ ಹೋಗಿಲ್ಲ, ಇನ್ನೇನ್ ಮಾಡಿ, ನಂಗೆ ಈಗ ಇಂಜೆಕ್ಷನ್ ಅಂದ್ರೆ ಸಿಕ್ಕಾಬಿಟ್ಟೆ ಭಯ. ಇಂಜೆಕ್ಷನ್ ಅಂದ್ರೆ ಭಯ ಇಲ್ರಿ. ಯಾರ್ಗಾರ ಪಕ್ಕದಲ್ಲಿ ಇಂಜೆಕ್ಷನ್ ಮಾಡ್ಬಿಟ್ರೆ ನಂಗೆ ಅಲ್ಲಿ ಜೀವನ ಹಿಡಿತಪ್ಪ. ನಾವು ದೇವ್ರ ಏನ್ ಮಾಡೋಣ ಏನಾದದ ಒಟ್ಟಲ್ಲಿ ಅದೇ ನಾನು
1: ಅವಾಗ ತಾನೆ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಇತ್ತೀಚಿನ ದಿನಗಳಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಿಂದಿನ ಕಾಲದ ಆರೋಗ್ಯನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಾವು
0: ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ, ಆಗದಿಲ್ಲ. ಹಿಂದಿನ ಕಥೆನೆ ಬೇರೆ, ಇವತ್ತಿನ ಕಥೆನೆ ಬೇರೆ. ಯಾಕೆ ಏನ್ ಗೊತ್ತದ ಇವತ್ತು ಹಿಂದ್ಲದ್ದು ಏನ್ ಗೊತ್ತದ ಹೇಳವ ನೀನೆ? ನೀನೇ ಮಾಡು ಹೇಗಲ್ಲ, ನಮ್ ಜೀವನೇ ನೆಲಕ್ಕೆ ಇಟ್ಟರು ಹಿಂದ್ಲದ ಆರೋಗ್ಯ ಬರೋದಿಲ್ಲ. ಏನು ಮುಂದಕ್ಕೆ ಏನಾರು ತೊಂದ್ರೆ ತಕೊಂಡು ಹೋದದೇ ಹೊರತದು ಹಿಂದಿನ ಸುಖ ಎಂದಕ್ಕೂ ಬರೋದಿಲ್ಲ. ಮಾತ್ರ ನಾವೇನೇ ಮಾಡಿದ್ರು ಯಾವ್ದಾರ ತಕತೀವಿ ಅಂದ್ರೆ ನಮ್ಮನ್ನೇ ತಕೊಂಡು ಹೋದದೋ ಇನ್ನೊಂದೇನಾರು ಆದದೋ ಅದ್ ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರ ಹಠ ಹಿಡ್ದು ನಾವೇನೇ ಮಾಡಿದ್ರು ಮಾಡ್ತೀನಿ ಅಂದ್ರು ಮಾಡಕ್ಕಾಗೋದಿಲ್ಲ.
1: ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅವ್ರಿಗೇನ್ ಹೇಳ್ತೀರಾ ನೀವು?
0: ಅದ್ರ ಕತೆ ಯಾಕೆ ಹೇಳಿಯವ? ಅಪ್ಪ ಅಮ್ಮನ ನೋಡ್ಕೊಳ್ಳೋರ್ ಕತೆಯ? ಅಪ್ಪ ಮುಂದು ಲೆಕ್ಕೂ ಇಲ್ಲ. ಇವತ್ತು ಹಿಂದ ಕಾಲದಲ್ಲಿ ನೋಡ್ತಾನೆ ಇದ್ರ ಅಪ್ಪ ಅಮ್ಮ ವರ್ಷಗಟ್ಲೆ ಬಿತ್ಕೊಂಡ್ರು ಅವ್ರು ಸೇವೆ ಮಾಡ್ತಿದ್ರು. ಗಂಡ್ ಮಕ್ಳು ಸಸರು ಇಲ್ಲವ, ಇವತ್ ಮಾಡಾರ ಮಾಡೋದಿಲ್ಲ ಕಣವ. ಅಪ್ಪ ಅವನ್ಗೆ ಬೆಲೆ ಇಲ್ಲ ಇವತ್ತು ಕಣವ, ನೀನ್ ಯಾಕೆ ಸಾಕದಿ? 10 ವರ್ಷಕ್ಕಂಟನೆ ಇವಳು ನಮ್ಮ ಅಪ್ಪ ನಮ್ಮ ಅಮ್ಮ ಅನ್ನೋದು, ಅವ್ರು 10 ವರ್ಷಕ್ಕಂಟನೆ ನಾವು ನಮ್ಮ ಮಕ್ಳಿಗೆ ಏನ್ ಬುದ್ಧಿ ಹೇಳ್ಬೇಕು ಅದ್ ಹೇಳಕ್ಕಾಗದು. 10 ವರ್ಷ ಮೀರ್ತು ಅಂದ್ರೆ ನಮ್ಮ ಮಕ್ಳನ್ನ ಮಾತು ಕೇಳಕ್ಲೆ ಯಾರು ಕೇಳೋದಿಲ್ಲ ಕಣವ. ನನ್ನ ಮಗನೆಲ್ಲ ನನ್ನ ಮಗಳೆಲ್ಲ ಇನ್ನೊಬ್ರು ಮಕ್ಳೇ ಆದ್ರೂ ಪ್ರಪಂಚನೇ ಹಂಗ ಆಗ್ಬಿಟ್ಟದೆ. ಅವ್ರು ಏನ್ ಮಾಡೋದು, ಅವತ್ತು ನಮ್ಮ ಅಪ್ಪ ಅಮ್ಮ ಓದಿಸ್ತಿಲ್ಲ ಬರತ್ತಿಲ್ಲ ಅವ್ರು ಹೇಳ್ದಂತ ಕೇಳ್ಕೊಂಡಿದ್ದು. ಇವತ್ತು ನಮ್ಮ ಮಕ್ಳ ಓದು ಬರಕ್ ಹಾಕ್ಬಿಟ್ಟು ಅವ್ರು 10 ವರ್ಷಕ್ಕೆ ಅಲ್ಲಿ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಇವತ್ತು 10 ವರ್ಷದ ಮಕ್ಳಿಗೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಅವ್ರು ನಮ್ಮ ಮಾತು ಕೇಳರವ ನಮ್ಮ ಮಾತ. ಆ ದುಡ್ಡು ನೋಡಿಸ್ತಾ ಇರ್ತದ ಅವ್ರನ್ನ ಜೋವಲಿ, ನಮ್ಮನ್ ನೋಡ್ಸಕ್ಕಿಲ್ಲ.
1: ಬೆಳಗ್ಗೆಯಿಂದ ಸಂಜೆ ಗಂಟು ಮನೇಲೇ ಇರ್ತಾರ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಈಗ ನೀವು ಎಲ್ಲೂ ಹೋಗಲ್ಲ, ಹೇಗ್ ನೋಡ್ಕೋತೀರಾ ನಿಮ್ ಜೀವನ? ನಿಮ್
0: ಜೀವನ ನಾವು ಜೀವನಕ್ಕೆ ಆಗಷ್ಟು ದಾರಿ ಮಾಡ್ಕೋತೀವಲ್ಲ, ಬೆಳ್ಕೋತೀವಿ, ರಾಗಿ ಬೆಳ್ಕೋತೀವಿ, ಭತ್ತ ಬೆಳ್ಕೋತೀವಿ, ಕಾಳುಗಳು ಬೆಳ್ಕೋತೀವಿ. ಇನ್ನೇನು ಯಾಕೆ ಕಷ್ಟ ಪಡ್ಬೇಕು? ಒಂದು ಎರಡು ದನ ಕರುಗಳು ಕಟ್ಕೊಂಡಿರ್ತೀವಿ, ಅದು ಅಂದ ಹಾಲು ಕೊಡ್ತದೆ, ಅದನ್ನ ಡೈರಿಗೆ ಹಾಕತೀವಿ, ಅದ್ರ ದುಡ್ಡು ಬರ್ತದಲ್ಲ ತಕೊಂಡಾಗ ಜೀವನ ಮಾಡೋದು. ಇನ್ನೇನ್ ಮಾಡಿದ್ರೆ ಎಷ್ಟು ಗಂಟೆ ಹೇಳದ್ ನಾನು? ಆಗ 4 ಗಂಟೆಗೆ ಎದ್ಕೊತಿದ್ದೆ ಕಣ, ಬೇಕಾದಷ್ಟು ಕೆಲ್ಸ ಇರ್ತಿತ್ತು, 4 ಗಂಟೆಗೆ ಹೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಬಂದೆ. ಈಗ ಹುಷಾರು ತಪ್ಪಿದ ಮೇಲೆ 7 ಗಂಟೆ ಹೇಳಕ್ಕಿಲ್ಲ, 7 ಗಂಟೆಗೆ ಹೇಳದ್ ನಾನು. ಕೆಲ್ಸ ಆಗೋದಿಲ್ಲ ನನ್ನ ಕೈಲಿ, ಶುಗರ್ ಅಲ್ವಾ, ಹೇಳಕ್ ಹಾಕಿಲ್ಲ, ಎದ್ದ ತಕ್ಷಣ ನಡಿಯಕ್ ಹಾಕಿಲ್ಲ, ಜೀವ ಎಲ್ಲ ನಡ್ಲು ಬಂದ್ಬಿಡ್ತದೆ. ನಮ್ಮನೆಯವರೇ ಎದ್ದು ಹಾಲು ಗಿಲ್ ಕರೆದ ಹಾಕೊಂಡು ಡೈರಿಗೆ ಹೋಯ್ಕೋತಾರೆ, ಪಾತ್ರೆ ಬೆಳಿಗ್ಗೆ ಕೊಡ್ತಾರೆ. ಹಾಗೆ ಇದ್ದಿ ನಾನು ಅಂತೀರಾ, ಅವ್ರೆ ಕಾಫಿನೂ ಕಳ್ಸಿಕೊಡ್ತಾರೆ, ಕಾಫಿನೂ ಕುಡಿದ್ಬಿಟ್ಟು ಆಮೇಲೆ ಇದ್ದಿ ಕಣವ್. ಏನೋ ಮುಖ ತೊಳ್ಕೊಂಡು ಒಂಚೂರ ಏನಾರು ಮಲೆ ಮುಂದ್ಗಡೆ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ತೀವಿ. ಇನ್ನೇನ್ ಮಾಡ್ಯವ, ಅಷ್ಟೇ ನಮ್ ಕತೆ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ

0: ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ. ನೀವು ಹೇಳ್ತಿದ್ರಲ್ಲ ತರಕಾರಿಗಳನ್ನೆಲ್ಲ ಬೆಳ್ಕೋತಿದ್ರಲ್ಲ, ಆಗೇಗ್ ಬೆಳ್ಕೋತಿದ್ರಿ?
1: ಮಾಮೂಲಿ ಭೂಮಿಗೆ ಹಾಕವು ಬೆಳ್ಕೊಳ್ಳವು, ಧನಿಯ ಗೊಬ್ಬರ ಇರ್ತಲ್ಲ ಅದನ್ನ ಸುತ್ತ ಕವರ್ ಮಾಡವು, ಅದಕ್ಕೆ ಬೆಳ್ಕೊಳ್ಳವು. ಈ ಗೊಬ್ಬರ ಏನು ಅನ್ನೋದೇ ಗೊತ್ತಿಲ್ಲ. ಅವತ್ತು ಅವತ್ತಷ್ಟೇ ಚೆನ್ನಾಗಿ ಆರಂಭ ಬೆಳೆಯೋದು ಎಲ್ಲ ಆಯ್ತಿತ್ತು. ಅವತ್ತು ಇವತ್ತಾದದ ಆಯ್ತಾ ಇಲ್ಲ ಇವತ್ತು.
0: ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಳಿಗೂ ಆಗಿರ್ಬೋದು ವಯಸ್ಸಾದವ್ರಿಗೆ ಈಗ ಜೀವನ ಕಷ್ಟ, ಈ ನಿಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೋತಾರ?
1: ಅಯ್ಯೋ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ, ಹುಷಾರು ಇಲ್ವಲ್ಲ ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನ್ ಮಾಡಿವ, ಹೆಂಗೋ ಅವತ್ತಿನ ಜೀವನ ಮಾಡ್ಕೊಬಂದು ಇವತ್ತು ಇಷ್ಟ ಆಗ್ ನಿಂತದೆ ನಮ್ಮ ಪರಿಸ್ಥಿತಿ, ಏನ್ ಮಾಡ.

0: ಈಗ ನೋಡ್ಕೋತಿದ್ರೆ ಹಾಸ್ಪಿಟಲ್ ಅವರೆಲ್ಲ
1: ಚೆನ್ನಾಗಿ ನೋಡ್ಕೋತಾವ್ರಿ. ನಮ್ಮೂರ್ಗು ಒಂದ್ಸಲ ಫೋನ್ ಮಾಡ್ಬಿಟ್ಟಿದ್ರು ನನ್ಗೆ, ಕೇಳಿದ್ರು ಏನು ಹೆಂಗ್ ನೋಡ್ಕೋತಾ ಇದಾರೆ, ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೆಂಗ್ ಮಾಡ್ತಾ ಇದಾರು ಪೇಷಂಟ್ಗಳು ಅಂತ. ನಾನು ಅವ್ರಿಗೂ ನಾನು ಚೆನ್ನಾಗಿ ನೋಡ್ಕೋತಾವ್ರಿ ಅಂತಲೇ ಅವ್ರಿಗೂ ಹೇಳಿದ್ದೀನಿ. ನಾನು ಸಂತೋಷವಾಗಿ ನೋಡ್ಕೋತಾವ್ರಿ ನಿಮ್ದೇಲಿ ಅವ್ರು ಪಪ್ಪ ಸುಮ್ಮನೆ ಇಲ್ದಾರ ಯಾಕವ ಹೇಳೋದು, ಖುಷಿ ಆಯ್ತು ನನ್ಗೆ ನೋಡಿ ಎಲ್ಲ ಚೆನ್ನಾಗಿ ನೋಡ್ಕೋತಾವ್ರಿ. ಇದೆಲ್ಲ ನೋಡುವೆ ಖುಷಿ ಆಯ್ತು, ಸಮಾಧಾನ ಆಯ್ತು ನನ್ಗು. ಗಲೀಜೇನು ಇಲ್ಲವಲ್ಲ, ಕ್ಲೀನ್ ಆಗದೆ ಆಸ್ಪತ್ರೆ, ನೀಟ್ ಆಗದೆ, ಚೆನ್ನಾಗಿ ಇಟ್ಕೊಂಡವ್ರಿ. ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರ ಕಣ.
0: ಥ್ಯಾಂಕ್ ಯು ಅಜ್ಜಿ.
1: ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು.
0: ತುಂಬಾ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ, ಆ ಶ್ರಮ ಜೀವನದಲ್ಲಿ ವೃದ್ಧಾಪ್ಯ ಜೀವನ ಹೇಗ್ ನಡ್ಸ್ಕೊ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ ಜೊತೆ ತಮ್ಮ ಶ್ರಮ ಜೀವನ ಹಂಚಿಕೊಂಡವರು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕು ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ್ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದಾನೆ ನಿಮಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 73 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಬೆಳೆ ಹೊಳಪು ವಿಕಸನ,
3: ಬೆಳೆ ಹೊಳಪು ವಿಕಸನ,
2: ವಿಕಾರ ಸಂಭ್ರಮಗಳಲ್ಲಿ,
3: ವಿಕಾರ ಸಂಭ್ರಮಗಳಲ್ಲಿ,
2: ಬೆಳಕು ವೇಗಗಳೆನಿಪ,
3: ಬೆಳಕು ವೇಗಗಳೆನಿಪ,
2: ಕಾಲ ದಿಕ್ಕುಗಳ,
3: ಕಾಲ ದಿಕ್ಕುಗಳ,
2: ಚಲನೆಯಲ್ಲಿ ವಿಶ್ವ,
3: ಚಲನೆಯಲ್ಲಿ ವಿಶ್ವ,
2: ಸಂಮೋಹನಗಳೆಲ್ಲವ,
3: ಸಂಮೋಹನಗಳೆಲ್ಲವ,
2: ವಿಲಸಿತವು ಬೊಮ್ಮನದು ಮಂಕುತಿಮ್ಮ,
3: ವಿಲಸಿತವು ಬೊಮ್ಮನದು ಮಂಕುತಿಮ್ಮ.
2: ಹಿಂದಿನ ಮುಕ್ತಕದಲ್ಲಿ ನಾವು ವಿರಾಟ್ ವ್ಯಕ್ತಿಯ ವಿರಾಟ್ ಪುರುಷನ ಲಕ್ಷಣ ಏನು ಅಂದಷ್ಟು ನೋಡಿದ್ವಿ. ಸೊ ಈಗ ಅದನ್ನೇ ಮುಂದುವರಿಸ್ಕೊಂಡು ಅದರ ಯಾವ ರೀತಿಯಲ್ಲಿ ಅದು ಹೊರಗಡೆ ಪ್ರಕಟ ಆಗ್ತಾ ಇದೆ ಅನ್ನೋದರ ವರ್ಣನೆಯನ್ನು ಮತ್ತೆ ನೋಡೋಣ. ವಿಲಾಸಿತವು ಬೊಮ್ಮನದು ಅಂತಾರೆ. ವಿಲಾಸ ಅಂದರೆ ಒಂಥರ ಆಟ ಆಡುವಿಕೆ, ಖುಷಿಯಾಗಿ ಏನೋ ಮಾಡ್ತಾ ಇರುವಂಥದ್ದು ಅಂತ. ಸೊ ಆ ವಿಲಾಸ ಲೀಲೆ ಪರಬ್ರಹ್ಮನದು ಯಾವ ರೀತಿಯಲ್ಲಿದೆ ಆ ವಿರಾಟ್ ಪುರುಷನದು ಅಂತಂದರೆ ಸಂಭ್ರಮಗಳಂತೆ, ಸಂಭ್ರಮಗಳು, ಸೆಲಿಬ್ರೇಷನ್ಸ್. ಯಾವ ರೀತಿಯ ಯಾವ ರೂಪದಲ್ಲಿ ಸೆಲಿಬ್ರೇಷನ್ಸ್ ಅಂದರೆ ಬೆಳೆ ಹೊಳಪು ವಿಕಸನ ವಿಕಾರಗಳು. ಈ ಬೆಳೆಯುವಂಥದ್ದು ಅದು ನಮಗೆಲ್ಲ ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಬೀಜವನ್ನು ನಾವು ನೆಲದಲ್ಲಿ ಹಾಕಿದರೆ ಅದು ಆ ಭೂಮಿಯಲ್ಲಿರೋಂಥ ನೀರಿನಲ್ಲಿರೋಂಥ ಸೂರ್ಯನ ಕಿರಣಗಳಲ್ಲಿರೋಂಥ ಎಲ್ಲ ಶಕ್ತಿಯನ್ನು ರಸಗಳನ್ನು ಹೀರಿಕೊಂಡು ಮೊಳಕೆಯಾಗುತ್ತೆ. ಆ ಮೊಳಕೆ ಸಸಿಯಾಗಿ ಬೆಳೆಯುತ್ತೆ, ಮರವಾಗುತ್ತೆ, ಗಿಡವಾಗುತ್ತೆ. ಅದೆಲ್ಲ ಆದ ನಂತರ ಆ ಗಿಡ ಅಥವಾ ಮರದಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದಂಥದ್ದೇನಪ್ಪ ಸೃಷ್ಟಿಯ ರಹಸ್ಯ ಅಂತಂದರೆ, ಬೀಜದ ರೂಪದಲ್ಲಿ ಯಾವುದು ಮೊದಲು ಪ್ರಾರಂಭ ಆಯಿತೋ ಆ ಗಿಡದ ತಲೆಯಲ್ಲಿ ಕಿರೀಟ ಒಂದು ಬರುತ್ತೆ, ಅದೇನು ತೆನೆ. ಆ ತೆನೆಯ ತುಂಬ ಅದೇ ಥರದ ಬೀಜಗಳು. ಸೊ ಹಾಗೆ ಬೆಳೆಯ ಸಂಭ್ರಮ, ಈಗ ಆ ಪ್ರತಿಯೊಂದು ಬೀಜವೂ ಕೂಡ ತೆನೆಯಿಂದ ಹೊರಬಂದ ನಂತರ ಮತ್ತೆ ಇದೇ ಚಕ್ರಕ್ಕೆ ಆದಿಯನ್ನು ಉಂಟು ಮಾಡ್ತವೆ. ಅದು ಕೂಡ ಬೀಜವಾಗುತ್ತೆ, ಮೊಳಕೆಯಾಗುತ್ತೆ, ಗಿಡವಾಗುತ್ತೆ, ತೆನೆ ಬರುತ್ತೆ. ಸೊ ಹೀಗೆ ಆ ಬೆಳೆಯಲ್ಲಿ ಸಂಭ್ರಮವನ್ನು ನಾವು ನೋಡ್ತೀವಿ. ಹೊಳಪು ಹಾಗೆ ಪ್ರಕಾಶಮಾನವಾದಂಥದ್ದು, ಆ ಪ್ರಕಾಶ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ನಾವು ತಾರೆಗಳ ಇದನ್ನೆಲ್ಲ ನಕ್ಷತ್ರಗಳನ್ನು ನೋಡ್ತೀವಿ. ನಕ್ಷತ್ರಗಳಿಗೂ ಒಂದು ಲೈಫ್ ಸೈಕಲ್ ಅಂತಿದೆ. ಮೊದಲು ಡಿಮ್ ಆಗಿರುತ್ತೆ, ಆಮೇಲೆ ಬೆಳಕು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ದೇರ್ ಇಸ್ ಎ ಲೈಫ್ ಸೈಕಲ್ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ. ವಿಕಸನ, ಇದರ ಜೊತೆ ಈ ಬೆಳಕು ಹೆಚ್ಚಾಗ್ತಾ ಹೋಗ್ತಾ, ಪ್ರಕಾಶ ಹೆಚ್ಚಾಗ್ತಾ ಆಗ್ತಾ ವಿಕಸನವು, ಅದರ ಗಾತ್ರವು ಕೂಡ ವಸ್ತುಗಳದ್ದು ಜಾಸ್ತಿ ಆಗ್ತಾ ಹೋಗೋದನ್ನು ನೋಡ್ತೀವಿ. ಇನ್ನು ವಿಕಾರ, ವಿಕಾರ ಅಂತಂದರೆ ಸಂಸ್ಕೃತದಲ್ಲಿ ಬದಲಾವಣೆ ಅಂತ. ಬದಲಾವಣೆ, ನಮ್ಮ ಉಪನಿಷತ್ತುಗಳ ಪರಿಕಲ್ಪನೆಯಲ್ಲಿ 6 ರೀತಿಯ ಬದಲಾವಣೆಗಳನ್ನು ಹೇಳಿದ್ದಾರೆ, ಷಟ್ ವಿಕಾರಗಳು ಅಂತ. ಷಟ್ವಿಕಾರಗಳು ನಶ್ವರ ಜಗತ್ತಿನ ಒಂದು ವಿಶೇಷತೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಟ್ರಾನ್ಸಿಯೆಂಟ್ ಲೈಫ್. ಅಂದರೆ ಯಾವುದು ಶಾಶ್ವತವಲ್ಲವೋ, ಶಾಶ್ವತವಾದಂಥದ್ದನ್ನು ನಾವು ಭಗವಂತನ ಒಂದು ಪರಿಕಲ್ಪನೆಯನ್ನು ಮಾಡ್ತೀವಿ. ಶಾಶ್ವತ ಅಂತಂದರೆ ಅದು ಪರಮಾತ್ಮ. ಜೀವ ರೂಪದಲ್ಲಿರುವಂಥದ್ದೆಲ್ಲದಕ್ಕೂ ಈ ಷಟ್ವಿಕಾರಗಳು ಬರ್ತವೆ, 6 ರೀತಿಯ ಬದಲಾವಣೆಗಳು ಬರ್ತವೆ. ಯಾವುದು ಅದು 6 ರೀತಿಯ ಬದಲಾವಣೆಗಳು ಅಂತಂದರೆ, ಅಸ್ಥಿ ಅದಿದೆ, ಜಾಯತೆ ಅದು ಹುಟ್ಟುತ್ತೆ, ಹುಟ್ಟಿದ ನಂತರ ವರ್ಧತೆ ಬೆಳೆಯುತ್ತೆ, ಬೆಳೆದ ನಂತರ ವಿಪರಿಣಮತಿ ಅಂದರೆ ಮಾಡಿಫೈ ಆಗುತ್ತೆ, ಅದು ರೂಪಾಂತರಗೊಳ್ಳುತ್ತೆ. ಚಿಕ್ಕದಾಗಿದ್ದಿದ್ದು ಬೆಳೆದ್ರೆ ಬರೀ ದೊಡ್ಡದು ಹಂಗೆ ಇರಲ್ಲ, ಮೊದಲಿದ್ದ ಮೂಗು ಇವಾಗ ಶೇಪ್ ಸ್ವಲ್ಪ ಚೇಂಜ್ ಆಯಿತು, ಮೊದಲಿದ್ದ ಒಂದು ಕೊಂಬೆ ಈಗ ಶೇಪ್ ಸ್ವಲ್ಪ ಚೇಂಜ್ ಆಯಿತು. ಸೊ ವಿಪರಿಣಮತೆ, ಅದರ ರೂಪ ಹೊರಗೆ ಒಳಗೆ ಎರಡೂ

0: ಬದಲಾಯಿತು. ಆಮೇಲೆ ಅಪಕ್ಷೀಯತೆ ಅದು ಕ್ರಮೇಣ ಸೌದು ಹೋಗೋಕ್ಕೆ ಶುರುವಾಗುತ್ತೆ. ಕೂದಲು ಕಪ್ಪಗಿತ್ತು, ವಯಸ್ಸಾಗ್ತಾ ಆಗ್ತಾ ಅದು ಐದರ ಉದುರ್ತು ಅಥವಾ ಬೆಳ್ಳಗಾಯ್ತು ಅಲ್ವಾ. ಸೊ ಹಾಗೆ ಅದು ವಿಪರಿಣಮತೆ, ಒಂದು ದಿವಸ ನಶ್ಯತಿ ಅದು ಸಾಯತ್ತೆ. ಸೊ ಹೀಗೆ ಆರು ವಿಕಾರಗಳು ಜೀವ ಜಗತ್ತಿನಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಉಪನಿಷತ್ತುಗಳು ಹೇಳ್ತವೆ. ಆ ಪ್ರತಿಯೊಂದರಲ್ಲೂ ಕೂಡ ಒಂದು ಸಂಭ್ರಮವನ್ನು ಕಾಣುವಂಥದ್ದು ಭಗವಂತನ ವಿಶೇಷತೆ, ಅದು ಲೀಲೆ ಅಂತ. ಅಯ್ಯೋ ನಮ್ಗೆ ಹೀಗಾಗೋಯ್ತಲ್ಲಪ್ಪ ಅಂತ ಅನ್ಕೊಳ್ಳೋದ್ರ ಬದಲು ಅದನ್ನು ಭಗವಂತನ ಲೀಲೆ ಅಂತ ನಾವು ಅಂದ್ಕೊಂಡಾಗ ಆಗ ಅದರಲ್ಲಿರುವಂಥ ಅದ್ಭುತ ನಮಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಇಲ್ಲಿ ಡಿ ವಿ ಜಿಯವರು ಈ ರೀತಿಯ ಅನೇಕ ಪ್ರಸ್ತಾಪಗಳನ್ನು ಮಂಕುತಿಮ್ಮನ ಕಗ್ಗದ ಇದರಲ್ಲಿ ಮಾಡಿದ್ದಾರೆ. ಬೇರೆ ಪುಸ್ತಕಗಳಲ್ಲೂ ಕೂಡ ಅದು ಇದೆ. ನಾನು ಫಿಸಿಕ್ಸ್ ಬಗ್ಗೆ, ಫಿಸಿಕ್ಸಿನ ಇತ್ತೀಚಿನ ಸಿದ್ಧಾಂತಗಳ ಬಗ್ಗೆ ಹೇಗೆ ಇದು ಸಮೀಕರಣ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೆ. ಡಿ ವಿ ಜಿ ಫಿಸಿಸಿಸ್ಟ್ ಅಲ್ಲ, ಅವರೇನು ಎಲ್ಲವನ್ನು ಓದ್ಕೊಂಡಿದ್ದವರಲ್ಲ, ಆದರೂ ಕೂಡ ಕಾಕತಾಳೀಯವು ಅನ್ನೋ ರೀತಿಯಲ್ಲಿ ಅನೇಕ ಸಿದ್ಧಾಂತಗಳು ಈ ರೀತಿಯ ಕಾವ್ಯ ಅಥವಾ ಗದ್ಯದಲ್ಲಿ ಅವ್ರ ಬರವಣಿಗೆಯಲ್ಲಿ ವ್ಯಕ್ತವಾಗಿದೆ. ಸೊ ಈಗ ಇಲ್ಲಿ ಹೇಳ್ತಾರೆ, ಬೆಳಕು ವೇಗಗಳೇನಿಪ್ಪ ಕಾಲ ದಿಕ್ಕುಗಳ ಚಲನೆಯಲ್ಲಿ ಅಂತ. ಸೊ ಇದು ಕೂಡ ಇವತ್ತಿನ ದಿನದಲ್ಲಿ ಸಂಶೋಧನೆಗೆ ಒಂದು ಬಹಳ ಸ್ವಾರಸ್ಯಕರ ಅಂತ ಅನ್ನಿಸ್ಕೊಳ್ಳೋವಂಥ ಫಿಸಿಕ್ಸಿನ ಒಂದು ಭಾಗ. ಐನ್ಸ್ಟೈನ್ ಯಾರು ರಿಲೇಟಿವಿಟಿಯನ್ನು ಕಂಡುಹಿಡಿದ್ರೋ, ರಿಲೇಟಿವಿಟಿ ಬಗ್ಗೆ ಮೊದಲು ಪ್ರತಿಪಾದನೆಯನ್ನು ಮಾಡಿದರೋ, ಅವರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಬರೆದು ಅದಾದ ನಂತರದ ಕಾಲದಲ್ಲಿ ಇದ್ರ ಬಗ್ಗೆ ಅನೇಕ ವಿಚಾರಗಳು ಮತ್ತೆ ಮತ್ತೆ ಪರಿಷ್ಕೃತಗೊಳ್ತಾ ಇವೆ. ಸೊ ನಮ್ಮಲ್ಲಿ ಯಾವುದೇ ವಸ್ತುವನ್ನು ನಾವು ವರ್ಣನೆ ಮಾಡಬೇಕಾದ್ರೆ ಎರಡು ಹೇಳಲೇಬೇಕು, ದೇಶ ಮತ್ತು ಕಾಲ. ಇವಾಗ ನಮ್ಮ ಮನೆ ಇದೆ ಅಂತಂದರೆ ಅದು ಎಲ್ಲಿದೆ ಅಂತ ಬರುತ್ತೆ ಫಸ್ಟ್. ಎಲ್ಲಿದೆ? ಓಕೆ, ಈ ಊರಿನ ಈ ರಸ್ತೆಯಲ್ಲಿ ಇದೆ, ಅದು ದೇಶ, ದೇಶದ ಇದು. ಸೊ ಆ ಮನೆಗೆ ನಾನು ಹೋಗಿ ಬಂದೆ ಅಂದರೆ ಯಾವಾಗ ಬಂದೆ ಅಂತ ಬರುತ್ತೆ. ಸೊ ಅದು ಕಾಲ. ಸೊ ದೇಶ ಕಾಲಗಳ ಗಣನೆಯಲ್ಲಿಯೇ ನಾವು ಪ್ರಪಂಚವನ್ನು ವರ್ಣಿಸ್ಬೇಕು. ಭಗವಂತ ಈ ದೇಶ ಕಾಲಗಳಿಗೆ ಅತೀತನಾದವನು ಅಂತ ನಮ್ಮ ಉಪನಿಷತ್ತುಗಳು, ಇದೆಲ್ಲ ನಮ್ಮ ಪರಿಕಲ್ಪನೆಯಲ್ಲಿ ಆಗಿರುವಂಥದ್ದು. ಅವನಿಗೆ ದೇಶ ಕಾಲದ ಒಂದು ಯಾವ ಬಾಧೆಗಳು ಇಲ್ಲ, ದೇಶಕಾಲ ಅತೀತನಾದಂಥವನು ಅಂತ. ಸೊ ಹಾಗೆ ಸ್ವಾರಸ್ಯಕರ ಅಂತಂದರೆ ಸೈನ್ಸಲ್ಲೂ ಕೂಡ ಆ ಕಾನ್ಸೆಪ್ಟ್ ಇದೆ, ಅದನ್ನು ಟೈಮ್ ಸ್ಪೇಸ್ ಕಂಟಿನ್ಯೂಮ್ ಅಂತ ಕರೀತಾರೆ, ಟೈಮ್ ಸ್ಪೇಸ್ ಕರ್ವ್. ಈ ಜಾಗದಲ್ಲಿ ನಿರ್ದಿಷ್ಟವಾಗಿ ಇಂತಿಷ್ಟು ಸಮಯಕ್ಕೆ ಈ ಘಟನೆ ನಡೆಯಿತು ಅಂತ ಸಾಮಾನ್ಯವಾಗಿ ನಾವು ಹೇಳಬಹುದು. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಇವೆರಡನ್ನೂ ಕೂಡ ಏಕಕಾಲಕ್ಕೆ ನಾವು ನೋಡಬಹುದು, ಅಥವಾ ಎರಡು ಮರ್ಜ್ ಆಗಿಬಿಡುತ್ತೆ, ಅದನ್ನು ಬೇರೆಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಿಲೇಟಿವಿಟಿಯ ಒಂದು ಭಾಗ. ಸೊ ಹಾಗೆ ಆ ಪರಿಕಲ್ಪನೆಯಲ್ಲಿ ನಾವು ಇದನ್ನು ಭಗವಂತನನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಕೂಡ ಸ್ವಾರಸ್ಯಕರ. ಆದರೆ ನಮ್ಮ ಮಟ್ಟಕ್ಕೆ ನಾವು ನೋಡಿದಾಗ ಈ ಎಲ್ಲ ದೇಶ ಕಾಲಗಳ ವರ್ಣನೆ ಏನಿದೆಯೋ, ದೇಶ ಕಾಲಗಳ ವಿಂಗಡಣೆ ಏನಿದೆಯೋ, ಅದರ ಆಧಾರದ ಮೇಲೇ ಎಲ್ಲ ನಮ್ಮ ಜೀವನ ನಡೀತಾ ಇರುವಂಥದ್ದು. ಈಗ ಚಲನೆ ಆಗ್ತಾ ಇದೆ, ಮೂವ್ಮೆಂಟ್, ಲೈಫ್ ಇಸ್ ಮೂವ್ಮೆಂಟ್, ಚಲನೆಯಿಂದಲೇ ಜಗತ್ತು. ಜಗತ್ತಂತಂದ್ರೇ ಅದು ಚಲನೆ ಆಗ್ತಾ ಇರುವಂಥದ್ದೇ ಜಗತ್ತು. ಭೂಮಿ ಸುತ್ತಾ ಇದೆ, ಅದಕ್ಕೆ ದಿನ ರಾತ್ರಿ ಆಗೋದು, ತನ್ನ ಸುತ್ತೂರು ಸುತ್ತಾ ಇದೆ, ಸೂರ್ಯನ ಸುತ್ತೂರು ಸುತ್ತಾ ಇದೆ, ಅದಕ್ಕೆ ಮಳೆಗಾಲ ಬೇಸಿಗೆ ಕಾಲ ಆಗ್ತಾ ಇದೆ. ಸೊ ಹಾಗೆ ಇಡೀ ವಿಶ್ವದಲ್ಲಿ ಚಲನೆ ಅನ್ನುವಂಥದ್ದು ಬಹಳ ಅತ್ಯವಶ್ಯಕವಾದಂಥ ಒಂದು ಭಾಗ. ಅದೇ ರೀತಿಯ ಬೆಳಕು, ಬೆಳಕು ಅನ್ನೋದು ಎನರ್ಜಿ, ಅದು ಊರ್ಜಾ, ಅದು ಶಕ್ತಿ. ಸೊ ಆ ಶಕ್ತಿ ಇರೋದರಿಂದಲೇ ಜೀವಗಳು ತನ್ನ ಚೈತನ್ಯವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗೆ ಈ ವಿಶ್ವದಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ದೇಶ ಕಾಲಗಳ ಪರಿಗಣನೆಯಲ್ಲಿ ಶಕ್ತಿಯನ್ನು ನೀಡ್ತಾ ಇರುವಂಥದ್ದು ಬ್ರಹ್ಮನ ಲೀಲೆ. ಇವೆಲ್ಲದರಲ್ಲೂ ಕೂಡ ಬ್ರಹ್ಮ ಸಂಭ್ರಮಿಸ್ತಾ ಇದ್ದಾನೆ, ತನ್ನ ಶಕ್ತಿಯನ್ನು ಪ್ರಕಟಗೊಳಿಸ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 73ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದಟ್ಟವಾದ ಕಾಡಿನ ಮಧ್ಯೆ ಹರಿಯುವ ನದಿಯ ದಂಡೆಯ ಮೇಲೆ ಮಹರ್ಷಿ ಕೃಷ್ಣ ದ್ವೈಪಾಯನ್ ಅವರ ಆಶ್ರಮವಿತ್ತು. ಅಂದು ಆಶ್ರಮಕ್ಕೆ ಒಬ್ಬ ತರುಣ ಜಿಜ್ಞಾಸು ಬಂದಿದ್ದ. ಅತ್ಯಂತ ಭಕ್ತಿಯಿಂದ ಮಹರ್ಷಿಗಳ ಪಾದಕ್ಕೆ ನಮಸ್ಕರಿಸಿ ತರುಣ ಕುತೂಹಲದಿಂದ ಕೇಳಿದ, ಗುರುಗಳೇ, ವೇದಗಳು ಮೊದಲಿನಿಂದಲೂ ಹೀಗೆ ನಾಲ್ಕಕ್ಕಿದವೆ? ಮಹರ್ಷಿಗಳು ಗಂಭೀರವಾಗಿ ಉತ್ತರಿಸಿದರು, ಇಲ್ಲ, ಸೃಷ್ಟಿಯ ಆದಿಯಲ್ಲಿ ಋಷಿಮುನಿಗಳ ತಪಸ್ಸಿನ ದಿವ್ಯ ಜ್ಞಾನದಿಂದ ಸ್ಫುರಿಸಿದ ಬ್ರಹ್ಮಜ್ಞಾನದ ಧ್ವನಿಗಳೇ ವೇದಗಳು. ಅವುಗಳನ್ನು ಯಾವುದೇ ಮನುಷ್ಯ ಸೃಷ್ಟಿಸಿದಲ್ಲ, ಅವು ಅಪೌರುಷೇಯ. ಮೂಲತಃ ವೇದವು ಒಂದು ವಿಶಾಲವಾದ ಮಹಾಸಾಗರದ ಜ್ಞಾನವಾಗಿತ್ತು. ಆದರೆ ಕಾಲ ಉರುಳಿದಂತೆ ಕಲಿಯುಗದ ಮನುಷ್ಯರ ಆಯುಷ್ಯ ಮತ್ತು ಬುದ್ಧಿಶಕ್ತಿ ಕಡಿಮೆಯಾಗುವುದನ್ನು ಕಂಡು ಆ ವಿಶಾಲ ಜ್ಞಾನವನ್ನು ಅಧ್ಯಯನ ಮಾಡುವುದು ಅಸಾಧ್ಯ ಎಂದು ನನಗನಿಸಿತು. ಅದಕ್ಕಾಗಿಯೇ ಆ ಒಂದೇ ವೇದದ ಮಹಾಪ್ರವಾಹವನ್ನು ಮನುಕುಲದ ಕಲ್ಯಾಣಕ್ಕಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದೆ. ಹಾಗೆ ವೇದಗಳನ್ನು ವಿಭಾಗಿಸಿದ ಕಾರಣಕ್ಕಾಗಿಯೇ ಲೋಕ ನನ್ನನ್ನು ವೇದವ್ಯಾಸ ಎಂದು ಕರೆಯಿತು ಎಂದರು ಮುಗುಳ್ನಗುತ್ತ. ಇಲ್ಲಿ ನಾಲ್ಕು ವೇದಗಳು ಕಂಡುಬರುತ್ತವೆ. ಮೊದಲನೆಯದು ಋಗ್ವೇದ, ಪ್ರಕೃತಿಯ ಶಕ್ತಿಗಳನ್ನು ದೇವತೆಗಳನ್ನು ಸ್ತುತಿಸುವ ಮಂತ್ರಗಳ ಭಂಡಾರ, ಸೃಷ್ಟಿಯ ಆದಿಧ್ವನಿ ಇದು. ಎರಡನೆಯದು ಸಾಮವೇದ, ಋಗ್ವೇದದ ಮಂತ್ರಗಳಿಗೆ ಮಧುರವಾದ ಗಾಯನದ ರೂಪ ಕೊಟ್ಟು ಸಂಗೀತದ ಮೂಲಕ ದೈವತ್ವವನ್ನು ತಲುಪುವ ಮಾರ್ಗ. ಮೂರನೆಯದು ಯಜುರ್ವೇದ, ಜ್ಞಾನವನ್ನು ಕ್ರಿಯೆಯನ್ನಾಗಿ ಬದಲಾಯಿಸುವುದು ಹೇಗೆ, ಯಾಗಯಜ್ಞಗಳನ್ನು ಯಾವ ನಿಯಮದಂತೆ ಮಾಡಬೇಕು ಎಂದು ತಿಳಿಸುವ ವಿಧಿವಿಧಾನಗಳು. ನಾಲ್ಕನೆಯದು ಅಥರ್ವಣವೇದ, ನಿನ್ನ ದೈನಂದಿನ ಜೀವನಕ್ಕೆ ಹತ್ತಿರವಾದದ್ದು. ಆರೋಗ್ಯ, ಆಯುರ್ವೇದ, ಸಮಾಜದಲ್ಲಿ ಬದುಕುವ ಕಲೆ ಮತ್ತು ರಕ್ಷಣೆಯ ಮಂತ್ರಗಳು ಇದರಲ್ಲಿವೆ ಎಂದರು. ಆ ಜಿಜ್ಞಾಸು ವಿನಯದಿಂದಲೇ, ಗುರುದೇವ, ನೀವು ವೇದಗಳನ್ನು ಸುಲಭವಾಗಿ ವಿಂಗಡಿಸಿಕೊಟ್ಟರಿ, ಆದರೂ ನನ್ನಂತಹ ಸಾಮಾನ್ಯ ಮನುಷ್ಯನಿಗೆ ಈ ಗೂಢವಾದ ಮಂತ್ರಗಳ ತತ್ವಗಳು ನೇರವಾಗಿ ಅರ್ಥವಾಗುವುದು ಕಷ್ಟವಲ್ಲವೇ ಎಂದು ಕೈಮುಗಿದ. ಆಗ ವೇದವ್ಯಾಸರು, ನಿನ್ನ ಆತಂಕ ನಿಜವಾದದ್ದು, ಅದಕ್ಕಾಗಿಯೇ ವೇದಗಳನ್ನು ಕೇವಲ ವಿಂಗಡಿಸದೆ ಅವುಗಳ ಕಠಿಣ ತತ್ವಗಳನ್ನು ಸಾಮಾನ್ಯ ಜನರಿಗೂ ತಲುಪಿಸಲು ಕಥೆಗಳ ರೂಪದಲ್ಲಿ ಒಂದು ಹೊಸ ಸಾಹಿತ್ಯವನ್ನೇ ಸ್ವತಃ ರಚಿಸಿದ್ದೇನೆ. ಅವುಗಳೇ 18 ಮಹಾಪುರಾಣಗಳು. ವೇದಗಳು ಕಣ್ಣಿಗೆ ಕಾಣದ ಪರಮ ಸತ್ಯವನ್ನು ನಿಯಮಗಳ ರೂಪದಲ್ಲಿ ಹೇಳಿದರೆ, ನಾನು ರಚಿಸಿದ ಪುರಾಣಗಳು ಆ ಸತ್ಯಕ್ಕೆ ರೂಪಕೊಟ್ಟು ಕಥೆಗಳ ಮೂಲಕ ಬದುಕನ್ನು ಕಲಿಸುತ್ತವೆ ಎಂದು ಮಹರ್ಷಿಗಳು ತಾವು ರಚಿಸಿದ 18 ಪುರಾಣಗಳನ್ನು ಪರಿಚಯಿಸಿದರು. ಸೃಷ್ಟಿ ಮತ್ತು ಶಕ್ತಿಯ ಪಾಠ ಅಂದರೆ ಬ್ರಹ್ಮ ಪುರಾಣಗಳು. ಲೋಕ ಸೃಷ್ಟಿ ಮತ್ತು ಬ್ರಹ್ಮಾಂಡದ ರಹಸ್ಯ ತಿಳಿಸುವುದೇ ಬ್ರಹ್ಮ ಪುರಾಣ ಮತ್ತು ಬ್ರಹ್ಮಾಂಡದ ಪುರಾಣ. ಹೆಣ್ಣಿನ ಒಳಗಿರುವ ದೈವಿ ಶಕ್ತಿಯನ್ನು ಕೊಂಡಾಡುವ ಮಾರ್ಕಂಡೇಯ ಪುರಾಣ, ಭವಿಷ್ಯದ ದಿಕ್ಸೂಚಿಯಾಗಿ ಭವಿಷ್ಯ ಪುರಾಣ, ಕೃಷ್ಣನ ಲೀಲೆಗಳನ್ನೊಳಗೊಂಡ ಬ್ರಹ್ಮ ವೈವರ್ತ ಪುರಾಣ ಮತ್ತು ವಾಮನನ ಕಥೆ ಹೇಳುವ ವಾಮನ ಪುರಾಣ.

ಸ್ಥಿತಿ ಮತ್ತು ಭಕ್ತಿಯ ಮಾರ್ಗ ಅಂದರೆ ವಿಷ್ಣು ಪುರಾಣಗಳು ಲೋಕವನ್ನು ರಕ್ಷಿಸುವ ಕರುಣಾಮಯಿ ಶಕ್ತಿಯನ್ನು ತಿಳಿಯಲು ವಿಷ್ಣು ಪುರಾಣ ಹಾಗೂ ಭಕ್ತಿರಸದ ಶಿಖರವಾದ ಭಾಗವತ ಪುರಾಣ, ಧರ್ಮದ ಸೂಕ್ಷ್ಮಗಳನ್ನು ವಿವರಿಸುವ ನಾರದ ಪುರಾಣ, ಭೂಮಿಯನ್ನು ರಕ್ಷಿಸಿದ ವರಾಹನ ಕಥೆಯಿರುವ ವರಾಹ ಪುರಾಣ, ವಿಶಾಲವಾದ ಜ್ಞಾನವಿರುವ ಪದ್ಮ ಪುರಾಣ ಮತ್ತು ಸಾವಿನ ನಂತರದ ಜೀವನ ಹಾಗೂ ಕರ್ಮಫಲದ ಬಗ್ಗೆ ಎಚ್ಚರಿಸುವ ಗರುಡ ಪುರಾಣ, ಲಯ ಮತ್ತು ವೈರಾಗ್ಯದ ದರ್ಶನ ಅಂದರೆ ಶಿವ ಪುರಾಣಗಳು, ತ್ಯಾಗ ಮತ್ತು ಲಯದ ಸಂಕೇತವಾದ ಪರಶಿವನ ಮಹಿಮೆಯನ್ನು ತಿಳಿಸಲು ಶಿವ ಪುರಾಣ ಹಾಗೂ ನಿರಾಕಾರ ಸತ್ಯವನ್ನು ಆರಾಧಿಸುವ ಲಿಂಗ ಪುರಾಣ. 18 ಪುರಾಣಗಳಲ್ಲೇ ಅತಿ ದೊಡ್ಡದಾದ ಕಾರ್ತಿಕೇಯನ ಶೌರ್ಯ ಸಾರುವ ಸ್ಕಂದ ಪುರಾಣ. ಇದರೊಂದಿಗೆ ಸರ್ವ ಕಲೆಗಳ ವಿಶ್ವಕೋಶದಂತಿರುವ ಅಗ್ನಿ ಪುರಾಣ. ಪ್ರಳಯದ ಕಾಲದಲ್ಲಿ ದಾರಿ ತೋರಿಸಿದ ಮತ್ಸ್ಯ ಹಾಗೂ ಕೂರ್ಮ ಅವತಾರಗಳ ಕತೆ ಹೇಳುವ ಮತ್ಸ್ಯ ಪುರಾಣ ಮತ್ತು ಕೂರ್ಮ ಪುರಾಣಗಳನ್ನು ಸೃಷ್ಟಿಸಲಾಗಿದೆ ಎಂದರು. ಇದನ್ನೆಲ್ಲ ಕೇಳುತ್ತಿದ್ದ ತರುಣ ಜಿಜ್ಞಾಸುವಿಗೆ ಕಣ್ತುಂಬಿ ಬಂದಿತು. ಬದುಕಿಗೆ ಒಂದು ಸಂಸ್ಕಾರವನ್ನು, ಜ್ಞಾನದ ಮೋಕ್ಷವನ್ನು ನೀಡಲು ನಮ್ಮ ಸನಾತನ ಧರ್ಮ ಅದೆಷ್ಟೊಂದು ಕಾಣಿಕೆಗಳನ್ನು ನಿಮಗೆ ನೀಡಿದೆ, ಇವುಗಳನ್ನು ಹರಿತು ಬದುಕುವ ಪುಣ್ಯ ಒದಗಿ ಬರಲಿ ಎಂದು ಆಶೀರ್ವದಿಸಿ ಎಂದನು ನಮಸ್ಕರಿಸುತ್ತಾ. ಇಂತಹ ವೇದ ಪುರಾಣಗಳು ನಮ್ಮ ಹೋದಿಗೆ ಹರಿವಿಗೆ ಸಿಗುವಂತಹ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೇವೆ. ಇವುಗಳ ಮಹತ್ವ ಹರಿತು ಅಳವಡಿಸಿಕೊಂಡು ಬದುಕುವುದನ್ನ ಬಂಗಾರವಾಗಿಸಿಕೊಳ್ಳೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ವೇದ ಪುರಾಣಗಳ ದಿವ್ಯ ದರ್ಶನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಕಲರವ ಸರಗೂರಿನ ವಿಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ಕಲರವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೋರು ಪಟ್ಟಣದ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ನಾನು ನಾಗಮ್ಮ, ಸೆಕೆಂಡ್ ಪಿ ಯು ಸಿ ವಿವೇಕ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಸರಗೂರು.
2: ಗಜವದನ ಹೇರಂಬ ವಿಜಯ ಧ್ವಜ ಶತರವಿ ಪ್ರತಿಭಾ, ಗಜವದನ ಹೇರಂಬ ವಿಜಯ ಧ್ವಜ ಶತರವಿ ಪ್ರತಿಭಾ.

ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭಾ ವಿಜಯ ಧ್ವಜ ಶತರವಿ ಪ್ರತಿಭಾ

ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ಹುಟ್ಟಿದ ಕೂಡಲೇ ಕಾಣುವೆವು ತಾಯಿಯ ಮುಖವನ್ನು, ಅಮ್ಮ ಎಂಬ ಎರಡಕ್ಷರದಲ್ಲಿ ತಿಳಿವೆವು ಜಗವನ್ನು. ಹುಟ್ಟಿದ ಕೂಡಲೇ ಕಾಣುವೆವು ತಾಯಿಯ ಮುಖವನ್ನು, ಅಮ್ಮ ಎಂಬ ಎರಡಕ್ಷರದಲ್ಲಿ ತಿಳಿವೆವು ಜಗವನ್ನು. ತಾಯಿಯ ನಂತರ ಕಾಣುವ

ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ನಮನ. ದೇಶಕ್ಕೆ ಹಿತವು ನಿಮ್ಮ ನೆರವು ಸಿಗಲಿ ಎಂದೆಂದು, ದೇಶಕ್ಕೆ ಹಿತವು ನಿಮ್ಮ ನೆರವು ಸಿಗಲಿ ಎಂದೆಂದು. ಭರವಸೆ ನೀಡುವೆ ಇಂದೇ ನಾವು ಸತ್ಪ್ರಜೆಯಾಗುವೆವೆಂದು, ಸತ್ಪ್ರಜೆಯಾಗುವೆವೆಂದು. ಅಕ್ಷರ ಕಲಿಸಿದ ಗುರುಗಳೇ ನಿಮಗೆ ಕೋಟಿ ಕೋಟಿ ನಮನ. ವಿದ್ಯಾ ಬುದ್ಧಿಯ ಕಲಿಸಿದ ನಿಮಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ.

ಪುಟ್ಟ ಪುಟ್ಟ ಗುಂಡಿಗಲಿ ಉಸಿರಣಿತು ಹೋಗೈತೆ, ಮನೆಯು ಮಸನವು ಎರಡು ಒಂದೇ ಆಗೈತೆ. ಕಣ್ಣೀರುಕ್ಕಿ

ನನ್ನ ಜೀವ ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ, ತರತಮ್ಯ ನೀ ಮಾಡಲಿಲ್ಲ.

ಯಾರೇನೋ ಅಂದರ ನಿನಗ ಬಿಡಲಿಲ್ಲ ನೀನಿನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ. ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ್ವ, ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ. ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ. ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ. ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ. ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ.

ಕೇಳುವರೆ, ಇದುವರೆಗೂ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ಕಲರುವ ಕಾರ್ಯಕ್ರಮದಲ್ಲಿ ಸರಕೂರಿನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ಹೊಮ್ಮರಗಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೆಂಪಯ್ಯ ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಮರಗಲ್ಲಿ. ಹಿಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಎಂಬ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಗುರು ಮತ್ತು ಶಿಷ್ಯ ಪರಂಪರೆ ಹೇಗೆ ಆಧುನಿಕ ಭಾರತದ ಮೌಲ್ಯಗಳನ್ನು ಬೆಳಗಿಸಲು ಪೂರ್ವದ ಗುರು ಶಿಷ್ಯ ಪರಂಪರೆಯ ಚಿತ್ರಣವನ್ನು ಸಂಕ್ಷಿಪ್ತವಾಗಿ ನೋಡಲು ಬಯಸುತ್ತೇನೆ. ಆತ್ಮೀಯರೇ, ಭಾರತ ದೇಶ ವಿಶ್ವದ ಅತ್ಯಂತ ಪ್ರಕೃತಿದತ್ತವಾದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು. ಸುಂದರವಾದ ಪ್ರಕೃತಿ, ಬೆಟ್ಟಗುಡ್ಡಗಳು, ನದಿ ನದಗಳನ್ನು ತುಂಬಿಕೊಂಡು ಸೊಬಗಿನಿಂದ ಚೆಲುವಿನಿಂದ ಕೂಡಿರುವಂಥ ಈ ಸುಂದರ ಭಾರತದಲ್ಲಿ ಅದೆಷ್ಟು ತಲೆಮಾರುಗಳು ಕಳೆದು ಹೋಗುವೆ. ಅನಾದಿ ಕಾಲದಿಂದಲೂ ಒಂದಲ್ಲ ಒಂದು ರೀತಿಯ ವಿಸ್ಮಯ ಕೌತುಕಗಳು ನಡೆದಿರುವುದು ನಮ್ಮ ಸಾಹಿತ್ಯ, ಪುರಾಣ, ವಿಜ್ಞಾನಗಳಲ್ಲಿ ನಾವು ಗಮನಿಸುತ್ತಾ ಅರಿತ ವಿಷಯಗಳಾಗಿ ನಿಂತಿವೆ. ಹಾಗೆ ಇಂಥ ಪ್ರಾಕೃತಿಕ ಶ್ರೀಮಂತ ರಾಷ್ಟ್ರವಾದ ಭಾರತವು ಅನೇಕ ಭಾಷೆ ಮತ ವರ್ಗಗಳಿಗೆ ಜನ್ಮ ನೀಡಿ ಇಲ್ಲಿ ಏಕತೆ, ಭಾವೈಕ್ಯತೆ, ಮಾನವತೆ ಇವುಗಳಿಂದ ದೂರ ಸರಿದು ನಿಲ್ಲುವಂಥ ಪರಿಸ್ಥಿತಿಗೆ ಕಾರಣವಾಗಿಬಿಟ್ಟಿದೆ. ಇಂಥ ಒಂದು ಅಮಾನವೀಯ ಮೌಲ್ಯಗಳನ್ನು, ಅಜ್ಞಾನದ ಕಂದಾಚಾರಗಳನ್ನು, ಮೌಢ್ಯಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈ ಅನಿಷ್ಟಗಳನ್ನು ತೊಡೆದಾಕಲು ಗುರು ಶಿಷ್ಯ ಪರಂಪರೆ ಹುಟ್ಟಿಕೊಂಡು ಜನ್ಮ ತಾಳಿ ಭಾರತದ ನೆಲವನ್ನು ಶುಚಿಗೊಳಿಸುವಂಥ ಕಾಯಕವನ್ನು ಮಾಡುತ್ತಾ ಬಂದಿದೆ. ಬಹುಶಃ ಭಾರತದ ಚರಿತ್ರೆ, ಪುರಾಣಗಳು, ರಾಮಾಯಣ, ಮಹಾಭಾರತದಂಥ ಕಾವ್ಯಗಳು, ವೇದ ಉಪನಿಷತ್ತುಗಳು ಇವೆಲ್ಲವನ್ನು ಒಮ್ಮೆ ಅವಲೋಕಿಸಿದಂತೆಲ್ಲ ಭಾರತದ ಸದೃಢ ಮಾನವೀಯ ಮೌಲ್ಯಗಳು, ಮಾನವತೆ ದಾನವತೆಯ ನಡುವಿನ ಸಂಘರ್ಷಗಳು, ಮೇಲು ಕೀಳು, ಬಡವ ಬಲ್ಲಿದ ಎಂಬ ಸಂಘರ್ಷದ ತಲ್ಲಣಗಳು, ತಾಕಲಾಟಗಳು ಹೇಗೆಲ್ಲ ಮಾನವನಲ್ಲಿ ಬಿರುಕನ್ನು, ನೋವನ್ನು ಉಂಟು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇದಕ್ಕೆ ಕಾರಣ ಮನುಷ್ಯನಲ್ಲಿ ಬೆಳೆದುಕೊಂಡ ಅಧಿಕಾರ ದಾಹ, ಜಾತಿ ಮತಗಳೆಂಬ ಕಟ್ಟುಪಾಡುಗಳು, ನಾನು ನನ್ನದು ಎಂಬ ಅಹಂಕಾರ, ನನ್ನ ವರ್ಗ, ನನ್ನ ಮತ, ನನ್ನ ಧರ್ಮ ಎಂಬ ಅಂಧತ್ವ ಇವೆಲ್ಲವೂ ಕೂಡ ಇವನಲ್ಲಿ, ಅಂದರೆ ಭಾರತೀಯನಲ್ಲಿ ಏಕತೆ, ಭಾವೈಕ್ಯತೆ ಅನ್ನುವಂಥ ಈ ದೊಡ್ಡ ಮೌಲ್ಯ ದೂರಾಗಿ ಸ್ವಾರ್ಥ ಮೈಗೂಡುವಂತೆ, ನೆಲೆ ನಿಲ್ಲುವಂತೆ ಆದದ್ದು ಒಂದು ದುರಂತವೇ ಸರಿ. ಹಾಗಾಗಿ ಇಂಥ ಕಂದಾಚಾರಗಳನ್ನು, ಮೌಢ್ಯಗಳನ್ನು, ಸ್ವಾರ್ಥ ಬದುಕನ್ನು ನಿರ್ಮೂಲನೆ ಮಾಡಿ ಭಾರತದಲ್ಲಿ ಭಾವೈಕ್ಯತೆಯ ಬೆಳಕನ್ನು ಚೆಲ್ಲಲು ನಮಗೆ ವೇದ ಅಧ್ಯಯನಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು, ಸಾಹಿತ್ಯ, ಚರಿತ್ರೆ ಸಹಾಯಕವಾಗುತ್ತಾ ಬಂದಿದೆ. ನಮ್ಮ ಮಹಾಭಾರತ ಮತ್ತು ರಾಮಾಯಣಗಳನ್ನು ನೋಡಿದಂತೆಲ್ಲ ಗುರು ಶಿಷ್ಯ ಪರಂಪರೆಯ ಅಮೋಘವಾದ ಚರಿತ್ರೆ ಅಲ್ಲಿ ನಾವು ಕಾಣ್ತಾ ಬರ್ತೀವಿ. ಗುರು ದ್ರೋಣರು ಕೌರವ ಪಾಂಡವರಿಗೆ ಸಕಲ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸಗಳನ್ನು ಮಾಡಿದರೂ ಅವರು ತನ್ನ ಶಿಷ್ಯವರ್ಗ

ಪ್ರೇಮದಿಂದ ಸಕಲ ವಿದ್ಯೆಯ ಪಾರಂಗತನಾದ ಏಕಲವ್ಯನಂತ ನಿಷ್ಕರ್ಮಸ ಶಿಷ್ಯನು ತನ್ನ ಬಡವರ್ಗಕ್ಕೆ, ನಿಷಾದ ವರ್ಗಕ್ಕೆ, ಬೇಡಕುಲಕ್ಕೆ ಹೇಗೆಲ್ಲ ಸಹಾಯಕವಾಗಿ ಬದುಕಬೇಕು, ಇಲ್ಲದವರ ಬದುಕಿನಲ್ಲಿ ಧ್ವನಿಯಾಗಿ ಬೆಳಕಾಗಿ ಉಳಿಯಬೇಕೆಂಬ ಸತ್ಯ ಸಂಗತಿಯನ್ನು ಏಕಲವ್ಯನಂತ ವೀರನಲ್ಲಿ ಕಾಣುತ್ತಾ ಗುರು ಪರಂಪರೆಗೆ ತನ್ನ ಬೆರಳನ್ನೇ ಕತ್ತರಿಸಿಕೊಡುವಂಥ ನಿಸ್ವಾರ್ಥ ಮನೋಭಾವನೆಯ ಏಕಲವ್ಯನು ಪರಶುರಾಮನಿಂದ ವಿದ್ಯೆ ಕಲಿತು ಪರಶುರಾಮರಿಗೆ ನೋವಾಗದಂತೆ ನಡೆದುಕೊಳ್ಳುವಂಥ, ನೋವಿನಲ್ಲೂ ಗುರುವನ್ನು ಕಾಯ್ದುಕೊಳ್ಳುವ ಕರ್ಣನಂಥ ನಿಸ್ವಾರ್ಥ ಮನೋಭಾವವುಳ್ಳ ಶಿಷ್ಯನನ್ನು ನಾವು ಮಹಾಭಾರತದಂಥ ಕಾವ್ಯಗಳಲ್ಲಿ ಕಾಣುತ್ತೇವೆ. ಇಲ್ಲಿ ಗುರುವಿನ ಮೌಲ್ಯ, ಶಿಷ್ಯನ ಹೇಳಿಗೆ, ಈ ಎರಡರ ಮೂಲಕ ನವಭಾರತದ ಕಲ್ಪನೆಗಳನ್ನು ಊಹಿಸಿಕೊಳ್ಳಲು ಅತ್ಯಂತ ಅರ್ಥಪೂರ್ಣ ಎಂದು ಭಾವಿಸುತ್ತೇನೆ. ಅಷ್ಟೇ ಅಲ್ಲ, ರಾಮಾಯಣದಂಥ ದೊಡ್ಡ ಮಹಾಕಾವ್ಯದಲ್ಲೂ ಕೂಡ ಗುರು ವಿಶ್ವಾಮಿತ್ರರ ಸೂಚನೆಯ ಮೇರೆಗೆ ರಾಮ ಲಕ್ಷ್ಮಣರ ವೀರತ್ವ, ಶೌರ್ಯ, ಪರಾಕ್ರಮ ಬೆಳಗುವುದನ್ನು ನಾವು ಕಾಣುತ್ತಾ ಬಂದಿದ್ದೇವೆ. ಮಹರ್ಷಿ ವಾಲ್ಮೀಕಿಯಂಥ ಶ್ರೇಷ್ಠ ಗುರು ಪರಂಪರೆ ರಾಮನ ಮಕ್ಕಳಾದ ವೀರ ಲವ ಮತ್ತು ಕುಶನಿಗೆ, ಲವಕುಶರ ಶಸ್ತ್ರಾಸ್ತ್ರ ವಿದ್ಯೆಗಳಿಗೆ, ಸಕಲ ಶಾಸ್ತ್ರ ವಿದ್ಯೆಗಳಿಗೆ ಕಾರಣರಾಗಿ ತಂದೆಯನ್ನೇ ಮೀರಿಸುವಂಥ ಕಲ್ಯಾಣದ ವಿದ್ಯೆಯನ್ನು ಕಲಿತಂಥ ಲವಕುಶರ ಬದುಕನ್ನು ನಾವು ಕಾಣಬಹುದು. ಹಾಗಾಗಿ ಭಾರತವು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಬೆಳಗಲು ಮಹಾಗುರುವಿನ ಸಾನ್ನಿಧ್ಯ ಅವಶ್ಯವಾಗಿದೆ. ಜಾನಪದ ಕಥೆಗಳಿಗೆ ಬಂದಾಗ ಗುರು ಮಂಟೇಸ್ವಾಮಿಯವರು ಅನೇಕ ಶಿಷ್ಯವರ್ಗವನ್ನು ಪಡೆದು ಉತ್ತರ ದಿಕ್ಕಿನಿಂದ ದಕ್ಷಿಣ ರಾಜ್ಯಕ್ಕೆ ಬಂದು ಕತ್ತಲಾದ ದಕ್ಷಿಣ ರಾಜ್ಯವನ್ನು ಬೆಳಕು ಮಾಡಲು ಪ್ರಯತ್ನಿಸುವಂಥ ಒಂದು ಬಗೆ. ಮಂಟೇಸ್ವಾಮಿಯವರ ಶಿಷ್ಯಂದಿರಲ್ಲಿ ಗುರು ಹಿಡಗಣ್ಣ ರಾಜಪ್ಪಾಜಿ, ತಾಯಿ ದೊಡ್ಡಮ್ಮ ಚೆನ್ನಾಗಮ್ಮ, ವೀರಭದ್ರ ಮತ್ತು ರಾಜಪ್ರಭುಗಳು, ಅಷ್ಟೇ ಅಲ್ಲ ಮಡಿವಾಳೆ ಮಾಚಿದೇವ, ತಮ್ಮ ಅತ್ಯಂತ ಪ್ರಿಯ ಶಿಷ್ಯನಾಗಿ ಸಿದ್ದಪ್ಪಾಜಿಯನ್ನು ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ದೈವತ್ವವನ್ನು ನೀಡುವಂಥ ಜಾನಪದೀಯ ಸಂಸ್ಕೃತಿಯನ್ನು ನಾವು ಕಾಣುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ವಂದನೆಗಳು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯರ ಪರಂಪರೆಯ ಬೆಳಕಿನಲ್ಲಿ ಭಾರತ ಕುರಿತು ಹೊಮ್ಮರಗಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಕೇರವರು ಪ್ರಸ್ತುತಪಡಿಸುವ ಕರುಣಾಳುಪ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ.

ಇದೊಂದು ಮಹಾಭಾರತದ ಉಪಕಥೆ. ಕುರುಕ್ಷೇತ್ರದಲ್ಲಾದಂಥ ಮಾರಣ ಹೋಮ ಯುಧಿಷ್ಠಿರನ ಮನಸ್ಸು ನೋಯಿಸ್ಬಿಡ್ತು. ನಾನು ಏನು ಮಾಡಿದೆ, ನನಗೇನೋ ರಾಜ್ಯ ಬೇಕು ಅಂತ ಸರಿ, ನಾನು ರಾಜ್ಯ ಪಡ್ಕೊಳ್ಳುವಂಥ ಉತ್ಸಾಹದಲ್ಲಿ ಎಷ್ಟೊಂದು ಜನರನ್ನು ಕೊಂದು ಹಾಕಿದ್ನಲ್ಲ ನಾನು, ಛೇ ಇದು ಒಳ್ಳೇದಲ್ಲ ಮಾಡಿದ್ದು. ವೇದವ್ಯಾಸರ ಆಜ್ಞೆ ಮಾಡಿದ್ಮೇಲೆ ಅಶ್ವಮೇಧ ಯಜ್ಞ ಮಾಡಿದ, ಎಲ್ರಿಗೂ ದಾನ ಮಾಡಿದ. ಅವನು ಎಷ್ಟು ಮಟ್ಟಿಗೆ ದಾನ ಮಾಡಿದ್ದ ಅಂದರೆ ಪ್ರಪಂಚದ ಇತಿಹಾಸದಲ್ಲಿ ಹಿಂದೆ ಯಾರೂ ಮಾಡದಂಥ ಪ್ರಮಾಣದಲ್ಲಿ ದಾನವನ್ನು ಧರ್ಮರಾಜ ಮಾಡಿದ್ದ. ದಾನ ಪಡ್ಕೊಂಡವರು ಬಾಯಿ ತುಂಬ ಹೊಗಳಿದ್ರು. ಬ್ರಾಹ್ಮಣರು ಧರ್ಮರಾಜನನ್ನು ಕೊಂಡಾಡ್ತಾ ಆಶೀರ್ವಾದ ಮಾಡಿ, ಇಂಥ ಪವಿತ್ರವಾದ ದಾನವನ್ನು ಇದುವರೆಗೆ ಯಾರೂ ಮಾಡಲಿಲ್ಲಪ್ಪ, ನೀನು ಧನ್ಯನಾದೆ, ಯಜ್ಞ ಯಶಸ್ವಿ ಆಯಿತು ಅಂತ ಹೇಳಿ ಹೋದ್ರಂತ. ಧರ್ಮರಾಜ ಕೂತಿದ್ದಾನೆ, ಆ ಯಜ್ಞ ಕುಂಡದಲ್ಲಿ ಬೂದಿ ಇನ್ನೂ ಇಲ್ಲೇ ಇದೆ. ಕೂತಾಗ ಅದು ಮುಂಗುಸಿ ಬಂತಂತೆ. ಅದರ ದೇಹ ಅರ್ಧ ಬಂಗಾರದಂಗೆ ಹೊಳಿತಿತ್ತು, ಅರ್ಧ ಸಾಮಾನ್ಯವಾಗಿತ್ತು. ಅದು ಬಂದು ಏನು ಮಾಡ್ತು, ಧರ್ಮರಾಜ ನೋಡ್ತಾನೆ ಇದ್ದಾನೆ. ಯಜ್ಞ ಕುಂಡದಲ್ಲಿ ಹೋಯ್ತು, ಬೂದಿ ಮ್ಯಾಲೆ ಹೊರಳಾಡ್ತು, ಹೊರಗೆ ಬಂದು ಮೈ ಜಾಡಿಸ್ಕೊಂತು, ನೋಡ್ಕೊಂತು, ಛೇ ಇದೆಂಥ ಯಜ್ಞ, ಇದೆಂಥ ಜ್ಞಾನ, ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತು. ಧರ್ಮರಾಜನ ಗಾಬರಿ ಆಶ್ಚರ್ಯ, ಅಲ್ಲಯ್ಯ ಇಂಥ ದೊಡ್ಡ ದಾನ, ಇಂಥ ದೊಡ್ಡ ಯಜ್ಞ ಮಾಡಿದ್ದು, ದೊಡ್ಡ ದೊಡ್ಡ ಋಷಿಗಳೆಲ್ಲ ಹೊಗಳು ಹೋದ್ರು, ಈ ದಾನವೇ ಅಲ್ವೇ? ಮುಂಗ್ಸಿ ಹೇಳ್ದಂತೆ ಆ ಬಡಬ್ರಾಹ್ಮಣ ಮಾಡಿದ ದಾನಕ್ಕೆ ಹೋಲಿಸಿದ್ರೆ ಇದೆಂಥ ದಾನ ಅಯ್ಯ ನಿಂದು ಅಂತಂತ. ಯಾವ ಬ್ರಾಹ್ಮಣ, ಏನು ದಾನ ಅಂತ ಧರ್ಮರಾಜ ಕೇಳಿದ. ಮುಂಗ್ಸಿ ಹೇಳ್ತು, ಬಹಳ ವರ್ಷಗಳ ಹಿಂದೆ ಇದೇ ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಸಂಸಾರ ಇತ್ತು. ಇಲ್ಲಿ ಮನೆಯಲ್ಲಿ ಹೆಂಡತಿ ಮಗ ಸೊಸೆ ಒಂದಿಗೆ ಬ್ರಾಹ್ಮಣ ತೃಪ್ತಿಯಿಂದಿದ್ದ, ನಾಲ್ಕೇ ಜನ. ದೇಶದಲ್ಲಿ ಒಂದ್ಸಲ ಅತ್ಯಂತ ಬರಗಾಲ ಬಿತ್ತು, ಹಿಂದೆಂದು ಕಂಡರಿಯದಂಥ ಬರಗಾಲ ಬಿದ್ದಿತ್ತು. ಎರಡು ದಿನಕ್ಕೊಂದು ಹೊತ್ತು ಕೂಡ ಊಟ ಸಿಗೋ ಸಾಧ್ಯ ಇರಲಿಲ್ಲ, ಕೆಲವೊಮ್ಮೆ ಅದೂ ಸಿಗ್ತಿರ್ಲಿಲ್ಲ. ಆದರೂ ಈ ಬ್ರಾಹ್ಮಣನ ಸಂಸಾರದವರು ಭಗವಂತನ ನಂಬಿ ಸಾತ್ವಿಕ ಜೀವನ ನಡೆಸ್ತಾ ಇದ್ದರು. ಒಂದು ದಿನ ಬ್ರಾಹ್ಮಣನಿಗೆ ಒಂದಿಷ್ಟು ಒಂದು ಮುಷ್ಟಿಯಷ್ಟಿಷ್ಟು ಭಿಕ್ಷೆಯಲ್ಲಿ ದೊರಕಿತ್ತು. ಹೆಂಡತಿ ಅದನ್ನೇ ಬೇಯಿಸಿ ಎಲ್ಲರೂ ಒಂದೊಂದು ತುತ್ತು ಮಾಡಿಟ್ಲಂತೆ. ನಾಲ್ಕೇ ತುತ್ತು ಇರೋದು, ನಾಲ್ಕು ತುತ್ತು ಮಾಡಿಟ್ಲು. ಇನ್ನೇನು ಊಟಕ್ಕೆ ಕೂಡಬೇಕು ಅನ್ನುವಾಗ ಒಬ್ಬ ಅತಿಥಿ ಒಳಬಂದ. ಅತಿಥಿ ಬಂದಾಗ ಬ್ರಾಹ್ಮಣ ಎದ್ದು ಆಧಾರದಿಂದ ಬರಮಾಡಿಕೊಂಡು ಕುಳ್ಳರಿಸಿದಂತೆ. ಬ್ರಾಹ್ಮಣ ತನ್ನ ಪಾಲಿನ ಆಹಾರ ಇತ್ತಲ್ಲ ಒಂದು ತುತ್ತು ಅತಿಥಿ ಕೊಟ್ಟ. ನೋಡಿದ ಅತಿಥಿ ಹಸಿವು ಏನೂ ಹಿಂಗಿರಲಿಲ್ಲ. ಅದು ನೋಡಿ ತಕ್ಷಣ ಬ್ರಾಹ್ಮಣನ ಹೆಂಡತಿ ತನ್ನ ಪಾಲಿನ ಹಿಟ್ಟನ್ನು ಕೊಟ್ಲು. ಇನ್ನು ಅತಿಥಿ ಅರ್ಧ ಹೊಟ್ಟೆ ತುಂಬಲಿಲ್ಲ ಅಂತ ಅನಿಸ್ತು. ತಕ್ಷಣ ಬ್ರಾಹ್ಮಣನ ಮಗ ಬಂದು ತನ್ನ ಪಾಲಿನ ಕೊಟ್ಟ. ನಂತರ ಸೊಸೆ ತನ್ನ ಪಾಲಿನ ತುತ್ತನ್ನು ಕೊಟ್ಲು, ನಮಸ್ಕಾರ ಮಾಡಿದರು. ನಂತರ ಬ್ರಾಹ್ಮಣ ಹೇಳಿದ, ಸ್ವಾಮಿ ಇನ್ನು ನಮ್ಮ ಹತ್ರ ಕೊಡೋಕೆ ಏನೂ ಉಳಿದಿಲ್ಲ, ನಮ್ಮ ಅಶಕ್ತತೆಯನ್ನು ಕ್ಷಮಿಸ್ಬೇಕು ನೀವು ಅಂತ ಕೈ ಮುಗಿದ. ಆಗ ಅತಿಥಿ ಎದ್ದಿಂತು ತನ್ನ ನಿಜರೂಪವನ್ನು ತೋರಿಸಿದಂತೆ, ಅದ ಸಾಕ್ಷಾತ್ ಯಮ ಧರ್ಮ. ನಿಮ್ಮ ಆತಿಥ್ಯಕ್ಕೆ ನಾನು ಮೆಚ್ಚಿದ್ದೇನೆ ಮಕ್ಕಳೇ, ಈ ದೇಹದ ಬವಣೆನೇ ಸಾಕು ನಿಮ್ದು, ಎಷ್ಟು ಬಡತನ ಸಾಕಿನ, ನಿಮಗಾಗಿ ಸ್ವರ್ಗದ ಬಾಗಿಲು ಬಂದಿದೆ, ವಿಮಾನ ಬಂದಿದೆ, ನಡೀರಿ ಹೋಗೋಣ ಅಂತ ಹೇಳಿ ಅವ್ರನ್ನ ದೇಹ ಸಮೇತವಾಗಿ ಸ್ವರ್ಗಕ್ಕೆ ಕರೆದೊಯ್ದಂತೆ. ಆಗ ನಾನು ಬಿಲದಲ್ಲಿದ್ದೆ, ಹೊರಗೆ ಬಂದು ಅತಿಥಿ ಎಲೆ ಊಟ ಮಾಡುವಾಗ ಹೊರಗೆ ಬಿದ್ದಿತ್ತಲ್ಲ ಒಂದಿಷ್ಟು ಪುಡಿ, ಆ ಹಿಟ್ಟಿನ ಪುಡಿ, ಅದರಲ್ಲಿ ಹೊರಳಾಡಿದೆ. ಹೊರಳಾಡಿದಾಗ ನಾನು ಅರ್ಧ ದೇಹ ಬಂಗಾರ ಆಗೋಯ್ತು, ಇನ್ನು ಅರ್ಧ ಆಗುವಷ್ಟು ಪುಡಿ ಇಲ್ಲ ಅಲ್ಲಿ. ಅಂದಿನಿಂದ ಇಲ್ಲಿವರೆಗೂ ನಾನು ಅನೇಕ ಪವಿತ್ರ ಸ್ಥಳಗಳಿಗೆ, ಶ್ರೇಷ್ಠ ಯಜ್ಞಗಳಿಗೆ ಹೋಗಿ ಹೊರಡಾಡಿ ಹೊರಡಾಡಿ ಇನ್ನು ಅರ್ಧ ದೇಹವನ್ನು ಬಂಗಾರ ಮಾಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿ ವಿಫಲ ಆಗಿ ಹೋಗಿದ್ದೇನೆ. ಧರ್ಮರಾಜ, ನಿನ್ನ ದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿ ಆಸೆಯಿಂದ ಓಡಿ ಬಂದಪ್ಪ, ಆದರೆ ನಿನ್ನ ದಾನ ಆ ಬ್ರಾಹ್ಮಣನ ದಾನಕ್ಕೆ ಯಾವ ರೀತಿಯೂ ಸಮನಾದದ್ದಲ್ಲ ಅಂತ ಹೇಳಿದ್ದಂತೆ. ಕೇಳಿದ್ರೆ ದಾನ ಅನ್ನುವಂಥದ್ದು ನಮ್ಮಲ್ಲಿ ಹೆಚ್ಚಾಗಿರುವ ಹಣವನ್ನು ಪ್ರದರ್ಶನೆ ಮಾಡುವಂಥ ಕೆಲಸ ಅಲ್ಲ, ನಮ್ಮದಾದಂಥದ್ದು, ನಮಗಾಗಿ ಇಟ್ಕೊಂಡಂಥ ವಸ್ತುವಿನಿಂದ ಎತ್ತಿಕೊಡೋದಿದೆಯಲ್ಲ ಅದು ಬಹುದೊಡ್ಡ ದಾನ, ಅದು ತ್ಯಾಗದ ಒಂದು ಪವಿತ್ರ ರೂಪ. ಯಾವಾಗಲೂ ತಿಳ್ಕೋಬೇಕು, ದಾನ ಅಂದರೆ ಹೆಚ್ಚಿಗೆ ದುಡ್ಡನ್ನು ಕೊಡೋದಲ್ಲ, ನನಗಾಗಿ ಇಟ್ಕೊಂಡದ್ದನ್ನು ಎತ್ತಿಕೊಡೋದಿದೆಯಲ್ಲ ಅದು ತ್ಯಾಗ, ತ್ಯಾಗವೇ ಶ್ರೇಷ್ಠ ದಾನ ಆಗುವಂಥ

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
7: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ, ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
8: ಎತ್ತ ತಾಯಿಯ ನೆನಪಾಗಿ ನೊಂದು ಹೋತಲ್ಲ ಮನ ಕರಗಿ, ಬರುದಿಲ್ಲ

ಪಟ್ಟಾಳಲ್ಲ, ಕುಲಿನಾಲಿ ಮಾಡಿದಳಲ್ಲ, ಎದೆ ಹಾಲುನಿಸಿ ಬೆಳೆಸಿದಳಲ್ಲ, ನನಸಲ ಹೂವಾಕಿ ಕಷ್ಟಪಟ್ಟಾಳಲ್ಲ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ, ತರತಮ್ಯ ನೀ ಮಾಡಲಿ.

0: ಬೆಳೆಸಿದಿ ಒಳ್ಳೆ ದಾರಿಯಲಿ, ತಂದೆ ಇಲ್ಲ ಅಂತ ನಮ್ಮನ್ನ ಕೈ ಬಿಡಲಿಲ್ಲ ನೀನು, ಯಾರೇನೋ ಅಂದರ ನಿನಗ ಬಿಡಲಿಲ್ಲ ನೀನಿನ ಗುರಿನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ, ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
2: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಆದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಮೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಛ ಭಾಗ 31 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೋತಾ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು

0: ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವಂತಹ ವಾಚಾರವಾಗ್ಮಯ ನಮ್ಮ ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ, ಕನ್ನಡ ಸಾಹಿತ್ಯದ ಆಸ್ತಿಯಾಗಿದೆ. ಪಂಡಿತರು ಮಾತ್ರ ಬರೆಯುತ್ತಿದ್ದಂತಹ ಸಾಹಿತ್ಯವನ್ನು ಸಾಮಾನ್ಯರು ಬರೆಯಬಹುದೆಂದು 12ನೇ ಶತಮಾನದಲ್ಲಿ ತೋರಿಸಿದಂತಹ ಅನುಭಾವ ಸಾಹಿತ್ಯ ವಚನ ಸಾಹಿತ್ಯ. ದೇಶಿ ಸಾಹಿತ್ಯ ಅದೊಂದು ವಚನ ಸಾಹಿತ್ಯ. ಶರಣರು ಆತ್ಮ ಪರಮಾತ್ಮರ ಕೇಂದ್ರವಾಗಿದ್ದ ಆಧ್ಯಾತ್ಮ ಸಿದ್ಧಾಂತವನ್ನು ಸಮಾಜ ಕೇಂದ್ರಿತ ಅನುಭಾವ ಸಿದ್ಧಾಂತವಾಗಿಸಿದರು. ವ್ಯಕ್ತಿ ಕಲ್ಯಾಣದ ಜೊತೆಗೆ ಸಮಾಜದ ಕಲ್ಯಾಣದೆಡೆಗೆ ಶರಣರು ತಮ್ಮ ದೃಷ್ಟಿಕೋನವನ್ನು ಅರಿಸಿದರು. ವಚನ ಸಾಹಿತ್ಯ ಸೃಷ್ಟಿಯಾದದ್ದು ಕೇವಲ ಸಾಹಿತ್ಯದ ದೃಷ್ಟಿಯಿಂದಲ್ಲ, ವ್ಯಕ್ತಿ ಮತ್ತು ಸಮಾಜದ ಪರಿವರ್ತನೆಯ ದೃಷ್ಟಿಯಿಂದ. ಹಾಗಾಗಿ ಇಂದಿಗೂ ಕೂಡ ವಚನ ಸಾಹಿತ್ಯ ಜೀವಂತ ಸಾಹಿತ್ಯವಾಗಿದೆ, ಅಚ್ಚ ಹಸಿರಿನ ಸಾಹಿತ್ಯವಾಗಿದೆ. ಪ್ರತಿಯೊಬ್ಬರನ್ನು ಉನ್ನತದ ಚಿಂತನೆಯಡೆಗೆ ಸಾಗಿಸುವ ಶಕ್ತಿ ವಚನಗಳಿಗಿದೆ. ವ್ಯಕ್ತಿಯ ಜೀವನವನ್ನು ಸುಂದರ ಜೀವನವನ್ನಾಗಿಸುವ ಅಮೃತತ್ವ ಅದರಲ್ಲಿ ಅಡಗಿದೆ. ಇಂತಹ ವಚನಗಳನ್ನು ಜನಮಾನಸಕ್ಕೆ ತರುವಂತಹ ದೃಷ್ಟಿಯಿಂದ ಜನ ಧ್ವನಿಯವರು ವಚನ ವೈಭವ ಎನ್ನುವ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಶರಣರ ವಚನಗಳಿಗೆ ಕಂಠ ನೀಡುವ ಸೌಭಾಗ್ಯವನ್ನು ನನಗೆ ಕರುಣಿಸಿರುವುದು ನನ್ನ ಭಾಗ್ಯ ಎಂದು ಭಾವಿಸಿದ್ದೇನೆ. ವಚನ ವೈಭವವನ್ನು ಆಲಿಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿರುವಂತಹ ಎಲ್ಲ ಶ್ರೋತೃವರ್ಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಳೆದ 30ನೇ ನುಡಿ ಸಂಚಿಕೆಯಲ್ಲಿ ಕರ್ಮಯೋಗಿ ಎಂದೇ ಹೆಸರಾದಂತಹ ಶರಣ ಸಿದ್ಧರಾಮರ ವಚನ ವಿಚಾರಗಳ ಬಗ್ಗೆ ತಿಳಿಯಲು ನಾವು ಪ್ರಯತ್ನಿಸಿದೆವು. ಇಂದಿನ 31ನೇ ನುಡಿ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರ ವಚನ ಸಾಹಿತ್ಯದ ವೈಭವವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಕರ್ನಾಟಕ ಸರ್ಕಾರವು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ 20,000 ವಚನಗಳ 10,000 ಪುಟಗಳನ್ನೊಳಗೊಂಡಂತಹ 15 ಸಂಪುಟಗಳ ಸಮಗ್ರ ವಚನ ಸಂಪುಟವನ್ನು 1993ರಲ್ಲಿ ಪ್ರಕಟಿಸಿ ವಚನಗಳು ಎಲ್ಲರ ಮನೆ ಮನಗಳಿಗೆ ಮುಟ್ಟಿಸುವ ಶ್ರೇಷ್ಠ ಕಾರ್ಯವನ್ನು ಹಮ್ಮಿಕೊಂಡಿರುವ ವಿಷಯ ತಮಗೆಲ್ಲ ತಿಳಿದಿರುವಂತಹ ಅದೇ ಆಗಿದೆ. ಇದರಲ್ಲಿ 7ನೇ ಸಂಪುಟ ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಜೇಡರ ದಾಸಿಮಾರರ 176 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಜೇಡರ ದಾಸಿಮಯ್ಯನವರನ್ನು ಕೆಲವೆಡೆ ದೇವರ ದಾಸಿಮಯ್ಯ ಎಂದು ಕೂಡ ಹೆಸರಿಸಲಾಗಿದೆ. ಇವರು ಭಕ್ತಿ ಭಂಡಾರಿ ಬಸವಣ್ಣನವರಿಗಂತಲೂ ಹಿಂದಿನವರು. ಇವರು ಶಿವನಿಂದ ತವನಿಧಿಯನ್ನು ಅಂದರೆ ಬಯಸಿದ್ದನ್ನು ನೀಡುವ ನಿಧಿಯನ್ನು ಪಡೆದು ದಾಸೋಹ ಮಾಡುತ್ತಿದ್ದರು ಎನ್ನುವ ವಿಚಾರವನ್ನು ಅವರ ವಚನಗಳಲ್ಲಿ ಹಾಗೂ ಅನೇಕ ವಿಚಾರಗಳಲ್ಲಿ ನಾವು ಕಾಣಬಹುದಾಗಿದೆ. ಇವರು ವೃತ್ತಿಯಲ್ಲಿ ನೈಗೆ ಕೆಲಸವನ್ನು ಮಾಡುತ್ತಿದ್ದರೆ ಇವರ ಪತ್ನಿ ದುಗ್ಗಳಿಯು ಕೂಡ ವಚನವನ್ನು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ದಾಸಿಮಯ್ಯನವರ ವಚನಗಳು ಮೌಲ್ಯಯುತವಾಗಿದ್ದು ಬಸವ ಪೂರ್ವದ ಶ್ರೇಷ್ಠ ವಚನಕಾರರೆನಿಸಿದ್ದಾರೆ. ಬಸವಣ್ಣನ ಕಾಲಘಟ್ಟದ ಶರಣರಿಗೆ ದಾಸಿಮಾರ್ಯರ ವಚನಗಳು ಮಾರ್ಗದರ್ಶಕವಾಗಿವೆ. ಅವರು ಕೂಡ ವಚನಗಳನ್ನು ಬರೆಯಲು ಪ್ರೇರಣೆ ನೀಡಿದ್ದನ್ನು ನಾವು ಕಾಣಬಹುದಾಗಿದೆ. ಇವರ ವಚನಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮದ ತಾತ್ವಿಕ ಸಿದ್ಧಾಂತಗಳನ್ನು ಕಾಣಲು ಅಷ್ಟಾಗಿ ಬರುವುದಿಲ್ಲ.

ಆದರೆ ಅಂದಿನ ಸಾಮಾಜಿಕ ಜೀವನದ ಚಿತ್ರಣವನ್ನು ನೋಡಬಹುದಾಗಿದೆ. ದಾಸಿಮಾರರ ಕೆಲವು ವಚನಗಳ ವಿಚಾರಗಳನ್ನು ತಿಳಿಯಲು ನಾವು ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬ ಶರಣರಂತೆ ದಾಸಿಮಯ್ಯನವರು ಕೂಡ ಗುರುವಿನ ಬಗ್ಗೆ ಅಪಾರವಾದ ಭಕ್ತಿ ನಿಷ್ಠೆಯನ್ನು ಒಳಗೊಂಡಿರುವುದನ್ನು ನಾವು ಅವರ ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಗುರುವಿನ ಬಗೆಗೆ ಅನೇಕ

ಲಿಂಗ ಕಾರಣ ರಾಮನಾಥ ಎನ್ನುತ್ತಾರೆ. ಹೇಗೆ ಹುಲ್ಲನ್ನು ಕೆಂಡದ ಮೇಲೆ ಇರಿಸಿದರೆ ಆ ಕೆಂಡ ಆ ಹುಲ್ಲನ್ನು ತನ್ನಲ್ಲೇ ಲೀನ ಮಾಡಿಕೊಳ್ಳುತ್ತದೋ, ತನ್ನಲ್ಲೇ ಸೇರಿಸಿಕೊಳ್ಳು ಬಿಡುತ್ತದೋ, ಹಾಗೆಯೇ ಗುರುವಿನ ಶ್ರೀಪಾದದ ಮೇಲೆ ಈ ದೇಹವನ್ನು ತಂದಿರಿಸಿದರೆ ಈ ದೇಹವು ಲಿಂಗಮಯವಾಗುತ್ತದೆ ಎನ್ನುತ್ತಾರೆ ದಾಸಿಮಯ್ಯನವರು. ಹೀಗೆ ಗುರುವಿನ ಪಾದಸ್ಪರ್ಶ ಅದೊಂದು ಪರುಷ ಎನ್ನುತ್ತಾರೆ ದಾಸಿಮಯ್ಯನವರು. ಮತ್ತೊಂದು ವಚನದಲ್ಲಿ ಗುರು ಮಹಿಮೆಯನ್ನು ಹೀಗೆ ಹೇಳುತ್ತಾರೆ. ಹಸಿವೆಂಬ ಎಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಅಪಾದ ಮಸ್ತಕಕ್ಕೆ. ಹಸಿವಿಗನ್ನವನಿಕ್ಕಿ ವಿಷವನ್ ಇಳುಹಬಲ್ಲೊಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ, ಗಾರುಡಿಗ ಕಾಣ ರಾಮನಾಥ ಎನ್ನುತ್ತಾರೆ. ಹಸಿವು ಎನ್ನುವಂತಹ ಎಬ್ಬಾವು ಬಸುರ ಅಂದರೆ ಹೊಟ್ಟೆಯನ್ನು ಹಿಡಿದಡೆ ವಿಷವೇರಿತ್ತು ಎನ್ನುತ್ತಾರೆ. ಮನುಷ್ಯನಿಗೆ ಬರೀ ಹೊಟ್ಟೆಯ ಹಸಿವೇ ಇರುವುದಿಲ್ಲ, ಅವನಿಗೆ ಆಸೆ ಬಯಕೆಗಳ ಹಸಿವು, ದ್ರವ್ಯದ ಹಸಿವು, ಅಧಿಕಾರದ ಹಸಿವು, ಹೀಗೆ ಅನೇಕ ಹಸಿವುಗಳು ಅವನನ್ನು ಕಾಡಿಸುತ್ತವೆ. ಈ ಕಾಡಿಸುವುದನ್ನೇ ಇಲ್ಲಿ ವಿಷ ಎನ್ನುತ್ತಾರೆ. ಇಂತಹ ಹಸುವಿನಿಂದ ಉಂಟಾಗುವಂತಹ ವ್ಯಥೆ, ನೋವು, ಕೋಪ ಇವು ತಲೆಗೆ ಇರುತ್ತದೆ ಎನ್ನುತ್ತಾರೆ ಸಿದ್ಧರಾಮರು. ಗುರು ಮಾತ್ರ ಇಂತಹ ಹಸಿವಿಗೆ ಅನ್ನವನ್ನೆಕ್ಕಿ ಅಂದರೆ ಏನನ್ನು ನೀಡಬೇಕೋ ಅದನ್ನು ನೀಡುವಂತಹ ಶಕ್ತಿ ಆ ಗುರು ಎನ್ನುವಂತಹ ವ್ಯಕ್ತಿಯಲ್ಲಿರುತ್ತದೆ ಎನ್ನುತ್ತಾರೆ. ಇದನ್ನೇ ಇಲ್ಲಿ ಗಾರುಡಿಗ ಎನ್ನುತ್ತಾರೆ. ಗಾರುಡಿಗ ಎಂದರೆ ಹಾವನ್ನು ಆಡಿಸುವಂತಹ ವ್ಯಕ್ತಿ. ಹೇಗೆ ವಿಷವನ್ನು ಎರಿದಂತಹ ಅವನು ಕೂಡ ತನ್ನ ನಿಯಂತ್ರಣಕ್ಕೆ ಹೇಗೆ ತಳ್ಳಿಕೊಳ್ಳುತ್ತಾನೋ ಹಾಗೆ ಗುರುಗಳು ಕೂಡ ಮನುಷ್ಯನ ಹಸಿವನ್ನು ನೀಗಿಸಿ ಅವನಿಗೆ ಏರಿರುವಂತಹ ಕೋಪ ತಾಪಗಳೆಂಬ ವಿಷವನ್ನು ನೀಗಿಸಬಲ್ಲಂತಹ ಶಕ್ತಿ ಗುರುವಿಗೆ ಮಾತ್ರ ಇದೆ ಎನ್ನುವುದನ್ನು ದಾಸಿಮಯ್ಯನವರು ತಮ್ಮ ವಚನ ಸಾಹಿತ್ಯದ ಮೂಲಕ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನದಲ್ಲಿ ಗುರು ಮಾತ್ರ ನಮ್ಮೊಳಗಿನ ಚೈತನ್ಯ ಶಕ್ತಿಯನ್ನು ಪ್ರಕಟಿಸಬಲ್ಲ ಎನ್ನುತ್ತಾರೆ. ವಚನ ಹೀಗಿದೆ. ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯ ವಿಪ್ಯದು ಇದ್ದರೇನು, ಅದು ಕೂಡುವರೆ ಗುರುವಿನಂದಲ್ಲ ದಾಗದು ಕಾಣ ರಾಮನಾಥ, ಗುರುವಿನಂದಲ್ಲ ದಾಗದು ಕಾಣ ರಾಮನಾಥ. ಹೀಗೆ ದಾಸಿಮಾರರು ಬ್ರಹ್ಮಾಂಡದೊಳಗೆ ಸೂರ್ಯನ ಬೆಳಕು ಹೇಗಿರುತ್ತದೋ ಹಾಗೆಯೇ ಶಿವನ ಚೈತನ್ಯ ಶಕ್ತಿ ಸರ್ವರಲ್ಲಿಯೂ ಇರುತ್ತದೆ ಎನ್ನುತ್ತಾರೆ. ಆದರೆ ಆ ಇರುವಿಕೆಯನ್ನು ತೋರಿಸುವಂತಹ ಶಕ್ತಿ ಗುರುವಿಗೆ ಮಾತ್ರ ಇದೆ ಎನ್ನುತ್ತಾರೆ. ಹೀಗೆ ಗುರುವಿನ ಶಕ್ತಿಯನ್ನು ದಾಸಿಮಾರರು ತಮ್ಮ ಸರ್ವಶ್ರೇಷ್ಠ ವಚನಗಳ ಮೂಲಕ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ದೇವರ ದಾಸಿಮಯ್ಯನವರು ಶರಣರ ಮಾತುಗಳು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ತಮ್ಮ ವಚನಗಳ ಮೂಲಕ ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆರಡು ವಚನಗಳನ್ನು ಗಮನಿಸೋಣ. ಒಂದು ಪ್ರಸಿದ್ಧವಾದ ವಚನ. ಕರಿಯನಿತ್ತಡವಲ್ಲೆ ಸಿರಿಯನಿತ್ತಡವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡವಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದ ಅರೆಗಳಿಗೆ ಇತ್ತಡೆ ನಿಮ್ಮನ್ ಇತ್ತೆ ಕಾಣ ರಾಮನಾಥ, ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ. ಹೀಗೆ ದಾಸಿಮಯ್ಯನವರು ಶರಣರ ನುಡಿಗಳು ಅದೆಷ್ಟು ಮೌಲ್ಯಯುತವಾದುದು ಎನ್ನುವುದನ್ನು ವಚನದ ಮೂಲಕ ತಿಳಿಸಲು ಪ್ರಯತ್ನಿಸಿದ್ದಾರೆ. ಅವರು ಹೇಳುತ್ತಾರೆ, ಆನೆ ಕೊಟ್ಟರೂ ಬೇಡ. ಇಲ್ಲಿ ಆನೆ ಎಂದರೆ ಅಧಿಕಾರ ಎನ್ನಬಹುದು. ಅಧಿಕಾರ ಕೊಟ್ಟರೂ ಬೇಡ, ಶ್ರೀಮಂತತನವನ್ನು ಕೊಟ್ಟರೂ ಬೇಡ, ರಾಜ್ಯ ಕೋಶಾದಿಗಳನ್ನು ಕೊಟ್ಟರೂ ಬೇಡ, ಶರಣರ ನುಡಿ ಕುಸುಮಗಳನ್ನು ಒಂದು ಸ್ವಲ್ಪ ಕಾಲ ಕೊಟ್ಟರೆ ಸಾಕು, ಭಗವಂತ ನಿಮ್ಮನ್ನೇ ಕೊಟ್ಟೇನು ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣರ ನುಡಿಗಳ ಮೌಲ್ಯ ಎಷ್ಟೊಂದು ಅದ್ಭುತವಾದದ್ದು ಎನ್ನುವುದನ್ನು ಅವರು ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದೆಡೆ ಇನ್ನೊಂದು ವಚನ ಗಮನಿಸೋಣ. ಅವರು ಹೇಳುತ್ತಾರೆ, ಕಡೆಗೀಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೇ, ಕಡೆಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ, ಕಡೆಗೀಲು ಕಾಣ ರಾಮನಾಥ. ದಾಸಿಮಯ್ಯನವರು ಹೇಳುತ್ತಾರೆ, ಬಂಡಿಗೆ ಕಡೆಗೀಲು ಅಂದರೆ ಚಕ್ರ ಹೊರಗೆ ಬಾರದಿರ

ಎಂದು ಹಾಕುವಂತಹದ್ದು. ಇದನ್ನು ಹಾಕದಿದ್ದರೆ ಚಕ್ರ ಹೊರಗೆ ಬಂದು ಬಂಡಿ ಕೆಳಗೆ ಬೀಳುತ್ತದೆ, ಅದುವೇ ಬಂಡಿಗೆ ಆಧಾರ. ಅದೇ ರೀತಿ ಕಡುದರ್ಪವನ್ನೊಳಗೊಂಡಂತಹ ಮನುಷ್ಯನಿಗೆ ಶರಣರ ನುಡಿಗಡಣ ಅಂದರೆ ನುಡಿ ಭಂಡಾರ ಕಡೆಗೀಲು ಇದ್ದ ಹಾಗೆ ಎನ್ನುತ್ತಾರೆ. ಯಾರು ಇದನ್ನು ಗಮನಿಸಿ ಶರಣರ ಮಾತುಗಳನ್ನು ಆಲಿಸಿ ಆಚರಿಸಿದರೆ ಆಗ ಬದುಕು ಹಸನಾಗುತ್ತದೆ ಎನ್ನುತ್ತಾರೆ ದಾಸಿಮಯ್ಯನವರು. ಹಾಗಾಗಿ ಗುರುವಿನ ಶರಣರ ನುಡಿಯನ್ನು ಅನುಸರಿಸುವುದು ಬಹಳ ಮುಖ್ಯವಾದದ್ದು. ಅದಕ್ಕೆ ದಾಸಿಮಯ್ಯನವರು ಕ್ರಿಯಾ ಜ್ಞಾನದ ಭೇದವನ್ನರಿತು ನಡೆಯಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ: ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು, ವಾಯು ಸುಳಿಯುವುದಲ್ಲದೆ ಸುಡಲರಿಯದು, ಆ ಅಗ್ನಿ ವಾಯುವ ಕುಡಿದಲ್ಲದೆ ಅಡಿ ಇಡಲೆರಿಯದು. ಈ ಪರಿಯಂತೆ ನರರ್ ಇರುವರೆ ಕ್ರಿಯಾ ಜ್ಞಾನ ಭೇದವ ರಾಮನಾಥ ರಾಮನಾಥ. ಇಲ್ಲಿ ದಾಸಿಮಯ್ಯನವರು ಅಗ್ನಿ ಸುಡುತ್ತದೆ ಆದರೆ ಗಾಳಿಯಂತೆ ಅಡ್ಡಾಡಲಾರದು ಚಲಿಸಲಾರದು, ಅದೇ ರೀತಿ ಗಾಳಿ ಅತ್ಯಂತ ನಿರಾಳವಾಗಿ ಸುಳಿದಾಡಬಹುದೇ ಹೊರತು ಅಗ್ನಿಯಂತೆ ಸುಡಲು ಬರುವುದಿಲ್ಲ. ಮುಂದೆ ಹೋಗಿ ಹೇಳುತ್ತಾರೆ, ಅಗ್ನಿಗೆ ಗಾಳಿ ಕೂಡಿದರೆ ಮಾತ್ರ ಅದು ಅಗ್ನಿಯಾಗಿ ಪ್ರಜ್ವಲಿಸಲು ಸಾಧ್ಯ ಎನ್ನುತ್ತಾರೆ. ಹಾಗೆಯೇ ಕ್ರಿಯೆ ಎನ್ನುವುದು ಅಗ್ನಿಯಾದರೆ ಜ್ಞಾನ ಅದು ವಾಯುವಿನಂತೆ, ಬರೀ ಜ್ಞಾನದಿಂದ ಫಲ ದೊರೆಯದು, ಜ್ಞಾನದಂತೆ ಕ್ರಿಯೆ ಬೆರೆತರೆ ಆಗ ಫಲ ದೊರೆಯುತ್ತದೆ ಎನ್ನುತ್ತಾರೆ. ಹೀಗೆ ಜ್ಞಾನ ಮತ್ತು ಕ್ರಿಯೆ ಬಹಳ ಮುಖ್ಯ ಎನ್ನುತ್ತಾರೆ. ಇಂತಹ ಭೇದವನ್ನು ನಾವು ಅರಿಯಬೇಕು ಎನ್ನುತ್ತಾರೆ ದಾಸಿಮಾರರು. ಒಂದೆಡೆ ದಾಸಿಮಾರರು ಭಕ್ತ ತಾನು ಭಕ್ತನೆಂಬ ಅಹಮ್ಮಿಕೆಯಲ್ಲಿ ಇದ್ದರೂ ಕೂಡ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ವಚನ ಹೀಗಿದೆ: ತಾಯಿ ಗರ್ಭದ ಶಿಶು ತಾಯ ಕುರುಹನರಿಯದು, ಆ ತಾಯಿ ಶಿಶುವಿನ ಕುರುಹನೆಂದೂ ಕೂಡ ಅರಿಯಳು. ಮಾಯಾ ಮೋಹದಲ್ಲಿಪ್ಪ ಭಕ್ತರು ದೇವರನ್ನು ಅರಿಯರು, ಆ ದೇವನು ಆ ಭಕ್ತರನ್ನು ಯಾರೆಂದೂ ಅರಿಯನು ಕಾಣ ರಾಮನಾಥ. ಎಷ್ಟು ಸುಂದರವಾದ ವಚನ! ತಾಯಿ ತನ್ನ ಶಿಶು ತನ್ನದೇ ಗರ್ಭದಲ್ಲಿದ್ದರೂ ಕೂಡ ಆ ಶಿಶು ಗಂಡು ಹೆಣ್ಣು ಎಂದು ಅರಿಯಲಾರಳು. ಅದೇ ರೀತಿ ಆ ಶಿಶುವಿಗೂ ಕೂಡ ತನ್ನ ತಾಯಿ ಯಾರು ಹೇಗಿದ್ದಾಳೆ ಎಂದು ತಿಳಿಯುವುದಿಲ್ಲ. ಅದೇ ರೀತಿ ಮಾಯಾ ಮೋಹದಲ್ಲಿ ಮುಳುಗಿ ದೇವರನ್ನು ಪೂಜಿಸುತ್ತಿದ್ದರೂ ಕೂಡ ಭಕ್ತ ದೇವರನ್ನರಿಯ, ದೇವರು ಭಕ್ತನಡೆಗೆ ಕರುಣೆ ತೋರ ಎನ್ನುತ್ತಾರೆ ದಾಸಿಮಯ್ಯನವರು. ಹೌದು, ಹಾಗಾಗಿ ನಮ್ಮ ಭಕ್ತಿ ಶ್ರದ್ಧೆ ನಿಷ್ಠೆ ಹೀಗೆ ಇದ್ದಾಗ ಮಾತ್ರ ಅದು ಭಕ್ತಿಯಾಗಲು ಸಾಧ್ಯ, ಅದು ದೇವರಡೆಗೆ ಸಾಗಲು ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಅವರು ತಮ್ಮ ಒಂದು ವಚನದಲ್ಲಿ ಎಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ತೀವಿ ಕುಳ್ಳಿರ್ದ ಸಭೆ ಈಯ ಬಲ್ಲುದೆ ದಾನವ, ಸಾವರೆ ಸಂಗ್ರಾಮಕ್ಕೆ ಹೋದವರೆಲ್ಲ ಹಿರಿಯ ಬಲ್ಲರೆ ನೂರಕ್ಕೊಬ್ಬ ಸಹಸ್ರಕ್ಕೊಬ್ಬ, ಹುಣಿಸಿಯ ಹೂವೆಲ್ಲ ಕಾಯಾಗಬಲ್ಲುದೆ, ಅಂತೆಯೇ ಹುಟ್ಟಿದ ಮನುಜರೆಲ್ಲ ನಿಜ ಭಕ್ತರಪ್ಪರೇ ರಾಮನಾಥ ನಿಜ ಭಕ್ತರಪ್ಪರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಅವರು ಹೇಳುತ್ತಾರೆ, ಬಹಳ ಕಷ್ಟಪಟ್ಟು ಒತ್ತಡ ಹೇರಿ ಕುಳ್ಳಿರಿಸಿ ದಾನ ಧರ್ಮದ ಸಭೆ ಮಾಡಿದರೆ ಅವರಿಂದ ದಾನವ ಬಯಸಲು ಸಾಧ್ಯವೇ? ಅವರು ದಾನವ ನೀಡುವರೇ ಧರ್ಮ ಹಂಚುವರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದಲ್ಲವೇ, ಯುದ್ಧಕ್ಕೆ ಹೋಗುವವರೆಲ್ಲ ನನಗೆ ಸಾವು ಬಂದಡೂ ಸರಿ ಎಂದು ನಿರ್ಧರಿಸಿ ಹೋಗುತ್ತಾರೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಸಾಧ್ಯವಿಲ್ಲ. ಹುಣಸೆಯ ಮರದಲ್ಲಿ ಬಿಡುವಂಥ ಹೂವೆಲ್ಲ ಕಾಯಾಗುತ್ತದೆಯೇ ಹಣ್ಣಾಗುತ್ತದೆಯೇ? ಅದೇ ರೀತಿ ಈ ಜಗದಲ್ಲಿ ಹುಟ್ಟುವ ಎಲ್ಲ ಮನುಜರು ನಿಜ ಭಕ್ತರಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ದಾಸಿಮಯ್ಯನವರ ಚಿಂತನೆ ಎಷ್ಟು ಸ್ಪಷ್ಟವಾಗಿದೆ. ಭಕ್ತರಲ್ಲಿ ಡಂಬಾಚಾರಿಗಳು ವೇಷಧಾರಿಗಳು ಇವರುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ.
ನಿಜ ಭಕ್ತ

ಸಿಗುವುದು ದುರ್ಲಭವಾಗುತ್ತಿದೆ. ನಿಜ ಭಕ್ತನ ಮಾನಸಿಕ ಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಕೂಡ ಅವರು ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ಹೇಳುತ್ತಾರೆ, ಅಚ್ಚ ಶಿವೈಕ್ಯಂಗೆ ಹೊತ್ತಾರೆ ಅಮಾವಾಸ್ಯೆ, ಮಠ ಮಧ್ಯಾಹ್ನ ಸಂಕ್ರಾಂತಿ, ಮತ್ತೆ ಅಸ್ತಮಾನ ಪೌರ್ಣಿಮೆ ಹುಣ್ಣಿಮೆ, ಭಕ್ತನ ಮನೆ ಅವನ ಅಂಗಳವೇ ವಾರಣಾಸಿ ಕಾಣ ರಾಮನಾಥ ಎನ್ನುತ್ತಾರೆ. ಇಲ್ಲಿ ದಾಸಿಮಯ್ಯನವರು ನಿಜಭಕ್ತ ಹೇಗಿರುತ್ತಾನೆ, ಅವನ ಮನಸ್ಥಿತಿ ಹೇಗಿರುತ್ತದೆ ಅನ್ನೋದನ್ನು ಬರೆದಿದ್ದಾರೆ. ಅವರು ಹೇಳುತ್ತಾರೆ, ನಿಜಭಕ್ತನ ಮನುಷ್ಯರಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಶಿವರಾತ್ರಿ ಸಂಕ್ರಾಂತಿ ಹೀಗೆ ಹಬ್ಬ ಹರಿದಿನ ತಿಥಿ ವಾರ ಕಾಶಿ ಕೇದಾರ ಹೀಗೆಲ್ಲ ಪರಿಗಣಿಸಿ ಪೂಜಿಸುವುದನ್ನು ಖಂಡಿಸಿ ನಿಜಭಕ್ತನಿಗೆ ಬೆಳಿಗ್ಗೆ ಅಮಾವಾಸ್ಯೆ ಎನ್ನುತ್ತಾರೆ, ಮಧ್ಯಾಹ್ನವೇ ಸಂಕ್ರಾಂತಿ ಎನ್ನುತ್ತಾರೆ, ಸಾಯಂಕಾಲವೇ ಹುಣ್ಣಿಮೆ ಎನ್ನುತ್ತಾರೆ, ಅವನ ಮನೆಯ ಆವರಣವೇ ಅಂಗಳವೇ ಕಾಶಿ ಎನ್ನುತ್ತಾರೆ. ಹೀಗೆ ನಿಜಭಕ್ತ ಎಲ್ಲ ಕಾಲದಲ್ಲೂ ಲಿಂಗದ ಪೂಜೆ ಲಿಂಗದ ನೆನಹಿನಲ್ಲೇ ಇರುತ್ತಾನೆ, ಅದಕ್ಕೆ ವಾರ ತಿಥಿ ಹಬ್ಬ ಎಂದು ಎಣಿಸುವುದಿಲ್ಲ ಎನ್ನುತ್ತಾರೆ. ಹಾಗಾಗಿ ಯಾರು ಈ ರೀತಿ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಎಂದು ಪೂಜಿಸುತ್ತಾರೋ ಅವರು ನಿಜಭಕ್ತರಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ನಿಜಭಕ್ತರು ಶ್ರೇಷ್ಠರು ಎನ್ನುತ್ತಾರೆ. ಒಂದೆಡೆ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲದೆ, ತರುಗಳೆಲ್ಲ ಕೂಡಿ ಕಲ್ಪತರುವಿಗೆ ಸರಿಯಾಗಬಲ್ಲದೆ. ಸರಿಯಿಲ್ಲ ನೋಡ, ನಮ್ಮ ಭಕ್ತರಿಗೆ ನರರು ಸುರರು ಸರಿಯಿಲ್ಲ ನೋಡ. ಪರುಷಕ್ಕೆ ಪಾಷಾಣ ಸರಿಯೇ, ಮರುಜೀವನಿಗೆ ಔಷಧ ಸರಿಯೇ. ಇದು ಕಾರಣ ಶಿವಭಕ್ತರಿಗೆ ಲೋಕದವರು ಸರಿ ಎಂದರೆ ನರಕ ತಪ್ಪದಯ್ಯ ರಾಮನಾಥ, ನರಕ ತಪ್ಪದಯ್ಯ ರಾಮನಾಥ. ಹೀಗೆ ಹೇಳುವ ಮೂಲಕ ದಾಸಿಮಯ್ಯನವರು ಶಿವಭಕ್ತರನ್ನು ಕುರಿತು ಹೇಳುತ್ತಾರೆ, ಮೇರುಗಿರಿಗೆ ಗಿರಿಗಳು ಸಮಾನವೇ, ಕಲ್ಪ ತರುವಿಗೆ ತರುಗಳು ಸಮಾನವೇ, ಮರು ಜೀವನಿಗೆ ಔಷಧಗಳು ಸಮಾನವೇ, ಪರುಷಕ್ಕೆ ಪಾಷಾಣ ಸಮಾನವೇ. ಅದೇ ರೀತಿ ನಮ್ಮ ನಿಜಭಕ್ತರಿಗೆ ಲೋಕದ ನರರು ಸುರರು ಇವರುಗಳು ಸಮಾನರೇ ಎಂದು ಕೇಳುತ್ತಾರೆ. ಹೀಗೆ ಕೇಳುವ ಮೂಲಕ ನಿಜಭಕ್ತರ ಉನ್ನತವಾದಂತಹ ನಿಲುವನ್ನು ತೋರ್ಪಡಿಸಿದ್ದಾರೆ. ಹಾಗೆಯೇ ನಿಜಭಕ್ತರ ಭಕ್ತಿಯನ್ನು ಎಲ್ಲರೂ ಕೂಡ ಅರಿಯಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಕತ್ತೆ ಬಲ್ಲುದೆ ಕಸ್ತೂರಿಯ ವಾಸನೀಯ, ತೊತ್ತು ಬಲ್ಲಳೆ ಗುರು ಹಿರಿಯರು ಉತ್ತಮರೆಂಬುದ, ಭಕ್ತಿಯನ್ನರಿಯದ ವ್ಯರ್ಥ ಜೀವಿಗಳು ನಿಮ್ಮವರನ್ ಎತ್ತಬಲ್ಲರೇ ರಾಮನಾಥ, ನಿಮ್ಮವರನ್ ಎತ್ತಬಲ್ಲರೇ ರಾಮನಾಥ. ಹೀಗೆ ಸಿದ್ಧರಾಮರು ಕತ್ತೆಗೆ ಹೇಗೆ ಕಸ್ತೂರಿಯ ವಾಸನೆ ತಿಳಿದು ಬರುವುದಿಲ್ಲವೋ, ಎಲ್ಲರಿಗೂ ಕೂಡ ಗುಲಾಮಳಂತೆ ಇರುವ ದಾಸಿಗೆ ಗುರು ಹಿರಿಯರು ಉತ್ತಮರು ಎನ್ನುವುದು ಹೇಗೆ ತಿಳಿಯುವುದಲ್ಲವೋ, ಅದೇ ರೀತಿ ಭಕ್ತಿ ಎಂದರೆ ಏನು ಎಂದು ಅರಿಯದ ಮನುಜರಿಗೆ ನಿಜ ಭಕ್ತರ ನಿಲುವು ಹೇಗೆ ತಿಳಿದೀತು ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗೆ ಇನ್ನೊಂದು ವಚನದಲ್ಲಿ ಭಕ್ತಿಯ ಬಗ್ಗೆ ಅರಿತವರಿಗೆ ಭಕ್ತಿಯನ್ನು ಹೇಳಬಹುದೇ ಹೊರತು ಬೇರೆಯವರಿಗೆ ಹೇಳಲು ಬಾರದು ಎನ್ನುತ್ತಾರೆ. ವಚನ ಹೀಗಿದೆ, ಭಕ್ತಿಯ ಬಲ್ಲವರಿಗೆ ಸತ್ಯ ಸದಾಚಾರವ ಹೇಳಿದರೆ ನಂಬುವರು, ನಚ್ಚುವರು, ಮಚ್ಚುವರು. ಭಕ್ತಿಯ ಒಲಬನರಿಯದ ವ್ಯರ್ಥರಿಗೆ ಸತ್ಯ ಸದಾಚಾರವ ಹೇಳಿದಡೆ ಕಚ್ಚುವರಯ್ಯ ಬಗಳುವರಯ್ಯ ಕಾಣ ರಾಮನಾಥ. ಎಷ್ಟು ಸುಂದರವಾದ ವಚನ. ಹೀಗೆ ಹೇಳುವ ಮೂಲಕ ಭಕ್ತಿಯನ್ನು ಅರಿತವರಿಗೆ ಸತ್ಯ ಸದಾಚಾರವ ಹೇಳಿದಡೆ ನಂಬುತ್ತಾರೆ, ನಂಬಿ ಅದನ್ನು ಇಷ್ಟಪಟ್ಟು ಪಾಲಿಸುತ್ತಾರೆ. ಭಕ್ತಿಯೇ ಇಲ್ಲದವರಿಗೆ ಅದರ ಒಳಿತಿನ ಬಗ್ಗೆ ಅದರ ಸದಾಚಾರದ ಬಗ್ಗೆ ತಿಳಿಸಿದರೆ ಮಾತನಾಡಿದರೆ ನಮ್ಮ ಮೇಲೆ ಜಗಳಕ್ಕೆ ತೆಗೆಯುವರು ಕೂಗಾಡುವರು ಎನ್ನುತ್ತಾರೆ. ಇದಕ್ಕೆ ಕಾರಣ ಅನುಭವ ಎನ್ನುತ್ತಾರೆ ದಾಸಿಮಯ್ಯನವರು. ಅನುಭವವಿಲ್ಲದವನಲ್ಲಿ ನಾವು ಏನನ್ನು ಹೇಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾದುದಯ್ಯ. ಹೌದು, ಅನುಭವ ಭಕ್ತಿಗೆ ಆಧಾರ, ಅನುಭವ ಭಕ್ತಿಗೆ ನೆಲವನೆ. ಅನುಭವ ಉಳ್ಳವರ ಕಂಡು ತೂರ್ಯ ಸಂಭಾಷಣೆಯ ಬೆಸಗೊಳ್ಳದಿದ್ದರೆ
ನರಕ

ಇಕ್ಕಯ್ಯ ರಾಮನಾಥ ನರಕದಲ್ಲಿಕ್ಕಯ್ಯ. ಹೀಗೆ ದಾಸಿಮಯ್ಯನವರು ಭಕ್ತಿಗೆ ಅನುಭಾವ ಬಹಳ ಮುಖ್ಯ ಎನ್ನುತ್ತಾರೆ. ಅನುಭಾವವೇ ಭಕ್ತಿಗೆ ಆಧಾರ ಎನ್ನುತ್ತಾರೆ. ಅದುವೇ ಭಕ್ತಿಗೆ ಮೂಲ ನೆಲೆ ಎನ್ನುತ್ತಾರೆ. ಅನುಭಾವವಿಲ್ಲದ ಭಕ್ತಿ ಅದು ತಲೆ ಕೆಳಗು ಎಂದು ಬಿಡುತ್ತಾರೆ. ಅದು ವೇಷಧಾರಿತ್ವ ಎನ್ನುತ್ತಾರೆ. ಅನುಭಾವಿಗಳ ಕೂಡಿ ಸಂಭಾಷಿಸುವುದು ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನುತ್ತಾರೆ. ದಾಸಿಮಯ್ಯನವರು ಅನೇಕ ವಿಚಾರಗಳ ಬಗ್ಗೆ ತಮ್ಮ ವಿಚಾರಧಾರೆಯನ್ನು ಹರಿಸಿದ್ದಾರೆ. ಕೆಲವು ವಿಚಾರಗಳನ್ನು ಗಮನಿಸೋಣ. ಅವರು ತೀರ್ಥದ ಬಗ್ಗೆ ಏನು ಹೇಳುತ್ತಾರೆ? ಒಂದೆಡೆ ಹೇಳುತ್ತಾರೆ, ಸತ್ಯದ ನುಡಿತೀರ್ಥ, ಭಕ್ತಿಯ ನಡೆತೀರ್ಥ, ಮುಕ್ತಿಯ ಪ್ರಸಂಗ ಉಳ್ಳಡೆ ಅದು ತೀರ್ಥ, ಹರಿವ ನದಿ ಅದೆತ್ತಣ ತೀರ್ಥ ರಾಮನಾಥ, ಹರಿವ ನದಿ ಅದೆತ್ತಣ ತೀರ್ಥ ಎನ್ನುತ್ತಾರೆ. ತೀರ್ಥ ಎಂದರೆ ನಾವು ದೇವರನ್ನು ತೊಳೆದ ನೀರು ಎಂದು ತಿಳಿದಿದ್ದೇವೆ. ಆದರೆ ದಾಸಿಮಯ್ಯನವರು ತೀರ್ಥ ಎಂದರೆ ಸತ್ಯದ ನುಡಿ ಎನ್ನುತ್ತಾರೆ, ಭಕ್ತಿಯ ನಡೆ ಎನ್ನುತ್ತಾರೆ, ಅದುವೇ ತೀರ್ಥ. ಅದು ಬಿಟ್ಟು ಹರಿವ ನದಿ ಅದು ಹೇಗೆ ತೀರ್ಥವಾಗಲು ಸಾಧ್ಯ ಎಂದು ಬಿಡುತ್ತಾರೆ. ಮುಕ್ತಿಯ ಪ್ರಸಂಗ ಉಳ್ಳಡೆ ಅಂದರೆ ಯಾರು ಮುಕ್ತಿಯೆಡೆಗೆ ಹೋಗುವಂತಹ ಮಾತುಗಳನ್ನಾಡುತ್ತಾರೋ ಅಂತಹ ಪ್ರಸಂಗಗಳು, ಅಂತಹ ಸಂಭಾಷಣೆಗಳು ಅದು ಮಾತ್ರ ತೀರ್ಥ ಎನ್ನುತ್ತಾರೆ. ಹಾಗಾಗಿ ಅವರು ಹೇಳುತ್ತಾರೆ, ನಡೆ ನುಡಿ ಭಕ್ತಿ ಶುದ್ಧತ್ವವಿಲ್ಲದ ತೀರ್ಥ ಸೇವಿಸಿದರೆ ಅದು ಏನು ಫಲ? ಅದು ಫಲ ನೀಡುವುದಿಲ್ಲ ಎನ್ನುತ್ತಾರೆ. ಹಾಗಾಗಿ ಬಹಳ ಮುಖ್ಯ ನಡೆ ನುಡಿ ಶುದ್ಧವಾಗಿರಬೇಕು ಎನ್ನುತ್ತಾರೆ. ಅದುವೇ ತೀರ್ಥದ ಫಲ ಎಂದು ಬಿಡುತ್ತಾರೆ. ಹಾಗೆ ಸತಿಪತಿಗಳು ಸಮರಸವಾಗಿರುವುದೇ ನಿಜ ಭಕ್ತಿಯ ಪೂಜೆ ಎನ್ನುತ್ತಾರೆ. ವಚನ ಹೀಗಿದೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ, ವಿಷ ಬೆರೆದಂತೆ ಕಾಣ ರಾಮನಾಥ. ಹೀಗೆ ಹೇಳುವ ಮೂಲಕ ಸತಿಪತಿಗಳು ಸಾಮರಸ್ಯದಿಂದ ಇರುವುದೇ ನಿಜ ಭಕ್ತಿ. ಇಲ್ಲವಾದಲ್ಲಿ ಎಷ್ಟೇ ಭಕ್ತಿಯಿಂದ ಪೂಜೆಗೆದರೂ ಅದು ದೇವರಿಗೆ ಸಲ್ಲುವುದಿಲ್ಲ ಎಂದು ಬಿಡುತ್ತಾರೆ. ಕಪಟಿ ಭಕ್ತ ಮತ್ತು ವೇಷಧಾರಿ ಜಂಗಮರ ಬಗ್ಗೆ ಹೀಗೆ ಹೇಳುತ್ತಾರೆ, ದಾಸಿ ವೇಷೆ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಅನ್ಯ ದೈವ ಭವಿಸಂಗ, ಇಷ್ಟುಳ್ಳನ್ನಕ್ಕ ಅವಭಕ್ತನಲ್ಲ ಅವ ಜಂಗಮನಲ್ಲ, ಅವರಿಬ್ಬರ ಮೇಳಾಟವೆಂತೆಂದೆಡೆ ಹಂದಿ ಹಡಿಕೆಯ ತಿಂದು ಅವು ಒಂದರ ಮೋರೆಯನ್ನು ಒಂದು ಮೂಸಿದಂತೆ ಕಾಣ ರಾಮನಾಥ. ಈ ವಚನವನ್ನ ಮತ್ತೊಮ್ಮೆ ಹೇಳೋಣ, ದಾಸಿ ವೇಷಿ ಮದ್ದು ಮಾಂಸ ಸುರೆ ಭಂಗಿ ಹೊಗೆ ಅನ್ಯ ದೈವ ಭವಿಸಂಗ, ಇಷ್ಟುಳ್ಳನ್ನಕ್ಕ ಅವ ಭಕ್ತನಲ್ಲ ಅವ ಜಂಗಮನಲ್ಲ, ಅವರಿಬ್ಬರ ಮೇಳಾಟವೆಂತೆಂದೆಡೆ ಹಂದಿ ಹಡಿಕೆಯ ತಿಂದು ಅವು ಒಂದರ ಮೋರೆಯನ್ನು ಒಂದು ಮೂಸಿದಂತೆ ಕಾಣ ಎನ್ನುತ್ತಾರೆ. ಹೀಗೆ ದಾಸಿಮಯ್ಯನವರು ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ನಾನು ಭಕ್ತ ಎಂದರೆ, ನಾನು ಜಂಗಮ ಎಂದರೆ ಅವ ಭಕ್ತನಾಗಲು ಜಂಗಮನಾಗಲು ಸಾಧ್ಯವಿಲ್ಲ. ಅದು ಭಕ್ತ ಮತ್ತು ಜಂಗಮರ ಆಟವಷ್ಟೇ, ವೇಷಧಾರಿತ್ವವಷ್ಟೇ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಅದು ಹೇಗಿದೆ ಎಂದರೆ ಬೇಸಿಗೆಯನ್ನು ತಿಂದು ಒಬ್ಬರನ್ನೊಬ್ಬರು ಮೂಸಿ ಓ ಸರಿ ಎಂದು ಎನ್ನುವಂತೆ ಇರುತ್ತದೆ ಎನ್ನುತ್ತಾರೆ. ಹೀಗೆ ದಾಸಿಮಯ್ಯನವರು ವೇಷಧಾರಿ ಭಕ್ತರನ್ನು ಜಂಗಮರನ್ನು ಅತ್ಯಂತ ತೀಕ್ಷ್ಣವಾಗಿ ತಿರಸ್ಕರಿಸುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಜಗತ್ತಿನಲ್ಲಿರುವುದೆಲ್ಲ ಭಗವಂತನ ಕೃಪೆಯಿಂದ ದೊರೆತದ್ದು, ಆದರೆ ಅದನ್ನು ನನ್ನದೆನ್ನುವುದು ಎಷ್ಟು ಸರಿ ಎನ್ನುತ್ತಾರೆ ದಾಸಿಮಯ್ಯನವರು. ವಚನ ಹೀಗಿದೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ನಿಂಬೆ ರಾಮನಾಥ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಈ ಭೂಮಿ ಗಾಳಿ ನೀರು ಮಳೆ ಬೆಳೆ ಬೆಳಕು ಇವೆಲ್ಲವೂ ಭಗವಂತ ನೀಡಿದ್ದು,
ಇದನ್ನು ಪಡೆದು ತಿಂದುಂಡು ಬೆಳೆದು

0: ಅಳಿಯು ಕೂಡ ನನ್ನದು ತನ್ನದು ಎಂದು ಅಧಿಕಾರ ಅಹಮ್ಮಿಕೆಯಿಂದ ಮೆರೆಯುವವರು ಆ ಪರಮಾತ್ಮನು ಹೇಗೆ ಮೆಚ್ಚುತ್ತಾನೆ ಎಂದು ಕೇಳುತ್ತಾರೆ. ದಾಸಿಮಯ್ಯನವರು ಯೋಗದ ಬಗ್ಗೆಯೂ ಮಾತನಾಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಅವರು ಹೀಗೆ ಹೇಳುತ್ತಾರೆ ಯೋಗದ ಬಗ್ಗೆ, ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲ್ಲುವ ನೆಟ್ಟನೆ ಮಾಡಿ ಅದೋ ವಾಯುವನ್ನು ಊರ್ಧ್ವಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವ ವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಉನ್ಮನೆಯ ಸ್ಥಾನದಲ್ಲಿ ಬಂಧನವಂ ಮಾಡಿ ಅಂತರ್ಬಾಹ್ಯ ವ್ಯಾಪಾರವಳಿದುದೆ ನಿಂದುದೆ ಯೋಗ ಕಾಣ ರಾಮನಾಥ, ಯೋಗ ಕಾಣ ರಾಮನಾಥ. ಹೀಗೆ ದಾಸಿಮಯ್ಯನವರು ಯೋಗದ ಬಗ್ಗೆ ತಿಳಿಸಿರುವುದನ್ನು ನೋಡಿದರೆ ದಾಸಿಮಯ್ಯ ಬರೀ ಭಕ್ತರಲ್ಲ ಯೋಗಿಗಳು ಎನ್ನುವುದು ಕೂಡ ಕಂಡುಬರುತ್ತದೆ. ಅವರು ಹೇಳುತ್ತಾರೆ, ಸ್ವಸ್ತಿಕಾಸನದಲ್ಲಿ ಬೆನ್ನು ನೇರ ಮಾಡಿ ಅತ್ಯತ್ತ ಚಲಿಸದೆ ಸ್ಥಿರವಾಗಿ ಕುಳಿತು ಅಪಾನ ವಾಯುವನ್ನು ಪ್ರಾಣವಾಯುವಿನ ಜೊತೆ ಮಿಲನ ಮಾಡಿಸಿ ಅದನ್ನು ಊರ್ಧ್ವಮುಖ ಮಾಡಿ, ಅಂದರೆ ಮೇಲೆ ಶಿರಭಾಗದ ಕಡೆಗೆ ಹೋಗುವ ಹಾಗೆ ಮಾಡಿ ಕಂಠ ಬಂಧಿಸಿ, ಇದಕ್ಕೆ ಉಡ್ಡಯನ ಬಂಧ ಅಂತ ಕರೀತಾರೆ, ಹೃದಯದಲ್ಲಿ ನಿಲ್ಲಿಸಬೇಕು. ಅಂತರಂಗ ಮತ್ತು ಬಹಿರಂಗದ ಆಲೋಚನೆಗಳನ್ನು ನಿಲ್ಲಿಸಿ ಶೂನ್ಯದಲ್ಲಿ ಮನವನಿರಿಸುವುದೇ ಯೋಗ ಎನ್ನುತ್ತಾರೆ. ದಾಸಿಮಯ್ಯನವರು ಬಳಸಿರುವ ಪದಗಳು ಯೋಗದ ಉನ್ನತ ಮಟ್ಟದ ಪದಗಳಾಗಿವೆ. ಅವರು ಯೋಗದ ಸಾಧಕರಾಗಿರುವುದನ್ನು ಈ ಪದಗಳು ತೋರಿಸುತ್ತವೆ. ಹಾಗಾಗಿಯೇ ಅವರ ವಚನಗಳು ಸಿಕ್ಕಿರುವುದು ಕಡಿಮೆಯಾದರೂ ಪ್ರತಿಯೊಂದು ಕೂಡ ಶ್ರೇಷ್ಠ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಒಂದೆಡೆ ಭಗವಂತನಿಗೆ ಪ್ರಶ್ನಿಸಿರುವುದನ್ನು ಕಾಣುತ್ತೇವೆ. ವಚನ ಹೀಗಿದೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀ ಎನ್ನ ಜಡಿದೊಮ್ಮೆ ನುಡಿಯದಿರಾ, ನೀ ಎನ್ನಂತೆ ಒಮ್ಮೆ ಒಡಲುಗೊಂಡ ನೋಡ ರಾಮನಾಥ, ಒಡಲುಗೊಂಡ ನೋಡ ಎನ್ನುತ್ತಾರೆ. ದಾಸಿಮಯ್ಯನವರು ಹೇಳುತ್ತಾರೆ, ಈ ದೇಹವನ್ನು ಹೊಂದಿದವ ಹಸಿವೆಗೊಳಗಾಗುತ್ತಾನೆ, ಈ ಹಸಿವನ್ನು ಪೂರೈಸಲು ಸುಳ್ಳು ಕಪಟದ ನಡೆ ನಡೆಯಬೇಕಾಗಬಹುದು, ಹೀಗೆ ನೀನು ಮಾಡುತ್ತಿದ್ದೀಯ ಎಂದು ನನ್ನನ್ನು ದೂಷಿಸಬೇಡ, ನೀನು ನನ್ನಂತೆ ದೇಹ ಧರಿಸಿ ಬಾ, ಈ ಜಗಕ್ಕೆ ಬಂದು ಸಾಧಿಸಿ ತೋರಿಸು ಎಂದು ಹೇಳುವ ಮೂಲಕ ಮನುಷ್ಯ ಅನೇಕ ಕಷ್ಟ ಕೂಟಲಗಳ ನಡುವೆಯೂ ಕೂಡ ಸಾಧನೆಯ ಹಾದಿಗೆ ಸಾಗುವುದು ಬಹಳ ಕಷ್ಟ, ಆದರೂ ಕೂಡ ಸಾಗುತ್ತಾನೆ, ನೀನೊಂದು ಬಾರಿ ಈ ರೀತಿ ಬಂದು ಸಾಗು ಎಂದು ಅವರನ್ನೇ ಪ್ರಶ್ನೆ ಮಾಡಿಬಿಡುತ್ತಾರೆ. ಹಾಗೆಯೇ ಅವರು ಒಂದೆಡೆ ಹೇಳುತ್ತಾರೆ, ಇಂದಿಗೆಂತೂ ನಾಳಿಗೆಂತೆಂದು ಚಿಂತಿಸಲೇಕೆ, ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ, ಹೀಗೂ ಹೇಳಿದ್ದಾರೆ. ಇಂದಿಗೆಂತೂ ನಾಳಿಗೆಂತೆಂತೆಂದು ಚಿಂತಿಸಲೇಕೆ, ತಂದಿಕ್ಕುವ ಶಿವಂಗೆ ಬಡತನವೇ, ಹೀಗೆ ಹೇಳುವ ಮೂಲಕ ಪರಮಾತ್ಮ ಎಲ್ಲವನ್ನು ನೀಡೇ ನೀಡುತ್ತಾನೆ ಎನ್ನುವಂತಹ ಧೈರ್ಯ ಹೇಳುತ್ತಾರೆ. ಧೈರ್ಯ ಹೇಳುವ ಕೆಲಸವನ್ನು ಕೂಡ ದಾಸಿಮಯ್ಯನವರು ಮಾಡಿದ್ದಾರೆ. ಹೀಗೆ ದಾಸಿಮಯ್ಯನವರ ವಿಚಾರ ಲಹರಿ ಬಹುಮುಖವಾಗಿ ಸಾಗಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಇಂತಹ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡು ಇಂದಿನ ಸಂಚಿಕೆಯನ್ನು ವಿರಾಮ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೆ

0: ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮದಲ್ಲಿ ವಚನಗಳ ನುಡಿಗುಚ್ಚ ಭಾಗ 31 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಿಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹುಟ್ಟುವಾಗಲೇ ದ್ವಂದ್ವಗಳಿಂದ ಒಳಗೊಂಡಂತಹ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನ ತೋರ್ತಾನೆ. ಅಂದ್ರೆ ನಾವು ಹುಟ್ಟುವಾಗ್ಲಿಂದಲೇ ಒಂದು ದ್ವಂದ್ವಗಳಿಂದ ಕೂಡಿರ್ತೇವೆ. ಲಾಭ ನಷ್ಟ ನ್ಯಾಯ ಅನ್ಯಾಯ ಪಾಪ ಕರ್ಮ ಪಾಪ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು ಭಾವಗಳು. ಆದರೆ ಪರಿಸ್ಥಿತಿ ಅನ್ನೋದಿದೆಯಲ್ಲ, ಅದು ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢಾಂಧಕಾರದಲ್ಲಿಯೂ ಕೂಡ ಬೆಳಕಿನ ಒಂದು ಗತಿ ಇದ್ದೇ ಇದೆ. ಆದರೆ ನಾವು ನಮ್ಮಲ್ಲಿರುವಂತಹ ಹೀನ ಸಂಸ್ಕಾರಗಳನ್ನು ಕೆಟ್ಟ ಸಂಸ್ಕಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗಲೇ ಪುಣ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ, ಮನಸ್ಸು ದೇವರ ಕಡೆಗೆ ಹೋಗುತ್ತೆ. ಒಂದು ಉದಾಹರಣೆ ಅಂತಂದ್ರೆ, ನದಿಯ ಮೇಲೆ ತೇಲುತ್ತಿರುವಂತಹ ಒಂದು ದೋಣಿಯಲ್ಲಿ ರಂಧ್ರವಾಗಿದೆ ಅಂಥೇಳಿ ಅನ್ಕೊಳ್ಳೋಣ. ನೀರು ತುಂಬಿಕೊಳ್ತಾ ಭಾರವಾಗಿ ಅದು ಮುಳುಗ್ತಾ ಹೋಗುತ್ತೆ. ನಾವು ಮೊದಲು ಯಾವುದಾದ್ರೂ ಒಂದು ಪಾತ್ರೆಯಿಂದ ನೀರನ್ನು ಖಾಲಿ ಮಾಡುತ್ತಾ ಹೋಗಬೇಕು. ಆಗ ದೋಣಿ ಕ್ರಮೇಣ ಹಗುರವಾಗಿ ತೇಲ್ತಾ ಹೋಗುತ್ತೆ. ಅದರೊಳಗಡೆ ನೀರು ಬರುವ ವೇಗಕ್ಕಿಂತ ಬೇಗ ಬೇಗ ಆ ನೀರನ್ನು ಎತ್ತಿ ಹಾಕಿದ್ರೆ ಆ ದೋಣಿಯನ್ನು ಸುರಕ್ಷಿತವಾಗಿ ಒಂದು ದಡವನ್ನು ಮುಟ್ಟಿಸಬಹುದು. ಹಾಗೆಯೇ ನಮ್ಮ ಹೀನ ಸಂಸ್ಕಾರಗಳಿಂದ, ಕೆಟ್ಟ ನಡೆಗಳಿಂದ, ಕೆಟ್ಟ ಸ್ವಭಾವಗಳಿಂದ, ಆ ಕೆಟ್ಟ ಸ್ವಭಾವಗಳ ರಂಧ್ರಗಳಿಂದ ಈ ಲೋಕದಲ್ಲಿ ಪಾಪ ಅನ್ನೋದು ನಮ್ಮ ಕಡೆಗೆ ನುಗ್ಗುತ್ತಾ ಇದೆ. ಹಾಗೆ ನಾವು ಆ ನುಗ್ಗಿದ ಪಾಪವನ್ನ ಪುಣ್ಯ ಕರ್ಮಗಳಿಂದ ಕ್ಷೀಣ ಮಾಡಿಕೊಳ್ಬೇಕು. ಒಳ್ಳೆಯ ಕೆಲಸ ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತೆ. ಮನಸ್ಸು ಶುದ್ಧವಾದಂತೆ ಅದು ಸಾರ್ಥಕ್ಯದ ಕಡೆಗೆ ಹೊರಳುತ್ತೆ.

0: ಸುಮ್ಮನೆ ಈಗ ಇರುವಂಥ ಪಾಪಗಳ ಭಾರಕ್ಕೆ ಸೊರಗಿ ನಿರಾಶರಾಗಿ ಬೀಳುವುದಲ್ಲ. ಪಾಪದ ಭಾರ ಯಾರಲ್ಲಿ ಇಲ್ಲ? ಎಲ್ಲರಲ್ಲಿಯೂ ಇದೆ. ಕೆಲವರಲ್ಲಿ ಕಡಿಮೆ ಇದೆ, ಮತ್ತೆ ಕೆಲವರಲ್ಲಿ ಜಾಸ್ತಿ ಇದೆ. ಯಾರಲ್ಲಿ ಈಗ ಕಡಿಮೆ ಇದೆಯೋ ಅವರು ಕೂಡ ಹಿಂದೆ ಜಾಸ್ತಿ ಇದ್ದವರೇ. ಒಳ್ಳೆಯ ಕರ್ಮಗಳನ್ನು ಮಾಡಿ ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡವರು. ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸವೂ ನಮ್ಮ ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನು ಬಿಡ್ತಾ ಹೋಗುತ್ತೆ, ಅಂದರೆ ಉತ್ತಮ ಸಂಸ್ಕಾರಗಳನ್ನು ಸೇರಿಸ್ತಾ ಹೋಗುತ್ತೆ. ಇವುಗಳ ಮೊತ್ತ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಹನಿಗೂಡಿದರೆ ಹಳ್ಳವಾಗುವಂತೆ. ಈಗ ಉತ್ತಮ ಕೆಲಸಗಳನ್ನು ಮಾಡುವಂಥದ್ದು, ಉತ್ತಮ ಆಲೋಚನೆಗಳನ್ನು ಮಾಡುವಂಥದ್ದು, ಇದೊಂದೇ ದಾರಿ ನಾವು ದ್ವಂದ್ವಗಳ ಮೋಹದಿಂದ ಪಾರಾಗಬೇಕು ಅಂದರೆ. ನಮಗೆಲ್ಲ ಸಿಹಿ ಅನುಭವಗಳು ಬೇಕು, ಅದೇ ಕಹಿ ಅನುಭವಗಳು ಬೇಡ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ತುಂಬಿಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಸಂಸಾರಕ್ಕೆ ಬಂದ ಮೇಲೆ ಬರೀ ಸಿಹಿ ಅನುಭವವೇ ಬೇಕು ಅಂತಂದರೆ ಅದು ಹೇಗೆ ಸಿಗುತ್ತೆ? ಸಿಕ್ಕಿದ ಸಿಹಿ ಅನುಭವವನ್ನೇ ತಿಂದರೂ ಕೂಡ ಅದು ನಮ್ಮ ದೇಹಕ್ಕೆ ಕೆಲವೊಮ್ಮೆ ಕೆಟ್ಟದ್ದು. ಅದರಿಂದ ಪಾರಾಗಬೇಕು ಅಂತಾದಲಾದರೂ ಕೂಡ ನಾವು ಕಹಿ ಔಷಧಿಯನ್ನು ತಿನ್ನಲೇಬೇಕು. ಹಾಗಾಗಿ ಸಾಧಕ ಕ್ರಮೇಣ ಈ ದ್ವಂದ್ವಗಳ ಕಡೆ ಮನಸ್ಸನ್ನು ಹಾಕೋದಿಲ್ಲ. ಅವನು ಹಾಕದೇ ಇದ್ರೆ ಇವು ಬರುವುದಿಲ್ಲ ಅಂತಲ್ಲ, ಇವು ಬರುತ್ತವೆ ಹೋಗುತ್ತವೆ. ಆದರೆ ಅವನು ಇದನ್ನು ಉದಾಸೀನವಾಗಿ ನೋಡ್ತಾನೆ, ಇವುಗಳ ಮೇಲೆ ಮನಸ್ಸನ್ನ ಇಡೋದಿಲ್ಲ. ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಈ ಬೇಕು ಬೇಡ ಎಂಬ ಬಿಲದ ಮೂಲಕ ವ್ಯಯವಾಗ್ತಾ ಇದೆ. ಯಾವಾಗ ಇವುಗಳ ಕಡೆ ಅನಾಸಕ್ತರಾಗುತ್ತೇವೆಯೋ ಅಷ್ಟೊಂದು ಮಾನಸಿಕ ಶಕ್ತಿ ನಮ್ಮ ಕರಗತವಾಗುತ್ತೆ. ಅದನ್ನೆಲ್ಲ ನಾವು ದೇವರ ಕಡೆಗೆ ಹರಿಸಬಹುದು. ಈ ದ್ವಂದ್ವಗಳಿಂದ ಪಾರಾದ ಮೇಲೆಯೇ ನಾವು ಭಗವಂತನನ್ನ ದೃಢವಾಗಿ ಭಜಿಸಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನಾವು ಹೋಗುವುದು ಅನಿಷ್ಟವಾದ ನಿವೃತ್ತಿಗಾಗಿ, ಸುಖ ಪ್ರಾಪ್ತಿಗಾಗಿ. ಏನೋ ಕೆಲವು ಸುಖವಾದ ಅನುಭವಗಳು ಆದಾಗ ದೇವರು ನಮಗೆ ಒಳ್ಳೆಯದನ್ನ ಮಾಡಿದಾನೆ, ಅವನನ್ನ ಹೊಗಳಿ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಡಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೆ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನ ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ

ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟ್ರೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ.
ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ ಮೂವರು ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ ಮೂವರು ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್

0: ಡಿಜಿಪಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಮೂವರು ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 99.42% ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. 42.8% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬಿಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 20 ಜುಲೈ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ, ಎದೆ ಬಡಿತ ಅಳೆಯುವ ಅಂಗಿ, ಹಾಗೂ ಆಟದಲ್ಲೆಷ್ಟು ವಿರಾಮ ಬೇಕು. ನೀರೊಳಗಿದ್ದು ಸಾಯದ ಯಂತ್ರ ಜಿರಳೆ. ಜಿರಳೆ ಈಗ ಸುದ್ದಿಯಲ್ಲಿರುವ ಕೀಟ, ಅಸಹ್ಯ ಅನ್ಸಿದ್ರೂ ಕಿರಿಕಿರಿಯ ಕೀಟ ಅಂತಲೇ ಹೆಸರುವಾಸಿ. ಜೊತೆಗೆ ಏನೇ ಮಾಡಿದರೂ ಬದುಕುಳಿಯುವ ಸಾಮರ್ಥ್ಯ ಇರುವ ಪೀಡೆ ಅನ್ನುವ ಖ್ಯಾತಿಯೂ ಇದಕ್ಕುಂಟು. ಎಲ್ಲೆಂದರಲ್ಲಿ ನುಸುಳುವ, ಸಿಕ್ಕಿದ್ದನ್ನೆಲ್ಲವನ್ನು ತಿಂದು ಬದುಕುವ, ಕಷ್ಟಕರ ವಾತಾವರಣದಲ್ಲಿಯೂ ಬದುಕಿ ಉಳಿಯುವ ಸಾಮರ್ಥ್ಯ ಇರುವ ಜಿರಳೆ ಒಂದು ಅದ್ಭುತ ಕೀಟ. ಇದೇ ಕಾರಣಕ್ಕೆ ಜಿರಳೆಯ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಕುತೂಹಲವೂ ಇದೆ, ಅದರ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕೆನ್ನುವ ಹಂಬಲವೂ ಇದೆ.

ನಿಟ್ಟಿನಲ್ಲಿ ಇತ್ತೀಚೆಗೆ ಸಿಂಗಾಪುರ್ನ ನಾನ್ಯಾಂಗ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಮತ್ತು ಏರೋಸ್ಪೇಸ್ ಇಂಜಿನಿಯರು ಹಿರೋಟಾಕಾ ಸಾಟಾರ್ ಅವರ ತಂಡದ ಸಾಧನೆ ವಿಶಿಷ್ಟವಾದದ್ದು. ಈ ತಂಡ ನೀರಿನಡಿಯಲ್ಲಿ ಬದುಕಬಲ್ಲ ಸೈಬೋರ್ಗ್ ಜಿರಲೆಯನ್ನು ತಯಾರಿಸಿದೆಯಂತೆ. ಜೀವಂತ ಜಿರಲೆಗಳಿಗೆ ರೋಬೋಟ್ ಯಂತ್ರಗಳನ್ನು ಜೋಡಿಸಿ ಅತ್ತ ಯಂತ್ರದಂತೆ ಹೇಳಿದಂತೆ ಕೇಳುವ ಹಾಗೂ ಇತ್ತ ಜಿರಲೆಯ ಸಾಮರ್ಥ್ಯವನ್ನು ತೋರುವ ಈ ಸೈಬೋರ್ಗ್ಗಳು ಸಾಮಾನ್ಯವಾಗಿ ಜಿರಲೆಗಳು ಬದುಕಲಾಗದ ನೀರಿನಡಿಯಲ್ಲಿಯೂ ಸಮರ್ಥವಾಗಿ ಬದುಕುವಂತೆ ಈ ತಂಡ ಮಾಡಿದೆ. ಸೈಬೋರ್ಗ್ ಎನ್ನುವುದು ಸೈಬರ್ನೆಟಿಕ್ ಆರ್ಗ್ಯಾನಿಸಂ ಎನ್ನುವುದರ ಸಂಕ್ಷಿಪ್ತ ರೂಪ. ಹಾಗೆಂದರೆ ಯಂತ್ರಾಂಗ ಜೀವಿ ಎನ್ನಬಹುದು. ಅರ್ಥಾತ್ ಅಂಗಗಳೆಲ್ಲವೂ ಯಂತ್ರಗಳಾಗಿ ಉಸಿರು ಮನಸ್ಸು ಜೀವಿಯದಾಗಿರುವಂತಹ ಅರೆಯಂತ್ರ ಅರೆಜೀವಿಯ ಮಿಶ್ರ ರೂಪ. ಸೈಬೋರ್ಗ್ಗಳು ಮೊದಲಿಗೆ ವೈಜ್ಞಾನಿಕ ಕಥೆಗಳಲ್ಲಿ ಮೂಡಿಬಂದಂಥವು. ಆಂಗ್ಲ ಲೇಖಕ ಎಡ್ಗರ್ ಅಲೆನ್ ಪೋ 200 ವರ್ಷಗಳ ಹಿಂದೆ ಬರೆದ ಕಥೆಯೊಂದರಲ್ಲಿ ಗುಟ್ಟಾಗಿ ಯಂತ್ರ ಭಾಗಗಳನ್ನೇ ತನ್ನ ಕೈ ಕಾಲುಗಳನ್ನಾಗಿಸಿಕೊಂಡಿದ್ದ ಸೇನಾಧಿಕಾರಿಯನ್ನು ಸೃಷ್ಟಿಸಿದ್ದ. ಆತನ ಕಾಲುಗಳು ಕಣ್ಣು ಮತ್ತು ನಾಲಗೆ ಕೃತಕವಾಗಿದ್ದವು. ಅಲ್ಲಿಂದ ಆರಂಭವಾದ ಸೈಬೋರ್ಗ್ ಕತೆ ಈಗ ಸಾಕಷ್ಟು ಮುಂದುವರೆದಿದೆ. ಅನಂತರ 20ನೇ ಶತಮಾನದ ಆದಿಯಲ್ಲಿ ಫ್ರೆಂಚ್ ಕಥೆಯೊಂದರ ಹೀರೋಗೆ ಯಾಂತ್ರಿಕ ಹೃದಯ ಹಾಗೂ ಕಣ್ಣುಗಳು ಇದ್ದಂತೆ ಚಿತ್ರಿಸಲಾಗಿತ್ತು. ತದನಂತರದ ಕಥೆಗಳಲ್ಲೂ ಹೀಗೆ ಅರ್ಧ ಯಂತ್ರ ಅರ್ಧ ಜೀವಿಯಂತೆ ಇರುವ ಸೈಬೋರ್ಗ್ಗಳು ಸಾಮಾನ್ಯ ಪಾತ್ರಗಳಾಗಿ ಬಿಟ್ಟವು. ಸೈಬೋರ್ಗ್ ಈಗ ಕೇವಲ ಕಥೆಯಾಗಿ ಉಳಿದಿಲ್ಲ, ಹಾಗೆಯೇ ಕೃತಕ ಅಂಗಗಳು ಕಲ್ಪನೆಯಾಗಿಲ್ಲ. ಮನುಷ್ಯರಲ್ಲಿಯೇ ಎಷ್ಟೋ ಮಂದಿಗೆ ಕೃತಕವಾದ ಮೂಳೆ, ಕಣ್ಣಿನ ಭಾಗಗಳು, ಹೃದಯದ ಕವಾಟ, ಮೂತ್ರಪಿಂಡ ಮೊದಲಾದವನ್ನು ಅಳವಡಿಸಲಾಗುತ್ತಿದೆ. ಇಂದು ಸೈಬೋರ್ಗ್ ಎನ್ನುವುದು ಬರೇ ಸುಂದರ ಕಲ್ಪನೆ ಎಂದು ಯಾವ ವಿಜ್ಞಾನಿಯೂ ಹೇಳುವುದಿಲ್ಲ. ಸೈಬೋರ್ಗ್ನ ಕಲ್ಪನೆಯನ್ನು ಸಾಕಾರಗೊಳಿಸುವುದರತ್ತ ಈಗ ವಿಜ್ಞಾನಿಗಳು ಇನ್ನಷ್ಟು ಗಮನ ಹರಿಸಿದ್ದಾರೆ. ಇದರಲ್ಲಿ ಮೊದಲಿಗೆ ಸೈಬೋರ್ಗ್ ಮನುಷ್ಯರ ಬದಲಿಗೆ ಸೈಬೋರ್ಗ್ ಕೀಟಗಳನ್ನು ಸಿದ್ಧಪಡಿಸಬಹುದೇ ಎನ್ನುವುದು ಅವರ ವಿಚಾರ. ಕೀಟಗಳೇ ಏಕೆ ಎನ್ನುವುದಕ್ಕೂ ಕಾರಣವಿದೆ. ಸ್ವಯಂಚಾಲಿತ ರೋಬೋಟ್ಗಳನ್ನು ತಯಾರಿಸುವುದು ವಿಜ್ಞಾನಿಗಳ ಬಹುದಿನಗಳ ಕನಸು. ಮನುಷ್ಯರು ಹಾಗೂ ಇತರೆ ಜೀವಿಗಳು ಮಾಡಲಾಗದ ಅಥವಾ ಬದುಕಲಾಗದ ಪರಿಸ್ಥಿತಿಗಳಲ್ಲಿ ಇಂತಹ ಯಂತ್ರಜೀವಿಗಳು ಸರಾಗವಾಗಿ ಕೆಲಸ ಮಾಡುವಂತೆ ಮಾಡಬಹುದು ಎನ್ನುವುದು ಈ ಕನಸಿಗೆ ಮೂಲ. ಅದರಲ್ಲಿಯೂ ಕೀಟಗಳು ಬಹಳ ಆಸಕ್ತಿಯ ವಿಷಯಗಳು. ನೊಣ, ಸೊಳ್ಳೆ, ಚಿಟ್ಟೆ, ಜಿರಲೆ ಮೊದಲಾದ ಕೀಟಗಳಂತಹ ರೋಬೋಟ್ಗಳು ಹಲವು ಸಂದರ್ಭಗಳಲ್ಲಿ ಬಲು ಉಪಯುಕ್ತವಾಗಬಲ್ಲವು. ಇನ್ನೊಂದೆಡೆ ಇಂತಹ ಪುಟ್ಟ ಯಂತ್ರಗಳನ್ನು ಸೃಷ್ಟಿಸುವ ಸವಾಲು ಕೂಡ ವಿಜ್ಞಾನಿಗಳಿಗೆ ಬಲು ಇಷ್ಟ. ಈ ನಿಟ್ಟಿನಲ್ಲಿ ಪುಟ್ಟ ಪುಟ್ಟ ಸೊಳ್ಳೆ, ನೊಣ, ಚಿಟ್ಟೆಗಳನ್ನು ಈಗಾಗಲೇ ಸೃಷ್ಟಿಸಲಾಗಿದೆ. ಇತ್ತೀಚೆಗೆ ಎಲ್ಲೆಡೆ ಸಾಮಾನ್ಯವಾಗಿರುವ ಡ್ರೋನ್ಗಳು ಈ ಕಲ್ಪನೆಯಿಂದಲೇ ಹುಟ್ಟಿದಂಥವು. ಆದರೆ ನೊಣ, ಸೊಳ್ಳೆ, ಜಿರಳೆಗಳಂತಹ ಪುಟ್ಟ ಡ್ರೋನ್ಗಳು ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಉದಾಹರಣೆಗೆ ಸೊಳ್ಳೆ ನೊಣಗಳು ಯಾರ ಕೈಗೂ ಸಿಗದಂತೆ ಸರಾಗವಾಗಿ ಹಾರುತ್ತವೆ. ಜಿರಳೆಗಳು ಎಂತಹ ಪುಟ್ಟ ಸಂಧಿಯೊಳಗೂ ನುಸುಳಬಲ್ಲವು. ಜೇಡ ಹಾಗೂ ಮಿಡತೆಗಳು ಬಲು ದೂರ ಚಿಮ್ಮಬಲ್ಲವು. ಇವೆಲ್ಲ ಸಾಮರ್ಥ್ಯಗಳು ಗುಪ್ತಚಾರಿಕೆಗೆ ಅನುಕೂಲವಾಗುವಂತಹ ವಿಷಯಗಳು. ಉದಾಹರಣೆಗೆ ಸೊಳ್ಳೆಯಂತಹ ಡ್ರೋನಿನಲ್ಲಿ ಪುಟ್ಟ ಕ್ಯಾಮರಾವನ್ನು ಇರಿಸಿ ಹಾರಬಿಟ್ಟರೆ ಎಂತಹ ಗುಪ್ತ ನೆಲೆಯನ್ನು ಹುಡುಕಿ ಅದರೊಳಗಿನ ದೃಶ್ಯಗಳನ್ನು ನೇರವಾಗಿ ನೋಡಬಹುದು. ಇದು ಆಸೆ. ಇಂತಹ ಯೋಚನೆಗಳು ಒಂದೆಡೆ ಡ್ರೋನುಗಳ ತಯಾರಿಕೆಗೆ ಎಡೆ ಮಾಡಿಕೊಟ್ಟಂತೆಯೇ ಇನ್ನೊಂದೆಡೆ ಸೈಬೋರ್ಗ್ ಕೀಟಗಳ ಕಲ್ಪನೆಗೂ ಹಾದಿಯಾಗಿವೆ. ಡ್ರೋನುಗಳ ತಯಾರಿಕೆಗೆ ದೊಡ್ಡ ಅಡ್ಡಿ ಎಂದರೆ ಬ್ಯಾಟರಿ. ಪುಟ್ಟ ಸೊಳ್ಳೆಗೆ ತಕ್ಕುದಾದ, ಪುಟ್ಟದಾದ, ಹಗುರವಾದ ಹಾಗೂ ಸಕ್ಷಮವಾದ ಬ್ಯಾಟರಿಯನ್ನು ತಯಾರಿಸುವುದು ಕಷ್ಟ. ಇರುವ ಬ್ಯಾಟರಿಗಳು ಸೊಳ್ಳೆಗಿಂತಲೂ ಭಾರವಾಗಿ ಮೂಗಿಗಿಂತಲೂ ಮೂಗುತಿಯೇ ಭಾರವಾದಂತಹ ಡ್ರೋನುಗಳು ತಯಾರಾಗುತ್ತವೆ. ಬದಲಿಗೆ ಬ್ಯಾಟರಿಯೇ ಇಲ್ಲದ ಜೀವಂತ ಕೀಟವನ್ನೇ ಬಳಸಿಕೊಂಡು ಅದರ ಅಂಗಾಂಗಗಳನ್ನೇ ಬೇಕೆಂದ ರೀತಿಯಲ್ಲಿ ನಿಯಂತ್ರಿಸುವುದು ಸಾಧ್ಯವಾದರೆ ಒಳಿತಲ್ಲವೇ? ಈ ಯೋಚನೆಯೇ ಸೈಬೋರ್ಗ್ ಕೀಟಗಳ ಕಲ್ಪನೆಯನ್ನು ಹುಟ್ಟುಹಾಕಿವೆ. 2 ವರ್ಷಗಳ ಹಿಂದೆ ಹೀಗೊಂದು ಜೇಡ ತಯಾರಾಗಿತ್ತು. ಜೇಡನ ಶವಕ್ಕೆ ಎಲೆಕ್ಟ್ರಾನಿಕ್ ಚಿಪ್ ಕೂಡಿಸಿ ಅದರ ನರಮಂಡಲದ ಜೊತೆಗೆ ಸೇರಿಸಿದ್ದರು. ಜೇಡನನ್ನು ಹೀಗೆ ದೂರದಿಂದಲೇ ನಿಯಂತ್ರಿಸುವುದು ಸಾಧ್ಯವಾಗಿತ್ತು. ಅದಕ್ಕೂ ಹಿಂದೆ ಜಿರಲೆಯಂತೆಯೇ ಅತಿ ಸಣ್ಣ ಸಂಧಿಯೊಳಗೂ ನುಸುಳಬಲ್ಲ ಪುಟ್ಟ ರೋಬೋಟ್ ಕೂಡ ಸುದ್ದಿ ಮಾಡಿತ್ತು. ಇದೀಗ ಈ ಕಲ್ಪನೆಯನ್ನೇ ಸಾಟೋ ಇನ್ನಷ್ಟು ಮುಂದೆ ತಳ್ಳಿದ್ದಾರೆ. ಸಾಮಾನ್ಯವಾಗಿ ನೀರಿನಿಂದ ದೂರವೇ ಇರುವ ಜಿರಲೆಯನ್ನು ನೀರಿನ ಅಡಿಯಲ್ಲಿ ಈಜುವ ಸೈಬೋರ್ಗನ್ನಾಗಿ ಬದಲಾಯಿಸಿದ್ದಾರೆ. ಈ ಜಿರಲೆ ಸೈಬೋರ್ಗ್ ನೀರಿನಡಿಯಲ್ಲಿ ಮುಳುಗುವುದಕ್ಕೆಂದು ಅದಕ್ಕೆಂದೇ ವಿಶೇಷವಾದ ದಿರಿಸನ್ನು ಸಾಟೋ ತಂಡ ರೂಪಿಸಿದೆ. ಮಡಗಾಸ್ಕರ್ ದ್ವೀಪಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಬುಸುಗುಡುವ ಜಿರಲೆ ಇವರ ಪ್ರಯೋಗ ಪಶು. ಗ್ರೋಫೋ ಡೊರ್ಹಿನ ಪೋರ್ಟೆಂಟೋಸಾ ಎನ್ನುವ ಈ ಜಿರಲೆ ಜಿರಲೆ ಕುಲದಲ್ಲಿಯೇ ದೊಡ್ಡದಾದ ಜೀವಿ. ಪೂರ್ಣವಾಗಿ ಬೆಳೆದ ಈ ಜಿರಲೆಗಳು ಸುಮಾರು 5-10 ಸೆಂಟಿಮೀಟರ್ ದೊಡ್ಡದಾಗಿರುತ್ತವಂತೆ. ಸುಮಾರು 5 ವರ್ಷಗಳ ಕಾಲ

0: ಇವು ಬದುಕಬಲ್ಲವು. ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡುವಾಗ ಹಾಡುವ ಪ್ರಣಯ ಗೀತೆ ಬುಸುಗುಡುವಂತೆ ಇರುತ್ತದೆ. ಆದ್ದರಿಂದ ಇವಕ್ಕೆ ಬುಸುಗುಡುವ ಜಿರಲೆಗಳು ಎಂದೇ ಹೆಸರು. ಈ ಜಿರಲೆಗಳು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿ ಅಷ್ಟೇ ವಾಸಿಸುತ್ತವೆ. ಇಂತಹ ಕೀಟಗಳನ್ನು ನೀರಿನಲ್ಲಿ ಮುಳುಗುವಂತೆ ಸಾಟೋ ಮಾಡಿದ್ದಾರೆ. ನೀರಿನಲ್ಲಿ ಮುಳುಗಿದಾಗ ಉಸಿರುಗಟ್ಟದಂತೆ ಆಕ್ಸಿಜನ್ ಒದಗಿಸುವುದಕ್ಕೆ ಒಂದು ವಿಶೇಷ ದಿರಿಸನ್ನು ಹೊಂದಿಸಿದ್ದಾರೆ. ಬಣುಕುವ ಪಾಲಿಮರ್ ವಸ್ತುವಿನಿಂದ ಮಾಡಿದ ಈ ದಿರಿಸು ಸಮುದ್ರದೊಳಗೆ ಮುಳುಗುವ ಡೈವರುಗಳ ರಬ್ಬರ್ ಸೂಟಿನಂತೆಯೇ ಜಿರಲೆಯ ದೇಹಕ್ಕೆ ಭದ್ರವಾಗಿ ಅಂಟಿಕೊಂಡಿರುತ್ತದೆ. ದಿರಿಸಿನ ಹಿಂಭಾಗದಲ್ಲಿ ಆಕ್ಸಿಜನ್ ತಯಾರಿಸುವ ವಿಶೇಷ ಕೋಣೆಯೊಂದನ್ನು ರೂಪಿಸಿದ್ದಾರೆ. ಈ ಕೋಣೆಯೊಳಗೆ ಇರುವ ಸ್ಪಂಜಿನಲ್ಲಿ ಮೆಗ್ನೀಸಿಯಂ ಡೈಆಕ್ಸೈಡ್ ಕಣಗಳನ್ನು ಅಂಟಿಸಲಾಗಿದೆ. ಹಾಗೆಯೇ ಸ್ಪಂಜಿನ ಮೇಲೆ ಒಂದೊಂದೇ ಹನಿ ಹೈಡ್ರೋಜನ್ ಪರಾಕ್ಸೈಡ್ ಬೀಳುವಂತೆ ರಚಿಸಲಾಗಿದೆ. ಮ್ಯಾಂಗನೀಸ್ ಡೈಆಕ್ಸೈಡ್ ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಒಡೆದು ನೀರು ಮತ್ತು ಆಕ್ಸಿಜನ್ ಹುಟ್ಟುವಂತೆ ಮಾಡುತ್ತದೆ. ಇದುವೇ ಈ ಸೈಬೋರ್ಗಿನ ಜೀವಾಳ. ಈ ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದ ಆಕ್ಸಿಜನ್ ಮಾತ್ರವೇ ಸ್ಪಂಜಿನಿಂದ ಹೊರಬರುವಂತೆ ಮಾಡುವ ಪೊರೆಯ ಬಾಗಿಲೊಂದನ್ನು ಕೂಡ ರಚಿಸಿದ್ದಾರೆ. ಇದರಿಂದಾಗಿ ಜಿರಲೆಗೆ ಕೇವಲ ಆಕ್ಸಿಜನ್ ಮಾತ್ರ ಪೂರೈಕೆಯಾಗಿ ಕ್ರಿಯೆಯಲ್ಲಿ ಹುಟ್ಟಿದ ನೀರು ಹಾಗೂ ಇತರೆ ರಾಸಾಯನಿಕಗಳು ಅದನ್ನು ಮುಟ್ಟುವುದಿಲ್ಲ. ಹೀಗೆ ಹುಟ್ಟಿದ ಆಕ್ಸಿಜನ್ ವಿಶೇಷವಾಗಿ ಜೋಡಿಸಿದ ಕೊಳವೆಗಳ ಮೂಲಕ ಜಿರಲೆಯ ದೇಹದ ಎರಡೂ ಬದಿಯಲ್ಲಿ ಇರುವ ಸ್ಪೈರಕಲ್ ಎನ್ನುವ ರಂಧ್ರಗಳತ್ತ ಸರಬರಾಜಾಗುತ್ತದೆ. ಸ್ಪೈರಕಲ್ಗಳು ನೆಲಜೀವಿ ಕೀಟಗಳ ಉಸಿರಾಟದ ಅಂಗಗಳು. ಶ್ವಾಸಕೋಶಗಳೇ ಇಲ್ಲದ ಕೀಟಗಳು ಈ ಸ್ಪೈರಕಲ್ ಅಥವಾ ಉಸಿರು ರಂಧ್ರಗಳ ಮೂಲಕ ಗಾಳಿಯನ್ನು ನೇರವಾಗಿ ಸೆಳೆದುಕೊಂಡು ಉಸಿರಾಡುತ್ತವೆ. ಸಾಟೋರ ಸೈಬೋರ್ಗಿಗೆ ಕೊಳವೆಗಳ ಮೂಲಕ ಆಕ್ಸಿಜನ್ ನೇರವಾಗಿ ಸರಬರಾಜಾಗುತ್ತದೆ. ಈ ರೀತಿ ಆಕ್ಸಿಜನ್ ಹುಟ್ಟಿಸುವ ಸ್ಪೈರಾಕಲ್ಲುಗಳಿಗೆ ನೀರು ನುಗ್ಗದಂತೆ ತಡೆಯುವ ಹಾಗೂ ನೇರವಾಗಿ ಸ್ಪೈರಾಕಲ್ಲುಗಳಿಗೆ ಆಕ್ಸಿಜನ್ ಸರಬರಾಜಾಗುವ ರೀತಿಯಲ್ಲಿ ಜಿರಳೆಗಳಿಗೊಂದು ವಿಶೇಷ ದಿರಿಸನ್ನು ನಾಟೋ ತಂಡ ಸೃಷ್ಟಿಸಿದೆ. ಜಿರಳೆಗಳ ಮೀಸೆಯನ್ನು ತುಂಡರಿಸಿ ಅದರ ಮೂಲಕ ವಿದ್ಯುತ್ ತಂತಿಯನ್ನು ಮಿದುಳಿಗೆ ಜೋಡಿಸಿದ್ದಾರೆ. ಈ ತಂತಿಗಳಿಗೆ ಜಿರಳೆಗಳ ಬೆನ್ನ ಮೇಲೆ ಹೊರಿಸಿದ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಜೋಡಿಸಿದ್ದಾರೆ. ಹೀಗೆ ಇವುಗಳನ್ನು ವಿದ್ಯುತ್ ಸಂಕೇತಗಳಿಗೆ ಸ್ಪಂದಿಸುವ ರೋಬೋಟ್ಗಳನ್ನಾಗಿಯೂ ಮಾಡಿದ್ದಾರೆ. ಅನಂತರ ವಿಶೇಷ ದಿರಿಸನ್ನು ಸೇರಿಸಿ ಜಿರಲೆಗಳನ್ನು ನೀರಿನೊಳಗೆ ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜಿರಲೆಗಳು ನೀರಿನೊಳಗೆ ಇಳಿಯುವುದೇ ಇಲ್ಲವಾದ್ದರಿಂದ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಗತ್ಯ. ನೀರಿನೊಳಗೆ ಬಿಟ್ಟ ಜಿರಲೆಗಳು ನೆಲದ ಮೇಲೆ ನಡೆಯುವುದಕ್ಕಿಂತಲೂ ತುಸು ನಿಧಾನವಾಗಿ ನಡೆದುವಾದರೂ 3 ಗಂಟೆಗಳ ಕಾಲ ಬದುಕಿದ್ದುವಂತೆ. ದಿರಿಸನ್ನು ತೊಡಿಸಿದ ಆದರೆ ಆಕ್ಸಿಜನ್ ಪೂರೈಕೆ ಇಲ್ಲದ ಜಿರಲೆಗಳು ಕೇವಲ 2 ನಿಮಿಷದಲ್ಲಿ ಸತ್ತು ನಿಶ್ಚಲವಾಗಿದ್ದುವು. ಹೀಗೆ ಜಾಣತನದಿಂದ ರಾಸಾಯನಿಕ ಕ್ರಿಯೆ, ನೀರಿನಿಂದ ರಕ್ಷಿಸುವ ದಿರಿಸು ಹಾಗೂ ಇಲೆಕ್ಟ್ರಾನಿಕ್ ನಿಯಂತ್ರಣಗಳಿರುವ ಸೈಪೋರ್ಗ್ ಜಿರಲೆಯನ್ನು ನೀರಿನಡಿಯಲ್ಲಿಯೂ ಮುಳುಗಿಸಿ ಕೆಲಸ ಮಾಡಿಸಬಹುದು ಎಂದು ಸಾಟೋ ತಂಡ ನಿರೂಪಿಸಿದೆ. ಸೈಪೋರ್ಗ್ ಕೀಟಗಳ ನಿರ್ಮಾಣಕ್ಕೆ ಹೀಗೆ ಹೊಸದೊಂದು ಆಯಾಮವನ್ನು ಈ ತಂಡ ಒದಗಿಸಿದೆ.
1: ಎದೆ ಬಡಿತ ಅಳೆಯುವ ಅಂಗಿ. ಇತ್ತೀಚೆಗೆ ದೇಹವನ್ನು ಸದೃಢವಾಗಿಸಬೇಕೆಂಬ ಉದ್ದೇಶದಿಂದ ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಕಟ್ಟಾಳುಗಳಾದ ಯುವಕರು ಹಲವರು ಇದ್ದಕ್ಕಿದ್ದ ಹಾಗೆ ಹೃದಯಾಘಾತಕ್ಕೆ ಈಡಾದ ಸುದ್ದಿಗಳನ್ನು ಕೇಳಿದ್ದೇವಷ್ಟೇ. ಇವರಿಗೆ ತಮ್ಮ ಹೃದಯಕ್ಕೆ ತೊಂದರೆಯಾಗುತ್ತಿದೆ ಎನ್ನುವುದೇ ಗೊತ್ತಾಗದಿದ್ದರಿಂದ ಈ ಸಾವು ಉಂಟಾಯಿತೆನ್ನುವುದು ವೈದ್ಯರುಗಳ ಡಯಾಗ್ನೋಸಿಸ್. ಹಾಗಿದ್ದರೆ ಹೃದಯಕ್ಕೆ ತೊಂದರೆ ಆಗುತ್ತಿದ್ದಂತೆ ಎಚ್ಚರಿಸುವ ಸಾಧನಗಳಿದ್ದರೆ ಎಷ್ಟು ಒಳ್ಳೆಯದಲ್ಲವೇ. ನಿಜ, ಅಂತಹ ಟೀಶರ್ಟ್ಗಳು ಬರಲಿವೆ. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎಂಜಿನಿಯರ್ಗಳು, ಜಪಾನಿನ ಅತಿದೊಡ್ಡ ಟೆಲಿಕಮ್ಯುನಿಕೇಷನ್ಸ್ ಕಂಪನಿ ನಿಪ್ಪಾನ್ ಟೆಲಿಗ್ರಾಫ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಡೊಕೊಮೋ ಕಂಪನಿಯ ತಜ್ಞರ ಜೊತೆಗೂಡಿ ಹೀಗೊಂದು ಟೀಶರ್ಟ್ ಸಿದ್ಧಪಡಿಸಿದ್ದಾರೆ. ಇದನ್ನು ಧರಿಸಿದರೆ ಸಾಕು, ನಿಮ್ಮ ಹೃದಯದ ಮೇಲೆ ಸದಾ ಕಣ್ಗಾವಲಿಟ್ಟ ಹಾಗೆಯೇ ಸರಿ. ಹೃದಯದ ಬಡಿತದ ವೇಗ, ಹೃದಯದ ECG ಚಿತ್ರಗಳನ್ನು ಸ್ಮಾರ್ಟ್ಫೋನಿನಲ್ಲಿಯೇ ನೋಡಬಹುದಂತೆ. ದೇಹದ ಆರೋಗ್ಯವನ್ನು ಗಮನಿಸಲು ಹಲವು ಸಾಧನಗಳಿವೆ. ಮೊದಲಿನಂತೆ ಈಗ ವೈದ್ಯರ ಕ್ಲಿನಿಕ್ಕಿಗೆ ಹೋಗಿ ತಪಾಸಣೆ ಮಾಡಿಸಬೇಕಿಲ್ಲ. ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಎಷ್ಟಿದೆ ಎನ್ನುವುದನ್ನು ಪತ್ತೆ ಮಾಡಲು ಪುಟ್ಟ ಕಾಗದದ ಮೇಲೆ ಹನಿ ರಕ್ತ ಹಾಕಿ ಗಡಿಯಾರದಂತಹ ಸಾಧನದೊಳಗೆ ಹಾಕಿದರೆ ಸಾಕು. ಕ್ಷಣದಲ್ಲಿಯೇ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಎಷ್ಟು ಎಂದು ತಿಳಿಯುತ್ತದೆ. ಮುಂಗೈಗೋ ತೋಳಿಗೋ ಒಂದು ಪಟ್ಟಿ ಕಟ್ಟಿಕೊಂಡು ಬಟನ್ ಒತ್ತಿದರೆ ರಕ್ತದ ಒತ್ತಡ ಎಷ್ಟು ಎಂದು ತಿಳಿಸುವ ಬ್ಲಡ್ ಪ್ರೆಷರ್ ಮಾನಿಟರ್ಗಳು ಇವೆ. ಕೈಗೆ ಕಟ್ಟಿಕೊಂಡು ಓಡಾಡುತ್ತಿದ್ದರೆ ನಾವು ಎಷ್ಟು ದೂರ ನಡೆದೆವು, ಎಷ್ಟು ಹೆಜ್ಜೆ ಹಾಕಿದೆವು, ನಮ್ಮ ಹೃದಯದ ಬಡಿತ ಎಷ್ಟು ವೇಗವಾಯಿತು, ಎಷ್ಟು ಶಕ್ತಿ ವ್ಯಯ ಮಾಡಿದೆವು ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ವಾಚ್ಗಳು ಬಂದಿವೆ. ಆದರೆ ಇವು ಯಾವುವನ್ನೂ ನಾವು ವ್ಯಾಯಾಮ ಮಾಡುವಾಗ ಧರಿಸುವುದಿಲ್ಲ. ವಾಕಿಂಗ್ ಹೋಗುವಾಗ ವಾಚನ್ನು

0: ಧರಿಸಬಹುದು. ಉಳಿದೆಲ್ಲವನ್ನೂ ಪ್ರತ್ಯೇಕವಾಗಿ ಮನೆಯಲ್ಲಿಯೋ ಕಚೇರಿಯಲ್ಲಿಯೋ ಬಿಡುವಾಗಿರುವಾಗ ಬಳಸಬೇಕಾಗುತ್ತದೆ. ವ್ಯಾಯಾಮ ಮಾಡುವಾಗಲೇ ಧರಿಸಿಕೊಂಡು ಹೃದಯದ ನಡವಳಿಕೆಗಳ ಮೇಲೆ ಕಣ್ಣಿಡುವಂತಹ ಸಾಧನ ಬೇಕಿತ್ತು. ಜಪಾನಿನ ಟೋಕಿಯೋ ವಿಶ್ವವಿದ್ಯಾನಿಲಯದ ಎನ್ಕೋ ಹಸುಮಿ ಮತ್ತು ಸಂಗಡಿಗರ ಯೋಚನೆ ಇದು. ಇದಕ್ಕಾಗಿ ಇವರು ಟೀಶರ್ಟ್ ಒಂದನ್ನು ಸಿದ್ಧಪಡಿಸಲು ಉದ್ಯುಕ್ತರಾದರು. ಈ ಟೀಶರ್ಟ್ಗೆಂದು ಹೊಸದಾದ ನಾರನ್ನು ವಿನ್ಯಾಸ ಮಾಡಿದರು. ಈ ನಾರು ಹೃದಯದ ವಿದ್ಯುತ್ತಿನಲ್ಲಾಗುವ ಬದಲಾವಣೆಗಳನ್ನು ಗುರುತಿಸುವಷ್ಟು ಸೂಕ್ಷ್ಮವಾಗಿರಬೇಕಿತ್ತು. ಅಷ್ಟೇ ಅಲ್ಲ, ಹಾಗೆ ಗುರುತಿಸಿದ ನಂತರ ಆ ಬದಲಾವಣೆಗಳನ್ನು ಅಳೆಯಲು ಅನುಕೂಲವಾಗುವಂತೆ ಬೇರೊಂದು ಸಾಧನಕ್ಕೆ ಬಿತ್ತರಿಸಬೇಕಿತ್ತು. ಹಾಗೆ ಬಿತ್ತರಿಸಿದ ಸಂಕೇತಗಳು ನಿಜವಾಗಿಯೂ ಹೃದಯದ ಬಡಿತವನ್ನು ಸರಿಯಾಗಿ ಅಳೆದಿವೆಯೇ, ಇಸಿಜಿ ಚಿತ್ರವನ್ನು ಕರಾರುವಾಕ್ಕಾಗಿ ಕೊಟ್ಟಿವೆಯೇ ಎಂದು ಪರೀಕ್ಷಿಸಬೇಕಿತ್ತು. ಇವೆಲ್ಲವನ್ನೂ ಮಾಡಿದ ನಂತರ ಈ ತಂಡ ಹಿಟೋ ಎನ್ನುವ ಪುಟ್ಟ ಸಾಧನವನ್ನು ಸಿದ್ಧಪಡಿಸಿದೆ. ಇದನ್ನು ನೇರವಾಗಿ ಒಳ ಅಂಗಿಯಲ್ಲಿ ಅಂಟಿಸಬಹುದು, ಇಲ್ಲವೇ ಹೊಲಿದು ಬಿಡಬಹುದು. ಹಿಟೋ ಎಂದರೆ ಜಪಾನಿ ಭಾಷೆಯಲ್ಲಿ ಮಾನವ ಬುದ್ಧಿಮತ್ತೆಯ ವಿಸ್ತರಣೆ ಎಂದರ್ಥವಂತೆ. ಹಾಗೆಯೇ ಮಾನವರಿಗೆ ಮರಳಿಸುವುದು ಎಂದು ಅಸಾಧಾರಣ ಸಾಮರ್ಥ್ಯದ ಒಂದು ಪದರ ಎಂದು ಅರ್ಥಗಳಿವೆಯಂತೆ. ಈ ಹೆಸರು ತಾವು ರೂಪಿಸಿರುವ ವಿದ್ಯುತ್ ಸಂವೇದಕ ನಾರಿಗೆ ಯೋಗ್ಯ ಎಂದು ಎನ್ಟಿಟಿ ಕಂಪನಿ ಹೇಳಿಕೊಳ್ಳುತ್ತದೆ. ಈ ನಾರು ಅತಿ ಸೂಕ್ಷ್ಮವಾದ ಪಾಲಿಮರ್ ಎಳೆ. ಈ ಎಳೆ ಒಂದು ನ್ಯಾನೋ ಎಳೆ, ಅಂದರೆ ಮನುಷ್ಯನ ಕೂದಲಿನ 150ರಲ್ಲಿ ಒಂದು ಪಾಲಿನಷ್ಟು ದಪ್ಪವಷ್ಟೇ ಇರುವ ಎಳೆ. ಇಷ್ಟು ಸೂಕ್ಷ್ಮವಾದ ಎಳೆಯನ್ನು ವಿಶೇಷ ಪಾಲಿಮರಿನಿಂದ ತಯಾರಿಸಿದ್ದಾರೆ. ಉಳಿದ ಪಾಲಿಮರುಗಳಂತೆ ಇದು ವಿದ್ಯುತ್ ಅವಾಹಕವಲ್ಲ, ಬದಲಿಗೆ ಅಲ್ಪ ವಿದ್ಯುತ್ತನ್ನು ತನ್ನೊಳಗೆ ಹಾಯಲು ಬಿಡುವ ನಾರಿದು. ಈ ಎಳೆಯನ್ನು ಬಟ್ಟೆಗಳನ್ನು ತಯಾರಿಸಲು ಬಳಸುವ ಪಾಲಿಯೆಸ್ಟರ್ ನಾರಿನೊಂದಿಗೆ ಹೆಣೆದಿರುತ್ತಾರೆ. ಹೀಗೆ ತಯಾರಾದ ಬಟ್ಟೆ ವಿದ್ಯುತ್ತನ್ನು ಗ್ರಹಿಸಬಲ್ಲುದು. ಇದುವೇ ಈ ತಂತ್ರಜ್ಞಾನದ ಮೂಲ, ಅಥವಾ ಹಿಟೋ ನಾರು ಬಟ್ಟೆ. ಹಿಟೋ ನಾರು ಬಟ್ಟೆ ದೇಹದಲ್ಲಾಗುವ ವಿದ್ಯುತ್ ಬದಲಾವಣೆಗಳನ್ನು ಗುರುತಿಸಬಲ್ಲುದು. ಮುಖ್ಯವಾಗಿ ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗುವಾಗ ಹುಟ್ಟುವ ವಿದ್ಯುತ್ ಬದಲಾವಣೆಗಳನ್ನು ಇದು ಗ್ರಹಿಸುತ್ತದೆ. ಹಿಟೋ ರಚನೆ ಹೇಗಿದೆ ಎಂದರೆ, ಈ ನ್ಯಾನೋ ನಾರು ಬಟ್ಟೆಯನ್ನು ತೊಟ್ಟವ ಎಷ್ಟೇ ಬೆವರುತ್ತಿದ್ದರೂ ಪರವಾಗಿಲ್ಲ, ಆತನ ದೇಹದಲ್ಲಾಗುತ್ತಿರುವ ವಿದ್ಯುತ್ ವ್ಯತ್ಯಾಸಗಳನ್ನು ಹಿಟೋ ಗುರುತಿಸಬಲ್ಲುದಂತೆ. ಇದು ವ್ಯಾಯಾಮ ಮಾಡುವಾಗಲೂ ಹೃದಯದ ವಿದ್ಯುತ್ ಏರಿಳಿತಗಳನ್ನು ಪತ್ತೆ ಮಾಡಲು ನೆರವಾಗುತ್ತದೆ. ಬಟ್ಟೆಯ ಹಿಂಬದಿಗೆ ಒಂದು ವಿಶೇಷ ಲೇಪವನ್ನು ಹಚ್ಚಿ ಅದು ತೇವವನ್ನು ಹೀರಿಕೊಳ್ಳದಂತೆ ಮಾಡಿದ್ದಾರೆ. ಹೀಗೆ ಅದು ಬೆವರನ್ನೂ ತಾಳಿಕೊಂಡು ಉಳಿಯುತ್ತದೆ. ಈ ಬಟ್ಟೆಯ ಒಂದು ಪುಟ್ಟ ತುಣುಕನ್ನು ಸಾಧಾರಣ ಟೀಶರ್ಟಿನ ಒಳಭಾಗದಲ್ಲಿ ಹೊಲೆಯಬಹುದು, ಇಲ್ಲವೇ ಟೀಶರ್ಟು ಅಥವಾ ಒಳ ಅಂಗಿಯನ್ನು ಹೆಣೆಯುವಾಗಲೇ ಜೋಡಿಸಬಹುದು. ನ್ಯಾನೋ ನಾರು ಬಟ್ಟೆಯೊಟ್ಟಿಗೆ ಡೊಕೊಮೋ ಕಂಪನಿ ತಯಾರಿಸಿದ ಪುಟ್ಟದೊಂದು ಟ್ರಾನ್ಸ್ಮಿಟರ್ ಅನ್ನು ಸೇರಿಸಿ ಹೊಲಿಯಲಾಗುತ್ತದೆ. ಈ ಟ್ರಾನ್ಸ್ಮಿಟರ್ ಎದೆಯ ನಟ್ಟ ನಡುವೆ ಇರುತ್ತದೆ. ಎರಡೂ ಬದಿಗೆ ನ್ಯಾನೋ ನಾರು ಬಟ್ಟೆಯ ತುಣುಕು ಇರುತ್ತದೆ. ಹೃದಯದ ಸ್ನಾಯುಗಳು ಹಿಗ್ಗಿ ಕುಗ್ಗಿದಂತೆಲ್ಲ ಹುಟ್ಟುವ ವಿದ್ಯುತ್ತನ್ನು ಈ ಬಟ್ಟೆ ಗ್ರಹಿಸಿ ಟ್ರಾನ್ಸ್ಮಿಟರಿಗೆ ವರ್ಗಾಯಿಸುತ್ತದೆ. ಟ್ರಾನ್ಸ್ಮಿಟರು ಅದನ್ನು ಬಿತ್ತರಿಸುತ್ತದೆ. ಟ್ರಾನ್ಸ್ಮಿಟರ್ ಬಿತ್ತರಿಸಿದ ವಿದ್ಯುತ್ ಸಂಕೇತಗಳನ್ನು ಗ್ರಹಿಸುವ ತಂತ್ರಾಂಶವೊಂದನ್ನು ಇವರು ರೂಪಿಸಿದ್ದಾರೆ. ಇದನ್ನು ಸ್ಮಾರ್ಟ್ ಫೋನಿನಲ್ಲಿ ಸ್ಥಾಪಿಸಬಹುದು. ಅನಂತರ ನೇರವಾಗಿ ಟ್ರಾನ್ಸ್ಮಿಟರಿನಿಂದ ಬರುವ ಸಂದೇಶಗಳ ವಿನ್ಯಾಸವನ್ನು ಗಮನಿಸಬಹುದು. ಈ ತಂತ್ರಾಂಶ ಹೃದಯದ ಬಡಿತದ ಏರಿಳಿತಗಳಲ್ಲದೆ ಬರುವ ಇತರೆ ವಿದ್ಯುತ್ ಸಂಕೇತಗಳನ್ನು ಸೂಸಿ ಕೇವಲ ಇಸಿಜಿಯನ್ನಷ್ಟೇ ತೋರಿಸುತ್ತದೆ. ಈ ಟೀಶರ್ಟ್ ಅನ್ನು ಧರಿಸಿ ವ್ಯಾಯಾಮ ಮಾಡುತ್ತಲೇ ಹೃದಯದ ಬಡಿತದ ಮೇಲೂ ನಿಗಾ ಇಡುವುದು ಹೀಗೆ ಸಾಧ್ಯವಾಗುತ್ತದೆ. 5 ವರ್ಷಗಳ ಹಿಂದೆ ಈ ಬಟ್ಟೆಯ ಸಾಧ್ಯತೆಯನ್ನು ಪರೀಕ್ಷೆ ಮಾಡಲಾಗಿತ್ತು. ಇದೀಗ ಇದು ಮಾರಾಟಕ್ಕೆ ಸಿದ್ಧವಿದೆ ಎಂದು ಎನ್ಟಿಟಿ ಕಂಪನಿ ನೇಚರ್ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದೆ.
1: ಆಟದಲ್ಲಿಷ್ಟು ವಿರಾಮ, ವಿಶ್ವಕಪ್ ಫುಟ್ಬಾಲ್ ಪಂದ್ಯಗಳನ್ನು ನೋಡ್ತಾ ಇರಬೇಕಲ್ಲ. ನಮ್ಮಲ್ಲಿ ನಡುರಾತ್ರಿಯಲ್ಲಿ ಈ ಪಂದ್ಯಗಳು ಪ್ರಸಾರವಾಗ್ತವೆ. ಆ ಹೊತ್ತಿನಲ್ಲಿ ಅರೆನಿದ್ರೆ ಮಾಡುತ್ತಲೇ 1.5 ಗಂಟೆಗಳ ಕಾಲ ಆಟವನ್ನು ನೋಡುತ್ತೇವಷ್ಟೇ. ನಡುವೆ ಆಗಾಗ್ಗೆ ಪಂದ್ಯಕ್ಕೂ ಬಿಡುವು ಸಿಗ್ತದೆ. ಬಿಡುವಿನ ವೇಳೆ ಜಾಹೀರಾತುಗಳು ಕಾಣಿಸಿಕೊಂಡಾಗ ತೂಗಡಿಸುವ ಕಣ್ಣನ್ನು ಬಲವಂತವಾಗಿ ತೆರೆದಿಟ್ಟು ಆಗಳಿಸಿ ನಾವು ಟೀಯನ್ನೋ ಕಾಫಿಯನ್ನೋ ಕುಡಿಯಲು ಪ್ರಯತ್ನಿಸುತ್ತೇವೆ. ಈ ಬಿಡುವಿಲ್ಲದೆಯೇ ಆಟ ಮುಗಿಸಬಾರದಿತ್ತೇ ಅಂತ ಒಮ್ಮೊಮ್ಮೆ ಅನಿಸುವುದೂ ಉಂಟು. ಪಂದ್ಯದಲ್ಲಿ ಯಾರೂ ಗೋಲು ಹೊರಿಯದೆಯೇ ಬೋರಾಗುತ್ತಿದ್ದರೆ ಬಿಡುವು ಬಂದ ಕೂಡಲೇ ಹಾಸಿಗೆಯ ಆಸರೆಯನ್ನು ಪಡೆಯುವವರೂ ಉಂಟು. ಬಿಡುವೇ ಇಲ್ಲದೆ ವಿಶ್ವಕಪ್ ಪಂದ್ಯಗಳು ನಡೆಯುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನಿಮಗೆ ಅನಿಸಿದ್ರೆ ಅದು ತಪ್ಪೇನಲ್ಲ ಬಿಡಿ. ಇದೇ ರೀತಿಯ ಪ್ರಶ್ನೆಯನ್ನು ವಿಜ್ಞಾನಿಗಳು ಕೇಳುತ್ತಿದ್ದಾರೆ. ಎಲ್ಲ ವಿಶ್ವಕಪ್ ಪಂದ್ಯಗಳಲ್ಲಿಯೂ ಬಿಡುವು ಇರಲೇಬೇಕೆ? ಇದ್ದರೆ ಅದು ಹೇಗೆ? ಎಲ್ಲ ಆಟಗಾರರಿಗೂ ಒಟ್ಟಿಗೆ ಬಿಡುವು ಕೊಡಬೇಕೆ ಅಥವಾ ಸುಸ್ತಾದವರಿಗೆ ಮಾತ್ರವೇ? ಅಯ್ಯೋ, ಕ್ರಿಕೆಟಿನಂತಹ ಸೋಮಾರಿಗಳ ಆಟದಲ್ಲಿಯೂ ಬಿಡುವಿರುತ್ತದಲ್ಲ. ಇನ್ನು ಬಿರುಸಾಗಿ ಓಡುತ್ತಾ ಫುಟ್ಬಾಲ್ ಆಡುವ ಆಟಗಾರರಿಗೆ ವಿಶ್ರಾಂತಿ ಬೇಡವೇ? ಬೆವರೊರೆಸಿಕೊಂಡು ಸ್ವಲ್ಪ

ಕತಾರ್ನಲ್ಲಿ ನಿಯಮವನ್ನು ತಂದಿತ್ತು. ಈಗಿನ ವಿಶ್ವಕಪ್ ಪಂದ್ಯಗಳಲ್ಲಿ ಈ ನಿಯಮವನ್ನು ಪಾಲಿಸಲಾಗುತ್ತಿದೆ. ಇದಕ್ಕೂ ಹಿಂದಿನ ಅಂದರೆ 4 ವರ್ಷಗಳ ಹಿಂದೆ ನಡೆದ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಈ ನಿಯಮಗಳು ಇರಲಿಲ್ಲ. ಮರುಭೂಮಿಯ ನಾಡಾದ ಕತಾರ್ನಲ್ಲಿ ಆಗ ವಿಶ್ವಕಪ್ ಪಂದ್ಯಗಳು ನಡೆದಿದ್ದವು. ಆಗ ಈ ಕಡ್ಡಾಯ ಬಿಡುವಿನ ನಿಯಮ ಇರಲಿಲ್ಲ. ಬದಲಿಗೆ ಆಟದ ವೇಳೆ ಉಷ್ಣತೆ 32 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿದರೆ 1.5 ನಿಮಿಷದ ಕಾಲ ಬಿಡುವನ್ನು ನೀಡಬಹುದು ಎಂದು ತೀರ್ಮಾನಿಸಲಾಗಿತ್ತು. ಅಂದರೆ ಆಟದ ಸಮಯದಲ್ಲಿ ಹೊರಗಿನ ಉಷ್ಣತೆಯನ್ನು ಆಧರಿಸಿ ಈ ಬಿಡುವನ್ನು ನೀಡಲಾಗುತ್ತಿತ್ತು. ಕತಾರ್ನಂತಹ ಉಷ್ಣ ಪ್ರದೇಶವಲ್ಲದೆ ಯುರೋಪಿನಂತಹ ಶೀತ ಪ್ರದೇಶದಲ್ಲಿ ರಾತ್ರಿಯ ಹೊತ್ತು ಇಲ್ಲವೇ ಚಳಿಗಾಲದಲ್ಲಿಯೋ ಫುಟ್ಬಾಲ್ ಸ್ಪರ್ಧೆಗಳು ನಡೆದರೆ ಅಲ್ಲಿನ ಉಷ್ಣತೆಯ ಆಧಾರದ ಮೇಲೆ ಬಿಡುವನ್ನು ರೆಫ್ರಿ ತೀರ್ಮಾನಿಸಬಹುದಿತ್ತು. ಹೊರಗಿನ ತಾಪಮಾನ 37 ಡಿಗ್ರಿ ಮುಟ್ಟಿದ ಕೂಡಲೇ ವಿರಾಮವನ್ನು ಘೋಷಿಸಬೇಕಿತ್ತು. ಇದೀಗ ಈ ನಿಯಮ ಬದಲಾಗಿ ಬಿಡುವು ಕಡ್ಡಾಯವಾಗಿದೆ. ಈ ಬಿಡುವಿನ ವೇಳೆ ಆಟದ ನೇರ ಪ್ರಸಾರದ ಬದಲಿಗೆ ಜಾಹೀರಾತುಗಳನ್ನು ಪ್ರಕಟಿಸಬಹುದು ಎಂದು ವಿಶ್ವಕಪ್ ಫುಟ್ಬಾಲ್ ಮಂಡಳಿ ಸೂಚಿಸಿದೆ. ಹಾಗಿದ್ದರೆ ಈ ಬಿಡುವು ಕೇವಲ ಜಾಹೀರಾತಿಗಾಗಿ ನೀಡಿರುವ ಬಿಡುವೆ? ಹಣ ಮಾಡುವ ಉದ್ದೇಶದಿಂದಲೇ ಬಿಡುವು ನೀಡಲಾಗುತ್ತದೆಯೇ? ಅಥವಾ ಆಟಗಾರರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಬಿಡುವನ್ನು ಕಡ್ಡಾಯ ಮಾಡಿದ್ದಾರೆಯೇ? ಇದು ಪ್ರಶ್ನೆ. ಫಿಫಾ ಹೇಳುವ ಪ್ರಕಾರ ಇದು ಆಟಗಾರರ ಆರೋಗ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ನಿಯಮ. ನಿಜ, ಫುಟ್ಬಾಲ್ ಬಲು ಪರಿಶ್ರಮದ ಆಟ. ಈ ಆಟದ ವೇಳೆ 1.5 ಗಂಟೆಗಳ ಕಾಲ ಓಡುತ್ತಲೇ ಇರುವ ಆಟಗಾರರ ದೇಹ ಬಲು ಬೇಗ ಬಿಸಿಯಾಗುತ್ತದೆ, ಬೆವರುವುದು ಜಾಸ್ತಿಯಾಗುತ್ತದೆ. ಹೃದಯದ ಬಡಿತವಂತೂ ಓಡುವಾಗ ಹಾಗೂ ಎದುರಾಳಿ ತಂಡದವರು ಗೋಲಿನ ಕಡೆಗೆ ಚೆಂಡನ್ನು ಧೂಡಿಕೊಂಡು ಸಾಗಿದಾಗ ಇನ್ನಷ್ಟು ಹೆಚ್ಚಾಗುತ್ತದೆ. ಒಟ್ಟಾರೆ ಶ್ರಮಿಸುತ್ತಿರುವ ದೇಹಕ್ಕೆ ಶಕ್ತಿಯನ್ನು ಒದಗಿಸಲು ಹೃದಯ ಸ್ನಾಯುಗಳು ಕಷ್ಟಪಡುತ್ತವೆ. ದೇಹದ ಒಟ್ಟಾರೆ ಉಷ್ಣತೆ ಹೆಚ್ಚಾಗುತ್ತದೆ. ಇದು ಹಾಗೇ ಮುಂದುವರೆದಲ್ಲಿ ಮರಳುಗಾಡಿನಲ್ಲಿ ನಡುಮಧ್ಯಾಹ್ನ ಬಿಸಿಲಿನಲ್ಲಿ ನಗ್ನವಾಗಿ ಬಿದ್ದಂತೆಯೇ ತಾಪದಿಂದ ದೇಹದ ನೀರು ಬೆವರಿನ ಮೂಲಕ ಆವಿಯಾಗಿ ಹೀಟ್ ಸ್ಟ್ರೋಕ್ ಅಥವಾ ಸನ್ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಆಟಗಾರರ ದೇಹದ ಉಷ್ಣತೆ ಹೆಚ್ಚಾಗದಂತೆ ಕಾಪಾಡುವುದು ಮುಖ್ಯವಾಗುತ್ತದೆ. ಆದ್ದರಿಂದಲೇ ಈ ಬಿಡುವು ಕಡ್ಡಾಯ ಎನ್ನುವುದು ಫಿಫಾದ ಅನಿಸಿಕೆ. ಆದರೆ ಇದಬಗ್ಗೆ ಕೆಲವು ವೈದ್ಯರಿಗೂ ವಿಜ್ಞಾನಿಗಳಿಗೂ ಆತಂಕವಿದೆ. ಹೀಗಾಗಿಯೇ ಕಳೆದ ವರ್ಷ ಇಂಗ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಕೃತಿಕ ಹಾಗೂ ಮಾನವ ನಿರ್ಮಿತ ಪರಿಸರ ವಿಜ್ಞಾನ ವಿಭಾಗದ ಡೊನಾಲ್ ಮುಲ್ಲನ್ ಮತ್ತು ಸಂಗಡಿಗಳು ಅಮೆರಿಕದಲ್ಲಿ ಈ ವರ್ಷ ವಿಶ್ವಕಪ್ ಪಂದ್ಯಗಳು ಆಯೋಜನೆಯಾಗುತ್ತಿರುವ ವಿವಿಧ ನಗರಗಳಲ್ಲಿ ಪಂದ್ಯಗಳು ನಡೆಯುವ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸರಾಸರಿ ಎಷ್ಟು ತಾಪಮಾನ ಇರುತ್ತದೆ ಎಂದು ವಿಶ್ಲೇಷಿಸಿದರು. ಆ ಪ್ರಕಾರ ಪಂದ್ಯಗಳು ನಡೆಯುವ 14 ಪಟ್ಟಣಗಳಲ್ಲಿ 14ರಲ್ಲಿ ಹಗಲಿನ ತಾಪಮಾನ 28 ಡಿಗ್ರಿಗಿಂತಲೂ ಹೆಚ್ಚು. ಇವುಗಳಲ್ಲಿ ಮಿಯಾಮಿ, ಫಿಲಡೆಲ್ಫಿಯಾ, ಕ್ಯಾನ್ಸಸ್, ಬೋಸ್ಟನ್ ಮತ್ತು ನ್ಯೂಯಾರ್ಕ್ ಪಟ್ಟಣಗಳಲ್ಲಿ ಪಂದ್ಯಗಳು ನಡೆಯುವ ಜಾಗ ಪೂರ್ಣವಾಗಿ ತೆರೆದುಕೊಂಡಿರುವುದರಿಂದ ಆಟಗಾರರ ಸ್ವಾಸ್ಥ್ಯದ ದೃಷ್ಟಿಯಿಂದ ಪಂದ್ಯಗಳನ್ನು ಸಂಜೆ ಅಥವಾ ಮುಂಜಾನೆಯ ಹೊತ್ತು ನಡೆಸಬೇಕು ಎಂದು ಸೂಚಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ 2 ಬಾರಿ 3 ನಿಮಿಷದ ಬಿಡುವು ನೀಡುವ ಫಿಫಾದ ತೀರ್ಮಾನ ಸ್ವಾಗತಾರ್ಹ ಎನಿಸುತ್ತದೆ. ಆದರೆ ಇದೂ ಕೂಡ ಸರಿಯೇ ಎಂದು ಪ್ರಶ್ನಿಸುವವರಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿ ವಿಶ್ವವಿದ್ಯಾನಿಲಯದ ಶಾಪ ಮತ್ತು ಆರೋಗ್ಯ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಹ್ಯಾರಿ ಬ್ರೌನ್ ಪ್ರಕಾರ ಈ ಪಂದ್ಯಗಳಲ್ಲಿ ಹೀಗೆ ಸಾರಾಸಗಟು 3 ನಿಮಿಷ ವಿರಾಮ ಕೊಡುವುದು ವೈಜ್ಞಾನಿಕವಲ್ಲ. ಕಳೆದ 2 ವರ್ಷಗಳಲ್ಲಿ ಹೆನ್ರಿ ಬ್ರೌನ್ ಫುಟ್ಬಾಲ್ ಆಟಗಾರರ ದೇಹದ ಉಷ್ಣತೆಯನ್ನು ಕಾಪಾಡುವ ವಿಧಾನಗಳ ಬಗ್ಗೆ ಪುರುಷ ಮತ್ತು ಮಹಿಳಾ ಸ್ಪರ್ಧಾಳುಗಳಲ್ಲಿ ಅಧ್ಯಯನ ಮಾಡಿದ್ದರು. 90 ನಿಮಿಷಗಳ ಕಾಲ ಎಡೆಬಿಡದೆ ಓಡಿದ ವ್ಯಕ್ತಿಗಳ ದೇಹದ ಉಷ್ಣತೆಯನ್ನು ತಗ್ಗಿಸಲು ಹಲವು ಉಪಾಯಗಳನ್ನು ಹೂಡಿದ್ದರು. 40 ಡಿಗ್ರಿ ಉಷ್ಣತೆಯಲ್ಲಿಯೂ ಈ ವ್ಯಾಯಾಮ ನಡೆಸಿ ಪರೀಕ್ಷೆ ಮಾಡಿದ್ದರು. ವ್ಯಾಯಾಮದಲ್ಲಿ ತೊಡಗಿದವರಿಗೆ ಕೆಲವೊಮ್ಮೆ 1.5 ನಿಮಿಷ, ಕೆಲವೊಮ್ಮೆ ಫುಟ್ಬಾಲ್ ಪಂದ್ಯಗಳಲ್ಲಿ ನಡುವೆ ನೀಡುವ ಅರ್ಧವಿರಾಮದಷ್ಟು ಸಮಯ ಹಾಗೂ ಅದಕ್ಕಿಂತಲೂ ದೀರ್ಘವಾದ ಬಿಡುವನ್ನು ನೀಡಿ ನಂತರ ಅವರ ದೇಹ ಎಷ್ಟು ತಣ್ಣಗಾಗುತ್ತದೆ ಎಂದು ಪರಿಶೀಲಿಸಿದ್ದರು. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ತಣ್ಣನೆಯ ನೀರಿನಿಂದ ಮೈ ಒರೆಸುವಕ್ಕೆ ಹಾಗೂ ನೀರು ಕುಡಿಯಲು ಅವಕಾಶ ಒದಗಿಸಲಾಗಿತ್ತು. ಇವುಗಳಲ್ಲಿ ಹೊರಗಿನ ವಾತಾವರಣ ಬಹಳ ಬಿಸಿಯಾಗಿರುವಂತಹ ಸಂದರ್ಭದಲ್ಲಿಯೂ 1.5 ನಿಮಿಷದಷ್ಟು ಬಿಡುವನ್ನು ನೀಡಿ ಮೈ ಒರೆಸಿ ನೀರು ಕುಡಿದರೆ ದೇಹದಿಂದ ಹೊರಬಿದ್ದ ನೀರಿನ ಅಂಶವನ್ನು ಮರುಗೂಡಿಸಬಹುದು ಎಂದು ಪತ್ತೆ ಮಾಡಿದ್ದರು. ಅತಿ ಉಷ್ಣತೆಯಿಂದ ಸುಸ್ತಾಗುವುದು ಸಹಜವೇ, ಆದರೆ ಅದನ್ನು ತಡೆಯಬಹುದು. ಆದರೆ ಅದಕ್ಕೆ ಮೈಯನ್ನು ಒರೆಸುವುದು ಹಾಗೂ ನೀರು ಕುಡಿಯಲು ಬಿಡಬೇಕು. ಹಾಗಿಲ್ಲದೆ 3-5 ನಿಮಿಷ ವಿರಾಮ ಕೊಟ್ಟರೂ ಕೂಡ ದೇಹದ ಉಷ್ಣತೆ ತಹಬಂದಿಗೆ ಬರುವುದಿಲ್ಲ, ಹೃದಯದ ಮೇಲಿನ ಒತ್ತಡವೂ ಕಡಿಮೆಯಾಗುವುದಿಲ್ಲ ಎನ್ನುತ್ತಾರೆ ಬ್ರೌನ್. ಈಗಿನ ಪಂದ್ಯಗಳಲ್ಲಿ ಹೊರಗಿನ ಉಷ್ಣತೆ ಹೇಗೆ ಇದ್ದರೂ 3 ನಿಮಿಷದ ಬಿಡುವನ್ನು ನೀಡಲಾಗುತ್ತಿದೆ. ಈ ಬಿಡುವಿನ ವೇಳೆಯಲ್ಲಿಯೂ ಆಟಗಾರರು ಮೈ ಒರೆಸಿಕೊಂಡು ನೀರು ಕುಡಿಯಲು ಅವಕಾಶ ಒದಗಿಸದೆ ಮುಂದೆ ಆಟ ಹೇಗೆ ಆಡಬೇಕು ಎಂದು ಚರ್ಚಿಸಲು ಸ್ಟ್ರಾಟಜಿ ಸಮಯವನ್ನಾಗಿ ಬಳಸಲಾಗುತ್ತಿದೆ. ಇದು ಆಟಗಾರರ ಆರೋಗ್ಯಕ್ಕೆ ಹಾನಿಕರ ಎಂದು ಸಲಹೆ ನೀಡಿದ್ದಾರೆ. ಅಮೆರಿಕದಲ್ಲಿ ಪಂದ್ಯ ನಡೆಯುತ್ತಿರುವ 16 ತಾಣಗಳಲ್ಲಿ ಕೇವಲ 4 ಜಾಗಗಳಲ್ಲಿ ಮಾತ್ರ ಬಿಸಿಲು ಬೀಳದಂತೆ ಸೂರು ಒದಗಿಸಿ ಹವಾನಾಯತ್ರವನ್ನು ಒದಗಿಸಲಾಗಿದೆ. ಉಳಿದ 12 ತಾಣಗಳಲ್ಲಿ 10ಕ್ಕೂ ಹೆಚ್ಚು ತಾಣಗಳು ಮಧ್ಯಾಹ್ನ 28 ಡಿಗ್ರಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತವೆ. ಇಂತಹಲ್ಲಿ ಫುಟ್ಬಾಲ್ ಆಡುವುದು ದಣಿವುಂಟು ಮಾಡುವ ಸಂಗತಿ. ಆದ್ದರಿಂದ ಸಾರಾಸಗಟು ಎಲ್ಲಾ ಜಾಗದಲ್ಲಿಯೂ ಎಲ್ಲರಿಗೂ ಏಕಕಾಲದಲ್ಲಿ 3 ನಿಮಿಷದ ಬಿಡುವು ನೀಡುವುದು ಸರಿಯಲ್ಲ. ಈ ಬಿಡುವು ಆಟಗಾರರ ಆರೋಗ್ಯದ ದೃಷ್ಟಿಯಿಂದ ಆಟಕ್ಕುಂಟೆ, ಲೆಕ್ಕಕ್ಕಿಲ್ಲ. ಇದು ಜಾಹೀರಾತು ಪಡೆಯಲು ಅನುಕೂಲವಾಗಬಹುದೇ ಹೊರತು

0: ಅತಿ ಬಿಸಿ ಇರುವ ತಾಣಗಳಲ್ಲಿ ಆಟಗಾರರಿಗೆ ಅನುಕೂಲಿಯಾಗಿರುವುದಿಲ್ಲ ಎಂದು ಬ್ರೌನ್ ಹೇಳಿದ್ದಾರೆ. ಅವರ ವಿಚಾರಗಳನ್ನು ನೇಚರ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಭಾರತಿ ಕೊಳ್ಳೇಗಾಲ ಶರ್ಮಾ ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ಜನಧ್ವನಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸುಗಡನ್ನು

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ. ಭಾರತ ಸಂವಿಧಾನದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಪುಸ್ತಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಸಾಮಾನ್ಯ ಜ್ಞಾನ,
3: ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
3: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
3: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
3: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
4: ನಮಸ್ಕಾರ, ಜನಧ್ವನಿ ವಾಹಿನಿಯ ಸಾಮಾನ್ಯ ಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್ SB, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತಿರೋ ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನ ನೋಡ್ಕೊಳ್ಬೇಕು ಮತ್ತು ಒಂದು ಮಾದರಿ ವೇಳಾಪಟ್ಟಿ ಅಥವಾ ಎಲ್ಲಾ ವಿಷಯಗಳು ಕವರ್ ಆಗೋ ತರ ಯಾವ ತರ ಒಂದು ಶೆಡ್ಯೂಲ್ ಅನ್ನ ಹಾಕೊಳ್ಳೋದು ಮತ್ತೆ ಅದನ್ನ ಯಾವ ತರ ಕವರ್ ಮಾಡ್ತಾ ಹೋಗೋದು, ಇದ್ರ ಬಗ್ಗೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಯಾವ್ದೇ ಒಂದು ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಲ್ಲೂ ಇರೋ ಒಂದು ಸಾಮಾನ್ಯ ಜನರ ಡೌಟ್ ಏನಪ್ಪ ಅಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಮತ್ತೆ ಏನೇನು ಓದ್ಕೋಬೇಕು, ಎಷ್ಟು ಮಟ್ಟಿಗೆ ಓದ್ಕೋಬೇಕು, ಯಾವ ತರ ಓದ್ಕೋಬೇಕು ಅನ್ನೋದು. ಹಾಗಾಗಿ ನನ್ನ ಕೆಲವು ಎಕ್ಸ್ಪೀರಿಯನ್ಸ್ ಮತ್ತೆ ಸಜೆಷನ್ಸ್ ಅನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ. ಈಗ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ನಾವೀಗಾಗಲೇ ನೋಡಿರೋ ಪ್ರಕಾರ ಭಾರತ ಸಂವಿಧಾನ, ಭಾರತ ಸರ್ಕಾರ ಮತ್ತು ಭಾರತದ ಆಡಳಿತ ಇವಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಹೀಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದಾವೆ ಮತ್ತೆ ಯಾವ ರೀತಿ ಒಂದು ಮಾದರಿ ವೇಳಾಪಟ್ಟಿ ಹಾಕಬಹುದು ಅಂತ ನೋಡೋಣಂತೆ. ನಾನು ಈಗ ನಿಮ್ಮ ಮುಂದೆ ಕೊಡೋ ಒಂದು ಮಾಡೆಲ್ ಏನಿದೆ, ಇದು ಸುಮಾರು 45

ದಿನಗಳಲ್ಲಿ 45 days, ಪ್ರತಿದಿನ 2-3 ಗಂಟೆಗಳಂತೆ 45 ದಿನಗಳಲ್ಲಿ ಯಾವ ರೀತಿ ಇದನ್ನ ಮುಗಿಸ್ಕೋಬಹುದು. 45 ದಿನ ಅನ್ನೋದಕ್ಕಿಂತಲೂ ಸುಮಾರು 15 ವಾರಗಳಲ್ಲಿ ಅಂತಾದ್ರು ಅನ್ಕೊಳ್ರಿ, 45 ದಿನ ಅನ್ನೋದೇ ಸಾಕಾಗತ್ತೆ. 45 days ಇದು ಸಾಕಾಗತ್ತೆ ನಮ್ಗೆ, 1.5 ತಿಂಗಳಲ್ಲಿ ಸಾಕಾಗತ್ತಲ್ವಾ? ಯಾಕಂದ್ರೆ ಇನ್ನು ಬೇರೆ ಬೇರೆ ವಿಷಯಗಳು ಓದ್ಕೊಳ್ಳೋದಿರುತ್ತಲ್ವಾ. ಸಾಮಾನ್ಯ ಜ್ಞಾನ ಪತ್ರಿಕೆ ಅಂತಂದ್ರೆ ಇತಿಹಾಸ ಇರುತ್ತೆ, ಭಾರತದ ಆರ್ಥಿಕತೆ ಇರುತ್ತೆ. ಹಾಗಾಗಿ ಅದರಲ್ಲಿ ನಮ್ಮ ಸಿದ್ಧತೆಯಲ್ಲಿ ದಿನಕ್ಕೆ 2-3 ಗಂಟೆ ಪ್ರಕಾರ ಭಾರತ ಸಂವಿಧಾನಕ್ಕೋಸ್ಕರ ಟೈಮ್ ಅನ್ನ ಎತ್ತಿಟ್ರೆ ಯಾವ ತರ ಶುರು ಮಾಡ್ಕೊಳ್ಬೇಕು ಮತ್ತೆ ಯಾವ್ಯಾವ ವಿಷಯಗಳನ್ನ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಭಾರತ ಸಂವಿಧಾನವನ್ನ ನಾವು ಆರಂಭಿಸೋದಕ್ಕಿಂತ ಮುಂಚೆ ನಾವು ಯಾವ ಪರೀಕ್ಷೆಗೆ ಹಾಜರಾಗ್ತಾ ಇದೀವಿ ಅದರ ಸಿಲೆಬಸ್ ಅನ್ನ ಪಠ್ಯಕ್ರಮವನ್ನ ಒಂದ್ಸರಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಕೆಲವು ಸಾರಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಈಗ PDO ಪರೀಕ್ಷೆ ಆದ್ರೆ ಇನ್ನು ಡೀಟೇಲ್ ಆಗಿ ಡೆಪ್ತ್ ಆಗಿ ನೋಡ್ಕೋಬೇಕಾಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಸಾಕಾಗುತ್ತೆ. ಹಾಗಾಗಿ ನಾವು ಪಠ್ಯಕ್ರಮ ಅಥವಾ ಸಿಲೆಬಸ್ ಅನ್ನ ಮೊದಲು ನೋಡ್ಕೋಬೇಕು. ಆಮೇಲೆ ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ ಅಂತಂದ್ರೆ ನಮ್ಮ 6ನೇ ತರಗತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 6ನೇ ತರಗತಿ ಪಠ್ಯ ಪುಸ್ತಕಗಳಿಂದ 6, 7, 8, 9, 10, 11 ಮತ್ತೆ 12 PUC ಇಷ್ಟು ಪಠ್ಯ ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ಗಳು ಇವು ಎಲ್ಲವೂ ಕೂಡ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ. KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಏನಿದೆ ಮತ್ತೆ PUE ಬೋರ್ಡ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಏನಿದೆ ಈ ಎರಡು ವೆಬ್ಸೈಟ್ ಗಳಲ್ಲಿ ನಿಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ವರೆಗನ್ನ 6ರಿಂದ 10ರವರೆಗೆ ಸೋಷಿಯಲ್ ಸೈನ್ಸ್ ಪುಸ್ತಕದಲ್ಲಿ ಸಿವಿಕ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಅದೇ ತರ PUC ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಸಪರೇಟ್ ಪಾರ್ಟ್ ಇರುತ್ತೆ. ಈ ಪುಸ್ತಕಗಳನ್ನ ನೀವು PDF ರೂಪದಲ್ಲಿ ಪೂರ್ತಿ ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆರಂಭಿಸಬೇಕಾಗಿರೋದು ಅಲ್ಲಿಂದನೆ. 6, 7, 8 ಈ ತರಗತಿ ಪುಸ್ತಕಗಳನ್ನ ಮೊದಲು ಆರಂಭ ಮಾಡಿ. ಅದರಲ್ಲಿರ್ತಕ್ಕಂತ ಸಿವಿಕ್ಸ್ ಅನ್ನೋ ಭಾಗ ಇದೆ, ಎಲ್ಲವೂ ಸೇರಿ ಪ್ರತಿ ವರ್ಷ ಸುಮಾರು 30-40 ಪೇಜ್ ಇರುತ್ತೆ ಅಷ್ಟೇ. ಪ್ರತಿ ವರ್ಷದ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ 30-40 ಪೇಜ್ನಷ್ಟು ಈ ಸಿವಿಕ್ಸ್ ಅಥವಾ ಪೌರನೀತಿ ಅನ್ನೋ ಒಂದು ಭಾಗ ಇರುತ್ತೆ. ಅದರಲ್ಲಿ ನಮಗೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಭಾರತದ ಸರ್ಕಾರಿ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ರಾಷ್ಟ್ರಪತಿ, ಈ ತರ ಎಲ್ಲದರ ಬಗ್ಗೆ ಸಣ್ಣದಾಗಿ ಮಾಹಿತಿ ಇರುತ್ತೆ. ಅಂದ್ರೆ ನಾವಿದನ್ನ PTK ಅಥವಾ ಆರಂಭ ಅಂತ ಕರಿಬಹುದು. ಹಾಗಾಗಿ ಮೊದಲು ನಾವು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಆರಂಭ ಮಾಡ್ಕೊಡೋದು ಸೂಕ್ತ. ಒಂದ್ ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋದಾದ್ರೆ ಇದೇ ಪುಸ್ತಕಗಳನ್ನ NCERT ನಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗಿನ NCERT ಪಠ್ಯ ಪುಸ್ತಕಗಳು ಅವು ಕೂಡ ಆನ್ಲೈನ್ ಅಲ್ಲಿ ನಿಮಗೆ ಸಂಪೂರ್ಣ PDF ಉಚಿತವಾಗಿ ಸಿಗುತ್ತೆ. ನೀವು ಅವನ್ನ ಡೌನ್ಲೋಡ್ ಮಾಡ್ಕೊಂಡು ಅವುಗಳನ್ನ ಫಾಲೋ ಮಾಡ್ಕೋಬಹುದು. ಸೊ ಮೊದಲ ಆರಂಭ, ಮೊದಲ ಒಂದು ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ 6ರಿಂದ 10ನೇ ತರಗತಿವರೆಗಿನ ಪುಸ್ತಕಗಳನ್ನ ಅಂದ್ರೆ ಸಮಾಜ ವಿಜ್ಞಾನದ ಪುಸ್ತಕಗಳನ್ನ ಪೂರ್ತಿಯಾಗಿ ನೋಡ್ಕೊಳ್ಳೋದು. ಇದು ಮೊದಲ ಒಂದು ವಾರದಲ್ಲಿ. ಎರಡನೇ ವಾರದಲ್ಲಿ ಇದನ್ನ ನಾವು ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನದಲ್ಲಿ ಇದ್ದಂತಹ ಸಿವಿಕ್ಸ್ ಅನ್ನ ಮಾತ್ರ ನೋಡ್ತಾ ಇದ್ವಿ. ಎರಡನೇ ವಾರದಲ್ಲಿ ನಾವು ಒಂದ್ ಹಂತ ಮುಂದೆ ಹೋಗಿ ಮೊದಲನೇ PUC ಮತ್ತೆ 2ನೇ PUC ನಲ್ಲಿರ್ತಕ್ಕಂಥ ರಾಜ್ಯಶಾಸ್ತ್ರ, ಅಲ್ಲಿ ನಮಗೆ ರಾಜ್ಯಶಾಸ್ತ್ರ, ರಾಜ್ಯಶಾಸ್ತ್ರದ ಚಿಂತನೆಗಳು ಇಂಥವೇನಿರುತ್ತೆ, ಅದರ ಜೊತೆ ಜೊತೆಗೇನೆ ಭಾರತ ಸಂವಿಧಾನ, ಭಾರತ ಸರ್ಕಾರ, ಸಾರ್ವಜನಿಕ ಆಡಳಿತ, ಇಂತಹ ವಿಷಯಗಳೇನಿದಾವೆ ಇವುಗಳನ್ನ ನಾವಲ್ಲಿ ನೋಡ್ಕೋಬೇಕಾಗತ್ತೆ. ರಾಜ್ಯಶಾಸ್ತ್ರವನ್ನು ಹೊರತುಪಡಿಸಿದಂತಹ ಭಾರತ ಸಂವಿಧಾನದ ವಿಚಾರಗಳನ್ನ. ಅದಾದ ನಂತರದಲ್ಲಿ ನಾವು ನೇರವಾಗಿ ವಿಷಯದ ಆಳವಾದ ಜ್ಞಾನಕ್ಕೆ ಒಂದು ಒಳ್ಳೆ ಪುಸ್ತಕವನ್ನ ನೋಡ್ಕೋಬೇಕಾಗತ್ತೆ. ನಾನು ಗಮನಿಸಿರೋ ಮಟ್ಟಿಗೆ ಇವತ್ತಿನವರೆಗೆ ಕನ್ನಡ ಮಾಧ್ಯಮದಲ್ಲಿನೇ ಭಾರತ ಸಂವಿಧಾನ ಓದ್ಕೊಳ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಬುಕ್ ಅಂದ್ರೆ PS ಗಂಗಾಧರ್ ಅವರು ಬರೆದಿರ್ತಕ್ಕಂಥ ಭಾರತ ಸಂವಿಧಾನ ಮತ್ತು ಸರ್ಕಾರ, ಭಾರತ ಸಂವಿಧಾನ ಮತ್ತು ಸರ್ಕಾರ ಪುಸ್ತಕ ಏನಿದೆ ಅದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿದೆ, ಬಹುತೇಕ ಎಲ್ಲಾ ಪ್ರಶ್ನೆಗಳು ಕೂಡ ನಾವು ನೀವು ಜನರಲ್ ಪೇಪರ್ ಅಂತ ನೀವು ಯಾವುದೇ ಎಕ್ಸಾಮ್ ತಗೊಂಡು ನೋಡಿದ್ರು ಕೂಡ more than 60-70% ಕ್ವಶನ್ ಗಳಿಗೆ ಅದರಲ್ಲಿ ಆನ್ಸರ್ ನಮಗೆ ಇರುತ್ತೆ. ಅಂದ್ರೆ ಪ್ರಶ್ನೆಗಳನ್ನ ಸಿದ್ಧ ಮಾಡೋರು ಕೂಡ ಬಹುಶಃ ಆ ಪುಸ್ತಕವನ್ನ ರೆಫರ್ ಮಾಡ್ತಾರೆ ಅನ್ನೋ ತರದಲ್ಲಿ ಅದು ಇಂಪ್ರೆಸಿವ್ ಆಗಿದೆ. PS ಗಂಗಾಧರ್ ಅವರ ಭಾರತ ಸಂವಿಧಾನ ಮತ್ತು ಸರ್ಕಾರ ಈ ಒಂದು ಪುಸ್ತಕವನ್ನ ನೀವು ಖರೀದಿಸಿ ಅದನ್ನ ನೀವು ಓದಿದ್ರು ಕೂಡ ಸೂಕ್ತ ಅನ್ನಿಸ್ತಾರೆ. ಅದರಲ್ಲಿ ಈಗ 3ನೇ ವಾರದಿಂದ ಒಂದೊಂದಾಗಿ ಸಂವಿಧಾನದ ಅಂಶಗಳನ್ನ ಇನ್ ಡೆಪ್ತ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸಂವಿಧಾನದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಹೋಗ್ಬೇಕು, ಯಾವ ವಿಷಯಗಳನ್ನ ಕವರ್ ಮಾಡ್ತಾ ಹೋಗ್ಬೇಕು, ಯಾವ್ಯಾವದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. 3ನೇ ಮತ್ತು 4ನೇ ವಾರದಲ್ಲಿ ಅಥವಾ 3ನೇ ವಾರದಲ್ಲಿ ನಾವು ನೋಡ್ಕೋಬೇಕಾದ ಭಾರತದ ಸಂವಿಧಾನ, ಅದರ ರಚನೆ ಯಾವ ರೀತಿ ಆಯ್ತು, ರಚನೆಯ ಹಿನ್ನೆಲೆ ಯಾವ ರೀತಿ ಇತ್ತು ಅನ್ನೋದು. ಅದಾದ್ಮೇಲೆ ಸರ್ಕಾರಗಳ ವಿಧಾನಗಳು ಯಾವ ರೀತಿ ಇದಾವೆ, ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು. ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್, ಕೇಂದ್ರದ ನ್ಯಾಯಾಂಗ, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಕಾರ್ಯಾಂಗ ಮತ್ತು ಶಾಸಕಾಂಗ,

0: ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟಿಗಳು,
1: ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಸಂವಿಧಾನಾತ್ಮಕ ಅಂಗಸಂಸ್ಥೆಗಳು. ಇಷ್ಟು ಮತ್ತೊಂದ್ಸರಿ ಹೇಳ್ತೀನಿ ನೋಡ್ರಿ. ಭಾರತ ಸಂವಿಧಾನ, ಅದರಲ್ಲಿ ಸರ್ಕಾರದ ವಿಧಾನ, ಪಾರ್ಲಿಮೆಂಟರಿ ವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅವುಗಳ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಸ್ಥಳೀಯ ಸರ್ಕಾರಗಳು, ಅದರಲ್ಲಿ ಮುನ್ಸಿಪಾಲ್ಟಿಗಳು ಮತ್ತು ಗ್ರಾಮ ಪಂಚಾಯತಿಗಳು ಏನಿದಾವೆ ಅವು, ಅಥವಾ ಪಂಚಾಯತ್ ರಾಜ್ ಮತ್ತು ಗ್ರಾಮ ಪಂಚಾಯತಿಗಳು. ಅದೇ ರೀತಿ ಇದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಯಿತು. ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿಶೇಷ ಪ್ರದೇಶಗಳು ಅಂತ ಏನ್ ಕರಿತೀವಲ್ಲ, ನಮ್ಮ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ, ಈ ತರದ ವಿಶೇಷ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಏನಿದಾವೆ ಅನ್ನೋದು, ಮತ್ತೆ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂತಹ ಸಂಸ್ಥೆಗಳು, ಉದಾಹರಣೆಗೆ ಚುನಾವಣಾ ಆಯೋಗ, ಈ ತರದಲ್ಲಿ ಸಂವಿಧಾನಾತ್ಮಕವಾಗಿ ರಚನೆ ಆಗಿರುವ ಸಂಸ್ಥೆಗಳು, ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದವರಿಗೆ ಸಂವಿಧಾನಾತ್ಮಕವಾಗಿ ಇರತಕ್ಕಂತಹ ವಿಶೇಷ ಅವಕಾಶಗಳು. ಮತ್ತು ಇದು ಮೂರನೇ ವಾರದಲ್ಲಿ ಸಂವಿಧಾನದ ವಿಚಾರಕ್ಕೆ ನಾವು ನೇರವಾಗಿ ಬಂದಂತಾಯ್ತು. ನಾಲ್ಕನೇ ವಾರದಲ್ಲಿ ನಾವು ಇನ್ನೂ ಒಂದು ಹಂತ ಮುಂದುವರೆದು ಹೋಗಬೇಕಾಗತ್ತೆ. ಯಾವುದು? ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನ ಹೊರತುಪಡಿಸಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇತರೆ ಬೇರೆ ಬೇರೆ ಆಶಯಗಳು ಮತ್ತು ಭಾರತದ ರಾಜಕೀಯದ ವಿವಿಧ ಆಯಾಮಗಳು, ಇದರ ಜೊತೆಗೆ ದ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೆಲವು ಬಿಕ್ಕಟ್ಟುಗಳು ಯಾವ ರೀತಿ ಉದ್ಭವ ಆಗ್ತಾ ಇದೆ. ನೀವು ದಿನ ನ್ಯೂಸ್ ಪೇಪರ್ಗಳನ್ನ ಅಥವಾ ಸುದ್ದಿಗಳನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಬಿಕ್ಕಟ್ಟು, ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಗೆ ಬಿಕ್ಕಟ್ಟು, ಈ ತರದ ನಾವು ನೋಡ್ತಾನೆ ಇರ್ತೇವೆ. ಎಲ್ಲವೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಆಗ್ತಾ ಇರ್ತವೆ. ಆದ್ರೆ ಈ ತರದ ಬಿಕ್ಕಟ್ಟುಗಳು ಅಂದ್ರೆ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಕೆಲವು ವಿಚಾರಗಳನ್ನು ನೀವು ನೋಡ್ಬೇಕಾಗತ್ತೆ. ಇದು ಮೂರು ವಾರಗಳ ಮಟ್ಟಿಗೆ ಆಯ್ತು. ನೀವು ಪ್ರತಿ ವಾರನೂ ನಿಮ್ಮ ಅಧ್ಯಯನ ಮುಗಿದ ನಂತರದಲ್ಲಿ, ಪ್ರತಿ ವಾರ ನಿಮ್ಮ ಅಧ್ಯಯನ ಅಂದ್ರೆ ಈಗ ಮೊದಲನೇ ವಾರ 6-10 ಪೇಪರ್ಸ್ ಮುಗೀತು, 6-10 ಬುಕ್ಸ್ ಮುಗೀತು, ಎರಡನೇ ವಾರ PUC ಬುಕ್ಸ್ ಮುಗೀತು, ಮೂರನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, ನಾಲ್ಕನೇ ವಾರ ಒಂದಷ್ಟು ಟಾಪಿಕ್ಸ್ ಮುಗೀತು, ಹೀಗೆ ಈ ತರ ಪ್ರತಿ ವಾರ ನಿಮ್ಮ ಅಧ್ಯಯನ ಮುಗಿದ ನಂತರ ಕೊನೆಯ ಒಂದು ದಿನ ಅಥವಾ ಕೊನೆಯ ಎರಡು ದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬೇಕು ನೀವು. ಅಂದ್ರೆ ವಾರದಲ್ಲಿ 5 ದಿನ ಅಧ್ಯಯನ, 6ನೇ ದಿನ ನಮ್ಮ ಅಧ್ಯಯನದ ಸ್ವಯಂ ಮೌಲ್ಯಮಾಪನ, ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅವುಗಳಿಗೆ ಸ್ವಂತಕ್ಕೆ ಉತ್ತರಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೀವಿಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಅಂತಂದೇಳಿ ನೀವು ಓದಿದಿರಾ ಅಂತಂದ್ರೆ, ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಅದನ್ನ ನೀವು ನೋಡಿ ಅದನ್ನ ಉತ್ತರಿಸೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರೆ ಅಲ್ಲಿವರೆಗೂ ಓದಿರೋದು ಅದು ಸಾಕಾಗುತ್ತೆ ಅಥವಾ ಸಮರ್ಪಕವಾಗಿರುತ್ತೆ ಅನ್ನೋ ಅರ್ಥವನ್ನ ನಾವಿಲ್ಲಿ ತಗೋಬಹುದು. ಸೊ ಇದು ಮೂರನೇ ವಾರದವರೆಗೆ. ನಾಲ್ಕನೇ ವಾರದ ನಂತರದಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು, ಭಾರತದ ಸಂವಿಧಾನ ಈಗ ಮತ್ತೆ ಪೂರ್ತಿ ಡೆಪ್ತ್ ಅಲ್ಲಿ, ನಾವು ಇಲ್ಲಿವರೆಗೂ ನೋಡಿದ್ದು ಕೇವಲ ಮೇಲ್ನೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅಂದ್ರೆ ಭಾರತ ಸಂವಿಧಾನ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸರ್ಕಾರ ಅಂದ್ರೆ ನನಗೆ ಗೊತ್ತಿದೆ, ಭಾರತ ಸಂವಿಧಾನದ ಅಂಶಗಳು ನನಗೆ ಗೊತ್ತಿದ್ದಾವೆ, ಭಾರತ ಸರ್ಕಾರದ ಅಂಶಗಳು ನನಗೆ ಗೊತ್ತಿದ್ದಾವೆ ಅನ್ನೋದಷ್ಟರ ಮಟ್ಟಿಗೆ ಮಾತ್ರ ನಾವು ಕಣ್ಣಾಡಿಸ್ಕೊಂತ ಹೋದಿವಿ. ನಮ್ಮ ನಿಜವಾದ ಅಧ್ಯಯನ ನಾಲ್ಕನೇ ವಾರದಿಂದ ಆರಂಭ ಆಗುತ್ತೆ. ನಾವೇನು ಒಟ್ಟು 6-7 ವಾರಗಳ ಒಂದು ಪ್ರೋಗ್ರಾಮ್ ಶುರು ಮಾಡ್ಕೊಂಡ್ವಲ್ವಾ, ಈ ಮೂರನೇ ವಾರದ ಕೊನೆಗೆ ನಾವೇನ್ ಶುರು ಮಾಡ್ಕೊಳ್ತಾ ಇದೀವಿ, ಇಲ್ಲಿಂದ ನಿಜವಾದಂತಹ ಅಧ್ಯಯನ ಡೆಪ್ತ್ ಆಗಿ ಅಥವಾ ಆಳವಾದ ಅಧ್ಯಯನ ಆರಂಭ ಆಗುತ್ತೆ. ಇಲ್ಲಿ ಕೆಲವು ಟಾಪಿಕ್ಗಳನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ರಿಪೀಟ್ ಮಾಡ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಭಾರತದ ಸಂವಿಧಾನ, ಅದರ ಇತಿಹಾಸ, ಅದರ ಬೆಳವಣಿಗೆ ಮತ್ತು ಅದರ ಸಾಮಾನ್ಯ ಲಕ್ಷಣಗಳು. ಭಾರತದ ಸಂವಿಧಾನದ ಪ್ರಸ್ತಾವನೆ, ಕೇಂದ್ರ ಮತ್ತು ಅದರ ಪ್ರದೇಶಗಳು, ಸಿಟಿಜನ್ಶಿಪ್ ಅಥವಾ ಪೌರತ್ವ, ಭಾರತ ಸಂವಿಧಾನದ ಮೂಲಭೂತ ರಚನೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯ ವಿಧಾನಗಳು, ನಂತರದಲ್ಲಿ ಸರ್ಕಾರದ ವ್ಯವಸ್ಥೆಗಳು. ಸರ್ಕಾರದ ವ್ಯವಸ್ಥೆಗಳಲ್ಲಿ ನಾವು ಗಮನಿಸಬೇಕಾಗಿರೋದು ಪಾರ್ಲಿಮೆಂಟರಿ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ. ಅಂದ್ರೆ ಪಾರ್ಲಿಮೆಂಟರಿ ವ್ಯವಸ್ಥೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿರ್ತಕ್ಕಂಥದ್ದು, ಒಕ್ಕೂಟ ವ್ಯವಸ್ಥೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಂದಾಣಿಕೆಯನ್ನ ನಾವು ಒಕ್ಕೂಟ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಸೊ ಈ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಕೇಂದ್ರದ ಒಕ್ಕೂಟ ವ್ಯವಸ್ಥೆ, ಸಂವಿಧಾನಾತ್ಮಕ ಯಾವುದು ಪಾರ್ಲಿಮೆಂಟರಿ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು, ರಾಜ್ಯ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು, ತುರ್ತು ಪರಿಸ್ಥಿತಿಯ ಅಂಶಗಳು, ಸ್ಥಳೀಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪರಿಶಿಷ್ಟ ಪ್ರದೇಶಗಳು, ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್, ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳು, ಇದರ ಜೊತೆಗೆ ಸಂವಿಧಾನೇತರ ಸಂಸ್ಥೆಗಳು. ಈಗ ನಾವು UGC ಬೇರೆ ಬೇರೆ ಎಲ್ಲ ಹೇಳ್ತೀವಲ್ವಾ, ಇವು ಸಂವಿಧಾನ ಬದ್ಧವಾಗಿ ರಚನೆ ಆಗಿಲ್ಲ, ಅದು ಸಂವಿಧಾನದ

0: ನಿರ್ದೇಶನಗಳ ಅನ್ವಯ ರಚನೆ ಆಗಿರ್ತಕ್ಕಂಥವು. ಅದೇ ತರ ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು, ಮತ್ತೆ ಸಂವಿಧಾನದ ಕಾರ್ಯನಿರ್ವಹಣೆಗೆ ಸಂಬಂಧಪಟ್ಟಂತೆ ರಚನೆಯಾಗಿರ್ತಕ್ಕಂತಹ ಸಮಿತಿಗಳು, ಇಷ್ಟು ನಮಗೆ ನಾಲ್ಕನೇ ವಾರದಷ್ಟೊತ್ತಿಗೆ ನಾವು ನೋಡಬೇಕಾಗತ್ತೆ. ಇನ್ನು ಐದನೇ ವಾರದಲ್ಲಿ ಒಂದೊಂದೇ ಕಚೇರಿಗಳನ್ನ, ಅಂದ್ರೆ ಸಂವಿಧಾನ ದತ್ತ ಕಚೇರಿಗಳನ್ನ, ಅವುಗಳ ಕಾರ್ಯನಿರ್ವಹಣೆಯನ್ನ, ಅವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನ ನೋಡಬೇಕಾಗತ್ತೆ. ಒಂದು ಕಡೆಯಿಂದ ಬರೋಣಂತೆ, ಮೊದಲು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲದ ಅಧಿಕಾರಗಳು ಜವಾಬ್ದಾರಿಗಳು, ರಾಜ್ಯ ಶಾಸಕಾಂಗ, ಹೈಕೋರ್ಟ್ಗಳು, ನ್ಯಾಯಾಧಿಕರಣಗಳು ಮತ್ತು ಕೆಲವು ರಾಜ್ಯಗಳಲ್ಲಿರ್ತಕ್ಕಂತಹ ಕೆಲವು ವಿಶೇಷ ಅವಕಾಶಗಳು, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲ, ಶಾಸಕಾಂಗ ಅಂದ್ರೆ ಪಾರ್ಲಿಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿಗೆ ಸುಮಾರು ನಾವು ಸಂವಿಧಾನದ ಪ್ರಮುಖ ಕಾರ್ಯನಿರ್ವಹಣೆ ವಿಧಾನಗಳನ್ನು ನೋಡಿದಂತಾಗತ್ತೆ. ಅದರ ನಂತರದಲ್ಲಿ, ಅಂದ್ರೆ ಐದನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಕೇಂದ್ರ ಸರ್ಕಾರ ಅದನ್ನ ಮುಂದುವರಿಸಿಕೊಂಡು ಮಂತ್ರಿಮಂಡಲದ ಮಂತ್ರಿಗಳ ಅಧಿಕಾರ, ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಸಂಸದೀಯ ಸಮಿತಿಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ, ನ್ಯಾಯಾಂಗ ವಿಮರ್ಶೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅಪೀಲುಗಳು, ಸಂವಿಧಾನಾತ್ಮಕ ಅಂಗ ಸಂಸ್ಥೆಗಳು ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ನಾವು ಗಮನಿಸಬೇಕಾದ ವಿಶೇಷವಾಗಿ SSC ಮತ್ತೆ ST ಹಾಗೂ OBCಗಳಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು. ಕೆಲವು ಉದಾಹರಣೆ ಹೇಳ್ತೀನಿ. ಸಂವಿಧಾನ ಬದ್ಧವಾಗಿ ರಚನೆ ಆಗಿರ್ತಕ್ಕಂಥ ಸಂಸ್ಥೆಗಳು ಅಂದ್ರೆ ಎಲೆಕ್ಷನ್ ಕಮಿಷನ್, UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು, ಆರ್ಥಿಕ ಆಯೋಗ ಅಥವಾ ಫೈನಾನ್ಸ್ ಕಮಿಷನ್, GST ಕಮಿಷನ್, ನ್ಯಾಷನಲ್ ಕಮಿಷನ್ ಫಾರ್ SC ST ಅಂಡ್ OBC, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಥವಾ ಭಾಷಾ ಅಲ್ಪಸಂಖ್ಯಾತರ ಸಮಿತಿ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಸಮಿತಿ, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವೆಲ್ಲವೂ ಕೂಡ ಸಂವಿಧಾನ ದತ್ತವಾಗಿ ಅಥವಾ ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂಸ್ಥೆಗಳು. ಇವುಗಳ ಕಾರ್ಯನಿರ್ವಹಣೆ, ಅವುಗಳ ಜವಾಬ್ದಾರಿ, ಅರ್ಹತೆ, ಕಾಲಾವಧಿ ಇಂತಹ ಎಲ್ಲಾ ವಿಷಯಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇಷ್ಟು ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಈಗ ಆಡಳಿತ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣತ್ತೆ. ಅಂದ್ರೆ ಆರನೇ ವಾರದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬರೋಣತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಸರ್ಕಾರ ಅಂತಂದಾಗ ನಮಗೆ ಫಸ್ಟ್ ಬರೋದು ರಾಜಕೀಯ ಪಕ್ಷಗಳು. ಸೊ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ UK ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ MT ಅಲ್ಬಹಿಯ ಮತ್ತು MT ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು, ದಾಳಿಯ ವಿರುದ್ಧ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ MT ಅಲ್ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು MT ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು, ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. UAE ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆ

0: ಸಹಕಾರಕ್ಕಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಯುವ ಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವ್ಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವ್ಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ನು ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ

0: ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮು ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಅಲ್ಲಿಂದ ಶುರು ಮಾಡ್ಕೊಳ್ಳೋ ಅಂತ ರಾಜಕೀಯ ಪಕ್ಷಗಳು, ರಾಜಕೀಯ ಪಕ್ಷಗಳಿಗೆ ಇರ್ತಕ್ಕಂಥ ಅವಕಾಶಗಳು, ಅವುಗಳ ಮೇಲೆ ಇರ್ತಕ್ಕಂಥ ನಿರ್ಬಂಧಗಳು, ಜವಾಬ್ದಾರಿಗಳು, ಪ್ರಾದೇಶಿಕ ಪಕ್ಷಗಳು, ಮತದಾರರ ವರ್ತನೆಗಳು, ಚುನಾವಣೆ, ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು, ಚುನಾವಣಾ ಸುಧಾರಣೆಗಳು, ಸಮ್ಮಿಶ್ರ ಸರ್ಕಾರಗಳು, ಪಕ್ಷಾಂತರ ನಿಷೇಧ ಕಾಯ್ದೆ, ಒತ್ತಡ ಗುಂಪುಗಳು, ರಾಷ್ಟ್ರೀಯ ಐಕ್ಯತೆ, ವಿದೇಶಾಂಗ ನೀತಿ, ಇವು ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಾರ ರಚನೆ ಆಗೋದಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಇನ್ನು 6ನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ಇಲ್ಲಿಂದ ನಮ್ಮ ಅಧ್ಯಯನದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ರಿವಿಷನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವೀಗ 1.5 ತಿಂಗಳಲ್ಲಿ ಮುಗಿಸೋದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡಿದ್ವಿ. ಇದು ನಮ್ಮ ಅಧ್ಯಯನದ ಕೊನೆ ವಾರ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು, ಬೇರೆ ಬೇರೆ ಸಂಸ್ಥೆಗಳ ವಿಶೇಷ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು. ಎಕ್ಸಾಂಪಲ್, ಇವಾಗ ಚುನಾವಣಾ ಆಯೋಗ ಅಂತ ಬಂತು ಅಂದ್ರೆ ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ, ಇದು ಕೂಡ ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಅಂಶನೇ ಆಗಿರುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಯಾವುದೋ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ರೆ ಅದು ಸರ್ಕಾರದ ನೀತಿ ಆಗಿರುತ್ತೆ. ರಾಜ್ಯ ಸರ್ಕಾರ ಒಂದು ಯೋಜನೆ ಜಾರಿಗೊಳಿಸಿದ್ರೆ ಆ ಸರ್ಕಾರದ ನೀತಿ ಆಗಿರುತ್ತೆ. ಸೊ ಸರ್ಕಾರದ ಯೋಜನೆಗಳು ಮತ್ತು ಇತರೆ ಎಲ್ಲ ಅಂಶಗಳು. ಅಂಡ್ ಕೊನೆಯ ವಾರದಲ್ಲಿ ಕನಿಷ್ಠ 3-4 ದಿನ ಇಡೀ ಸಿಲೆಬಸ್ ಗೆ ಸಂಬಂಧಪಟ್ಟಂತೆ, ಅಂದ್ರೆ ಭಾರತ ಸರ್ಕಾರ ಅಂತ ನೀವೇನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನ ಏನ್ ನೋಡಿದ್ರೆ ಅಲ್ವಾ, ಭಾರತ ಸರ್ಕಾರ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅಂಶಗಳ ರಿವಿಷನ್ಗೆ ನೀವಿಲ್ಲಿ ಅವಕಾಶ ಮಾಡ್ಕೊಳ್ಳಿ. ಎಲ್ಲಾ ಅಂಶಗಳು ಅಂದ್ರೆ ಎಲ್ಲಾ ಅಂಶಗಳು ಅಂತಂದ್ರೆ ನೀವೇನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳಿಂದ ಶುರು ಮಾಡಿಕೊಂಡು 6ರಿಂದ 8ನೇ ಕ್ಲಾಸ್ ವರ್ಗನ್ನ ಫಸ್ಟ್ ವೀಕ್ ಅಲ್ಲಿ, ಮತ್ತೆ ಅದರ ಕೊನೆ ದಿನಗಳಲ್ಲಿ PUC ಮತ್ತೆ ಸೆಕೆಂಡ್ PUC ಪುಸ್ತಕಗಳನ್ನ ಏನ್ ಓದ್ಕೊಂಡ್ರಿ ಅಲ್ವಾ. ಸೊ ಫಸ್ಟ್ ವೀಕ್ ಅಲ್ಲಿ 6ರಿಂದ 10ನೇ ಕ್ಲಾಸ್ ವರ್ಗೂ ರಾಜ್ಯಶಾಸ್ತ್ರ ಅಥವಾ ಸಮಾಜ ವಿಜ್ಞಾನದಲ್ಲಿ ಪೌರನೀತಿ ಭಾಗವನ್ನ ನೋಡಿದ್ವಿ. ಅದೇ ರೀತಿ 2ನೇ ವಾರದಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಪುಸ್ತಕಗಳು, ಅದಾದ್ಮೇಲೆ ಭಾರತ ಸಂವಿಧಾನ ಮತ್ತು ಸರ್ಕಾರ, ನಾನೇನೇ ಹೇಳಿದೆ PS ಗಂಗಾಧರ್ ಪುಸ್ತಕ ತುಂಬಾ ಸರಳವಾಗಿದೆ ಅಂತೇಳಿ, ನೀವು ಒಂದ್ ವೇಳೆ ಅದನ್ನ ಫಾಲೋ ಮಾಡ್ತಿರೋದಾದ್ರೆ ಅದರ ಮೊದಲ ಭಾಗ ಏನಿದೆ ಅಂದ್ರೆ ಸಂವಿಧಾನದ ಪೀಠಿಕೆ, ಸಂವಿಧಾನದ ಹಿನ್ನೆಲೆ, ಅದು 2ನೇ ವಾರದಲ್ಲಿ. 3ನೇ ವಾರದಲ್ಲಿ ಸಂವಿಧಾನಕ್ಕೆ

0: ಸಂಬಂಧಪಟ್ಟಂತ ಅಂಶಗಳನ್ನ ವಿವರಣಾತ್ಮಕವಾಗಿ ಅಂದ್ರೆ ಸಂವಿಧಾನದ ಹಿನ್ನೆಲೆ, ಸಂವಿಧಾನದ ಇತಿಹಾಸ, ಸಂವಿಧಾನದ ಬೆಳವಣಿಗೆ ಮತ್ತು ಭಾರತ ಸಂವಿಧಾನದ ಸಾಮಾನ್ಯ ಲಕ್ಷಣಗಳು ಅಲ್ಲಿಂದ ಆರಂಭಿಸಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮೂರನೇ ವಾರದಲ್ಲಿ, ನಾಲ್ಕನೇ ವಾರದಲ್ಲಿ ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಚನೆ, ಅವುಗಳ ಕಾರ್ಯನಿರ್ವಹಣೆ ಮತ್ತು ಪರಸ್ಪರ ಸಂಬಂಧಗಳು ಯಾವ ರೀತಿ ಇದಾವೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಪ್ರಮುಖ ಕಚೇರಿಗಳು ಅಂದ್ರೆ ಆಫೀಸರ್ಸ್, ಗವರ್ನರ್, ಪ್ರೆಸಿಡೆಂಟ್, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಈ ತರ ಪ್ರಮುಖ ಕಚೇರಿಗಳು ಯಾವಿದಾವೆ ಅವುಗಳನ್ನ ಗಮನಿಸಿಕೊಂಡು ಆ ಮುಖಾಂತರ ಅದು ನಾಲ್ಕನೇ ವಾರದಲ್ಲಿ ನೋಡ್ಕೊಳ್ತೀವಿ. ಐದನೇ ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಅಂಗ ಸಂಸ್ಥೆಗಳು ಅಂದ್ರೆ ಯಾವ್ಯಾವು, ಕ್ಯಾಬಿನೆಟ್ ಅಂದ್ರೆ ಮಂತ್ರಿಮಂಡಲ, ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟರಿ ಸಮಿತಿಗಳು, ನ್ಯಾಯಾಂಗ ವಿಮರ್ಶೆ, ಪಿಎಲ್ಐ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಮತ್ತು ಸಂವಿಧಾನ ದತ್ತವಾದಂತಹ ಮತ್ತು ಸಂವಿಧಾನದಲ್ಲಿ ನಮೂದಿಸಲಾಗಿರ್ತಕ್ಕಂತಹ ಸಂವಿಧಾನಾತ್ಮಕ ಸಂಸ್ಥೆಗಳು ಅವುಗಳ ಬಗ್ಗೆ ನಾವು ನೋಡ್ತೇವೆ. ಇನ್ನ ಐದನೇ ವಾರದಲ್ಲಿ ಭಾರತ ಸರ್ಕಾರದ ರಚನೆ, ಭಾರತ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆ ಅಂದ್ರೆ ಪಾಲಿಟಿ ಅಂತ ಏನು ಕರಿತೀವಿ, ಇಲ್ಲಿಯ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ವಿವಿಧ ರಾಜಕೀಯ ಸಿದ್ಧಾಂತಗಳು ಯಾವುವು, ವಿವಿಧ ರಾಜಕೀಯ ಪಕ್ಷಗಳು ಯಾವುವು, ಯಾವಾಗ ಸ್ಥಾಪನೆಯಾದವು, ಅದಾದ್ಮೇಲೆ ಅವುಗಳ ಎಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದಾವೆ, ಯಾವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ, ರಾಷ್ಟ್ರೀಯ ಪಕ್ಷಗಳು ಎಷ್ಟಿದಾವೆ, ಪ್ರಾದೇಶಿಕ ಪಕ್ಷಗಳು ಯಾವ್ಯಾವಿದಾವೆ, ಅದೇ ತರ ಪ್ರಾದೇಶಿಕ ಪಕ್ಷಗಳ ಪಾತ್ರ ಏನಿದೆ, ಈ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ರಾಜಕೀಯದ ಅಂಶಗಳನ್ನ ಅಂದ್ರೆ ನಾವು ನಾಲ್ಕು ವಾರಗಳವರೆಗೆ ಗಮನಿಸಿದ್ದು ಸಂವಿಧಾನದ ಅಂಶಗಳನ್ನ, ಐದು ಮತ್ತು ಆರನೇ ವಾರದಲ್ಲಿ ಗಮನಿಸೋದು ರಾಜಕೀಯದ ಅಂಶಗಳನ್ನ, ಇವುಗಳನ್ನ ನಾವು ನೋಡ್ತೇವೆ. ಅಂದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾನೂನುಗಳು, ವಿವಿಧ ನಿಯಮಗಳು ಏನಿದಾವೆ, ಉದಾಹರಣೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದೇನ್ ಹೇಳುತ್ತೆ, ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಎಷ್ಟು ಜನ ಪಕ್ಷಾಂತರ ಆದ್ರೆ ಅದರ ಅವರು ಮೂಲ ಸದಸ್ಯತ್ವವನ್ನು ಉಳಿಸಿಕೊಳ್ತಾರೆ, ಈ ರೀತಿ ಬೇರೆ ಬೇರೆ ಅಂಶಗಳು ಇರುತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತಿದ್ದುಪಡಿಗಳು ಯಾವಿದಾವೆ. ಅಂಡ್ ಕೊನೆಯದಾಗಿ ಭಾರತ ಸಂವಿಧಾನಕ್ಕೆ ತಂದಿರತಕ್ಕಂತಹ ಪ್ರಮುಖ ತಿದ್ದುಪಡಿಗಳು ಯಾವ್ಯಾವು, ಪ್ರಮುಖ ತಿದ್ದುಪಡಿಗಳು ಯಾವ ವರ್ಷ ತರಲಾಯಿತು, ಯಾವ ಉದ್ದೇಶಕ್ಕೆ ತರಲಾಯಿತು, ಸಂವಿಧಾನದ ಯಾವ ಭಾಗಕ್ಕೆ ಅದು ಅನ್ವಯ ಆಗುವ ರೀತಿಯಲ್ಲಿ ಆ ತಿದ್ದುಪಡಿಯನ್ನ ತರಲಾಗಿದೆ, ಈ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಕೊನೆಯ ಒಂದು ವಾರದಲ್ಲಿ ನಾವು ಇಲ್ಲಿವರೆಗೂ ಓದಿರ್ತಕ್ಕಂತಹ ಅಂಶಗಳನ್ನ ಪ್ರತಿ ವಾರದಲ್ಲಿ ಒಂದು ದಿನ ಅದರ ರಿವಿಷನ್ಗೆ ಅಂತ ಇಟ್ಕೋಬೇಕು. ಅಂಡ್ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಅಂಡ್ ಇಡೀ ನಮ್ಮ ಒಂದು ಶೆಡ್ಯೂಲ್ ಏನಿದೆ, ಈ ಆರು ವಾರಗಳು ಅಂತ ನಾವೇನ್ ಅನ್ಕೊಂಡು ಪ್ರತಿದಿನ ಎರಡರಿಂದ ಮೂರು ಗಂಟೆ ಆ ರೀತಿಯಲ್ಲಿ ಆರು ವಾರಗಳ ನಮ್ಮ ಶೆಡ್ಯೂಲ್ ಏನಿದೆ ಅದರಲ್ಲಿ ಕೊನೆಯ ವಾರ ಕನಿಷ್ಠ ಮೂರರಿಂದ ಐದು ದಿನ ಪೂರ್ತಿಯಾಗಿ ನಾವು ಓದಿರೋದ್ರ ಒಂದು ರಿವಿಷನ್ಗೆ ಅಥವಾ ಅದೊಂದು ಸ್ವಯಂ ಮೌಲ್ಯಮಾಪನಕ್ಕೆ ನಾವನ್ನ ತೆಗೆದಿರಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದಾಗಿ ನಮಗೆ ಭಾರತ ಸಂವಿಧಾನ, ಭಾರತದ ಸರ್ಕಾರ ಮತ್ತು ಭಾರತದ ಆಡಳಿತ ವ್ಯವಸ್ಥೆಗಳು ಏನಿದಾವೆ ಇವುಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಂಶಗಳನ್ನ ಮೇಲ್ನೋಟಕ್ಕೆ ತಿಳ್ಕೊಬೇಕಾಗುತ್ತೆ. ನಾನು ಇಲ್ಲಿವರೆಗೂ ಹೇಳಿದ್ದು ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರಬಹುದಾದಂತಹ ಭಾರತ ಸಂವಿಧಾನ ಮತ್ತು ಸರ್ಕಾರದ ವಿಷಯಗಳಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನನ್ನ ಸಲಹೆಗಳು. ಒಂದು ವೇಳೆ ನೀವು KAS ಅಥವಾ IAS ಪರೀಕ್ಷೆಗಳಿಗೆ ಇದನ್ನ ಒಂದು ವಿಶೇಷ ವಿಷಯವಾಗಿ ತಗೊಂಡು ಹೋಗ್ತಾ ಇದ್ದೀನಿ ಅಥವಾ ಆ ಹಂತದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ನಾವು ಇಲ್ಲೇನ್ ಹೇಳಿದಿವಲ್ವಾ, ಈಗ 45 ದಿನ ಅಥವಾ 6 ವಾರ ಅಂತ ಹೇಳಿದೆ ನಾನು, ನೀವು ಇದನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿದಿನ 2-3 ಗಂಟೆ ಅಂತ ಹೇಳಿದೆ, ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಪರೀಕ್ಷೆಯ ಅವಶ್ಯಕತೆಗೆ ತಕ್ಕಂತೆ, ಹಾಗಾಗಿನೇ ನೀವು ಫಸ್ಟ್ ಯಾವ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದ್ರ ಅದರ ಸಿಲೆಬಸ್ ನೋಡಿ, ಆ ಸಿಲೆಬಸ್ ಅಲ್ಲಿ ಮತ್ತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಡೆಪ್ತ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೋ ಅದಕ್ಕೆ ತಕ್ಕಂತೆ ನಿಮ್ಮ ಈ ಶೆಡ್ಯೂಲ್ ಅನ್ನ ಎಕ್ಸ್ಪ್ಯಾಂಡ್ ಅಥವಾ ಶಿಂಕ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಕನಿಷ್ಠ ದಿನಕ್ಕೆ 2 ಗಂಟೆ ಅಂತೆ 6 ವಾರಗಳ ಅಧ್ಯಯನ ಅತ್ಯಂತ ಅವಶ್ಯಕ ಅನ್ನೋದು ನನ್ನ ಒಂದು ಅನುಭವ ಮತ್ತು ಸಲಹೆ. ಈ ಎಲ್ಲಾ ಅಂಶಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜನಧ್ವನಿ ವಾಹಿನಿ ಅವರಿಗೆ ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಪುಸ್ತಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಸ್ನೇಹಿತರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠ ಶಾಲೆ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು.
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಸಹಾನುಭೂತಿ ಮತ್ತು ಶಿಸ್ತು ಮುಂತಾದ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ. ಇಂತಹ ಉತ್ತಮ ಗುಣಗಳು ಮನೆ ಮತ್ತು ಶಾಲೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ

0: ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಶನ್ ಮಂಡ್ಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಧನ್ಯವಾದ.
0: ಇದುವರೆಗೂ ಅಂದ್ರೆ ಹಿರಿಯರನ್ನ ಗೌರವಿಸುವ ಗುಣವನ್ನ ಹೇಗೆ ಮಕ್ಕಳಲ್ಲಿ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮೇಡಮ್. ಈಗ ಮನೆ ಅಂತ ಬಂದ್ರೆ ಅಜ್ಜ ಅಜ್ಜಿ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು, ಅವ್ರಗಳ ನಡವಳಿಕೆ ಮನೋಭಾವ ಕೂಡ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ವಿ. ಹಾಗೆ ನೋಡಕ್ ಹೋದ್ರೆ ಮನೆ ವಾತಾವರಣ ಮಕ್ಕಳ ನೈತಿಕ ಬೆಳವಣಿಗೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
1: ಖಂಡಿತ, ಖಂಡಿತಕ್ಕೂ ಹೌದು. ಯಾವ ಮನೆಯಲ್ಲಿ ಪೋಷಕರೇ ಮಾದರಿಗಳಾಗ್ತಾರೋ ಅದು ತುಂಬಾ ಚೆನ್ನಾಗಿ ಮಕ್ಕಳ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. ಅಂದ್ರೆ ಈಗ ಮನೆಯಲ್ಲಿ ಭಾವನಾತ್ಮಕ ಸನ್ನಿವೇಶ ಇರುತ್ತೆ, ಮನೆಯಲ್ಲಿ ಯಾರಿಗೂ ಹುಷಾರಿರಲ್ಲ ಅಂತ ಇಟ್ಕೊಳ್ಳಿ, ಅದ್ ನನಗೆ ತೊಂದರೆ ಆದಷ್ಟು ಅದನ್ನ ನೋಡ್ಕೊಳ್ಳುವಂಥದ್ದು, ಕಾಳಜಿ ತೋರಿಸುವಂಥದ್ದು, ಮತ್ತೆ ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳುವಂಥದ್ದು, ಮತ್ತೆ ಸುರಕ್ಷಿತ ಭಾವ ಅನುಭವಿಸುವ ಹಾಗೆ ನಾವು ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, ಮತ್ತೆ ನಮ್ಮ ಭಾವನೆಗಳನ್ನ ಸಣ್ಣ ಮಕ್ಕಳಾದ್ರೂ ಕೂಡ ಪುಟ ಇವತ್ತಿಂಗ ಆಗೋಯ್ತು ಕಣ ಅಂತ ಹೇಳಿ ಹೇಳುವಂಥದ್ದು. ನಮ್ಮ ಮಗುಗೆ ಏನನ್ಸುತ್ತೆ ಗೊತ್ತಾ, ಏನೋ ಸಮಥಿಂಗ್ ಗ್ರೇಟ್, ನನ್ಗೆ ಏನೋ ದೊಡ್ಡದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮಗು ಫೀಲ್ ಮಾಡುತ್ತೆ. ಅದೇ ಒರಟಾದ ನಡವಳಿಕೆ ಇದ್ರೆ ಕೋಪತಾಪ ಇರುವಂತ ಮಕ್ಕಳು ಏನ್ ಮಾಡ್ತಾರೆ, ತಮ್ಮನ್ನ ತಾವು ಎಂತಹದೇ ಸನ್ನಿವೇಶದಲ್ಲಿ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೈಟ್ ಈಸ್ ರೈಟ್ ಅಂತ ಹೇಳಿ ಹೇಳ್ತಾರೆ. ಮೈಟ್ ಈಸ್ ರೈಟ್ ಅಂತ ಅಂದ್ರೆ ಬಲಶಾಲಿ ಯಾವಾಗಲೂ ಸರಿ ಅನ್ನುವಂತಹ ನಂಬಿಕೆನ ಮಗು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ದುರ್ಯೋಧನನ ಛಲವಾದಿ ಅಂತ ಕರೆದ್ರು ಕೂಡ ದಪ್ಪನ್ನ ನಾವು ಮಗು ಆರಂಭದಿಂದಲೇನೆ ಸಣ್ಣ ಮಗುವಾಗಿದ್ದಂತಲೇ ಆತ ಹೇಗೆ ತನ್ನದಾಗಿಸ್ಕೊಳ್ತಾನೆ ಅನ್ನೋವಂಥದ್ದನ್ನ ನಾವು ನೋಡ್ತಾ ಹೋಗ್ಬೇಕು. ಅಂದ್ರೆ ಮನೋವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮನೆ ಮೊದಲ ಪ್ರಯೋಗ ಶಾಲೆ ಅಂತೆ. ಹೆಂಗ್ ಅಂತ ಹೇಳಿದ್ರೆ ಈ ವೀಕ್ಷಣಾ ಕಲಿಕೆಗೆ ನಾಂದಿ ಆಡತ್ತೆ ಅಂತ ಹೇಳಿ ಹೇಳಿದ್ರೆ ಬಂಡೂರ ಅಂತ ಹೇಳಿ ಮನೋವಿಜ್ಞಾನಿ ತುಂಬಾ ಚೆನ್ನಾಗಿ ಹೇಗೆ ಮಕ್ಕಳು ಅನುಕರಣೆ ಮಾಡ್ತಾರೆ ಅನ್ನೋವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಒಬ್ರು ಎಜುಕೇಶನಿಸ್ಟ್ ಹೇಳ್ತಾರೆ, ಶಿಕ್ಷಣ ತಜ್ಞರು ಹೇಳ್ತಾರೆ, ಪೋಷಕರು ಮಕ್ಕಳ ಬದುಕಿಗೆ ನೀಲನಕ್ಷೆ ಇದ್ದಂಗೆ, ಬ್ಲೂ ಪ್ರಿಂಟ್. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ನಿರ್ವಹಣೆ ಮಾಡೋದು ಸರಿಯಾಗಿರ್ಬೇಕು ಅಂತ ಹೇಳಿ.
0: ಹೌದು ಮೇಡಮ್.
1: ಕ್ಷಮಿಸುವಿಕೆ ತಿದ್ದುವಿಕೆ ತುಂಬಾ ಸಹಜವಾಗಬೇಕಂತೆ. ಅಂದ್ರೆ ನಾನು ಹೇಳಿದ್ದು ಸರಿ ಅಂತ ಮಾಡಬಾರ್ದು, ಯಾಕೆ ಅದು ತಪ್ಪು ಅನ್ನೋವಂಥದ್ದನ್ನ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಈ ಪೋಷಕತ್ವ ಅಂತ ಹೇಳಿದಾಗ ಒಟ್ಟು ಮೂರು ನಾಲ್ಕು ಶೈಲಿಗಳನ್ನ ನಾವು ಹೇಳ್ತೇವೆ. ಹೆಂಗೆ ಅಂತ ಹೇಳಿದ್ರೆ ಅಥಾರಿಟೇಟಿವ್ ಅಂದ್ರೆ ತುಂಬಾ ಹೆಚ್ಚು ನಿಯಂತ್ರಣವನ್ನ ಮಾಡುವಂತದ್ದು, ಮಗುವಿಗೆ ಒಳ್ಳೆಯ ಮತ್ತೆ ಸುರಕ್ಷಿತ ಭಾವ ಕಡಿಮೆ ಇರುವಂತದ್ದು. ಆವಾಗ ಏನ್ ಮಾಡ್ತಾರೆ ಮಕ್ಕಳು, ಭಯದಿಂದ ಎಲ್ಲಾನು ಒಪ್ಕೊಂಡ್ಬಿಡ್ತಾರೆ.
0: ಹೌದು.
1: ಆದ್ರೆ ಆಂತರಿಕವಾಗಿ ಅದರ ವಿರುದ್ಧವಾಗಿ ಇರ್ತಾರೆ, ಮುಂದೆ ಅದು ಅವಿಧೇಯತೆಯಾಗಿ ಕಾಣಿಸ್ಕೊಳ್ತದಂತೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪರ್ಮಿಸಿವ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಆಟೋಕ್ರೆಟಿಕ್ ಅಂತ ಹೇಳಿ, ಇನ್ನೊಂದು ಡೆಮಾಕ್ರೆಟಿಕ್ ಅಂತ ಹೇಳಿ. ಇದು ಡೆಮಾಕ್ರೆಟಿಕ್ ಇಲ್ಲೇನು ಅಂತ ಹೇಳಿದ್ರೆ ಹೆಚ್ಚಿನ ಒಂಥರ ಸುರಕ್ಷಿತ ಭಾವ ಇರ್ತದೆ, ಆದ್ರೆ ಕಡಿಮೆ ನಿಯಮಗಳು ಇರ್ತವಂತೆ. ಅವಾಗ ಸ್ವಯಂ ನಿಯಂತ್ರಣ ಕಡಿಮೆ ಆಗತ್ತಂತೆ. ಅಂಡ್ ದೆನ್ ಅವಲಂಬಿಸುವಿಕೆ ಹೆಚ್ಚಾಗತ್ತಂತೆ. ನಿಯಮದ ಬಗ್ಗೆ ಆಲೋಚನೆ ಮಾಡ್ತಾರೆ ಆದ್ರೆ ಅಳವಡಿಸ್ಕೊಳ್ಳೋದಿಲ್ವಂತೆ. ಇನ್ನೊಂದಿದೆ ನೆಗ್ಲೆಕ್ಟ್ಫುಲ್ ಅಂತ, ಹೆಂಗೋ ಬೆಳ್ಕೋತವೆ, ನಿಯಮಗಳೇ ಇರೋದಿಲ್ಲ. ಇಲ್ಲೇನಾಗತ್ತಂದ್ರೆ ಅವರು ಬೇರೆಯವ್ರನ್ನ ಅರ್ಥನೇ ಮಾಡ್ಕೊಳ್ಳಲ್ಲಂತೆ, ಕಡಿಮೆ ನಿಯಂತ್ರಣ ಮತ್ತೆ ಸರಿಯಾದ ಕ್ರಮ ಇರಲ್ವಂತೆ. ಇನ್ನೊಂದು ಇದೆ, ಅದು ಪ್ರಜಾಪ್ರಭುತ್ವ ಮಾದರಿ ಅಂತ ಅಂತೆ. ಇಲ್ಲೇನಾಗತ್ತೆ ಅಂದ್ರೆ ಸರಿ ತಪ್ಪುಗಳ ವಿವೇಚನೆ ಆಗತ್ತೆ, ತಪ್ಪುಗಳನ್ನ ಪೋಷಕರು ಕೂಡ ಒಪ್ಕೊಳ್ತಾ ಇರ್ತಾರೆ, ಅಲ್ಲಿ ಒಂದು ಸಂವೇಗಾತ್ಮಕ ಸಂಬಂಧನ ರೂಢಿಸ್ಕೊಳ್ತಾ ಹೋಗ್ತಾರೆ, ಮಕ್ಕಳೊಂದಿಗೆ ಭಾವನಾತ್ಮಕ ಸಂಬಂಧ, ಶಿಸ್ತನ್ನ ಅವರು ಕೂಡ ಪಾಲನೆ ಮಾಡ್ತಾ ಇರ್ತಾರೆ. ಮತ್ತೆ ಅಧಿಕಾರಯುತವಾದ ಶಿಸ್ತು ಅಲ್ಲ ಅಲ್ಲಿ, ವಿವೇಚನೆಯುತವಾದ ಶಿಸ್ತು ಅಲ್ಲಿ ಇರ್ತದೆ. ಅಂದ್ರೆ ಕೂಗಾಡೋದು, ಸರಿ ಅಂತ ವಾದ ಮಾಡೋದು ಮಾಡಲ್ಲ, ಆದ್ರೆ ಮೃದುವಾಗಿ ಯಾಕೆ ಅದು ಸರಿ ಅನ್ನೋವಂಥದ್ದನ್ನ ಮಕ್ಕಳ ಚಿತಿಗಳನ್ನ ಗುರುತಿಸಿ ಅವರು ಹೇಳ್ತಾ ಇರ್ತಾರಂತೆ. ಯಾವಾಗ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಮಕ್ಕಳು ಅಂದ್ರೆ ಯಾವಾಗ್ಲೂ ಅಷ್ಟೇ, ಒಂದ್ ತಿಳ್ಕೊಳ್ಳಿ, ಪ್ರತಿಯೊಂದು ಕುಟುಂಬದಲ್ಲಿಯೂ ಕೂಡ ಒಂದು ಸಂವಿಧಾನ ಇರುತ್ತೆ. ಆ ಸಂವಿಧಾನ ನಮ್ಮ ಮೌಲ್ಯಗಳನ್ನ ಅವಲಂಬಿಸಿರುತ್ತೆ, ನಮ್ಮ ನಂಬಿಕೆಗಳನ್ನ ಅವಲಂಬಿಸಿ.

0: ಇರುತ್ತೆ.
1: ಯಾವ ಮನೆಯಲ್ಲಿ ಉದಾಹರಣೆ ಸಹಿತ ಶಿಸ್ತನ್ನ ವಿವೇಚನೆಯಿಂದ ಅಳವಡಿಸ್ಕೊಳ್ತಾರೋ ಆ ಮನೆಯಲ್ಲಿ ಮಕ್ಕಳು ಭವಿಷ್ಯ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕ್ತಾ ಹೋಗ್ತಾರೆ. ನೈತಿಕ ಗೊಂದಲಗಳು ಸೃಷ್ಟಿಯಾಗೋದಿಲ್ಲ ಅಲ್ಲಿ. ಈಗ ಕೆಲವ್ರು ಹೇಳ್ತಾರೆ, ಈಗ ಪ್ರಪಂಚ ಇರೋದೇ ಹೀಗಪ್ಪ, ಅದೇನ್ ದೊಡ್ಡದು ತಪ್ಪಲ್ಲ ಅಂತ ಪೋಷಕರೇ ಮಕ್ಕಳನ್ನ ಸಪೋರ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವಕ್ಕೆ ಇದೇನು ತಪ್ಪಲ್ಲ ಅಂತ ಅನ್ಸ್ಬಿಡುತ್ತೆ. ಮತ್ತೆ ತಪ್ಪು ಮಾಡ್ಲಿಕ್ಕೆ ಸಾಕಷ್ಟು ಒತ್ತಡಗಳು ಬರ್ತವೆ, ಆದ್ರೆ ಆ ಒತ್ತಡಗಳನ್ನ ವಿವೇಚನೆಯಿಂದ ಯಾವ ಮಗು ನಿರ್ವಹಣೆ ಮಾಡೋದನ್ನ ಕಲ್ತ್ಕೊಳ್ಳುತ್ತೋ ಅದು ಬಹಳ ಚೆನ್ನಾಗಿ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾ ಹೋಗ್ತದೆ.
2: ಮೇಡಮ್ ಇದುವರೆಗೂ ಹೇಳಿದ್ರಿ ಅಂದ್ರೆ ಪೋಷಕರಲ್ಲಿ ಒಂದು ಕ್ಷಮಿಸುವಂತಹ ಗುಣ ಆಗಿರ್ಬೋದು ಅಥವಾ ತಿದ್ದುವಿಕೆ ಗುಣ ಆಗಿರ್ಬೋದು ಈ ತರ ಇರ್ಬೇಕು ಅಂತಾನು ಹೇಳಿದ್ರಿ. ಹಾಗೆ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ನಾಲ್ಕು ನಿಯಮಗಳು ಇರ್ತವೆ, ಅದರಲ್ಲಿ ಹೇಗೆ ಮಕ್ಕಳುಗಳು ಬೆಳೀತಾರೆ ಅನ್ನೋದ್ರ ಬಗ್ಗೆನು ಮಾತಾಡಿದ್ರಿ ಮೇಡಮ್. ಹಾಗೆ ಮೇಡಮ್, ಈಗ ಹಿರಿಯರು ಹೇಳುವಂತಹ ಕಥೆಗಳಾಗಿರ್ಬೋದು ಪುರಾಣಗಳಾಗಿರ್ಬಹುದು ಮಕ್ಕಳಲ್ಲಿ ನೈತಿಕತೆಯನ್ನ ಬೆಳೆಸೋದಕ್ಕೆ ಸಹಾಯ ಮಾಡುತ್ತವ?
1: ಖಂಡಿತ. ಯಾಕೆಂತ ಹೇಳಿದ್ರೆ ನೈತಿಕತೆ ತರಬೇತಿಯ ಚಕ್ರಗಳು ಅಂತ ಹೇಳಿ ಕರಿತೀವಿ. ಯಾವ್ದ ಈ ಕಥೆಗಳು ಮತ್ತೆ ಪುರಾಣಗಳನ್ನ ನೈತಿಕತೆಯಲ್ಲಿ ತರಬೇತಿಯ ಚಕ್ರಗಳು ಅಂತ ಹೇಳಿ ಕರಿತಾರೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಪಾತ್ರಗಳು ಬರ್ತವೆ, ರಾಮ ಸೀತಾ ಅರ್ಜುನ ಅಶ್ವತ್ಥಾಮ ಧರ್ಮರಾಜ ದುರ್ಯೋಧನ ಕರ್ಣ ಏಕಲವ್ಯ ಶ್ರವಣಕುಮಾರ ಇವೆಲ್ಲವೂ ಕೂಡ ಒಂದೊಂದು ರೀತಿಯ ಅಸ್ತಿತ್ವವನ್ನು ಕಂಡುಕೊಂಡಂತಹ ಪಾತ್ರಗಳಿವೆಲ್ಲವೂ ಕೂಡ. ಅಲ್ಲಿ ಬರೀ ಆ ಪಾತ್ರಗಳು ಅವ್ರು ಹೀಗಿದ್ರು ಅಂತ ಹೇಳೋದ್ರ ಜೊತೆಗೆ ಅವ್ರು ಹಾಗೆ ಇದ್ದ ತರ ಪರಿಣಾಮ ಏನು ಅನ್ನೋದನ್ನ ಕೂಡ ಅದು ಹೇಳ್ತದೆ. ಹಾಗಾಗಿ ಅವುಗಳನ್ನ ಪಾತ್ರಗಳನ್ನ ಮತ್ತೆ ಅವು ಕಥೆಗಳನ್ನ ಹೇಳ್ಬೇಕಾದ್ರೆ ಅದ್ರ ಪರಿಣಾಮಗಳನ್ನು ಕೂಡ ನಾವು ಹೇಳೋದ್ರಿಂದ ಕಾರ್ಯಕಾರಣ ಸಂಬಂಧವನ್ನ ಮಗು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ತದನುಭೂತಿ ಅಂದ್ರೆ ಅವರಲ್ಲಿ ತನ್ನನ್ನ ಇರಿಸ್ಕೊಂಡು ಸಂವೇದನೆಗಳನ್ನ ಗುರುತಿಸುವಂತದ್ದು ತಮ್ಮ ನಿರ್ಧಾರ ರೀತಿ ನೀತಿಗಳನ್ನ ರೂಪಿಸ್ಕೊಳ್ಲಿಕ್ಕೆ ಆ ಮಕ್ಕಳಿಗೆ ಕಾರಣ ಆಗ್ತಾ ಹೋಗ್ತದೆ. ಬಹುಶಃ ಮಾಯಿದಾಸ ಇದನ್ನ ಕತೆ ಗೊತ್ತಿರದೆ ಅಂತ ಅನ್ಕೊಳ್ತೀವಿ, ಅತಿ ಆಸೆಯಿಂದ ಮುಟ್ಟದೆಲ್ಲ ಚಿನ್ನ ಆಗ್ಬೇಕು ಅಂತ ಮುಟ್ಬಿಡ್ತಾನೆ ನೋಡಿ. ಕೊನೆಗೆ ತನ್ನ ಮಗಳನ್ನೇ ಮುಟ್ಬಿಟ್ಟು ತುಂಬಾನೇ ಒತ್ತಡಕ್ಕೆ ಒಳಗಾಗ್ಬಿಡ್ತಾನೆ ಅಲ್ವಾ. ಸೊ ಈ ತರದನ್ನ ಕತೆಗಳನ್ನ ಹೇಳಿದಾಗ ಮನುಷ್ಯನ ಮೂರ್ಖತನದ ಪರಿಣಾಮ ಏನಾಗುತ್ತೆ ಅನ್ನೋವಂಥದ್ದನ್ನ ನಾವು ಅತಿ ಆಸೆ ಹೇಗೆ ಇದಾಗುತ್ತೆ ಮತ್ತೆ ಇನ್ನೊಂದು ಮೊಟ್ಟೆಯನ್ನ ಚಿನ್ನದ ಮೊಟ್ಟೆ ಇಡ್ತ ಅದು ಕೋಳಿನೇ
2: ಕತರಿಸ್ಬಿಡ್ತಾನ.
1: ಈ ತರದ ಕತೆಗಳು ಅವಗೆ ನೀತಿ ಪಾಠ ಹೇಳ್ಕೊಡೋದ್ರ ಜೊತೆಗೆ ಪರಿಣಾಮದ ಬಗ್ಗೆ ಹೇಳ್ಕೊಡ್ತವೆ. ಇದು ಮುಖ್ಯ ಆಗ್ಬೇಕು. ಯಾವುದೇ ಕತೆಯನ್ನ ಮಾತ್ರ ಹೇಳೋದು ಮುಖ್ಯ ಅಲ್ಲ, ಪರಿಣಾಮವನ್ನ ಕೂಡ ಗುರುತಿಸೋದಕ್ಕೆ. ದುರ್ಯೋಧನನ ಹಠಮಾದಿತನದ ಪರಿಣಾಮ ಏನಾಯ್ತು? ಪರಿಣಾಮ ತುಂಬಾ ಒಳ್ಳೆಯ ನಿಜ, ಆದ್ರೆ ಆ ಬದ್ಧತೆಯ ಪರಿಣಾಮ ಏನಾಯ್ತು? ಭೀಷ್ಮ ಕೂಡ ಅತ್ಯಂತ ಬಲಶಾಲಿ, ಆದ್ರೆ ಆ ಸಿಂಹಾಸನಕ್ಕೆ ಕುಳಿತವ್ರಿಗೆ ನಾನು ಬೆಂಬಲ ಸೂಚಿಸ್ತೀನಿ ಅನ್ನೋ ಒಂದೇ ಒಂದು ಕಠಿಣ ನಿರ್ಧಾರ ಇಡೀ ಮಹಾಭಾರತದ ಇದಕ್ಕೆ ದುರಂತಕ್ಕೆ ಕಾರಣ ಆಗ್ಬಿಡುತ್ತೆ ಅಲ್ವಾ. ಸೊ ಇದನ್ನ ಸರಳ ಭಾಷೆಯಲ್ಲಿ ಹೇಳ್ಕೊಡ್ತಾ ಹೋಗ್ಬೇಕು. ಮತ್ತೆ ಯಾವುದೇ ಒಂದು ಸಾಂಸ್ಕೃತಿಕ ಆಚರಣೆ ಅವುಗಳ ರುವಾರಿ ನಮ್ಮ ಮಕ್ಕಳೇ ಆಗಿರ್ತವೆ. ಅಂದ್ರೆ ತಮ್ಮ ಅಸ್ತಿತ್ವದ ಬಿಂಬಗಳು ಮತ್ತೆ ಅನನ್ಯತೆಯನ್ನ ರೂಪಿಸುವಂತಹ ಮಾರ್ಗಗಳನ್ನ ಈ ಕಥೆಗಳು ಮತ್ತೆ ಏನು ಎಪಿಕ್ಸ್ ಏನ್ ಹೇಳ್ತೀವೋ ಅವುಗಳು ಕೊಡ್ತಾ ಹೋಗ್ತವೆ. ಒಂದ್ ರೀತಿ ನಕಾಶೆಗಳು ಅವು ಯಾವುದು? ಮಹಾಭಾರತ ರಾಮಾಯಣ ಒಂದು ರೀತಿಯ ನಕಾಶೆಗಳು. ಅಂದ್ರೆ ಯಾವುದೇ ಕಥೆಯನ್ನ ಹೇಳಿ ಏನಾದ್ರೂ ಮಾಡಿ ಅದು ಕೊನೆಯಲ್ಲಿ ಅವರನ್ನ ಚರ್ಚೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಆ ಸನ್ನಿವೇಶಗಳನ್ನ ಅರ್ಥ ಮಾಡಿಸುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೆ ಅವರು ತದನು ಭಾಷೆಯಲ್ಲಿ ಅವ್ರಿಗೆ ಏನನ್ಸುತ್ತೋ ಅದನ್ನ ಹೇಳಿ ತೊಂದ್ರೆ ಇಲ್ಲ. ಆದ್ರೆ ಅವರಿಗೆ ಅನಿಸಿದ್ದನ್ನ ಹೇಳಿದಾಗ ಅದು ಸರಿ ಇಲ್ಲ ಅಂತ ಹೇಳ್ಬಾರ್ದು. ನಾವು ಅವ್ರ ಅನಿಸಿದ್ರಲ್ಲಿ ಏನು ನಾವು ಗ್ರಹಿಸ್ತೀವೋ ಅದನ್ನ ಸಲಹೆ ರೂಪದಲ್ಲಿ ಸರಿ ಇಲ್ಲ ಅಂದ್ರೆ ಸಲಹೆ ರೂಪದಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೋದು. ಮತ್ತೆ ಈಗ ಬಹುಶಃ ಒಂದು ಘಟನೆ ನೆನಪಾಗುತ್ತದೆ. ಶ್ರೀಮಂತ ತನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇರ್ತಾನೆ. ಮತ್ತೆ ಸಣ್ಣ ಮಗು ತನ್ನ ಆಟಿಕೆಗಳನ್ನೆಲ್ಲ ಎಸ್ತು ಬಿಡೋದು ಈ ತರದೆಲ್ಲ ಮಾಡ್ತಾ ಇರ್ತದೆ. ಸರಿ ಇದನ್ನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಪಡ್ಲಿ ಅವನ್ಬಿಟ್ಟು ಹಳ್ಳಿ ಕರ್ಕೊಂಡು ಹೋಗ್ತಾರಂತೆ. ಹಳ್ಳಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಡ್ತಾರೆ. ಬಿಟ್ಟಾಗ ಅವನು ಏನು ಹೊಳೆನಲ್ಲಿ ಈಜಾಡೋದು ಈಜಾಡ್ತಾನೆ, ಅಂಡ್ ದೆನ್ ಅಲ್ಲೇ ಅಕ್ಕಪಕ್ಕದ ಜಮೀನಲ್ಲೆಲ್ಲ ಓಡಾಡ್ತಾನೆ, ಪ್ರಾಣಿ ಪಕ್ಷಿಗಳೊಂದಿಗೆ ಆಟ ಆಡ್ತಾನೆ, ನಾಯಿಗಳೊಂದಿಗೆ ಬೆರೀತಾನೆ, ಎಲ್ಲವನ್ನೂ ಮಾಡ್ತಾನೆ. ಅವಾಗ ಅಪ್ಪ ವಾಪಸ್ ಕರ್ಕೊಂಡ್ ಬಂದ್ರೆ ನೋಡ್ದ ಗೊತ್ತಾಯ್ತಾ ಹಳ್ಳಿಗೂ ಸಿಟಿಗೂ ಇರೋ ವ್ಯತ್ಯಾಸ ಅಂತ ಹೇಳಿ ಹೇಳ್ದಾಗ ದೃಷ್ಟಿಕೋನ ಎಷ್ಟ್ ಚೆನ್ನಾಗಿ ವ್ಯತ್ಯಾಸ ಆಗಿರುತ್ತೆ ಅಂದ್ರೆ ಮಗು ಹೇಳುತ್ತೆ. ಅಲ್ಲಿ ನಾವಿಲ್ಲಿ ನಲ್ಲಿ ನಲ್ಲಿ

ಕೂತೀವಿ, ಅಲ್ಲಿ ದೊಡ್ಡ ಹೊಳೆನೆ ಇದೆ, ಇಲ್ಲಿ ಒಂದಿಷ್ಟು ಸೊಪ್ಪು ಸದೆ ಇಲ್ಲಿ ಕೊಂಡ್ಕೋತೀವಿ. ಆದ್ರೆ ಹಳ್ಳಿನಲ್ಲಿ ಎಷ್ಟ್ ಬೇಕಾದ್ರೂ ನಾವು ತರಕಾರಿ ಮತ್ತೆ ಇದನ್ನೆಲ್ಲಾನು ತಗೊಂಡ್ಬರ್ಬೋದು, ಎಲ್ಲ ಕಡಿಮೆ ಸಿಕ್ಕುತ್ತೆ. ಇಲ್ಲಿ ಪ್ರಾಣಿ ಪಕ್ಷಿಗಳೇ ಇರೋದಿಲ್ಲ, ಅಲ್ಲಿ ನಾವು ಆರಾಮಾಗಿ ಆಟ ಆಡ್ಬೋದು. ಎಷ್ಟೊಂದು ನಾಯಿಗಳಿದಾವೆ, ಎಷ್ಟೊಂದು ಪಕ್ಷಿಗಳಿದಾವೆ ನೋಡಿ. ತಂದೆ ಮೂಲತಃ ಪ್ರಯತ್ನ ಪಟ್ಟಿದ್ದು ಮಗುವಿಗೆ ಕಷ್ಟ ಅರ್ಥ ಮಾಡಿಸ್ಬೇಕು ಅಂತ.

0: ಮಾಡ್ತಾ ಹೋಗ್ಬೇಕು. ಈ ಕಾಗೆ ಕತೆ ಗೊತ್ತಲ್ವಾ ನಮ್ಗೆ?
1: ಹೌದು ಮೇಡಮ್.
0: ನೀರನ್ನ ಹುಜ್ಜಿನಲ್ಲಿ ಇದ್ದದನ್ನ ಎತ್ಕೊಳ್ಳುವಂತದ್ದು
1: ಕಲ್ಲಕ್ಕಿ
0: ಬದ್ದೆ, ಈಗ ಅದು ಕತೆ ಬದಲಾಗ್ಬಿಟ್ಟಿದೆ. ಕಲ್ಲನ್ನ ತುಂಬಿ ತುಂಬಿ ನೂರನ್ನ ಮೇಲೆ ಕೊಡ್ಸ್ಕೊಂಡ್ಬಿಡುತ್ತೆ.
1: ಹೌದು.
0: ಸೊ ಈ ತರದ್ದು ಇದನ್ನ ಹೇಳುವಂತದ್ದು. ಮತ್ತೆ ಗಣೇಶ ತಂದೆ ತಾಯಿನೇ ಸುತ್ತಬಿಟ್ಟು ಪ್ರಪಂಚ ಪರ್ಯಟನೆ ಮಾಡ್ದ ಅಂತ ಹೇಳಿ ಹೇಳುವಂತದ್ದು. ಯುದ್ಧ ಜೂಜುಗಳಿಗೆ ಹೆಚ್ಚು ಮಹತ್ವ ಕೊಡದಂತಾನೆ ಕುರುಕ್ಷೇತ್ರದ ಮೂಲಕ ಅಥವಾ ಇವುಗಳನ್ನ ರಾಮನ ಸತ್ಯ ದರ್ಶನ ಮತ್ತೆ ಸಹಿಷ್ಣುತೆ ಕರುಣೆ ಮಾತಿಗೆ ಬದನಾಗುವಿಕೆ ಕೃಷ್ಣನ ಸಾಮಾಜಿಕ ಮತ್ತೆ ರಾಜಕೀಯ ಪ್ರಜ್ಞೆ ಇವುಗಳನ್ನೆಲ್ಲವನ್ನ ನಾವು ಕಲಿಸ್ಕೊಡುವಂತಹ ಪ್ರಯತ್ನವನ್ನ ಈ ಕಥೆಗಳ ಮೂಲಕ ಪರೋಕ್ಷವಾಗಿ ನಾವು ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವೆಲ್ಲವೂ ಕೂಡ ಪರೋಕ್ಷ ಅನುಭವವನ್ನ ಕೊಡ್ತದೆ. ಮಕ್ಕಳು ಅದರ ಬಗ್ಗೆ ಕಲ್ಪನೆಗಳನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಐನ್ಸ್ಟೀನ್ ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರ್ಬಹುದು ಅಂತ ಹೇಳಿ ಹೇಳಿದ್ರೆ ಎಷ್ಟು ಕಲ್ಪನೆಯನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಎತ್ತರಕ್ಕೆ ಏರ್ಬಹುದು ಅಂತ. ಅಂತ ಈ ಕಥೆಗಳು ಪುರಾಣಗಳು ನೈಜ ಘಟನೆಗಳನ್ನ ವಿಶ್ಲೇಷಣೆ ಮಾಡಿದಾಗ ಮನಸ್ಸಿಗೆ ಮುಟ್ಟುವಂತೆ ನಾವು ಹೇಳಿದಾಗ ಅದು ಅವರಲ್ಲಿ ಅವರ ಬಗೆಗಿನ ಏನು ಕಲ್ಪನೆಗಳನ್ನ ವಿಸ್ತರಣೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಆಗತ್ತೆ.
1: ಹೌದು ಮೇಡಮ್. ಹೇಗೆ ಕತೆ ಪುರಾಣಗಳು ಮಕ್ಕಳ ಬೆಳವಣಿಗೆಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಮೇಡಮ್. ಮೇಡಮ್, ಈಗಿನ ಯುಗದಲ್ಲಿ ನೋಡೋದಾದ್ರೆ ಈಗ ಅತಿ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅಂದ್ರೆ ಮಕ್ಕಳಿಗೆ ಈಗ ಆಲ್ರೆಡಿ ಅದರಲ್ಲೂ ಅಕೌಂಟ್ ಇದೆ ಮೇಡಮ್ ಜಾಲತಾಣಗಳಲ್ಲಿ, ಹಾಗಿದ್ರೆ ಮಕ್ಕಳಲ್ಲಿ ನೈತಿಕತೆಯ ಮೌಲ್ಯಗಳನ್ನ ಈಗಿನ ಕಾಲದಲ್ಲಿ ಉಳಿಸೋದು ಎಷ್ಟು ಸವಾಲಾಗಿದೆ ಅಂತ ಹೇಳ್ತೀರಾ?
0: ಸವಾಲಂತೂ ಖಂಡಿತ ಹೌದು, ಆದ್ರೆ ಅಸಾಧ್ಯ ಏನಲ್ಲ. ಯಾಕೆಂದ್ರೆ ಆಟದ ಮೈದಾನ ಬದಲಾಗಿದೆ ಅಷ್ಟೇ, ಬಳಸುವ ವಿಧಾನ ಮತ್ತೆ ತಂತ್ರಗಳು ನಮಗ್ ಗೊತ್ತಿರ್ಬೇಕು. ಆಗ ಏನಾಗ್ತಾ ಇತ್ತು ಅಂತ ಹೇಳಿ ಹೇಳಿದ್ರೆ ತಂತ್ರಜ್ಞಾನ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ದೂರದರ್ಶನ ಇರ್ಲಿಲ್ಲ, ಮತ್ತೆ ಇಂಟರ್ನೆಟ್ ಇರ್ಲಿಲ್ಲ. ಆದ್ರೆ ಈಗ ಅವೆಲ್ಲವೂ ಇದೆ. ಆದ್ರೆ ಅವೆಲ್ಲದರ ಮೂಲಕ ಬಹಳ ನೈಜವಾಗಿ ಬಹಳ ಸುಂದರವಾಗಿ ನಾವು ನೈತಿಕ ಮೌಲ್ಯಗಳನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಇದೆ.
1: ಹೌದು ಮೇಡಮ್,
0: ಸಾಧ್ಯ ಇದೆ ನಿಜ. ಆದ್ರೆ ಮಾರ್ಗಗಳು ತುಂಬಾನೇ ಜಾಸ್ತಿ ಇದಾವೆ.
1: ಹೌದು,
0: ಅದು ಸರಿಯಾದ ಆಯ್ಕೆ ಆಗ್ಬೇಕು, ಸರಿಯಾದ ಬಳಕೆ ಆಗ್ಬೇಕು, ಎಚ್ಚರಿಕೆಯಿಂದ ಬಳಕೆ ಆಗ್ಬೇಕು ಅಷ್ಟೇ. ಯೂಟ್ಯೂಬ್ ಇದೆ, ಚಾಟ್ ಜಿಪಿಟಿ ಇದೆ, ಟಿಕ್ಟಾಕ್ಸ್ ಇದೆ, ರೀಲ್ಸ್ ಇದಾವೆ, FB ಇದೆ, ಏನೇನ್ ಬೇಕು ಎಲ್ಲವೂ ಇದೆ. ಒಂದು ಮನೆ ಅಂತ ಹೇಳಿ ಹೇಳಿದ ಮೇಲೆ ವರಾಂಡನು ಇರುತ್ತೆ, ಹಾಲ್ ಇರುತ್ತೆ, ಮಲ್ಕೊಳ್ಳೋ ಕೋಣೆ ಇರುತ್ತೆ, ದೇವ್ರ ಮನೇನೂ ಇರುತ್ತೆ, ಬಚ್ಚಲ ಮನೇನೂ ಇರುತ್ತೆ. ಸದಾ ಬಚ್ಚಲ ಮನೇಲಿ ಇರಕ್ಕಾಗಲ್ಲ ಅಲ್ವಾ?
1: ಹೌದು ಮೇಡಮ್.
0: ಇದನ್ನ ನಾವು ಯೋಚನೆ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಒಂದು ವಸ್ತು ಇದೆ ಅಂತಂದ್ರೆ ಆ ವಸ್ತುವನ್ನ ಯಾಕೆ ಹೇಗೆ ಬಳಸ್ತೀರಿ, ನಮ್ಮ ಉದ್ದೇಶ ಮುಖ್ಯ ಆಗ್ಬೇಕಷ್ಟೇ.
1: ಹೌದು,
0: ಆಯ್ತಾ? ಮತ್ತೆ ಯಾವುದೇ ಒಂದು ದೃಶ್ಯಾವಳಿ ಮಗು ನೋಡ್ತಾ ಇದೆ ಅಂತ ಇಟ್ಕೊಳ್ಳಿ, ನೋಡ್ತಾ ಇದೆ ಅಂತ ಹೇಳಿ ಹೇಳಿದ್ರೆ ಅದನ್ನ ಕಿತ್ತು ಇಟ್ಬಿಡೋದಲ್ಲ. ಅದರಿಂದ ಏನ್ ಆಗತ್ತೆ ಅನ್ನುವಂತದ್ದನ್ನ ಮಗುವಿನೊಂದಿಗೆ ಸೂಕ್ಷ್ಮವಾಗಿ ಮಾತನಾಡ್ಬೇಕು. ಯಾಕಂದ್ರೆ ಮಕ್ಕಳು ಬಹಳ ವೇಗವಾಗಿ ನಮಗಿಂತ ವೇಗವಾಗಿ ತಂತ್ರಜ್ಞಾನದ ಆಕರ್ಷಣೆಗೆ ಒಳಗಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಹಳ ವೇಗವಾಗಿ ತಾಂತ್ರಿಕ ಕೌಶಲ್ಯಗಳನ್ನ ಗ್ರಹಿಸ್ಬಿಡ್ತಾರೆ. ಸಣ್ಣ ಸಣ್ಣ ಮಕ್ಕಳುಗಳು ಇವತ್ತು ಆಪ್ ಅನ್ನ ಡೆವಲಪ್ ಮಾಡೋದನ್ನ ನಾವು ನೋಡಿದೀವಿ, ಅದಕ್ಕೆ ಸಾಕ್ಷಿಯಾಗಿದ್ದೀವಿ.
1: ಹೌದು ಮೇಡಮ್, ನಿಜ.
0: ಯಾಕೆ ಇದಾಗ್ತಾ ಇದೆ ಅಂದ್ರೆ ನಮ್ದೇನ್ ಗೊತ್ತಾ, ರೂಲ್ಸ್ ಆರ್ ಫಾರ್ ದಿ ನಾಟ್ ಫಾರ್ ಮೀ. ಅಂದ್ರೆ ನಿಯಮ ನಿಮಗೆ ನನಗಲ್ಲ.
1: ಹೌದು,
0: ನಾನೇ ಬಳಸ್ತಾ ನೀನ್ ಬಳಸ್ಬಾರ್ದು ಅಂತಂದ್ರೆ ಮಗು ಎಲ್ಲಿ ಕೇಳುತ್ತೆ ಅಲ್ವಾ? ಈಗ ನೋಡಿ, ತಂತ್ರಜ್ಞಾನ ಅಂತ ನೀವ್ ಹೇಳಿದ್ರಿ, ತಂತ್ರಜ್ಞಾನ ಎಲ್ಲೂ ತೊಂದರೆ ಆಗಲ್ಲ ನಮ್ಗೆ. ಪಂಚತಂತ್ರ ಕಥೆಗಳನ್ನ ಯೂಟ್ಯೂಬ್ ನಲ್ಲಿ ಬಹಳ ಅದ್ಭುತವಾಗಿ ಕೊಡ್ತಾ ಇದ್ದಾರೆ. ತಂತ್ರಜ್ಞಾನ ನೈತಿಕತೆಯನ್ನ ಬೆಳೆಸೋದ್ರಲ್ಲಿ ತುಂಬಾ ಹೆಚ್ಚಿನ ಕೆಲಸವನ್ನ ಮಾಡುತ್ತೆ, ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಸಹಕಾರಿಯಾಗಿದೆ. ಆದ್ರೆ ಸತ್ಯ ಏನಂದ್ರೆ ಅದರ ಬಳಕೆ ತಪ್ಪಾಗಿ ಆಗ್ತಾ ಇದೆ. ಇದು ಇವತ್ತಿನ ಜಾಗತಿಕ ಪ್ರಪಂಚದ ಅತಿ ದೊಡ್ಡ ದುರಂತ ಹಾಗೂ ಸತ್ಯ ಕೂಡ.
1: ಮ್ಯಾಮ್, ಈಗ ನೋಡಕ್ಕೋದ್ರೆ ಅಂದ್ರೆ ಮಕ್ಕಳು ಮನೆಯಲ್ಲಿ ಬಿಟ್ರೆ ಟೈಮ್ ಅಷ್ಟು ಶಾಲೆಯಲ್ಲೇ ಕಳೀತಾರೆ ಮೇಡಮ್. ಹಾಗಿದ್ರೆ ಮನೆ ಮತ್ತೆ ಶಾಲೆ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
0: ಯಾಕೆಂತ ಹೇಳಿದ್ರೆ ಇದು ಮೂಲಭೂತವಾಗಿ ಆಗಲೇಬೇಕಾದಂತದ್ದು. ಎರಡೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕು. ಬಹುತೇಕ ಏನಾಗುತ್ತೆ, ಕುಟುಂಬಗಳ ಹಿನ್ನೆಲೆ ಬೇರೆ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ, ಧಾರ್ಮಿಕ ವ್ಯವಸ್ಥೆ ಇದೆ, ಶ್ರೀಮಂತಿಕೆ ಬಡವ ಇದೆಲ್ಲವೂ ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಬಹುತೇಕ ಸನ್ನಿವೇಶಗಳಲ್ಲಿ ಶಾಲೆ ಮತ್ತು ಕುಟುಂಬ ಎರಡು

0: ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ಬಿಡ್ತವೆ.
1: ಹೌದು,
0: ಯಾಕಂದ್ರೆ ಇಲ್ಲಿ ಸಮಾನತೆಯನ್ನ ಹೇಳ್ಕೊಡ್ತೀವಿ, ಅಲ್ಲಿ ನಾನು ಮೇಲು, ನನ್ನದೇ ದೊಡ್ಡದು, ಅಂಡ್ ನನ್ನ ಸಂಸ್ಕೃತಿ ಚಂದ, ನನ್ನ ಧರ್ಮದ ಆಚರಣೆಗಳು ತುಂಬಾ ಮುಖ್ಯವಾದದ್ದು, ಮತ್ತೆ ನಾನು ಮಡಿ ಮೈಲ್ಗೆ ಮತ್ತೆ ಇಂಥವ್ರನ್ನ ಸೇರ್ಬಾರ್ದು, ಹೀಗೆ ಮಾಡ್ಬೋದು. ಒಳಿತು ಕೆಡುಕುಗಳನ್ನ ನಾವು ಯೋಚನೆಯನ್ನು ಮಾಡೋದಿಲ್ಲ. ಕುಟುಂಬ ಏನಾಗತ್ತೆ ಅಂತ ಹೇಳಿದ್ರೆ ಹೇಳ್ಕೊಡುವಂತದ್ದು ಶಾಲೆಗೆ ವಿಭಿನ್ನವಾಗಿದ್ದಾಗ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಬಹುದೊಡ್ಡ ಅಪಾಯ ಆಗತ್ತೆ. ಮತ್ತೆ ಸ್ವಲ್ಪ ವ್ಯತ್ಯಾಸಗಳಾದ್ರೂ ಕೂಡ ವ್ಯಕ್ತಿತ್ವ ರೂಪುಗೊಳ್ಳುವಿಕೆ ತಪ್ಪಾಗತ್ತೆ. ಯಾಕೆಂದ್ರೆ ಮಗುಗೆ ಮನೆಯಲ್ಲಿ ಇರುವಂತ ಆಚರಣೆ ಸರಿನಾ, ಶಾಲೆಯಲ್ಲಿ ಹೇಳ್ತಾ ಇರುವಂತದ್ದು ಸರಿನಾ ಎಂಬ ಸಂದಿಗ್ಧತೆ ಏನ್ ಮಾಡ್ಬಿಡುತ್ತೆ ಅಂದ್ರೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಸ್ಬಿಡುತ್ತೆ. ಈಗ ಮನೆಯಲ್ಲಿ ಎಲ್ಲವನ್ನು ಹಂಚ್ಕೊಂಡು ತಿಂದಂತಹ ಬೆಳೆದಂತಹ ಮಗು ಹೊರಗಡೆ ಬಂದು ಆರಾಮಾಗಿ ಎಲ್ಲರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ, ಹಂಚ್ಕೊಂಡು ತಿನ್ನುತ್ತೆ. ಆದ್ರೆ ಶಾಲೆನಲ್ಲಿ ಕೆಲವು ಮಕ್ಕಳೇನಾದ್ರು ಕಿತ್ಕೊಂಡು ಹೋಗೋವಂಥದ್ದು ಮತ್ತೆ ಕದ್ದು ಬಿಡುವಂಥದ್ದು ಈ ತರದ್ದಾದಾಗ ಗಾಬರಿ ಆಗ್ಬಿಡುತ್ತೆ ಮಗು. ಇಲ್ಲಿ ಶಾಲೆ ಮತ್ತು ಕುಟುಂಬ ಎರಡನ್ನು ಕೂಡ ನಾವು ಶಬ್ದಗಳನ್ನ ಬಳಸ್ತೀವಿ ಆದ್ರೆ ಹಸ್ತಗಳನ್ನಲ್ಲ ಅನ್ನೋ ನಿಯಮ ಇರ್ಬೇಕು. ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಮಾತಿನ ಮೂಲಕ ಮಗುವಿನ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸರಿಯೇ ಇದೆ. ಒಂದು ದೇಹಕ್ಕೆ ಶಿಕ್ಷೆಯನ್ನ ಕೊಡಬಾರ್ದು. ಮಗು ಏನಾದ್ರೂ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಅದು ದೇಹ ಅಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಮನಸ್ಸನ್ನ ಪರಿವರ್ತನೆ ಮಾಡಬೇಕು, ಅದಕ್ಕೆ ನಾವು ತರಬೇತಿಯನ್ನ ಕೊಡಬೇಕು. ಇಂಥ ಸಮಯದಲ್ಲಿ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ನೀವು ಸಿದ್ಧ ಇರ್ಬೇಕು ಅಂತ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಹೇಗೆ ನಡ್ಕೊಳ್ಬೇಕು ಅನ್ನೋವಂಥದ್ದನ್ನ ಮನೆಯಲ್ಲಿ ಕಲಿಸೋದ್ರ ಜೊತೆಗೆ ಶಾಲೆನಲ್ಲಿ ಏನಾಗುತ್ತೆ ಗೊತ್ತಾ, ಪೋಷಕರು ನೋಡ್ಲಿಕ್ಕೆ ಆಗದೆ ಇರುವಂತದನ್ನ ಶಾಲೆ ತೋರಿಸುತ್ತೆ. ಮಗು ಪುಟ್ಟದೊಂದು ಇದರಲ್ಲಿ ಬೆಳೆದಿರುತ್ತೆ, ಪರಿಸರದಲ್ಲಿ ಬೆಳೆದಿರುತ್ತೆ, ಕುಟುಂಬದಲ್ಲಿ, ಶಾಲೆಗೆ ಸಮೂಹಕ್ಕೆ ಬರುತ್ತೆ. ವಿಭಿನ್ನ ಸಂಸ್ಕೃತಿಗಳ ಸಂಗಮ ಅದು. ಅಲ್ಲಿ ಎಲ್ಲರನ್ನು ಸಮಾನವಾಗಿ ನೋಡುವಂತದ್ದು, ಸಮಸ್ಥಿತಿ, ಸಮಾನತೆ ಮತ್ತೆ ಸಮತೆ ಇವುಗಳನ್ನ ಆಧರಿಸಿ ಮಕ್ಕಳನ್ನ ನೋಡ್ಕೊಳ್ತಾ ಹೋಗ್ತಾರೆ. ಲಿಂಗ ತಾರತಮ್ಯ ಇರೋದಿಲ್ಲ, ಲಿಂಗ ಸಮಾನತೆ ಇರುತ್ತೆ, ಇವೆಲ್ಲವೂ ಇರುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಶಾಲೆ ಮತ್ತೆ ಮನೆಯಲ್ಲಿ ಎರಡರಲ್ಲೂ ಕೂಡ ಬರೀ ಅಂಕಗಳಿಗೆ ಬೆಲೆಯನ್ನ ಕೊಡ್ತಾ ಹೋದ್ರೆ ಮನಸ್ಸು ತುಂಬಾ ಗೊಂದಲಕ್ಕೀಡಾಗತ್ತೆ. ಹೆಂಗಾದ್ರೂ ಮಾಡಿ ಅಂಕಗಳನ್ನ ಗಳಿಸ್ಬಿಡ್ಬೇಕು ಅಂತ ಮಗು ಯೋಚನೆ ಮಾಡ್ಬಿಡ್ಬೋದು. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು ಮಗು ಸಹಕಾರ, ಸಹಯೋಗ, ಸಮಾಲೋಚನೆ ಈ ತರದನ್ನ ಅವರು ಕಲ್ತ್ಕೊಳ್ತಾ ಹೋಗ್ಬೇಕು. ಚರ್ಚಿಸುವಿಕೆ, ಒಪ್ಪಿಕೊಳ್ಳುವಿಕೆ, ಸಮರ್ಥಿಸುವಿಕೆ ಮತ್ತೆ ಗೌರವಿಸುವಿಕೆ ಈ ತರದನ್ನ ಕಲ್ತ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಪೋಷಕರು ಮತ್ತೆ ಶಿಕ್ಷಕರ ನಡುವೆ ಮತ್ತೊಂದು ವೈರುಧ್ಯಗಳು ನಡೀತವೆ, ಸಂಘರ್ಷಗಳು
1: ನಡೀತವೆ.
0: ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ಹಿಂದೊಂದು ಮುಂದೊಂದು ನಡ್ಕೊಂಡ್ಬಿಟ್ರೆ, ಅವರ ನಡುವೆ ಸಂಘರ್ಷಗಳು ಇದ್ಬಿಟ್ರೆ ಮಕ್ಕಳು ನೋಡ್ತಾ ಇರ್ತಾರೆ. ಮತ್ತೆ ಪೋಷಕರು ಮತ್ತೆ ಶಿಕ್ಷಕರ ಸಭೆ ಕೇವಲ ಅಂಕಗಳನ್ನ, ಸಾಧನೆಗಳನ್ನ ಲೆಕ್ಕಿಸುವ ವೇದಿಕೆಗಳಾಗಬಾರ್ದು. ಮುಕ್ತವಾಗಿ ಮಗು ಯಾವ ರೀತಿ ನಡ್ಕೊಳ್ತಾ ಇದೆ ಮತ್ತೆ ಅದರಲ್ಲಿರುವಂತ ಧನಾತ್ಮಕ ಗುಣಗಳೇನೇನು ಈ ತರದನ್ನ ಕಲಿಸುವಂತಹ ವೇದಿಕೆಗಳಾಗಿ ಅದು ಮಾರ್ಪಟ್ಟಾಗ ಮಾತ್ರ ಶಾಲೆ ಮತ್ತು ಮನೆ ಒಂದೇ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಖಂಡಿತಕ್ಕೂ ಅದು ಸಾಧ್ಯ ಆಗತ್ತೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ.
1: ಹೌದು, ನಿಜ,
0: ಎರಡು ಪೂರಕವಾಗಿ ಕೆಲಸ ಮಾಡ್ಬೇಕು.
1: ಹೌದು ಮೇಡಮ್. ಮ್ಯಾಮ್, ಹಾಗೇನೆ ಈಗ ಮಕ್ಕಳಲ್ಲಿ ಸಹಾನುಭೂತಿ ಮತ್ತು ಸಹಾಯ ಮಾಡುವ ಮನೋಭಾವವನ್ನ ಹೇಗೆ ಬೆಳೆಸಬಹುದು?
0: ಖಂಡಿತ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಇವು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮೌಲ್ಯಗಳನ್ನ ನಾವು ಬೋಧನೆ ಮಾಡಕ್ಕಾಗಲ್ಲ. ಅನುಕರಣಾ ಕಲಿಕೆ ಅಂತೇಳಿ ಬಂಡೂರ ಅವರ ಸೋಷಿಯಲ್ ಲರ್ನಿಂಗ್ ಥಿಯೋರಿ ಇದೆ. ಅದೇನ ಹೇಳುತ್ತೆ ಅಂತ ಹೇಳಿದ್ರೆ ಮಕ್ಕಳು ಅನುಕರಣೆಯ ಮೂಲಕ ಕಲಿತಾರೆ ಅಂತ. ಆಯ್ತಾ, ಯಾವುದೇ ಆದ್ರೂ ಕೂಡ ಮಕ್ಕಳು ಅಥವಾ ಹಿರಿಯರು ಅನುಭವಿಸ್ಬೇಕು. ಸಹಾನುಭೂತಿ ಅಥವಾ ಸಹಾಯ ಮಾಡುವ ಮನೋಭಾವನೆನ ನಾವು ಬೋಧನೆ ಮಾಡಕ್ಕಾಗಲ್ಲ. ನಮ್ಮ ದಿನಚರಿಯ ಭಾಗ ಆಗ್ಬೇಕು, ನಮ್ಮ ನಡವಳಿಕೆಯ ಭಾಗ ಆಗ್ಬೇಕು, ನಮ್ಮ ನಡವಳಿಕೆಯಲ್ಲಿ ಅದಿರ್ಬೇಕು. ಆಯ್ತಾ, ಪೋಷಕರಾಗ್ಲಿ ಶಿಕ್ಷಕರಾಗಿ ನಡೆದುಕೊಳ್ಳುವ ರೀತಿ ಮತ್ತೆ ಇತರರನ್ನ ನಡೆಸ್ಕೊಳ್ಳುವಂತ ರೀತಿ ಬಹಳ ಪ್ರಭಾವವನ್ನ ಬೀರುತ್ತೆ. ಮಕ್ಕಳ ಹಿನ್ನೆಲೆ ಹೇಗೆ ಇದ್ರು ಕೂಡ ನಾವು ಸಮಾನವಾಗಿ ನೋಡ್ಬೇಕು. ಸಾಮಾನ್ಯವಾಗಿ ಶ್ರೀಮಂತ ಹಿನ್ನೆಲೆ ಇಲ್ಲ ಮಕ್ಕಳು ಮೇಲರಿಮೆಯಿಂದ ಬಳಲ್ತಾ ಇರ್ತಾರೆ, ಬಡ ಮಕ್ಕಳು ಕೀಳರಿಮೆಯಿಂದ ಬಳಲ್ತಾ ಇರ್ತಾರೆ, ಅಥವಾ ಆ ಕಾರಣನೇ ಒಳ್ಳೆಯ ಗುಣಗಳನ್ನ ಬೆಳೆಸ್ಲಿಕ್ಕೂ ಕೂಡ ಅವಕಾಶ ಆಗಿರ್ಬೋದು, ಹೇಳಿಕ್ಕಾಗೋದು. ಆಯ್ತಾ, ಅದ್ ಹೇಗ್ ಸಾಧ್ಯ ಆಗತ್ತೆ ಅಂತಂದ್ರೆ ಮಕ್ಕಳಲ್ಲಿ ತಾರ್ಕಿಕ ಮತ್ತೆ ತಾತ್ವಿಕ ಚಿಂತನೆಗಳಿದ್ದಾಗ ಮಾತ್ರ. ಮತ್ತೆ ಅಕ್ಕ

0: ಪತ್ತವ್ರಿಗೆ ತೊಂದ್ರೆ ಆದಾಗ ಪೋಷಕರು ಸಹಾಯಕ್ಕೆ ಧಾವಿಸಿದ್ರೆ ಮಕ್ಕಳು ಕೂಡ ಆ ಕೆಲಸವನ್ನ ಮಾಡ್ತಾರೆ. ಶಿಕ್ಷಕರು ಶಾಲೆಗಳಲ್ಲಿ ವೈಷಮ್ಯ ಮೆರೆಸಿದ್ರೆ ಮಕ್ಕಳು ಕೂಡ ಅದನ್ನ ಮುಂದುವರಿಸ್ತಾ
1: ಹೋಗ್ತಾರೆ.
0: ಹಾಗಾಗಿ ನಮ್ಮ ನಡುವೆ ಏನೇ ಗೊಂದಲಗಳಿದ್ರು ಕೂಡ ನಮ್ಮಲ್ಲೇ ಅದನ್ನ ನಾವು ನಿವಾರಿಸ್ಕೊಳ್ಬೇಕೇ ಹೊರತು ಅದನ್ನ ಮಕ್ಕಳ ಮುಂದೆ ತೋರ್ಸ್ಕೊಡ್ಲಿಕ್ಕೆ ಹೋಗ್ಬಾರ್ದು. ಮತ್ತಿನ್ನೊಂದ್ ಏನಂತ ಹೇಳಿದ್ರೆ, ತೋರ್ಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೇ ಇರಬಾರ್ದು. ಬಟ್ ಅದಾಗಲ್ಲ, ರಾಗ ದ್ವೇಷ ಇರುವಂತಹ ಭಾವಗಳೇನ್ ಮಾಡ್ತೀವಿ ಅಂದ್ರೆ ಅದನ್ನ ತೋರ್ಕೊಂಡ್ಬಿಡ್ತೀವಿ. ಸೊ ಇದೇನಾಗತ್ತೆ ಅಂತಂದ್ರೆ, ವೈರುಧ್ಯಮಯವಾದಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಹೋಗ್ತದೆ. ಸಾಧ್ಯ ಆದ್ರೆ ಸಣ್ಣ ಮಕ್ಕಳ ಜೊತೆಗೆ ಸಂಜೆ ಹೊತ್ತು 5-10 ನಿಮಿಷ ಮುಕ್ತವಾಗಿ ನಾವು ಮಾತನಾಡ್ಬೇಕು. ಆ ದಿನದ ನಮ್ಮ ಅನುಭವಗಳನ್ನ ಖುಷಿ ಖುಷಿಯಾಗಿ ಹಂಚ್ಕೊಳ್ಬೇಕು. ಇವತ್ತು ನಾನು ಈ ತಪ್ಪಾಡ್ಬಿಟ್ಟೆ, ಹಿಂಗ್ ಆಗ್ಬೋದಾಗಿತ್ತು, ಈ ತರದನ್ನ ಹೇಳ್ದಾಗ ಮಕ್ಳೇನ್ ಮಾಡ್ತಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅಂದ್ರೆ ಪರೋಕ್ಷವಾಗಿ ಓ ಈ ತರ ತಪ್ಪು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಕೊಟ್ಟಿದ್ರೆ, ಉದಾಹರಣೆಗೆ ನಾಯಕತ್ವ, ಪುಸ್ತಕಗಳನ್ನ ಜೋಡಿಸಿಡುವಂತದ್ದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಂತದ್ದು, ಇವುಗಳನ್ನೆಲ್ಲ ಮಾಡಿಸಿದಾಗ ಏನಾಗ್ತದೆ, ಮಕ್ಕಳು ಜವಾಬ್ದಾರಿಯನ್ನ ಕಲ್ತ್ಕೊಳ್ತಾ ಹೋಗ್ತಾರೆ. ಮತ್ತೆ ಏನಾದ್ರು ತಪ್ಪು ಮಾಡಿದಾಗ ಬಯ್ಯೋದ್ರ ಬದಲು ಆ ತಪ್ಪು ಯಾಕಾಯ್ತು ಅನ್ನುವಂಥದ್ದಕ್ಕೆ ಕಾರಣ ಸಹಿತ ನಾವು ಹೇಳಿದ್ರೆ ಖಂಡಿತ ಮಗು ಅರ್ಥ
1: ಮಾಡ್ಕೊಂಡು,
0: ಸಣ್ಣ ಪುಟ್ಟದ್ ಏನಾದ್ರೂ ಒಳ್ಳೇದು ಮಾಡಿದ್ರೆ, ಅವಾಗ ನಾವು ಅದನ್ನ ಹೊಗಳಿದ್ರೆ, ಪ್ರಶಂಸೆ ಮಾಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ, ಅದ್ರ ಆತ್ಮತೃಪ್ತಿ ಆಗುತ್ತೆ. ಮತ್ತೆ ಈಗ ತನಗ್ ಬೇಕಾದ ವಸ್ತುವನ್ನ ನಾನು ಆಗ್ಲೇ ಹೇಳ್ದೆ, ಬಿಸಿಲಲ್ಲಿದ್ದ ಮಗುಗೆ ತನ್ನ ಚಪ್ಲಿನ ತಕೊಂಡೋಗ್ ಕೊಟ್ಟಾಗ ನಿನ್ ಚಪ್ಲಿ ತಕೊಂಡೋಗಿ ಕೊಟ್ಬಿಟ್ಟಲ್ಲ ಅಂತ ತಾಯಿ ಏನಾದ್ರು ಹೇಳಿದ್ರೆ ಅದು ಋಣಾತ್ಮಕವಾದ ಒಂದು ಪ್ರಭಾವ ಆಗೋಗ್ತಾ ಇತ್ತು. ಆದ್ರೆ ಮಗುನ ಮುದ್ದು ಮಾಡಿ ನಿಂದನ್ನ ತ್ಯಾಗ, ಅದು ನೀನ್ ದೊಡ್ಡ ತ್ಯಾಗ ಮಾಡಿದ್ಯಾ ಅಂತ ಹೇಳಿ ಮಗುಗೆ ಹೇಳುವಂತದ್ದು. ಆಗ ಆ ತರದನ್ನ ಸ್ನೇಹಿತರಿಗೆ ಹಂಚ್ಕೊಂಡಾಗ ಹೇಳ್ದಾಗ ಇಲ್ಲಿ ಒಂದು ನೆನಪಾಗ್ತದೆ, ಒಂದು ಮಗು, ಶ್ರೀಮಂತ ಮಗು, ಶಾಲಾ ಇದ್ರಲ್ಲಿ ಭಿಕ್ಷುಕಿಗೆ, ಅದು ನಾನು ನೋಡಿದಂತಹ ಸನ್ನಿವೇಶ, ಭಿಕ್ಷುಕಿಗೆ ತಾನು ತಕೊಂಬಂದ ಆಹಾರದ ಡಬ್ಬವನ್ನ ಕೊಡ್ತಾ ಇರ್ತದೆ. ಕೊನೆಗೆ ಆ ಬಾಂಧವ್ಯ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತಂದ್ರೆ, ಆ ಭಿಕ್ಷುಕಿ ಮಗುವಿಗೆ ಒಂದು ತಾಯಿಯ ಸ್ಥಾನದಲ್ಲಿ ನಿಲ್ತಾಳೆ. ಆಮೇಲಿಂದ ಯಾಕೆ ಮಗು ಹೊರಗಡೆ ಹೋಗ್ತಾ ಇದೆ, ಗೇಟಿಂದ ಹೊರಗಡೆ ಹೋಗಿ ತಿಂತಾ ಇದೆ, ಟೀಚರ್ಸ್ ನೋಡ್ತಾರೆ. ನೋಡ್ಬಿಟ್ಟು ಪೋಷಕರಿಗೆ ಹೇಳ್ತಾರೆ. ಆ ತಂದೆ ಬಂದು ನೋಡಿದಾಗ ಅವನಿಗೆ ನಿಜವಾದ ಸತ್ಯ ದರ್ಶನ ಆಗುತ್ತೆ, ಆ ಮಗು ಆ ಭಿಕ್ಷುಕೆಯಲ್ಲಿ ತನ್ನ ತಾಯಿಯನ್ನ ಕಾಣ್ತಾ ಇದೆ ಅಂತೆ. ತಾಯಿ ಇಲ್ಲದ ಮಗು ಅದು. ಆಗ ಅಪ್ಪ ಬೈಯಲ್ಲ ಅದನ್ನ, ಎಷ್ಟು ಖುಷಿ ಪಡ್ತಾನೆ ಅಂತ ಹೇಳಿದ್ರೆ ಆ ಭಿಕ್ಷುಕಿಗೆ ಒಂದು ಭವಿಷ್ಯವನ್ನ ಕೊಡ್ತಾನೆ, ನಾನು ನೋಡಿದಂತ ಒಂದು ಘಟನೆ. ಸೊ ಹಾಗಾಗಿ ಇಲ್ಲೇನು ಅಂತ ಹೇಳಿದ್ರೆ, ಆ ಮಕ್ಕಳಲ್ಲಿ ಅದಕ್ಕೇನೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಮಗು ಮನುಜನ ತಂದೆ ಅಂತ. ಅಂದ್ರೆ ಮಕ್ಕಳಿಂದ ಕಲೀಲಿಕ್ಕೆ ಬೇಕಾದಷ್ಟಿದೆ. ಸೊ ಹಾಗಾಗಿ ಆ ಮಕ್ಕಳನ್ನ ನಾವು ಆ ಭಿಕ್ಷುಕಿಯೊಂದಿಗೆ ನೀನ್ ಯಾಕೆ ಸೇರಿದೆ ಅಂತ ಕೇಳಿಬಿಟ್ರೆ ಬಹುಶಃ ಅನರ್ಥ ಆಗುತ್ತೆ. ಆ ಭಿಕ್ಷುಕಿಗೆ ಒಂದು ಭವಿಷ್ಯವನ್ನ ರೂಪಿಸ್ಕೊಡ್ತಾರಲ್ಲ, ಆ ಮಗುವಿಗೆ ನೋಡ್ಕೊಳ್ಳಿಕ್ಕೆ ಆಕೆನ ತಗೊಂಬಂದು ಇಟ್ಕೋತಾರಲ್ಲ ಮನೆಯಲ್ಲಿ, ಬಹು ದೊಡ್ಡ ಮನುಷ್ಯ ಇರ್ಬೇಕು ಅದಕ್ಕೆ. ಮತ್ತೆ ನಮಗೆ ಏನಾದ್ರೂ ಹಿನ್ನಡೆ ಆದಾಗ ನಾವು ಸಂಯಮ ತೋರಿಸೋದಿದೆಯಲ್ಲ, ನಮ್ಮನ್ನ ನಾವು ನಿಯಂತ್ರಿಸ್ಕೊಂಡು ಸನ್ನಿವೇಶವನ್ನ ಪರಿಶೀಲಿಸಿ ನ್ಯೂನ್ಯತೆಯನ್ನ ಗುರುತಿಸ್ಬಿಟ್ಟು ಹೊಸ ಪ್ರಯತ್ನವನ್ನ ಮಾಡೋದಲ್ಲ, ಅದನ್ನ ನಮ್ಮ ಮಕ್ಕಳು ನೋಡ್ತಾರೆ. ಅವ್ರೇನ್ ಮಾಡ್ತಾರೆ, ಇನ್ ಕೇಸ್ ಆಫ್ ಫೇಲ್ಯೂರ್ಸ್ ಅಂದ್ರೆ ವೈಫಲ್ಯತೆ ಆದಾಗ, ಅವರಿಗೆ ತೊಂದರೆ ಆದಾಗ ಖಂಡಿತ ಹೊಸ ಪ್ರಯತ್ನವನ್ನ ಮಾಡುವಂತ ಹುರುಪನ್ನ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ಬೋದು. ಈ ಸಹಾನುಭೂತಿ ಸಹಾಯ ಮಾಡುವಿಕೆ ನಮ್ಮಿಂದಲೇ ಬರ್ಬೇಕು.
1: ಹೌದು, ಒಂದು ನಿಜವಾದ ನಿದರ್ಶನದ ಮೂಲಕ ಮಕ್ಕಳ ಮನೋಭಾವನೆ ಹೇಗೆ ಕಾಣಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಮೇಡಮ್. ಹಾಗೇನೆ ಮೇಡಮ್, ಈಗ ಮಕ್ಕಳಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ತಪ್ಪುಗಳನ್ನ ಮಕ್ಕಳು ಮಾಡ್ತಾನೆ ಇರ್ತಾರೆ, ಹಾಗೆ ನೋಡೋಕೋದ್ರೆ ಅದು ಕಲಿಯೋ ಮನಸ್ಥಿತಿ ಆಗಿರುತ್ತೆ. ಹಾಗಿದ್ರೆ ಮಕ್ಕಳ ತಪ್ಪುಗಳನ್ನ ತಿದ್ದುವ ಸರಿಯಾದ ವಿಧಾನ ಅಂದ್ರೆ ಯಾವ್ದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ, ಅದಕ್ಕೂ ಕೂಡ ಉತ್ತರ ನಮ್ಮ ನಡವಳಿಕೆಗಳೇನೆ. ವಿಧಾನಗಳು ಬಹಳ ಮೃದುವಾಗಿರ್ಬೇಕು, ಮತ್ತೆ ವಿವೇಚನಾಯುಕ್ತವಾದಂತಹ ನಡವಳಿಕೆ ಆಗಿರ್ಬೇಕು, ಮತ್ತೆ ಒರಟಾಗಿ ಯಾವ್ದು ಇರಬಾರ್ದು. ತಪ್ಪುಗಳನ್ನ ಸರಿಪಡಿಸುವ ಮುನ್ನ ಸಂಪರ್ಕ ಸಾಧಿಸಿ ಅಂತ ಹೇಳಿ ಮನೋವಿಜ್ಞಾನ ಹೇಳುತ್ತೆ. ಅಂದ್ರೆ ತಪ್ಪು ಮಾಡಿದ ಮಗುಗೆ ತುಂಬಾನೇ ಹೆದರಿಕೆ ಇರುತ್ತೆ, ಅಂಜಿಕೆ ಇರುತ್ತೆ, ನಾಚಿಕೆ ಇರುತ್ತೆ, ಸಂಕೋಚ ಇರುತ್ತೆ. ಇದನ್ನೆಲ್ಲ ಮೊದಲು ಹೋಗ್ಲಾಡ್ಸ್ಬೇಕು. ಹೇಗೆ? ಆ ಮಗುವಿನ ಪಕ್ಕ ಆರಾಮಾಗಿ ಕೂತ್ಕೋಬೇಕು, ಸಾಧ್ಯ ಆದ್ರೆ ಭುಜ ತಾಗಿಸಿ ಕೂತ್ಕೋಬೇಕು, ಇನ್ನೂ ಸಾಧ್ಯ ಆಗೋದಾದ್ರೆ ಅದರ ಭುಜವನ್ನ ಬಳಸಿ ಕೂತ್ಕೋಬೇಕು, ಅಥವಾ ತಲೆಯನ್ನ ನೇವರಿಸಿ ಆ ಮಗುವನ್ನ ದೃಷ್ಟಿ ಸಂಪರ್ಕಿಸ್ಬೇಕು. ಅದಾದ ನಂತರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ಯಾಕಂಗ ಆಯ್ತು ಅನ್ನೋ ಅಂತದನ್ನ ವಿವರಿಸ್ತಾ ಹೀಗಾಗಿದ್ದಿದ್ರೆ ಚೆನ್ನಾಗಿತ್ತು ಸಲಹೆಗಳನ್ನ ಕೊಡ್ಬೇಕು.

0: ಆಗ ಮಗುಗೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾನೂನನ್ನ ನಾವು ತರಬೇಕು, ನಿಯಮವನ್ನ ತರಬೇಕು. ಸಂಬಂಧ ಮೊದಲಾಗಬೇಕಿತ್ತು, ನಿಯಮಕ್ಕಿಂತ ಸಂಬಂಧ ಮೊದಲಾಗಬೇಕು. ಆಗ ಮಗುವನ್ನ ಗ್ರಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ, ತಪ್ಪನ್ನ ನಾವು ಅರ್ಥ ಮಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ. ನಾವು ಬೈದ್ ಬಿಟ್ರೆ ಏನಾಗ್ಬಿಡುತ್ತೆ, ಮಗು ರೆಬಲ್ ಆಗ್ಬಿಡ್ಬೋದು, ಅಥವಾ ಅಹಂಕಾರವನ್ನ ಬೆಳೆಸ್ಕೊಳ್ಬಿಡ್ಬೋದು, ಅಥವಾ ಹಿಂಜರಿಕೆಯಿಂದ ಮುಂದಕ್ಕೆ ಹೋಗದೆ ಇರುವಂತಹ ಅವಕಾಶಗಳು ಕೂಡ ಇರ್ತದೆ. ಸೊ ಹಾಗಾಗಿ ಮಗುವಿನ ವರ್ತನೆಯ ಮೇಲೆ ಗಮನವಿರಬೇಕೇ ಹೊರತು ಮಗುವಿನ ಮೇಲಲ್ಲ. ಇದನ್ನ ನಾವು ಗಮನಿಸ್ಬೇಕು. ಏನಾದ್ರು ಹೊಡೆದಾಕ್ಬಿಟ್ರೆ, ಏನಾದ್ರು ಚೆಲ್ ಬಿಟ್ಟಾಗ ಅಯ್ಯೋ ಹೊಡೆದಾಯ್ತು ಹೊಡೆದಾಕ್ಬಿಟ್ಟೆ ಈ ತರದೆಲ್ಲ ಮಾತಾಡಿದ್ರು ಬದ್ಲು ಅಯ್ಯೋ ಚೆಲ್ಲೋಯ್ತಲ್ಲ ಬಾ ಒಂದ್ ಕೆಲ್ಸ ಮಾಡೋಣ, ಇಬ್ರು ಸೇರ್ಕೊಂಡು ಓಡಿಸ್ಬಿಡೋಣ, ಏ ಬಾಪುಟ ಇದನ್ನೆಲ್ಲ
1: ಎತ್ತಿಟ್ಬಿಡೋಣ.
0: ಬಹಳ ಎಚ್ಚರಿಕೆಯಿಂದ ಎತ್ತಿಡ್ತಾಗ ಏನಾಗತ್ತಂದ್ರೆ ಮಗು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅನ್ಕೊಂಡು ಮುಂದಕ್ಕೆ ಅದು ಮಾಡದಿರುವಂತದ್ದು ಕಲ್ತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗ ಯಾರ ಜೊತೆನಲ್ಲೂ ಒಡೆದಾಡ್ಬಿಟ್ಟಿರುತ್ತೆ, ಯಾರಿಗಾದ್ರು ಕೈ ಎತ್ತು ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೇರೆ ಟೀಚರ್ಸ್ ಹಿಂಗಾಗೋಯ್ತ ಹಂಗ್ ಮಾಡ್ಬಿಟ್ರ ಅಥವಾ ಪೇರೆಂಟ್ಸ್ ಏನೋ ನೋಡಬೇಕಿತ್ತು ಈ ತರ ಹೇಳಿದ್ರು ಬದ್ಲು, ಕೈ ಇರೋದು ಪುಟ ಒಳ್ಳೆ ಕೆಲ್ಸ ಮಾಡೋದಕ್ಕೆ, ಕೈ ಎತ್ತೋದಕ್ಕಲ್ಲ. ಈ ರೀತಿಯ ತಿಳುವಳಿಕೆಯನ್ನ ಯಾವ ಪೋಷಕರು ಹೇಳ್ತಾರೋ, ಯಾವ ಟೀಚರ್ಸ್ ಹೇಳ್ತಾರೋ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ತನ್ನನ್ನ ತಾನು ತಿದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ. ಮತ್ತೆ ಶಾಲೆಯ ಮನೆಗೆಲಸವನ್ನ ಮಾಡದೇ ಇದ್ದಾಗ, ಇನ್ನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರ ಬದ್ಲು, ತೊಂದ್ರೆ ಇಲ್ಲ ಸಮಯ ಆಗಿರ್ಲಿಲ್ಲ ಇನ್ನೂ ಇದೆ, ಮತ್ತೆ ಅದನ್ನ ಹೇಗ್ ಮಾಡ್ಕೊಳ್ತೀಯ ಯೋಚನೆ ಮಾಡು ಅಂತ ಹೇಳಿ ಹೇಳಿ ತೊಡಗಿಸ್ಬೇಕೇ ಹೊರತು ಸೋಮಾರಿ ನೀನ್ ಮಾಡಿಲ್ಲ ಈ ತರದನ್ನ ನಾವು ಹೇಳ್ಬಾರ್ದು. ಇನ್ನೂ ಮುಂದುವರೆದು ಮಗುವಿನ ಜೊತೆ ಕೂತ್ಕೊಂಡು ಅದು ಓದಬೇಕಾದ್ರೆ ಅವರು ಓದೋದು, ಅದೇನಾರು ಬರಿತಾ ಇದ್ರೆ ಇವರು ಏನಾರು ಒಂದು ಬರೆಯುವಂತದ್ದು, ಈ ತರದನ್ನ ಮಾಡಿದಾಗ ಖಂಡಿತ ಅವರಲ್ಲಿ ನಾವು ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾ ಹೋಗ್ಬೇಕು. ಮತ್ತೆ ಮಗುವಿನಲ್ಲಿ ವರ್ತನೆ ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಆಟಿಕೆಯನ್ನ ಕಿತ್ಕೊಂಡ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಒಂದೇ ಒಂದಿತ್ತು ಕಿತ್ಕೊಳ್ಳೋದ್ರ ಬದ್ಲು ನೀನ್ ಒಂದೈದು ನಿಮಿಷ ಅವ್ರೊಂದ್ ಐದ್ ನಿಮಿಷ ಆಡ್ಬೋದಾ ಅಂತ ಹೇಳಿ. ಮತ್ತೆ ಸಾಕಷ್ಟು ಶಾಲೆಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನ ಮಕ್ಳು ಕದ್ದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಈಗ ಪೆನ್ಸಿಲ್ ರಬ್ಬರ್ ಈ ತರದ್ ಏನ್ ಮಾಡ್ಬೋದು ಶಾಲೆನಲ್ಲಿ, ಒಂದು ಬಾಕ್ಸ್ ನಲ್ಲಿ ಪೆನ್ಸಿಲ್ ಇದು ಯಾರು ಬೇಕಾದ್ರೂ ತಗೊಳ್ಳಿ.
1: ಹೌದು,
0: ಈ ತರದನ್ನ ಇಡ್ಬೇಕಾದ್ರೆ ಏನ್ ಮಾಡ್ತದೆ, ವಸ್ತುಗಳು ತಾನಾಗೆ ಲಭ್ಯ ಆಗತ್ತೆ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕದಿಯೋಕ್ ಹೋಗೋದಿಲ್ಲ.
1: ಹೌದು, ನಿಜ.
0: ಮತ್ತೆ ಕೆಲವು ಮಕ್ಳು ಹಠ ಮಾಡಿ ಒಡೆದಾಕೋದು ಆಟಿಕೆಗಳನ್ನ ಒಡೆದಾಕ್ಬಿಡುದು ಎಷ್ಟು ಬಿಡುದು ಹಿಂಗ್ ಮಾಡ್ಬಿಡ್ತಾರೆ. ಅವಾಗ ನಾವೇನ್ ಮಾಡ್ಬೇಕಂತಂದ್ರೆ ಚೆನ್ನಾಗಿ ನೋಡ್ಕೋಬೇಕಿತ್ತು, ಮೃದುವಾಗಿ ತಿಳ್ಕೊಳ್ಳಿ, ನೋಡು ಒಡೆದೋಯ್ತಲ್ವಾ ಈಗೇನ್ ಮಾಡುದು, ಮತ್ತೆ ನೀನು ಚೆನ್ನಾಗಿಟ್ಕೊಳ್ತೀನಿ ಅಂತ ಅನ್ನೋವರ್ಗುನು ನಾನು ತಂದು ಕೊಡಲ್ಲ. ಮಗು ಕಾಯ್ಬೇಕು, ನನಗೆ ಬೇಕಾದ್ದು ಸಿಗೋದನ್ನ ಕಾಯ್ಬೇಕು. ಮತ್ತೆ ತಪ್ಪಾದಾಗ ಮಗುವಿನ ರಚನಾತ್ಮಕವಾದ ಚಿಂತನೆಗೆ ತೊಡಗಿಸ್ಬೇಕು ಅಂತ ಹೇಳಿ ಹೇಳ್ತೀವಿ. ಹೇಗಾಯ್ತು, ನಿನಗೆ ಏನ್ ಅನ್ನಿಸ್ತು, ಈ ತಪ್ಪನ್ನ ಹೇಗ್ ಸರಿ ಮಾಡೋದು, ನೀನೆಷ್ಟು ತಪ್ಪು ಮಾಡಿದ್ಯಾ, ಈ ತರದ ಪ್ರಶ್ನೆಗಳನ್ನ ಅವರಿಗೆ ನೋವಾಗದಂತೆ ಕೇಳ್ತಾ ಹೋಗ್ಬೇಕು. ಆದ್ರೆ ಏನೆಲ್ಲ ನಿಯಂತ್ರಿಸ್ಬೇಕು ಅಂತ ಹೇಳಿದ್ರೆ, ತಪ್ಪಾದಾಗ ನಗೋದಾಗ್ಬೋದು, ನಿಂದನೆ ಮಾಡುವಂತದ್ದಾಗ್ಬೋದು, ಕೋಪ ಮಾಡ್ಕೊಳ್ಳುವಂತದ್ದಾಗ್ಬೋದು, ಅಥವಾ ಅತಿಯಾಗಿ ಪ್ರತಿಕ್ರಿಯಿಸ್ಬಿಡುವಂಥದ್ದು, ಮಾತಾಡ್ತಾನೆ ಹೋಗ್ಬಿಡುವಂಥದ್ದು, ಈ ತರದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಏನ್ ಹೇಳುತ್ತೆ ಮನೋವಿಜ್ಞಾನ ಅಂದ್ರೆ, ಮಕ್ಕಳ ಒಳಧ್ವನಿಗೆ ನಾವು ಧ್ವನಿ ಆಗ್ಬೇಕಂತೆ.
1: ಹೌದು ಮೇಡಮ್.
0: ಒಳಿತಿಗಾಗಿ ತುಡಿಯುವಂತಹ ತಳ್ಳಣ ಮಗುವಿನಲ್ಲಿ ಆಗ್ಬೇಕಿತ್ತು ಅಂದ್ರೆ, ಅಯ್ಯೋ ಹೊಡೆದ್ಬಿಡ್ತಾರೆ ಮಾಡ್ಬಿಡ್ತಾರೆ ಈ ತರ ಯೋಚನೆಗಿಂತ, ಅಯ್ಯೋ ನಾನ್ ಹಿಂಗ್ ನಡ್ಕೊಂಡಿದ್ರೆ ನಮ್ಮಅಪ್ಪ ಅಮ್ಮ ಹಂಗೆ ಬೇಸರ ಆಗ್ಬಿಡ್ತಾಯ್ತು ಅನ್ಕೋತಾ ಇದ್ದೆ, ಹಿಂಗ್ ಮಾಡ್ಬಾರ್ದು ಇನ್ಮೇಲೆ, ಈ ತರದ ಯೋಚನೆಗಳಿಗೆ ಅವರು ಮುಕ್ತವಾಗಿ ಬರಬೇಕು. ಹಾಗಾಗಿ ಸರಿಪಡಿಸುವಿಕೆ ಮಗು ಮುಂದೆ ತನ್ನ ತಪ್ಪುಗಳನ್ನ ತಿದ್ದುಕೊಂಡು ವರ್ತನೆಗಳನ್ನ ಉತ್ತಮ ಪಡಿಸ್ಕೊಳ್ಳಿಕ್ಕೆ ಅನುಗುಣವಾಗುವಂತ ಸನ್ನಿವೇಶವನ್ನ ಮುಕ್ತವಾಗಿ ಸೃಷ್ಟಿ ಮಾಡ್ತೀವಿ.
1: ಹೌದು ಮೇಡಮ್. ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಇದುವರೆಗೂ ಹೇಳಿದ್ರಿ ಪೋಷಕರು ಹೇಗೆ ಮಕ್ಕಳ ಮುಂದೆ ನಡ್ಕೋಬೇಕು, ಹೇಗೆ ಮಕ್ಕಳಿಗೆ ತಿಳುವಳಿಕೆಯನ್ನ ಹೇಳ್ಬೇಕು ಅಂತ ಹೇಳಿದ್ರಿ. ಹಾಗೆ ಒಂದಿಷ್ಟು ಮನೋವಿಜ್ಞಾನದ ಬಗ್ಗೆ ಕೆಲವು ವಿಷಯಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರು ಮೇಡಮ್. ಹಾಗೇನೆ ನೋಡಕ್ ಹೋದ್ರೆ ಈಗ ನೈತಿಕ ಶಿಕ್ಷಣವು ಮಕ್ಕಳ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ. ಯಾಕೆಂತಂದ್ರೆ ನೈತಿಕತೆ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತ ಕಾರ್ಯಾತ್ಮಕ ವ್ಯವಸ್ಥೆ ಅಂತ ನಾವು ಮನೋವಿಜ್ಞಾನದಲ್ಲಿ ಕಲಿ. ಯಾಕಂತ ಹೇಳಿದ್ರೆ ಜೀವನದ ಪ್ರತಿ ಹಂತವನ್ನ ಇದು ಪ್ರಭಾವಿಸುತ್ತೆ, ಮತ್ತೆ ಅವರ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಈಗ ಸಂಬಂಧಗಳು ಮತ್ತೆ ನಂಬಿಕೆಗಳು, ಹಿರಿಯರೊಂದಿಗೆ ಹೇಗಿರ್ಬೇಕು, ಸ್ನೇಹಿತರೊಂದಿಗೆ ಹೇಗಿರ್ಬೇಕು, ಪ್ರಾಮಾಣಿಕತೆ ಹೇಗಿರ್ಬೇಕು, ಇವುಗಳನ್ನೆಲ್ಲ ಹೇಳ್ತಾ ಹೋಗ್ತದೆ. ಮತ್ತೆ ನೈತಿಕತೆಗೆ, ಅಭಿವೃದ್ಧಿಗೆ, ಸಮಗ್ರತೆ, ಜವಾಬ್ದಾರಿಯುತ ನಡುವಳಿಕೆ

0: ಇರುವಂತದ್ದು ಭವಿಷ್ಯದಲ್ಲಿ ವೃತ್ತಿ ಸಾಧನೆಗೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನೈತಿಕ ಮೌಲ್ಯಗಳಿದ್ರೆ ಯಾವುದೇ ವ್ಯಕ್ತಿ 85% ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಹಾರ್ವರ್ಡ್ ಸಂಶೋಧನೆ ಹೇಳುತ್ತೆ. ಒತ್ತಡದಲ್ಲಿ ಹೇಗೆ ಸೂಕ್ತ ನಿರ್ಧಾರಗಳನ್ನ ತಕೊಳ್ಬೇಕು ಅನ್ನೋವಂಥದ್ದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಮತ್ತೆ ಮಾನಸಿಕ ಆರೋಗ್ಯ ಮತ್ತೆ ಸ್ವಗೌರವ ಇವುಗಳನ್ನ ರೂಢಿಸ್ಕೊಳ್ಳಿಕ್ಕೂ ಕೂಡ ಕಾರಣ ಆಗ್ತಾ ಹೋಗುತ್ತೆ. ಮತ್ತೆ ಸಮಾಜಕ್ಕೆ ಕೊಡುಗೆ ನೀಡೋದ್ರಲ್ಲಿ ಕೂಡ ಆಲೋಚನಾಯುತವಾದ ನಡವಳಿಕೆ, ಅಸಮಾನತೆ ಹೋಗಲಾಡಿಸುವಿಕೆ, ಸ್ವಯಂ ಚಿಂತನೆ ಮತ್ತೆ ನೈತಿಕ ಹೊಣೆಗಾರಿಕೆ ಉಳ್ಳಂತಹ ವ್ಯಕ್ತಿಯನ್ನ ರೂಪಿಸ್ಲಿಕ್ಕೆ ನೈತಿಕ ಮೌಲ್ಯಗಳು ಕೂಡ ಕಾರಣ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ತಪ್ಪುಗಳನ್ನ ಯಾರು ಒಪ್ತಾರೋ, ಅನುಭವಗಳನ್ನ ಯಾರು ಹಂಚ್ಕೊಳ್ತಾರೋ, ಇತರರ ಬಗ್ಗೆ ಚಿಂತಿಸ್ತಾರೋ, ಮೌಲ್ಯಬದ್ಧತೆ ಇರುತ್ತೋ, ಅವರೆಲ್ಲ ಬಹುದೊಡ್ಡ ಎತ್ತರದ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಿ ಮನೋವಿಜ್ಞಾನ ಹೇಳುತ್ತೆ. ನೈತಿಕ ಮೌಲ್ಯಗಳು ಉತ್ತಮ ಜೀವನದ ಮೂಲ ಆಧಾರ ಸ್ತಂಭಗಳು ಅಥವಾ ವ್ಯಕ್ತಿತ್ವ ನಿರ್ಮಾಣದ ಮೂಲ ಆಕರಗಳು ಅಂತ ನಾವು ಹೇಳ್ಬೋದು.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ ಖಂಡಿತ ಧನ್ಯವಾದ.
1: ಮನೆ ಮತ್ತು ಶಾಲೆ ಎರಡು ಸೇರಿ ಮಕ್ಕಳಲ್ಲಿ ಸತ್ಯ, ನಿಷ್ಠೆ, ಗೌರವ, ಶಿಸ್ತು ಮತ್ತು ಮಾನವೀಯತೆಯನ್ನು ಬೆಳೆಸಿದರೆ ಮಕ್ಕಳು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಕೇಳುಗರೆ, ಇದುವರೆಗೂ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.